ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್, ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಆಷಾಢ ಮಾಸದ 5ನೆಯ ದಿನ, ಅಂದರೆ 2026 ಇಸವಿ ಜೂನ್ ತಿಂಗಳ 26ನೇ ತಾರೀಖು ಶುಕ್ರವಾರ. ಈಗ ಸಮಯ ಸರಿಯಾಗಿ 5:58:48. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ದಾಕ್ಷಾಯಣಿ ಮಾಡುವ ಪ್ರೀತಿಯ ನಮಸ್ಕಾರಗಳು.

0: ಆಕಾಶವಾಣಿ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಪ್ರೊಫೆಸರ್ ಶಹಸೀನಾ ಬೇಗಂ ಅವರಿಂದ ಮೈಸೂರು ಕೇಂದ್ರದ ಕೊಡುಗೆ. 6:35 ಹಾಗೂ 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರ ನಾರಾಯಣ. 6:50 ರೈತರಿಗೆ ಸಲಹೆ ಕೇಳುವರಿ. 7:15 ಭಾವಗೀತೆಗಳು ಶ್ರುತಿ ಜಿ ರಾವ್ ಅವರಿಂದ. 7:45 ಚಿತ್ರಗೀತೆಗಳನ್ನು ಕೇಳುವಿರಿ. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ವಂದೇ ಮಾತರಂ 150ರ ಸಂಭ್ರಮ ಆಕಾಶವಾಣಿಗೆ 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಭಾಗವಹಿಸುತ್ತಾರೆ ವಾಯುಸೇನೆಯ ನಿವೃತ್ತ ವಾರೆಂಟ್ ಆಫೀಸರ್ ಶ್ರೀಧರ್ ಭಟ್. ಪರಿಕಲ್ಪನೆ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 9:30 ಗಾನಗಂಗೆ. 10:05 ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಮತ್ತು ಕಳ್ಳಸಾಗಾಣಿಕೆ ವಿರೋಧಿ ದಿನ. 10:35 ಸುನ್ಹೇರೆ ಪಲ್. 11:00 ಸವಿ ನೆನಪು. 12:05 ವನಿತಾ ವಿಹಾರ. ಡಾ ಅನುಪಮಾ ನಿರಂಜನ ಅವರ ಆತ್ಮಕಥೆ ಕುರಿತು ಮಾತನಾಡುತ್ತಾರೆ ಡಾ ಕೆಜಿ ಕವಿತಾ. ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್, ಹಾಸನ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಜೀರ್ಣಾಂಗದ ಕ್ಯಾನ್ಸರ್ ಕುರಿತು ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಸರ್ಜನ್ ಡಾ ಹನುಮಂತ ನಾಯಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾ ಎಎಸ್ ಶಂಕರ ನಾರಾಯಣ. 2:40 ಗಾಂಧಿ ಸ್ಮೃತಿ. 5:30 ಗಿರ್ಮಿಟ್ ಕಾರ್ಯಕ್ರಮ. 5:45 ಮನು ಚಿಂತನ ಪ್ರಾಯೋಜಿತ ಕಾರ್ಯಕ್ರಮ. ವಿಷಯ ತಂಬಾಕು ವ್ಯಸನ ನಿವಾರಣೆ ಕೇಂದ್ರ. ಭಾಗವಹಿಸುತ್ತಾರೆ ಡಾ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮಾನ್ಸ್ ಬೆಂಗಳೂರು. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಇದು ವಿವಿಧ ಭಾರತಿ ಕೇಂದ್ರದ ಕೊಡುಗೆ. 6:15 ಕನ್ನಡ ರತ್ನ ಭಂಡಾರ. 6:30 ಅವಲೋಕನ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಅನುವಂಶಿಕ ತಳಿಗಳು ಮತ್ತು ಅವುಗಳ ಉಪಯೋಗ ಕುರಿತು ಡಾ ಪ್ರಿಯದರ್ಶಿನಿ ಕೆಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಗುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ಸಂಗಡಿಗರಿಂದ ಚಿಟ್ಮೇಳ ವಾದನವನ್ನು ಕೇಳಬಹುದು. 7:45 ಸಿರಿಗಂಧ ಕಾರ್ಯಕ್ರಮ. 9:15 ಭಾವಗೀತೆಗಳು ಶಶಿಕಲಾ ವೈ ಅವರಿಂದ. 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಚಂದ್ರಶೇಖರ್ ಕಲ್ಯಾಣರಾಮನ್ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸಬಹುದು. 10:30 ಗೀತಾ ಚಂದ್ರಿಕೆ ಮೆಲೋಡಿ ಟೈಮ್ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ಸರಬ್ಜೀತ್ ಕೌರ್. Prime Minister Narendra Modi met Queen Maxima of the Netherlands, the UN Secretary General's Special Advocate for Financial Health, in New Delhi yesterday. Mr. Modi stated that during the meeting they discussed how India's digital public infrastructure-led revolution is making financial services more accessible and affordable, enhancing ease of living and empowering people at scale. The Prime Minister added that India remains committed to sharing its experience with partner countries across the world. Prime Minister Modi will be on a state visit to Seychelles from 27th to 29th of this month to attend the Golden Jubilee celebrations of the National Day of Seychelles as the guest of honour. Prime Minister last visited Seychelles in 2015. External Affairs Ministry said in a statement that a contingent of the Indian Defence Forces along with two Indian Navy ships will participate in the celebrations. During the visit, Prime Minister will hold talks with President of Seychelles, Dr. Patrick Harmini, and review the full spectrum of bilateral cooperation and exchange views on regional and international issues of mutual interest. He will also address the National Assembly of Seychelles and interact with members of the Indian diaspora. Union Home Minister Amit Shah will chair the 10th apex-level meeting of the Narco Coordination Centre in New Delhi today. The meeting, being organised by the Narcotics Control Bureau, NCB, will bring together representatives of central ministries, state governments and drug law enforcement agencies to review and strengthen efforts to combat drug trafficking and drug abuse across the country. On the occasion, Mr. Shah will release the vision document on Narcotics Control 2026-2029, which has been prepared through extensive consultations with various stakeholders. The Home Minister will also release the NCB Annual Report 2025 and inaugurate newly built NCB zonal offices in Jammu and Guwahati. In a major relief to industrial and commercial LPG consumers, government has removed all sectoral restrictions on the supply of non-domestic packed LPG and restored supplies to the levels prevailing prior to the West Asia crisis. Ministry of Petroleum and Natural Gas said in a statement that the supply of bulk LPG, which had been suspended at the onset of the crisis, has been relaxed by 50% of the pre-crisis consumption levels, providing significant relief to commercial and industrial consumers. The restoration follows the recent improvement in the LPG supply situation. National Testing Agency, NTA, has opened a window for candidates to challenge the provisional answer keys for the NEET UG 2026 re-exam, which was held on 21st of this month. The NTA announced that the answer keys are now available at www.neet.nta.in. Students can challenge questions for a fee of 200 rupees per question until the 28th of this month. This fee is fully refundable if the challenge is accepted. Further, the NTA has opened a portal for candidates who appeared for the re-exam to confirm and update their bank account details for fee refunds. The deadline to update bank details is 30th of this month. Venezuela's National Assembly President George Rodriguez has announced that the death toll from two powerful earthquakes has risen to 188, with 1,520 others injured and 200 still trapped. Mr. Rodriguez stated that at least 2,927 families lost their homes after powerful back-to-back 7.2 and 7.5 magnitude earthquakes struck around 160 kilometers west of the capital, Caracas. In the ICC Women's T20 World Cup, India defeated Bangladesh by 5 wickets in a Group A clash in Manchester, England last night. Opting to bat first, Bangladesh posted 136 for 8 in the stipulated 20 overs. For India, Radha Yadav picked up 3, while Sri Charani took 2 wickets. In reply, India comfortably overhauled the target, losing 5 wickets in 16.5 overs. And that is the end of this news bulletin.
0: ಆಕಾಶವಾಣಿ ಬೆಂಗಳೂರು, ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ಮೊಹರಂ ಗೀತೆ, ಎಂಎಸ್ ಜಹೀದುಲ್ಲಾ ಖಾನ್ ಮತ್ತು ಸಂಗಡಿಗರಿಂದ.

ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಇನ್ನೀಗ ಕೇಳೋಣ ಉಪೇಂದ್ರ ಭಟ್ ಅವರ ದನಿಯಲ್ಲಿ ಪುರಂದರದಾಸರ ರಚನೆ ಪಾಲಿಸು ಶ್ರೀ ಮಹಾಲಕ್ಷ್ಮೀ.

ಇನ್ನೀಗ ಬಸವಣ್ಣನವರ ವಚನವನ್ನು ಕೇಳೋಣ. ಕಾಮವೇಕು ಲಿಂಗ ಪ್ರೇಮಿ ಎನಿಸುವಂಗೆ. ಹಾಡಿದ್ದಾರೆ ಎಂ ವೆಂಕಟೇಶ ಕುಮಾರ್.

ಇದುವರೆಗೆ ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚಿಂತನ, ಡಾಕ್ಟರ್ ಶಹಸೀನಾ ಬೇಗಂ ಅವರಿಂದ.
2: ಮೊಹರಂ ಮುಸ್ಲಿಮರಲ್ಲಿ ಹಬ್ಬಗಳನ್ನು ದೈವಿಕ ಘಟನೆ ಎಂಬ ನಂಬಿಕೆಯ ಆಧಾರದ ಮೇಲೆ ಆಚರಿಸಲಾಗುತ್ತದೆ. ಹಬ್ಬಗಳು ಮಾನವನಲ್ಲಿ ತ್ಯಾಗ, ನಿಷ್ಠೆ, ನೈತಿಕ ಮೌಲ್ಯ, ಧಾರ್ಮಿಕ ಶ್ರದ್ಧೆಗಳನ್ನು ಬಲಗೊಳಿಸುತ್ತವೆ. ಭಾವೈಕ್ಯದ ಪ್ರತೀಕವಾದ ಮೊಹರಂ ಹಬ್ಬದ ಆಚರಣೆಗೆ ಸಂಬಂಧಿಸಿದಂತೆ ಚಾರಿತ್ರಿಕ ಮತ್ತು ಧಾರ್ಮಿಕ ಹಿನ್ನೆಲೆ ಇದೆ. ಮೊಹರಂ ಇಸ್ಲಾಂ ಸಂವರ್ಷದ ಪ್ರಥಮ ತಿಂಗಳು. ಈ ತಿಂಗಳ ಅರ್ಧಚಂದ್ರ ದುಃಖದ ಸಂಕೇತವಾಗಿದೆ. ಇಸ್ಲಾಂ ಧರ್ಮಕ್ಕಾಗಿ ತಮ್ಮನ್ನು ಸಮರ್ಪಿಸಿಕೊಂಡ ಹಜರತ್ ಹಸೇನ್ ಹುಸೇನ್ ಅವರ ತ್ಯಾಗ ಬಲಿದಾನಗಳನ್ನು ಸ್ಮರಿಸಲಾಗುತ್ತದೆ. ಇಸ್ಲಾಂ ಧರ್ಮದ ಸಂಸ್ಥಾಪಕರಾದ ಮೊಹಮ್ಮದ್ ಪೈಗಂಬರ್ ಅವರ ಪುತ್ರಿ ಬಿಬಿ ಫಾತಿಮಾ, ಅವರ ಪತಿ ಹಜರತ್ ಅಲಿ, ಇವರು ನಾಲ್ಕನೇ ಖಲೀಫರಾಗಿದ್ದರು. ಖಲೀಫಾ ಎಂದರೆ ರಾಜಕೀಯ ಮತ್ತು ಧಾರ್ಮಿಕ ಮುಖಂಡ ಎಂದು. ಹಜರತ್ ಅಲಿ ಅವರ ಬಳಿಕ ಹಜರತ್ ಹುಸೇನ್ ಅವರು ಖಲೀಫರಾಗಬೇಕಾಗಿತ್ತು. ಇಸ್ಲಾಂ ವಿರೋಧಿ ನಾಯಕನಾದ ಅಬು ಸುಫಿಯಾನ್ ಅವನ ಮೊಮ್ಮಗ ಯಜೀದ್ ತಾನೇ ಸ್ವಯಂ ಖಲೀಫನೆಂದು ಘೋಷಿಸಿಕೊಂಡು ಧಾರ್ಮಿಕ ನಂಬಿಕೆಗಳ ಮೂಲವನ್ನು ಹಳೆಯುತ್ತಿದ್ದ. ಈ ಅನ್ಯಾಯಗಳನ್ನು ಇಮಾಮ್ ಹುಸೇನ್ ಪ್ರತಿಭಟಿಸುತ್ತಿದ್ದರು. ಇದರಿಂದ ಕುಪಿತನಾದ ಯಜೀದ್ ನಿರಂತರ ಹಿಂಸೆ ನೀಡಲು ಪ್ರಾರಂಭಿಸಿದ. ಈತನ ಕ್ರೂರ ನಡವಳಿಕೆ ಹಾಗೂ ನಿರಂಕುಶ ಆಡಳಿತದಿಂದ ಕುಫದ ಜನತೆಗೆ ತೀರಾ ಸಂಕಷ್ಟಕ್ಕೆ ಒಳಗಾಯಿತು. ಸತ್ಯ, ಧರ್ಮ, ನ್ಯಾಯಕ್ಕಾಗಿ ಇಮಾಮ್ ಹುಸೇನ್ ತಮ್ಮ

0: ಮತ್ತೆರಡು ಜನ ಅನುಯಾಯಿಗಳೊಡನೆ ಯಜೀದ್ನ ವಿರುದ್ಧ ಯುದ್ಧ ಸಾರಿದರು. ಕ್ರೂರಿಯಾಗಿದ್ದ ಯಜೀದ್ ಮರುಭೂಮಿಯ ಸುಡು ಬಿಸಿಲಿನಲ್ಲಿ ಹಸಿವು ಬಾಯಾರಿಕೆಯಿಂದ ನರಳುವಂತೆ ಮಾಡಿದ. ಕ್ರಿಸ್ತಶಕ 682 ಮೊಹರಂ ತಿಂಗಳ 10ನೆಯ ದಿನ ಕರ್ಬಲಾ ಎಂಬ ಪ್ರದೇಶದಲ್ಲಿ ಘೋರ ಯುದ್ಧ ನಡೆಯಿತು. ಇಮಾಮ್ ಹುಸೇನ್ ಅವರನ್ನು ದಾರುಣವಾಗಿ ಹತ್ಯೆ ಮಾಡಲಾಯಿತು. ಆದ್ದರಿಂದ ಈ ಹಬ್ಬದಲ್ಲಿ ಯಾವುದೇ ಸಡಗರ ಸಂಭ್ರಮ ಇರುವುದಿಲ್ಲ. ಹಸೇನ್ ಹುಸೇನ್ ಅವರ ಪುಣ್ಯ ಸ್ಮರಣೆಯ ನಿಮಿತ್ತ ಶೋಕಾಚರಣೆ ಮಾಡಲಾಗುತ್ತದೆ. ಮರ್ಸಿಯ ಅಥವಾ ಶೋಕಗೀತೆಗಳನ್ನು ಹಾಡಲಾಗುತ್ತದೆ. ಭಾರತದಲ್ಲಿ ಇಸ್ಲಾಂ ಧರ್ಮ ಪ್ರವೇಶವಾದ ಮೇಲೆ ದಕ್ಷಿಣ ಭಾರತದಲ್ಲಿ ಮೊಹರಂ ಆಚರಣೆ ಶಿಯಾ ಜನರಿಂದ ಆರಂಭವಾಯಿತು. ಬಹಮನಿ ಸುಲ್ತಾನರ ಕಾಲದಲ್ಲಿ ಇರಾನಿಯರ ಮಹತ್ವ ಅಧಿಕವಾಗಿದ್ದ ಕಾರಣ ಅವರ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪ್ರಭಾವಕ್ಕೆ ಸ್ಥಳೀಯರು ಒಳಗಾದರು. ಮುಸಲ್ಮಾನ ದೊರೆಗಳು ಮೊಹರಂ ಹಬ್ಬದ ಆಚರಣೆಯ ಮೂಲಕ ತಮ್ಮ ಶಿಯಾ ಮತದ ನಿಲುವುಗಳು ಪ್ರಚಾರವಾದುದಕ್ಕೆ ಸಂತೋಷಪಟ್ಟರು. ಹೀಗೆ ಜನತೆ ತಮಗೆ ಅರಿವಿಲ್ಲದಂತೆ ಒಂದು ಬಗೆಯ ಮುಗ್ಧತೆಯಿಂದ ಒಟ್ಟಾಗಿ ಕಲೆತು ಪಾಲ್ಗೊಂಡಿದ್ದರ ಪರಿಣಾಮವಾಗಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೂ ಅನುವು ದೊರೆಯಿತು. ಮುಖ್ಯವಾಗಿ ಗ್ರಾಮೀಣ ಭಾಗಗಳಲ್ಲಿ ಮೊಹರಂ ಆಚರಣೆಯನ್ನ ಬಾಬಯ್ಯನ ಹಬ್ಬವೆಂದು ಕರೆಯುತ್ತಾರೆ. ಹಜರತ್ ಹುಸೇನ್ ಮತ್ತು ಅವರ ಅನುಯಾಯಿಗಳು ವೈರಿಗಳ ಆಕ್ರಮಣವನ್ನು ತಡೆಯಲು ತಾವಿದ್ದ ಗುಡಿಸಲುಗಳ ಸುತ್ತ ತಗ್ಗುಗಳನ್ನು ನಿರ್ಮಿಸಿದ್ದರು. ಅದರ ಸಂಕೇತವಾಗಿ ಪಂಜೆಯಿಡುವ ಆಶುರ್ಖಾನೆಯ ಎದುರು ಆಳವಾದ ತಗ್ಗು ತೋಡುತ್ತಾರೆ. ಇದನ್ನು ಅಲಾವಿ ಎಂದು ಕರೆಯುತ್ತಾರೆ. ಮೊಹರಂ ತಿಂಗಳ 9ನೆಯ ರಾತ್ರಿ ತಗ್ಗಿಗೆ ಕಟ್ಟಿಗೆಗಳನ್ನು ಹಾಕಿ ಅಗ್ನಿ ಹೊತ್ತಿಸಲಾಗುತ್ತದೆ. ಹರಕೆ ಹೊತ್ತವರು ಉಪ್ಪನ್ನು ಅಲಾವಿಗೆ ಸುರಿಯುತ್ತಾರೆ. ದುಷ್ಟಶಕ್ತಿಗಳ ನಿವಾರಣೆಗಾಗಿ ಕೆಂಡ ತುಣಿಯುವುದು, ಕೆಂಡದ ಸ್ನಾನ ಮಾಡುವುದು ಮುಂತಾದ ಆಚರಣೆಗಳು ನಡೆಯುತ್ತವೆ. 10ನೇ ದಿನ ತಾಬೂತ್ ಮತ್ತು ಪಂಜಗಳ ಮೆರವಣಿಗೆ ಮಾಡಲಾಗುತ್ತದೆ. ಹುಲಿವೇಷ, ಹೆಜ್ಜೆ ಕುಣಿತ ಮೊದಲಾದ ಕುಣಿತಗಳು ಮೆರವಣಿಗೆಗೆ ರಂಗೇರಿಸುತ್ತವೆ. ಭಕ್ತಾದಿಗಳು ಫಾತೇಹ ಓದಿಸುವುದು, ಹರಕೆ ಸಲ್ಲಿಸುವುದು ಮಾಡುತ್ತಾರೆ. ಈ ಆಚರಣೆ ಶಿಯಾ ಸುನ್ನಿಗಳ ಮುಸಲ್ಮಾನರಲ್ಲಿ ಭಿನ್ನವಾಗಿರುತ್ತದೆ. ಪ್ರಾದೇಶಿಕವಾಗಿಯೂ ಸ್ಥಳೀಯ ಸಾಂಸ್ಕೃತಿಕ ಪ್ರಭಾವಗಳಿಂದಲೂ ಭಿನ್ನವಾಗಿರುತ್ತದೆ. ಒಟ್ಟಿನಲ್ಲಿ ಹಿಂದೂ ಮುಸಲ್ಮಾನರ ಭಾವೈಕ್ಯತೆಯನ್ನು ಸಾರುವ ಈ ಹಬ್ಬ 10 ದಿನ ಆಚರಿಸಲಾಗುತ್ತದೆ. ಸಂಸ್ಕೃತಿ ಕಲೆ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಶ್ರೇಷ್ಠ ಕಲೆ ಸಂಕುಚಿತ ಭಾವನೆಗಳನ್ನು ಕಳಚಿ ಮನುಷ್ಯತ್ವವನ್ನು ಅರಳಿಸುತ್ತದೆ. ಜಾತಿ ಮತದ ಎಲ್ಲೆಯನ್ನ ಮೀರಿ ಮಾನವೀಯತೆಯನ್ನ ಬೆಳಗಿಸುತ್ತದೆ.
1: ಇದುವರೆಗೆ ಡಾಕ್ಟರ್ ಶಹಸೀನಾ ಬೇಗಂ ಅವರಿಂದ ಚಿಂತನಾ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು, ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕನ್ನಡ ಚಿತ್ರಗೀತೆಗಳ ಸಾಹಿತ್ಯಕ್ಕೆ ಕವಿ ಸಾಹಿತ್ಯದ ಮೆರುಗು ತಂದು ಚಿತ್ರಗೀತೆಗಳು ಕವನಗಳೇ, ಅದು ಒಂದು ವಿಶಿಷ್ಟ ಪ್ರಕಾರದ ಕಾವ್ಯವೇ ಅಂತ ಹೇಳಿದವರು ವಿಜಯನಾರಸಿಂಹ. ಮೂಲತಃ ಮಂಡ್ಯದವರು. ಕುವೆಂಪು, ಪೋತಿ ನರಸಿಂಹಾಚಾರ್, ಗೋಪಾಲಕೃಷ್ಣ ಅಡಿಗರಿಂದ ಪ್ರಭಾವಿತರಾಗಿದ್ದವರು. ಪತ್ರಕರ್ತರಾಗಿದ್ದರು. ಪುಟ್ಟಣ ಕಣಗಾಲ್ ಅವರ ಬಹುತೇಕ ಚಿತ್ರಗಳಿಗೆ ಸಾಹಿತ್ಯ ಒದಗಿಸಿದರು. ಭಕ್ತಿಗೀತೆಗಳ ಆಲ್ಬಂಗಳಿಗೂ ಕೂಡ ಅವರು ಸಾಹಿತ್ಯ ಬರೆದರು. ವಿಜಯನಾರಸಿಂಹ ಅವರ ಗೀತೆಗಳನ್ನು ನಾವು ಕೇಳಿದ್ದೀವಿ. ಅವರ ಧ್ವನಿಯನ್ನ ಕೇಳೋಣ ಇವತ್ತಿನ ರತ್ನ ಭಂಡಾರದಲ್ಲಿ.
1: ಮೈಸೂರಿನ ವಾತಾವರಣ ಎಂಥವರಿಗೂ ಸಂಗೀತ ಮತ್ತು ಸಾಹಿತ್ಯಕ್ಕೆ ಪ್ರೋತ್ಸಾಹದ ಕೇಂದ್ರ. ಬಹಳ ಒಳ್ಳೆ ಸ್ಫೂರ್ತಿ ಉಂಟಾಗುತ್ತೆ. ಸಂಗೀತಗಾರರಂತೂ ನಾವು ಕೇಳಿದ ಆ ಸಂಗೀತಗಾರರು ಆ ಸಂಗೀತ ಸುಧೆ ಇವತ್ತು ಯಾಕೋ ನಶಿಸೋಗಿದೆ ಅಂತಂದ್ಬಿಟ್ಟು ನಮಗೆ ನಿಜವಾಗಿ ದುಃಖವಾಗುತ್ತೆ. ಸಂಗೀತ ಮತ್ತು ಸಾಹಿತ್ಯದ ಎರಡರ ಒಂದು ಓತಪ್ರೋತವಾದಂಥ ಒಂದು ಸಂಗಮ ನಾವು ರಂಗಭೂಮಿ, ಅಲ್ಲಿನ ಸಂಗೀತ, ಸಂಗೀತದ ಕ್ಷೇತ್ರ, ಅದಕ್ಕೆ ಅಂದರೆ ನಿಸ್ವಾರ್ಥವಾಗಿ ಕೇವಲ ಮೋಕ್ಷಗಾಮಿಗಳು ಅಂತಲೇ ಹೇಳ್ಬೋದು. ಅಂಥ ಮಹಾಮಹಾ ಸಂಗೀತಗಾರರು ಅವಾಗ ಅಲ್ಲಿ ಹಾಡ್ತಾಯಿದ್ರು, ಅದನ್ನು ನಾವು ಕೇಳಿದ್ವಿ. ನಾಲ್ವಡಿ ಕೃಷ್ಣರಾಜ ಒಡೆಯರಂಥ ಸಂಗೀತ ಪ್ರಿಯರು ಮಹಾರಾಜರಾಗಿ ಸಂಗೀತಗಾರರಿಗೂ ಸಾಹಿತಿಗಳಿಗೂ ಅನೇಕ ದೃಷ್ಟಿಯಿಂದ ಆಗ ಪ್ರೋತ್ಸಾಹ ಕೊಡ್ತಾಯಿದ್ರು. ನಮಗೆ ನಮ್ಮ ಹತ್ತಿರದಲ್ಲೇ ಅಂದರೆ ನಮ್ಮ ಸುತ್ತಮುತ್ತಲ ಅಂದರೆ ನಮ್ಮ ಮನೆ ಹತ್ತಿರದಲ್ಲೇ ಇದ್ದವರು ಅಂತಂದರೆ ಗೋಪಾಲಕೃಷ್ಣ ಅಡಿಗ. ಈ ಎಲ್ಲ ಮಹನೀಯರ ಒಂದು ಸತ್ಸಂಗದಿಂದ ನಾನು ಬರೀತಾನೂ ಇದ್ದೆ. ಸಂಗೀತದಲ್ಲಿ ನನಗೆ ಅಭಿರುಚಿನೂ ಇತ್ತು. ನಮ್ಮ ಅಣ್ಣಂದರು ಕೃಷ್ಣಶಾಸ್ತ್ರಿಗಳು ಮತ್ತು ರಾಮಚಂದ್ರ ಶಾಸ್ತ್ರಿಗಳು ಅಂತ, ಅವರು ಸಿನಿಮಾದಲ್ಲೂ ಪ್ರಸಿದ್ಧರು ಮತ್ತು ನಾಟಕ ರಂಗದಲ್ಲೂ ಪ್ರಸಿದ್ಧರು. ಅವರ ಒಂದು ಪ್ರೇರಣೆ ಮತ್ತು ಅವರ ಪ್ರೋತ್ಸಾಹದಿಂದ ನನಗೆ ಸಿನಿಮಾ ರಂಗಕ್ಕೆ ನೆಂಟು ಉಂಟಾಯಿತು. ನನಗೆ ಬಹಳ ಅಂದರೆ ಮಡಿವಂತ ಭಾವನೆ ನನ್ನಲ್ಲಿತ್ತು. ನಾನು ಸಿನಿಮಾಗೆ ಬರೆದ್ರೆ ನನ್ನ ಸಾಹಿತ್ಯ ಕಲುಷಿತವಾಗುತ್ತೆ ಏನೋ ಅನ್ನೋ ಒಂದು ಭಾವನೆಯೂ ಕೂಡ ನನಗಿತ್ತು. ಆದರೆ ನಮ್ಮ ಅಣ್ಣ ರಾಮಚಂದ್ರ ಶಾಸ್ತ್ರಿಗಳವರು ಹೇಳಿದ್ರು, ನೀನು ಸಿನಿಮಾ ರಂಗಕ್ಕೆ ಬಂದು ನೋಡು, ನಿನಗೆ ಗೊತ್ತಾಗುತ್ತೆ. ಸುಮ್ಮನೆ ದೂರದ ಬೆಟ್ಟ ನುಣ್ಣಗೆ ನಾವು ಕಾಣೋದಿಲ್ಲ, ಅದು ಹೊನ್ನು ನಮ್ಮ ಸಾಹಿತ್ಯ ಚೆನ್ನ ಭಾವನೆ ಬಿಟ್ಬಿಡು ಅಂತಂದ್ಬಿಟ್ಟು ಹೇಳಿ ಸಿನಿಮಾ ರಂಗಕ್ಕೆ ಕರೆಸಿ ನನ್ನ ಕೈಲಿ ಮೊದಲೇದಾಗಿ ಅವರು ಡಬ್ಬಿಂಗ್ ಪಿಕ್ಚರ್ಗೆ ಬರೆಯೋದಕ್ಕೆ ಅವರು ಹೇಳಿಕೊಟ್ರು, ನಾನು ಬರೆದೆ. ಅದಾದಮೇಲೆ ನನಗೆ ಸಾಹಿತ್ಯ ಯಾವ ರೀತಿ ಕಲುಷಿತವಾಗದೇ ಇರೋ ಹಾಗೆ ನಮ್ಮದೇ ಆದ ರೀತಿಯಲ್ಲಿ ಚಿತ್ರರಂಗದಲ್ಲೂ ಒಳ್ಳೆ ಸಾಹಿತ್ಯ ಕೊಡೋಕ್ಕೆ ಸಾಧ್ಯ ಅನ್ನೋದನ್ನ ನಾನು ನನ್ನ ಮೊದಲನೇ ಚಿತ್ರದಿಂದ ಕಂಡುಕೊಂಡೆ. ಅದು ನನ್ನ ಮೊದಲನೇ ಚಿತ್ರ ಓಹಿಲೇಶ್ವರ. ಈ ದೇಹದಿಂದ ದೂರನಾದೆ ಅನ್ನೋದು ಮೊದಲೇ ಮನೆಯಲ್ಲಿ ಕೂಡ ಹಾಡ್ತಾ ಇದ್ದಂಥ ಆಗಿನ ಕಾಲದ ಒಂದು ಬಹಳ ಒಳ್ಳೆ ಜನಪ್ರಿಯ ಗೀತೆ ಆಯಿತು. ಅಂದಿನಿಂದ ನನ್ನ ಸಾಹಿತ್ಯ ರಂಗದ ಒಂದು ಕೃಷಿ ಚಿತ್ರರಂಗದಲ್ಲೂ ಪ್ರಾರಂಭ ಆಯಿತು.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಕೇಳಿದ ಧ್ವನಿ ಖ್ಯಾತ ಚಿತ್ರ ಸಾಹಿತಿ ವಿಜಯನಾರಸಿಂಹ ಅವರದು. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಆಕಾಶವಾಣಿ ಬೆಂಗಳೂರು, ದೇಶಭಕ್ತಿ ಗೀತೆ ಜಯ ನಮ್ಮದು ಜಯ ನಮ್ಮದು ಜಯ ನಮ್ಮದು ಕೊನೆಗೆ ವೃಂದಗಾನದಲ್ಲಿದೆ.

0: ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಯನ್ನ ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್ ನಮಸ್ಕಾರ.
3: ನಮಸ್ಕಾರ.
2: ಈಗ ಸಾಮಾನ್ಯವಾಗಿ ಸರ್ಕಾರದ ಕೆಲವು ಸೌಲಭ್ಯಗಳನ್ನ ಪಡಿಬೇಕಂದಾಗ ಬೇರೆ ಬೇರೆ ಕಾರ್ಡ್ಗಳನ್ನ ಪಡಿತೀವಿ ನಾವು. ಅದರಲ್ಲಿ ವಿಶೇಷವಾಗಿ ಪ್ರತಿಯೊಬ್ಬರ ಒಂದು ಬಹಳ ಮುಖ್ಯವಾದ ಹಕ್ಕು ಅಂತಂದ್ರೆ ಈ ವೋಟಿಂಗ್ ಮಾಡೋದು. ಆ ವೋಟರ್ ಐಡಿ ಕಾರ್ಡ್ ಅನ್ನ ಹೇಗೆ ತೆಗೆದುಕೊಳ್ಬೇಕು ಅಂತ ಅನ್ನೋದು ಕೂಡ ಕೆಲವು ಸಲ ಕೆಲವರಿಗೆ ಗೊತ್ತಿರಲ್ಲ. ಹೇಗೆ ಸರ್ ಯಾವ ರೀತಿ ಅದನ್ನ ಪಡಿಬಹುದು ಅದ್ರ ಬಗ್ಗೆ ತಿಳಿಸಿ.
3: ವೋಟರ್ಸ್ ಐಡಿ ತುಂಬಾ ಜನ ಇವತ್ತು ಯುವಕರು ಯಾವ ಪಡ್ಕೊಳ್ತಾ ಇಲ್ಲ. ಇದನ್ನು ನಾವು ನೋಡಿದ್ರೆ ಆಧಾರ್ ಕಾರ್ಡ್ ಇದೆ, ಮತ್ತೊಂದು ರೇಷನ್ ಕಾರ್ಡ್ ಇದೆ ಮಾತ್ರ ಅಲ್ಲ, ವೋಟರ್ ಐಡಿಯನ್ನು ಕೂಡ ನಾವು ಪಡ್ಕೊಳ್ಬೇಕು. ಇದು ಸರ್ಕಾರಿ ದಾಖಲೆ, ಮತ್ತು ಚುನಾವಣಾ ಆಯೋಗ ಇವತ್ತು ಬಹಳ ಸುಲಭದಲ್ಲಿ ನೀಡ್ತಾ ಇದೆ. ಮೊದಲಿನ ಥರ ಪ್ರತಿ ಸಲ ಅದನ್ನು ಆಫ್ಲೈನಲ್ಲಿ ನಾವು ಒಂದು ಫಾರ್ಮನ್ನು ತುಂಬಿಸಿ ಕೊಟ್ಟೆ ಮಾಡಬೇಕಾಗಿಲ್ಲ, ಆನ್ಲೈನ್ ಮುಖಾಂತರ ಕೂಡ ಇವತ್ತು ಪಡ್ಕೊಳ್ಬೋದು. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ವೆಬ್ಸೈಟ್, ಅದರಲ್ಲಿ voters.eci.gov.in ಅನ್ನುವಂಥ ವೆಬ್ಸೈಟ್ಗೆ ಹೋದರೆ ಅಲ್ಲಿ ತಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿಗಳ ಮೂಲಕ ಲಾಗಿನ್ ಆಗಬಹುದು. ಮತ್ತು ಅಲ್ಲಿ ಫಾರ್ಮ್ ನಂಬರ್ 6 ಅಂತ ಇದೆ, ಆ ಫಾರ್ಮ್ ನಂಬರ್ 6 ತುಂಬಿ ಹೊಸ ಮತದಾರರು ಅಲ್ಲಿ ಅಗತ್ಯ ಇರುವಂಥ ಕೆಲವು ಪುರಾವೆಗಳಿವೆ. ಏನಂದರೆ ವಯಸ್ಸಿನ ಪುರಾವೆ, 18 ತುಂಬಿದೆ ಅನ್ನುವಂಥ ವಯಸ್ಸಿನ ಪುರಾವೆ, ಅದು ಆಧಾರ್ ಕಾರ್ಡ್ ಇರ್ಬೋದು ಅಥವಾ ಆತನ ಜನನ ಪ್ರಮಾಣ ಪತ್ರ ಇರ್ಬೋದು. ಆಮೇಲೆ ವಿಳಾಸದ ಪುರಾವೆ, ಅದು ಆಧಾರ್ ಕಾರ್ಡ್

0: ಅಪ್ಲೋಡ್ ಮಾಡಬಹುದು. ಅರ್ಜಿ ಸಲ್ಲಿಸಿದ ನಂತರ ಅದರಲ್ಲಿ ಒಂದು ರೆಫರೆನ್ಸ್ ನಂಬರ್ ಸಿಗ್ತದೆ, ಆ ರೆಫರೆನ್ಸ್ ನಂಬರ್ ಅನ್ನು ನೀವು ಬರೆದಿಟ್ಕೊಳ್ಬೇಕು. ಆದ ನಂತರ ಚುನಾವಣಾ ಆಯೋಗದ ಅಧಿಕಾರಿಗಳು ಅಂದರೆ ಬೂತ್ ಹಂತದ ಅಧಿಕಾರಿಗಳು, ಅದರನ್ನು ಬಿ ಎಲ್ ಒ ಅಂತ ಹೇಳ್ತೇವೆ, ಬೂತ್ ಲೆವೆಲ್ ಆಫೀಸರ್ಗಳು, ಅದು ಅಂಗನವಾಡಿ ಕಾರ್ಯಕರ್ತೆಯರಿರ್ಬೋದು ಅಥವಾ ಸ್ಥಳೀಯ ಚುನಾವಣಾ ಕಚೇರಿಯ ಅಧಿಕಾರಿಗಳು, ಅವರು ದಾಖಲೆಯನ್ನು ಮನೆಗೆ ಬಂದು ಪರಿಶೀಲಿಸ್ತಾರೆ ಅಥವಾ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮುಗಿದ ನಂತರ ವೋಟರ್ ಐ ಡಿ ನಿಮ್ಮ ವಿಳಾಸಕ್ಕೆ
1: ಬರುತ್ತಲ್ಲ. ಈಗ ಸಾಮಾನ್ಯವಾಗಿ ಆನ್ಲೈನ್ ಏನಂತಂದ್ರೆ ಅದು ಫ್ರಾಡು ಆಗಬಾರದು, ಹಾಗಾಗಿ ಮನೆಗೆ ಬಂದು ಪರಿಶೀಲನೆ
0: ಮಾಡಿನೇ
1: ನೀವೇನೆ ಅರ್ಜಿ ಹಾಕಿದವರು ಹೌದಾ ಅಂತ ಹೇಳಿ ಅದನ್ನು ಕೂಡ ನೋಡ್ತಾರೆ. ಎಷ್ಟು ದಿನ ಆಗುತ್ತೆ ಸರ್?
0: ಸಾಮಾನ್ಯವಾಗಿ ಎಲ್ಲ ಪ್ರಕ್ರಿಯೆಗಳು ಸುಮಾರು 30-45 ದಿವಸದ ಒಳಗಡೆ ನಡೀತದೆ. ಡಿಜಿಟಲ್ ಕಾಪಿ ಅಥವಾ ಇ ಎಪಿಕ್ ಕಾರ್ಡ್ ಅಂತ ಹೇಳ್ತೇವೆ, ಇ ಎಪಿಕ್ ನಮಗೆ ಮೊದಲೇ ಡೌನ್ಲೋಡ್ ಮಾಡಿಕೊಳ್ಬಹುದು. ಆದರೆ ಅಧಿಕೃತವಾಗಿ ನಮಗೆ ರಿಜಿಸ್ಟರ್ಡ್ ಅಂಚೆಯ ಮೂಲಕ ಸುಮಾರು 45 ದಿವಸದ ಒಳಗಡೆ ಅಂಚೆಯ ಮುಖಾಂತರ ಬರುವಂತಹ.
1: ಆಫ್ಲೈನ್ ಬೇಕಿತ್ತಂದ್ರೆ,
0: ಆಫ್ಲೈನ್ ಬೇಕಾದ್ರೆ ನಿಮ್ಮ ಹತ್ತಿರದ ಇಲೆಕ್ಟೋರಲ್ ಆಫೀಸ್ ಯಾವುದಿದೆ ಅಲ್ಲಿ ಫಾರ್ಮ್ 6 ಅನ್ನು ತೆಗೆದುಕೊಂಡು ದಾಖಲೆಗಳ ಜೊತೆಗೆ ಅದು ತುಂಬಿಸಿ ಸಲ್ಲಿಸಬಹುದು.
1: ಆನ್ಲೈನ್ ಅಲ್ಲಿ ಕೂಡ ಫಾರ್ಮ್ ನಂಬರ್ 6 ಇರುತ್ತೆ, ಆಫ್ಲೈನ್ ಕೂಡ ಫಾರ್ಮ್ 6. ಹಾಗಾಗಿ ವೋಟರ್ ಐಡಿ ಅನ್ನ ಪ್ರತಿಯೊಬ್ಬರು
0: ಪಡ್ಕೊಂಡಿರಬೇಕು ಮತ್ತೆ ಚುನಾವಣೆಗಳಲ್ಲಿ
1: ಭಾಗವಹಿಸಬೇಕು. ಒಳ್ಳೆಯ ನಾಯಕರನ್ನ ಆರಿಸಲಿಕ್ಕೆ ನಿಮ್ಮ
0: ಕೈಯಲ್ಲಿ ಇದೆ.
1: ಈ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರ.

0: ಆಕಾಶವಾಣಿ ಬೆಂಗಳೂರು. ರೈತರಿಗೆ ಸಲಹೆ.
1: ಜನರು ಚಿಗುರು ಸಸ್ಯ ಅಥವಾ ಮೈಕ್ರೋ ಗ್ರೀನ್ಸ್ಗಳನ್ನು ತಿನ್ನೋದ್ರಿಂದ ಯಾವ್ಯಾವ ಪ್ರಯೋಜನ ಬರ್ತದೆ ಅಂದರೆ, ಜನರಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ. ಮೈಕ್ರೋ ಗ್ರೀನ್ಸ್ ಅಥವಾ ಚಿಗುರು ಸಸ್ಯ ತಿನ್ನಬೇಕು. ಇದು ದೇಹದ ರೋಗಗಳ ವಿರುದ್ಧ ಹೋರಾಡುವ ಸಾಮರ್ಥ್ಯವನ್ನು ಸುಧಾರಿಸುತ್ತೆ. ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ. ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡಲು ಚಿಗುರು ಸಸ್ಯಗಳು ಸಹಾಯ ಮಾಡುತ್ತೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತವೆ. ಮಧುಮೇಹ ನಿಯಂತ್ರಣಕ್ಕೆ ಸಹಕಾರಿಯಾಗುತ್ತವೆ. ಆಂಟಿ ಆಕ್ಸಿಡೆಂಟ್ಗಳ ಉತ್ತಮ ಮೂಲವಾಗಿವೆ. ದೇಹದ ಕೋಶಗಳನ್ನು ಹಾನಿಯಿಂದ ರಕ್ಷಿಸಲ್ಪಡುತ್ತವೆ. ಮೈಕ್ರೋಗ್ರೀನ್ಸ್ಗಳು ಅಥವಾ ಚಿಗುರು ಸಸ್ಯಗಳು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತವೆ. ಆಹಾರದ ಜೀರ್ಣಕ್ರಿಯೆ ಸುಗಮವಾಗಲು ಸಹಾಯ ಮಾಡುತ್ತೆ. ಕಣ್ಣಿನ ಆರೋಗ್ಯವನ್ನು ಚಿಗುರು ಸಸ್ಯ ತಿನ್ನೋದ್ರಿಂದ ಕಾಪಾಡಿಕೊಳ್ಬಹುದು. ದೃಷ್ಟಿ ಸುಧಾರಣೆಗೆ ಅಗತ್ಯವಾದ ಪೋಷಕಾಂಶಗಳನ್ನು ಇವು ಒದಗಿಸುತ್ತವೆ. ಚಿಗುರು ಸಸ್ಯಗಳು ಅಥವಾ ಮೈಕ್ರೋಗ್ರೀನ್ಸ್ಗಳ ಬಳಕೆಯಿಂದ ನಮ್ಮ ಎಲುಬುಗಳ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಬಹುದು. ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಕೆ ಒದಗಿಸುವ ಮೂಲಕ ಎಲುಬುಗಳು ಬಲಗೊಳ್ಳುತ್ತವೆ. ಚಿಗುರು ಸಸ್ಯಗಳು ತಿನ್ನೋದ್ರಿಂದ ತೂಕ ನಿಯಂತ್ರಣಕ್ಕೆ ಸಹಕಾರಿಯಾಗ್ತದೆ. ಕಡಿಮೆ ಕ್ಯಾಲೋರಿ, ಹೆಚ್ಚಿನ ಪೋಷಕಾಂಶಗಳಿಂದ ಆರೋಗ್ಯಕರ ತೂಕವನ್ನು ಕಾಪಾಡಲು ಸಹಾಯ ಮಾಡುತ್ತೆ. ಉರಿಯೂತವನ್ನು ಕಡಿಮೆ ಮಾಡುತ್ತೆ. ದೇಹದ ಉರಿಯೂತ ಸಂಬಂಧಿತ ಸಮಸ್ಯೆಗಳನ್ನು ತಗ್ಗಿಸಲು ಚಿಗುರು ಸಸ್ಯ ತಿನ್ನೋದ್ರಿಂದ ಇದು ತಗ್ಗಿಸಲು ಸಹಾಯ ಆಗುತ್ತೆ. ಮೈಕ್ರೋಗ್ರೀನ್ಸ್ ಅಥವಾ ಚಿಗುರು ಸಸ್ಯಗಳು ತಿನ್ನೋದ್ರಿಂದ ಒಟ್ಟಾರೆ ದೈಹಿಕ ಆರೋಗ್ಯ ಸುಧಾರಿಸುತ್ತೆ. ದೇಹಕ್ಕೆ ಅಗತ್ಯವಾದ ವಿಟಮಿನ್ಗಳು, ಖನಿಜಾಂಶಗಳು ಮತ್ತು ಜೈವಿಕ ಕ್ರಿಯಾಶೀಲ ಸಂಯುಕ್ತಗಳನ್ನು ಇವು ಒದಗಿಸುತ್ತವೆ. ಮೈಕ್ರೋಗ್ರೀನ್ಸ್ ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಮೈಕ್ರೋಗ್ರೀನ್ಸ್ಗಳಲ್ಲಿ ವಿಟಮಿನ್ ಸಿ, ವಿಟಮಿನ್ ಇ ಮತ್ತು ವಿವಿಧ ಆಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿದ್ದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಲು ಸಹಾಯ ಮಾಡುತ್ತವೆ. ಹೃದಯ ಆರೋಗ್ಯವನ್ನು ಕೂಡ ಮೈಕ್ರೋಗ್ರೀನ್ಸ್ಗಳು ಕಾಪಾಡುತ್ತವೆ. ಇದರಲ್ಲಿ ಪಾಲಿಫೆನಾಲ್ ಮತ್ತು ಇತರ

0: ಆ್ಯಂಟಿ ಆಕ್ಸಿಡೆಂಟ್ಗಳು ಕೆಟ್ಟ ಕೊಲೆಸ್ಟ್ರಾಲ್ ಎಲ್ ಡಿ ಎಲ್ ಮತ್ತು ಟ್ರೈಗ್ಲಿಸರೈಡ್ಗಳ ಪ್ರಮಾಣವನ್ನು ಕಡಿಮೆ ಮಾಡಲು ಸಹ ಸಹಾಯ ಮಾಡುತ್ತವೆ. ಇದರಿಂದ ಹೃದಯ ರೋಗ ಅಪಾಯ ಕಡಿಮೆ ಆಗುತ್ತೆ. ಮಧುಮೇಹ ನಿಯಂತ್ರಣಕ್ಕೂ ಕೂಡ ಮೈಕ್ರೋಗ್ರೀನ್ಸ್ ತಿನ್ನೋದರಿಂದ ಸಹಾಯ ಆಗುತ್ತೆ. ಮೆಂತೆ, ಬ್ರೊಕೋಲಿ, ಮೈಕ್ರೋಗ್ರೀನ್ಸ್ಗಳು ರಕ್ತದಲ್ಲಿನ ಸಕ್ಕರೆಯ ನಿಯಂತ್ರಣವನ್ನು ಸುಧಾರಿಸಲು ಮತ್ತು ಇನ್ಸುಲಿನ್ ಸಂವೇದನಾಶೀಲತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ. ಮೈಕ್ರೋಗ್ರೀನ್ಸ್ ಅಥವಾ ಚಿಗುರು ಸಸ್ಯಗಳು ಕ್ಯಾನ್ಸರ್ ವಿರೋಧಿ ಗುಣಗಳನ್ನು ಹೊಂದಿವೆ. ಬ್ರಾಸಿಕೇಸಿ ಕುಟುಂಬದ ಮೈಕ್ರೋಗ್ರೀನ್ಸ್ಗಳಲ್ಲಿ ಬ್ರೊಕೋಲಿ, ಕ್ಯಾಬೇಜ್, ಮೂಲಂಗಿ, ಇದರಲ್ಲಿ ಸಲ್ಫುರಾಫೇನ್ ಮತ್ತು ಗ್ಲುಕೋಸಿನೋಲೇಟ್ಗಳಂತಹ ಸಂಯುಕ್ತಗಳು ಇರುತ್ತವೆ. ಇವು ವಿವಿಧ ಕ್ಯಾನ್ಸರ್ಗಳ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಆಗುತ್ತವೆ. ಇದಲ್ಲದೆ ಮೈಕ್ರೋಗ್ರೀನ್ಸ್ಗಳು ಮೆದುಳಿನ ಕಾರ್ಯಕ್ಷಮತೆಯನ್ನು ಕೂಡ ಸುಧಾರಿಸುತ್ತವೆ. ಫೆನಾಫಿಲ್ನಂತಹ ಆ್ಯಂಟಿ ಆಕ್ಸಿಡೆಂಟ್ಗಳು ನೆನಪು, ಚಿಂತನೆ ಮತ್ತು ಕಲಿಕೆಯ ಸಾಮರ್ಥ್ಯವನ್ನು ಬೆಂಬಲಿಸುತ್ತವೆ ಹಾಗೂ ನರರೋಗ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಕಣ್ಣಿನ ಆರೋಗ್ಯಕ್ಕೂ ಕೂಡ ಇವು ಸಹಕಾರಿ. ಸೊಪ್ಪು, ಬ್ರೊಕೋಲಿ ಮತ್ತು ಕ್ರೇಸ್ ಮೈಕ್ರೋಗ್ರೀನ್ಸ್ಗಳಲ್ಲಿ ಲ್ಯೂಟಿನ್ ಅಧಿಕವಾಗಿದ್ದು ಇದು ಕಣ್ಣಿನ ದೃಷ್ಟಿಯನ್ನು ಕಾಪಾಡಲು, ವಯೋಸಹಜ ದೃಷ್ಟಿ ಸಮಸ್ಯೆಗಳನ್ನು ತಡೆಯಲು ಸಹ ಸಹಾಯ ಮಾಡುತ್ತೆ. ಮೆಂತೆ, ಲ್ಯೂಟೂಸ್ ಮತ್ತು ಇತರ ಮೈಕ್ರೋಗ್ರೀನ್ಸ್ಗಳಲ್ಲಿ ಕಬ್ಬಿಣ ಸಮೃದ್ಧವಾಗಿದ್ದು ಹಿಮೋಗ್ಲಿನ್ ಉತ್ಪಾದನೆಯನ್ನು ಇವು ಬೆಂಬಲಿಸುತ್ತವೆ. ತೂಕ ನಿಯಂತ್ರಣದಲ್ಲಿಯೂ ಕೂಡ ಚಿಗುರು ಸಸ್ಯಗಳು ಸಹಕಾರಿ. ಕಡಿಮೆ ಕ್ಯಾಲೋರಿ ಮತ್ತು ಹೆಚ್ಚಿನ ಪೋಷಕಾಂಶಗಳನ್ನು ಹೊಂದಿರೋದ್ರಿಂದ ಮೈಕ್ರೋಗ್ರೀನ್ಸ್ಗಳು ಆರೋಗ್ಯಕರ ತೂಕ ನಿರ್ವಹಣೆಗೆ ಉತ್ತಮ ಆಹಾರ. ಮೈಕ್ರೋಗ್ರೀನ್ಸ್ಗಳಲ್ಲಿ ಇರುವ ನಾರು ಮತ್ತು ಜೈವಿಕ ಸಂಯುಕ್ತಗಳು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಮತ್ತು ಕರುಳಿನ ಆರೋಗ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತವೆ. ಮೈಕ್ರೋಗ್ರೀನ್ಸ್ಗಳು ಸಣ್ಣ ಗಾತ್ರದಿದ್ದರೂ ಪೋಷಕಾಂಶಗಳ ಭಂಡಾರವಾಗಿದ್ದು ಹೃದ್ರೋಗ, ಮಧುಮೇಹ, ರೋಗ ನಿರೋಧಕ ಶಕ್ತಿ, ಕಣ್ಣಿನ ಆರೋಗ್ಯ ಮತ್ತು ಒಟ್ಟಾರೆ ದೈಹಿಕ ಕ್ಷೇಮವನ್ನು ಸುಧಾರಿಸಲು ಸಹಕಾರಿಯಾಗುತ್ತಿವೆ.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
2: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಶ್ಯಃ ನವದಿಲ್ಯಾಂ ಸಂಯುಕ್ತ ರಾಷ್ಟ್ರಸಂಘಸ್ಯ ಮಹಾಸಚಿವಸ್ಯ ವಿತ್ತೀಯ ಸ್ವಾಸ್ಥ್ಯಸ್ಯ ವಿಶೇಷ ಅಧಿವಕ್ತ್ರಾ ನೀದರ್ಲ್ಯಾಂಡ್ ದೇಶಸ್ಯ ರಾಜ್ಞಾ ಮ್ಯಾಗ್ಸಿಮಾ ಇತ್ಯನೆಯ ಸಹ ಮಿಲಿತವಾನ್. ಸಾಮಾಜಿಕ ಮಾಧ್ಯಮ ಸಂದೇಶೆ ಶ್ರೀಮೋದಿನಾ ಉಕ್ತಂ ಯತ್ ಭಾರತಸ್ಯ ಡಿಜಿಟಲ್ ಕ್ರಾಂತಿ ವಿತ್ತೀಯ ಸೇವಾನಾಂ ಸಾರಲ್ಯಂ ಕೃತ್ವಾ ಕಥಂ ಸಾಮಾನ್ಯ ಜನಾನಾಂ ಜೀವನಸ್ಯ ಸುಗಮತಾಂ ವರ್ಧಯತಿ ಜನಾನ್ ಸಶಕ್ತಂಚ ಕರೋತಿ ಇತ್ಯಸ್ಮಿನ್ ವಿಷಯೆ ದ್ವಯೋಃ ಮಧ್ಯೆ ಚರ್ಚಾ ಅಭವತ್. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಶ್ವಃ ಆರಭ್ಯ 39 ದಿನಾಂಕ ಪರ್ಯಂತಂ ಸೆಷಲ್ಸ್ ದೇಶಸ್ಯ ರಾಜನೈತಿಕ ಯಾತ್ರಾಯಾಂ ಭವಿಷ್ಯತಿ. ಸಹ ತತ್ರ ಸೆಷಲ್ಸ್ ದೇಶಸ್ಯ ರಾಷ್ಟ್ರೀಯ ದಿವಸಸ್ಯ ಸ್ವರ್ಣ ಜಯಂತಿ ಉತ್ಸವೇ ಅತಿಥಿ ರೂಪೇಣ ಭಾಗಂ ಗ್ರಹಿಷ್ಯತಿ. ಇತಃ ಪೂರ್ವಂ ಪ್ರಧಾನಮಂತ್ರಿಣ 15th 2000 ವರ್ಷೆ ಸೆಷಲ್ಸ್ ದೇಶಸ್ಯ ಭ್ರಮಣಂ ಕೃತಮಾಸೀತ್. ವಿದೇಶ ಮಂತ್ರಾಲಯೇನ ವಿಜ್ಞಪ್ತೌ ಉಕ್ತಂ ಯತ್ ಭಾರತೀಯ ರಕ್ಷಾಬಲಾನಾಂ ಏಕಂ ದಲಂ ಭಾರತೀಯ ನೌಸೇನಾಯಾಃ ದ್ವಾಭ್ಯಾಂ ನೌಕಾಭ್ಯಾಂ ಸಹ ಉತ್ಸವೇ ಭಾಗಂ ಗೃಹೀಯಾತ್. ಯಾತ್ರಾ ಸಮಯೇ ಪ್ರಧಾನಮಂತ್ರಿ ಸೆಷಲ್ಸ್ ದೇಶಸ್ಯ ರಾಷ್ಟ್ರಪತಿನ ಡಾಕ್ಟರ್ ಪ್ಯಾಟ್ರಿಕ್ ಹರ್ಮಿನಿ ಇತ್ಯನೇನ ಸಹ ವಾರ್ತಾಲಾಪಂ ಕರಿಷ್ಯತಿ. ದ್ವಿಪಕ್ಷೀಯ ಸಹಕಾರ್ಯಸ್ಯ ಸಂಪೂರ್ಣ ಸಮೀಕ್ಷಾಂ ಕರಿಷ್ಯತಿ. ಅಥ ಚ ಪರಸ್ಪರ ಹಿತಸ್ಯ ಕ್ಷೇತ್ರೀಯ ಅಂತಾರಾಷ್ಟ್ರೀಯ ವಿಷಯೇಷು ಚ ವಿಚಾರಾಣಾಂ ಆದಾನ ಪ್ರದಾನಂ ಕರಿಷ್ಯತಿ. ಪ್ರಧಾನಮಂತ್ರಿ ಸೆಷಲ್ಸ್ ದೇಶಸ್ಯ ರಾಷ್ಟ್ರೀಯ ಸಭಾಯಾಃ ಸಂಬೋಧನಂ ಚ ಕರಿಷ್ಯತಿ. ಪ್ರವಾಸಿ ಭಾರತೀಯೈಃ ಸಹಾಪಿ ಸಂವಾದಂ ಕರಿಷ್ಯತಿ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಅದ್ಯ ನವದಿಲ್ಯಾಂ ನಾರ್ಕೋ ಸಮನ್ವಯ ಕೇಂದ್ರೇ ದಶಮ ಶೀರ್ಷಸ್ತರೀಯ ಸಂಗೋಷ್ಠ್ಯಾ ಅಧ್ಯಕ್ಷತಾಂ ಕರಿಷ್ಯತಿ. ಮಾದಕ ದ್ರವ್ಯ ನಿಯಂತ್ರಣ ಅಭಿಕರಣದ್ವಾರ ಆಯೋಜಿತೆ ಅಸ್ಮಿನ್ ಸತ್ರೆ ಕೇಂದ್ರೀಯ ಮಂತ್ರಾಲಯಾನಾಂ ರಾಜ್ಯ ಸರ್ವಕಾರಾಣಾಂ ಮಾದಕ ದ್ರವ್ಯ ವಿಧಿ ಪ್ರವರ್ತನ ಸಂಸ್ಥಾನಾಂಚ ಪ್ರತಿನಿಧಯಃ ಏಕತ್ರಿತಾಃ ಭವಿಷ್ಯಂತಿ ಯೇನ ದೇಶೇ ಸರ್ವತ್ರ ಮಾದಕ ದ್ರವ್ಯ ವ್ಯಾಪಾರಸ್ಯ ಮಾದಕ ದ್ರವ್ಯಸ್ಯ ದುರುಪಯೋಗಸ್ಯ ಚ ನಿವಾರಣಾರ್ಥಂ ಪ್ರಯತ್ನಾನಾಂ ಸಮೀಕ್ಷಾಯಾಃ ಸುದೃಢೀಕರಣಂಚ ಭವಿಷ್ಯತಿ. ಅಸ್ಮಿನ್ ಅವಸರೆ ಶ್ರೀ ಶಾಹ ಮಾದಕ ದ್ರವ್ಯ ನಿಯಂತ್ರಣ ವಿಷಯಂ ಅಗ್ರಿಮ ಕಾರ್ಯಯೋಜನಾ ಪ್ರತಿವೇದನಂಚ ವಿಮೋಚಯಿಷ್ಯತಿ. ವಾಣಿಜ್ಯ ಉದ್ಯೋಗ ಮಂತ್ರಿ ಪಿಯೂಷ ಗೋಯಲ ಅವದತ್ ಯತ್ ಭಾರತ ಯುಕೆ ವ್ಯಾಪಕ ಆರ್ಥಿಕ ವ್ಯಾಪಾರ ಸಂಧಿ ವೈಶ್ವಿಕ ಅರ್ಥವ್ಯವಸ್ಥಾ ಸಮರ್ಥನಾಯ ಬಲಗುಣಕಸ್ಯ ಕಾರ್ಯಂ ಕರಿಷ್ಯತಿ. ಹ್ಯಃ ಲಂಡನ್ ನಗರೆ ಭಾರತ ವೈಶ್ವಿಕ ಮಂಚಸ್ಯ ಯುಕೆ ಭಾರತ ಸಪ್ತಾಹಂ ಸಂಬೋಧಯನ್ ಶ್ರೀ ಗೋಯಲ ಅವದತ್ ಯತ್ ಯುನೈಟೆಡ್ ಕಿಂಗ್ಡಮ್ಸ್ ದೇಶೇನ ಸಹ ಕೃತ ಮುಕ್ತ ವ್ಯಾಪಾರ ಸಂಧಿ ಅದ್ಯಾವಧಿ ಭಾರತಸ್ಯ ಸರ್ವಾಧಿಕ ವ್ಯಾಪಕ ಸಂಧಿ ವರ್ತತೆ. ಅಸ್ಮಿನ್ ಮಾಸೆ ಏಕವಿಂಶತಿ ದಿನಾಂಕೇ ಆಯೋಜಿತಾಯಾಃ ನೀಟ್ ಯುಜಿ ಪುನಃ ಪರೀಕ್ಷಾಯಾಃ ಅಸ್ಥಾಯಿ ಉತ್ತರ ಕುಂಜೀನಾಂ ದರ್ಶನಾರ್ಥಂ ಪ್ರಶ್ನಾನ್ ಆಹ್ವಾನಂ ಕರ್ತುಂಚ ರಾಷ್ಟ್ರೀಯ ಪರೀಕ್ಷಣಾ ಸಂಸ್ಥಾಯಾಃ ಗವಾಕ್ಷಂ ಉದ್ಘಾಟಿತಂ ವರ್ತತೆ. ಎನ್ಟಿಎ ಇತ್ಯನೇನ ಘೋಷಿತಂ ಯತ್ ಉತ್ತರ ಕುಂಜಿಕಾ www.neet.nta.in ಇತ್ಯತ್ರ ಉಪಲಭ್ಯತೆ. ಛಾತ್ರಾಃ ಅಸ್ಯ ಮಾಸಸ್ಯ ಅಷ್ಟಾವಿಂಶತಿ ದಿನಾಂಕ ಪರ್ಯಂತಂ ಪ್ರತಿ ಪ್ರಶ್ನಂ 200 ರೂಪ್ಯಕ ಶುಲ್ಕಂ ದತ್ವಾ ಪ್ರಶ್ನಾನ್ ಆಹ್ವಾನಂ ಕರ್ತುಂ ಶಕ್ನುವಂತಿ. ಯದಿ ಆಹ್ವಾನಂ ಸ್ವೀಕೃತಂ ಭವತಿ ತರ್ಹಿ ಏತತ್ ಶುಲ್ಕಂ ಪೂರ್ಣತಯಾ ಪ್ರತಿದೇಯಂ ವರ್ತತೆ. ಸರ್ವಕಾರೇಣ ಔದ್ಯೋಗಿಕ ವ್ಯಾಪಾರಿಕ ದ್ರವ ಅನಿಲ ಇಂಧನಸ್ಯ ಆಪೂರ್ತಿ ವಿಷಯೆ ಸರ್ವಾಣಿ ಕ್ಷೇತ್ರೀಯ ಪ್ರತಿಬಂಧನಾನಿ ದೂರೀಕೃತ್ಯ ಪಶ್ಚಿಮ ಏಷ್ಯಾ ಸಂಕಟಾತ್ ಪೂರ್ವಂ ಪ್ರಚಲಿತ ಸ್ತರಂ ಯಾವತ್ ಆಪೂರ್ತಿಂ ಪುನಃ ಸ್ಥಾಪಿತಂ ವರ್ತತೆ. ವೆನೆಜುವೆಲಾ ದೇಶಸ್ಯ ಕಾರ್ಯವಾಹಕ ರಾಷ್ಟ್ರಪತಿ ಜಾರ್ಜ್ ರೋಡ್ರಿಗಸ್ ಘೋಷಿತವಾನ್ ಯತ್ ದ್ವಯೋಃ ಶಕ್ತಿಶಾಲಿ ಭೂಕಂಪಯೋಃ ಮಧ್ಯೆ ಮೃತಾನಾಂ ಸಂಖ್ಯಾ 88+100 ಅಭವತ್. ಸಹಸ್ರಶಃ ಜನಾಃ ಘಾತಿತಾಃ 200+ ಜನಾಃ ಅದ್ಯಾಪಿ ಭೂಕಂಪಗ್ರಸ್ತೆ ಪ್ರದೇಶೇ ಏವ ಪರಿಲಗ್ನಾಃ ಸಂತಿ ಇತಿ ವಾರ್ತಾಃ.

0: ಆಕಾಶವಾಣಿ ಬೆಂಗಳೂರು, ಸಮಯ 7 ಗಂಟೆ. ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.
1: ಕುಂತಲ್ಲು ನೀನೇನೆ, ನಿಂತಲ್ಲು ನೀನೇನೆ, ಎಲ್ಲೆಲ್ಲೂ ನೀನೇ ಕಾಡುವೆ.
2: ಶ್ರೇಯಾ, ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
3: ಏನಮ್ಮ ನೀನು, ನಂಗೂ ಕೇಳಿಸ್ತೋ. ಎಷ್ಟ್ ಸಲ ಕರಿತೀಯಾ? ಬರ್ತೀನಿರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
2: ನೀನು, ನಿನ್ನ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
4: ಅಮ್ಮ, ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
2: ಆಹಾ, ನಮ್ ದೇವ್ರ ಸತ್ಯ, ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
5: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
6: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
7: ನೀನಳಿವೆ ನಮ್ಮೆಲುಬುಗಳ ಮೇಲೆ, ಮೂಡುವುದು ಮೂಡುವುದು ಭಾರತದ ಲೀಲೆ.
8: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿರಲಿ.
0: ಸಮಯ 7:02. ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ. ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ
9: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
0: ಶುಕ್ರವಾರ ಬೆಳಗ್ಗೆ 8:30

ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂ ನಲ್ಲಿ, ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS VLR.

ದೇವರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಅಮ್ಮ ಅಮ್ಮ
1: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
0: ಏನಮ್ಮ ಹಾಗ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ, ಕಸ ಎಸೆಯೋದಲ್ಲ. ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
2: ನಿಮ್ಮೊಡನಿರು.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಇಂದು ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ಯುವಜನ ಜಾಗೃತಿ ದಿನಾಚರಣೆ. ದೇಶದ ಜಲಮೂಲಗಳ ಸಂರಕ್ಷಣೆ, ರೈತರಿಗಾಗಿ ವಿಶ್ವಾಸಾರ್ಹ ನೀರಾವರಿ ಸೌಲಭ್ಯ ಕೇಂದ್ರ ಸರ್ಕಾರದ ಗುರಿ. ರಾಜ್ಯದ ಮಳೆ ಅಭಾವದ ಜಿಲ್ಲೆಗಳಲ್ಲಿ ಮೋಡ ಬಿತ್ತನೆಗೆ ತಜ್ಞರೊಂದಿಗೆ ಸಚಿವ ಎಂಬಿ ಪಾಟೀಲ್ ಶೀಘ್ರ ಸಮಾಲೋಚನೆ. ವಿಕಸಿತ ಭಾರತ 2047 ಸಂಕಲ್ಪ, ಯುವಜನರ ಕೊಡುಗೆ ಗಣನೀಯ, ರಾಜ್ಯಪಾಲರ ಅಭಿಮತ. ಈಗ ವಾರ್ತೆಗಳ ವಿವರ. ಸಾಕ್ಷ್ಯವೂ ಸ್ಪಷ್ಟವಾಗಿದೆ, ತಡೆಗಟ್ಟುವಿಕೆಯಲ್ಲಿ ಹೂಡಿಕೆ ಮಾಡಿ ಎಂಬ ವಿಷಯ ಆಧರಿಸಿ ಇಂದು ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನವನ್ನು ಆಚರಿಸಲಾಗುತ್ತಿದೆ. ನಿರಂತರವಾಗಿರುವ ಮಾದಕ ವಸ್ತು ವ್ಯಸನದ ಸಮಸ್ಯೆಗಳು, ಹೊಸ ಸವಾಲುಗಳು ಮತ್ತು ನವೀನ ಪರಿಹಾರಗಳು ಧ್ಯೇಯದೊಂದಿಗೆ ಅಕ್ರಮ ಮಾದಕ ದ್ರವ್ಯಗಳ ಬಳಕೆ ಮತ್ತು ಸಾಗಣೆಯ ಪ್ರಮುಖ ಸಮಸ್ಯೆಗಳ ಬಗ್ಗೆ ಜನಜಾಗೃತಿ ಮೂಡಿಸುವ ಗುರಿ ವಿಶ್ವಸಂಸ್ಥೆ ಹೊಂದಿದೆ. ಧಾರವಾಡದ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆ ಡಿಮ್ಹಾನ್ಸ್ ವ್ಯಸನಮುಕ್ತಿ ಕೇಂದ್ರದ ಮುಖ್ಯಸ್ಥ ಹಾಗೂ ಖ್ಯಾತ ಮನೋ ಆರೋಗ್ಯ ತಜ್ಞ ಡಾ ಮಹೇಶ್ ಮಹದೇವಯ್ಯ ಮಾದಕ ದ್ರವ್ಯಗಳ ವ್ಯಸನದ ಪರಿಣಾಮಗಳ ಕುರಿತು ಹಾಗೂ ಡಿಮ್ಹಾನ್ಸ್ ಸಂಸ್ಥೆಯಲ್ಲಿ ಲಭ್ಯ ವ್ಯಸನಮುಕ್ತಿ ಚಿಕಿತ್ಸೆ, ಆರೈಕೆ ಮತ್ತು ಪುನರ್ವಸತಿ ಸೌಲಭ್ಯಗಳ ಬಗ್ಗೆ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಮಾದಕ ವಸ್ತುಗಳ ಬಳಕೆಯ ಸಮಸ್ಯೆಗಳು ಹೊಸ ರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ಮದ್ಯ ಅಂದರೆ ಆಲ್ಕೋಹಾಲ್, ತಂಬಾಕು, ಟೊಬ್ಯಾಕೋ, ಗಾಂಜಾ, ಕ್ಯಾನಬಿಸ್, ಓಪಿಯಾಯ್ಡ್ ಮತ್ತು ಇತರ ಮಾದಕ ವಸ್ತುಗಳ ಬಳಕೆಯಿಂದ ಆರೋಗ್ಯ ಮತ್ತು ಸಮಾಜದ ಮುಂದೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಈ ವ್ಯಸನವು ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯ, ಕುಟುಂಬ ಜೀವನ, ಶಿಕ್ಷಣ ಮತ್ತು ಉದ್ಯೋಗದ ಮೇಲೆ

0: ಪರಿಣಾಮ ಬೀರುತ್ತವೆ. ಆದರೆ ವ್ಯಸನವು ಚಿಕಿತ್ಸೆ ನೀಡಬಹುದಾದಂತಹ ವೈದ್ಯಕೀಯ ಸ್ಥಿತಿಯಾಗಿದ್ದು ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಪಡೆದರೆ ಸಂಪೂರ್ಣ ಚೇತರಿಕೆ ಸಾಧ್ಯ. ಡಿಮ್ಯಾನ್ ಸಂಸ್ಥೆಯು ಹಲವು ದಶಕಗಳಿಂದ ವ್ಯಸನ ಚಿಕಿತ್ಸಾ ಕ್ಷೇತ್ರದ ಮುಂಚೂಣಿಯಲ್ಲಿ ಪಾತ್ರ ವಹಿಸುತ್ತಿದೆ. ಈಗ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ನೆರವಿನಿಂದ ಆರಂಭವಾಗಿರುವ ಅಡಿಕ್ಷನ್ ಟ್ರೀಟ್ಮೆಂಟ್ ಫೆಸಿಲಿಟಿ ಈ ಸೇವೆಗಳನ್ನು ಇನ್ನಷ್ಟು ಬಲಪಡಿಸಿದೆ. ಇದರ ಜೊತೆಗೆ ವ್ಯಸನ ಸಮಸ್ಯೆಗೆ ಒಳಗಾಗುವ ಅಪಾಯದಲ್ಲಿರುವ ಹದಿಹರೆಯದ ಮಕ್ಕಳು ಮತ್ತು ಯುವಕರಿಗಾಗಿ ವಿಶೇಷ ಸೇವೆಗಳನ್ನು ಒದಗಿಸುವ ಹೊಸ ಕೇಂದ್ರವೊಂದನ್ನು ಕರ್ನಾಟಕ ಸರ್ಕಾರ ಸ್ಥಾಪಿಸಲು ಯೋಜಿಸಿದ್ದು ಇದು ಶೀಘ್ರದಲ್ಲೇ ಕಾರ್ಯಾರಂಭ ಮಾಡುವ ನಿರೀಕ್ಷೆ ಇದೆ. ಮಾದಕ ವಸ್ತು ಬಳಕೆ ತಡೆಗಟ್ಟುವಲ್ಲಿ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಮತ್ತು ಡಿಮ್ಯಾನ್ಸ್ ಒಟ್ಟಾಗಿ ಉತ್ತಮ ಕೆಲಸ ಮಾಡುತ್ತಿವೆ. ಡಿಮ್ಯಾನ್ಸ್ನ ಚಿಕಿತ್ಸಾ ಸೇವೆಗಳು ವ್ಯಸನಮುಕ್ತ ಸಮಾಜ ನಿರ್ಮಾಣಕ್ಕೆ ನೆರವಾಗುತ್ತಿವೆ.
1: ಧಾರವಾಡ ಜಿಲ್ಲೆ ಪ್ರಧಾನ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಎನ್ವಿ ವಿಜಯ್ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಅಲ್ಲಪ್ಪ ಬಡಿಗೇರ್ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನಾಚರಣೆ ಅಂಗವಾಗಿ ಜಿಲ್ಲೆಯ ಯುವಜನರಲ್ಲಿ ಅರಿವು ಮೂಡಿಸುವ ಜಾಗೃತಿ ಶಿಬಿರಗಳನ್ನು ಸಂಘಟಿಸಲಾಗಿದೆ ಎಂದು ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ವಿವರ ನೀಡಿದ್ದಾರೆ ಕಾನೂನು ಸೇವೆಗಳ ಪ್ರಾಧಿಕಾರದ ಅಶ್ವಿನಿ.
2: ಮಾದಕ ವಸ್ತುಗಳ ಅಕ್ರಮ ಸಾಗಣೆ ಸಮಾಜದ ಶಾಂತಿ ಮತ್ತು ಭದ್ರತೆಗೆ ಧಕ್ಕೆ ಉಂಟು ಮಾಡುತ್ತದೆ. ಈ ಸಮಸ್ಯೆಯನ್ನು ನಿವಾರಿಸಲು ಸರ್ಕಾರ, ಶಿಕ್ಷಣ ಸಂಸ್ಥೆಗಳು, ಪೋಷಕರು ಮತ್ತು ಸಾರ್ವಜನಿಕರು ಒಟ್ಟಾಗಿ ಕೆಲಸ ಮಾಡಬೇಕು. ಜಾಗೃತಿ ಕಾರ್ಯಕ್ರಮಗಳು, ಶಿಕ್ಷಣ ಮತ್ತು ಕಾನೂನುಗಳ ಕಟ್ಟುನಿಟ್ಟಿನ ಅನುಷ್ಠಾನದಿಂದ ಮಾತ್ರ ಈ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ಎದುರಿಸಬಹುದು. ಪ್ರತಿಯೊಬ್ಬರೂ ತಮ್ಮ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು. ಕ್ರೀಡೆ, ಯೋಗ, ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ಉತ್ತಮ ಸ್ನೇಹ ಬಳಗವು ನಮ್ಮನ್ನು ವ್ಯಸನಗಳಿಂದ ದೂರವಿರಿಸುತ್ತದೆ. ನಾವು ಸ್ವತಃ ವ್ಯಸನಗಳಿಂದ ದೂರವಿದ್ದು ಇತರರಿಗೂ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು. ಮಾದಕ ವಸ್ತುಗಳಿಗೆ ಇಲ್ಲ ಎಂದು ಹೇಳಿ ಆರೋಗ್ಯಕರ ಮತ್ತು ಸುರಕ್ಷಿತ ಸಮಾಜವನ್ನು ನಿರ್ಮಿಸೋಣ ಎಂದು ಧಾರವಾಡ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಈ ಮೂಲಕ ತಿಳಿಸಿರುತ್ತಾರೆ.
1: ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆಯನ್ನು ತಡೆಗಟ್ಟುವ ಪ್ರಯತ್ನಗಳನ್ನು ಬಲಪಡಿಸಲು ಇಂದು ಹೊಸದಿಲ್ಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಲಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮತ್ತು ಮಾದಕ ವಸ್ತು ಮಾರಾಟ ತಡೆಗಟ್ಟುವಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಏಜೆನ್ಸಿಗಳ ಪ್ರತಿನಿಧಿಗಳು ಈ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ದ್ರವ್ಯ ನಿಯಂತ್ರಣ ಉಪಕ್ರಮ ಪತ್ರ 2026-29 ಬಿಡುಗಡೆ ಮಾಡಲಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ದೇಶದ ಪ್ರತಿಯೊಂದು ಹನಿ ನೀರಿನ ಸಮರ್ಪಕ ಬಳಕೆ, ಜಲಸಂಪನ್ಮೂಲಗಳ ಸಂರಕ್ಷಣೆ ಹಾಗೂ ಅಣೆಕಟ್ಟೆಗಳ ಹೂಳೆತ್ತಿ ರೈತರಿಗೆ ವಿಶ್ವಾಸಾರ್ಹ ನೀರಾವರಿ ಸೌಲಭ್ಯ ಕಲ್ಪಿಸುವುದು ಕೇಂದ್ರ ಸರ್ಕಾರದ ಪ್ರಮುಖ ಗುರಿ ಎಂದು ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ತುಂಗಭದ್ರಾ ಅಣೆಕಟ್ಟೆಗೆ ನೂತನವಾಗಿ ಅಳವಡಿಸಲಾದ 33 ಹೊಸ ಜಲ ಹೊರಸೂಸು ದ್ವಾರಗಳ ಲೋಕಾರ್ಪಣೆ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ದೇಶದ ಜಲಭದ್ರತೆಯನ್ನು ಬಲಪಡಿಸಿ ನೀರಾವರಿ ಸಾಮರ್ಥ್ಯ ವೃದ್ಧಿಸುವತ್ತ ಗಮನಹರಿಸಿದೆ. ರೈತರ ಹಿತಾಸಕ್ತಿ ಕಾಪಾಡಲು ಆಧುನಿಕ ಜಲಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ ಎಂದರು. ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್, ಎನ್ ಚಂದ್ರಬಾಬು ನಾಯ್ಡು ಮತ್ತು ಎ ರೇವಂತ್ ರೆಡ್ಡಿ ಅವರೊಂದಿಗೆ ಕೇಂದ್ರ ಜಲಶಕ್ತಿ ಸಚಿವಾಲಯಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಮಹತ್ವದ ಚರ್ಚೆ ನಡೆಸಿದ್ದಾಗಿ ಸಚಿವ ಸಿಆರ್ ಪಾಟೀಲ್ ಹೇಳಿದರು. ರಾಜ್ಯದಲ್ಲಿ ಮಳೆ ಅಭಾವದಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಜುಲೈ ಎರಡನೇ ವಾರದಲ್ಲಿ ಉತ್ತಮ ಮಳೆಯಾಗುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಅವರೊಂದಿಗೆ ಚರ್ಚಿಸಿ ಮೋಡ ಬಿತ್ತನೆ ಬಗ್ಗೆ ಯೋಜಿಸಲಾಗುವುದು ಎಂದು ವಿಜಯಪುರ ಬಾಗಲಕೋಟೆ ಜಿಲ್ಲೆಗಳ ನೆರೆ ಬರ ತಾತ್ಕಾಲಿಕ

ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಸಚಿವರು, ಹವಾಮಾನ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ರಾಜ್ಯದ ಮಳೆ ಕೊರತೆ ಪ್ರದೇಶಗಳಲ್ಲಿ ಮೋಡಬಿತ್ತನೆ ಸಾಧ್ಯತೆ ಹಾಗೂ ಪರಿಣಾಮಗಳ ಬಗ್ಗೆ ತಜ್ಞರ ಸಲಹೆ ಪಡೆದು ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು, ರೈತರು ಆತಂಕ ಪಡುವ ಅವಶ್ಯಕತೆಯಿಲ್ಲ ಎಂದು ಅವರು ಭರವಸೆ ನೀಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರತಿಪಾದಿಸಿರುವ ವಿಕಸಿತ ಭಾರತ 2047 ಸಂಕಲ್ಪವನ್ನು ಸಾಕಾರಗೊಳಿಸುವಲ್ಲಿ ಯುವಜನರ ಪಾತ್ರ ಮಹತ್ವದ್ದು ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಬೆಂಗಳೂರಿನ ಎಂಇಎಸ್ ಸ್ವಾಯತ್ತ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಅಭಿವೃದ್ದಿ ಹೊಂದಿದ ಭಾರತ 2047 ಸ್ವಯಂ ಸಾಕ್ಷಾತ್ಕಾರದಿಂದ ರಾಷ್ಟೀಯತೆಯವರೆಗೆ ರಾಷ್ಟೀಯ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ರಾಷ್ಟೀಯ ಶಿಕ್ಷಣ ನೀತಿ 2020 ಬಹುಶಿಸ್ತೀಯ ಶಿಕ್ಷಣಕ್ಕೆ ಉತ್ತೇಜನ ನೀಡುತ್ತಿದ್ದು, ವಿದ್ಯಾರ್ಥಿಗಳನ್ನು ವಿಷಯಗಳ ಮಿತಿಗಳಿಂದ ಹೊರತಂದು ಸಮಗ್ರ ವ್ಯಕ್ತಿತ್ವ ರೂಪಿಸುವ ಗುರಿ ಹೊಂದಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರ 12 ವರ್ಷಗಳ ಅಧಿಕಾರಾವಧಿ ಪೂರ್ಣಗೊಳಿಸಿದ್ದು, ಸಾಧನೆಗಳ ಹೊತ್ತಗೆಯನ್ನು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದ ಗೋವಿಂದ ಕಾರಜೋಳ ಬಿಡುಗಡೆ ಮಾಡಿದರು. ಚಿತ್ರದುರ್ಗದ ಧವಳಗಿರಿಯ ಶ್ರೀ ಕ್ಷಿಪ್ರಪ್ರಸಾದ ಗಣಪತಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಹೊತ್ತಗೆಯನ್ನು ಮನೆ ಮನೆಗೆ ತಲುಪಿಸುವ ಕಾರ್ಯಕ್ಕೆ ಅವರು ಚಾಲನೆ ನೀಡಿದರು. ಹಿಂದೂ ಮುಸ್ಲಿಂ ಭಾವೈಕ್ಯತೆ ಹಾಗೂ ತ್ಯಾಗ ಬಲಿದಾನದ ದ್ಯೋತಕವಾಗಿ ಮೊಹರಂ ತಿಂಗಳ ಕೊನೆಯ ಮತ್ತು ಅತ್ಯಂತ ಪ್ರಮುಖ ದಿನ ಅಶುರಾವನ್ನು ಇಂದು ಆಚರಿಸಲಾಗುತ್ತಿದೆ. ಕರ್ಬಲಾ ಕದನದಲ್ಲಿ ಇಮಾಮ್ ಹುಸೇನ್ ಅವರು ಹುತಾತ್ಮಗೊಂಡ ಈ ದಿನವನ್ನು ದೇಶಾದ್ಯಂತ ಶೋಕದ ದಿನವಾಗಿ ಪರಿಗಣಿಸಲಾಗುತ್ತದೆ. ಇಸ್ಲಾಮಿಕ್ ಕ್ಯಾಲೆಂಡರ್ನ ಮೊದಲ ತಿಂಗಳಾದ ಮೊಹರಂನ 10ನೇ ದಿನವನ್ನು ಅಶೂರಾ ಎಂದು ಕರೆಯಲಾಗುತ್ತದೆ. ಈ ದಿನದಂದು ಉಪವಾಸ ಹಾಗೂ ಪ್ರಾರ್ಥನಾ ಮಂದಿರಗಳಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಗುತ್ತಿದೆ. ಧಾರವಾಡ, ಹುಬ್ಬಳ್ಳಿ ಸೇರಿದಂತೆ ಅನೇಕ ಕಡೆಗಳಲ್ಲಿ ನಿನ್ನೆ ಪಂಜಾಗಳ ಮೆರವಣಿಗೆ, ಕೆಂಡ ಹಾಯುವ ಸಂಪ್ರದಾಯ ಪಾಲಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ಯುವಜನ ಜಾಗೃತಿ ದಿನಾಚರಣೆ. ದೇಶದ ಜಲಮೂಲಗಳ ಸಂರಕ್ಷಣೆ, ರೈತರಿಗಾಗಿ ವಿಶ್ವಾಸಾರ್ಹ ನೀರಾವರಿ ಸೌಲಭ್ಯ ಕೇಂದ್ರ ಸರ್ಕಾರದ ಗುರಿ. ರಾಜ್ಯದ ಮಳೆ ಅಭಾವದ ಜಿಲ್ಲೆಗಳಲ್ಲಿ ಮೋಡಬಿತ್ತನೆಗೆ ತಜ್ಞರೊಂದಿಗೆ ಸಚಿವ ಎಂಬಿ ಪಾಟೀಲ್ ಶೀಘ್ರ ಸಮಾಲೋಚನೆ. ವಿಕಸಿತ ಭಾರತ 2047 ಸಂಕಲ್ಪ, ಯುವಜನರ ಕೊಡುಗೆ ಗಣನೀಯ, ರಾಜ್ಯಪಾಲರ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಆಕಾಶವಾಣಿ ಬೆಂಗಳೂರು. ಭಾವಗೀತೆಗಳು, ಶ್ರುತಿ ಜಿ ರಾವ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳೋಣ ಡಾಕ್ಟರ್ ದೊಡ್ಡರಂಗೇಗೌಡ ಅವರ ರಚನೆ, ಲತೆ ಲತೆಯಲು ಹೂಗೊಂಚಲು.

ಇನ್ನೀಗ ಕೇಳಿ ಸುರುದ್ರಮೂರ್ತಿ ಶಾಸ್ತ್ರಿ ಅವರ ರಚನೆ ನಿನ್ನ ಕಣ್ಣೊಳಗಿಳಿದು ಬಣ್ಣ ಬಣ್ಣವ ತೆರೆದು.

ಇದುವರೆಗೆ ಶ್ರುತಿ ಜಿ ರಾವ್ ಅವರು ಹಾಡಿರುವ ಭಾವಗೀತೆಗಳನ್ನ ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

0: ಆಕಾಶವಾಣಿ ಬೆಂಗಳೂರು. ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.
1: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
1: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಅಮ್ಮ ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
1: ಅಮ್ಮ ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
2: ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
4: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
5: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
6: ಏನಮ್ಮ ಆ ಅಳ್ತಾ ಇರೋ ಮಗುನ ತಾಯಿನ ಒಳಗಡೆ ಕಳಿಸಿ.
7: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ. ಆಗ ಶುರು ಮಾಡಿದಂತ

0: ಹಠ ರೊಚ್ಚಿಗೆದ್ದು ಹೀಗಾಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅವಳಿನ.
1: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
2: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನು ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಸಮಯ 7:34 ಮೊದಲಿಗೆ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
2: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
1: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
2: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದಲು ಹೇಳಕ್ ಹೋಗ್ಬೇಡ ಯಾರಿಗೂ.
0: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಬಿಕ್ಕಟ್ಟಿನ ಸಮಯದಲ್ಲಿ ಆರ್ಥಿಕ ಸ್ಥಿರತೆ ಕಾಪಾಡಿಕೊಳ್ಳಲು ಭಾರತ ಉತ್ತಮವಾಗಿ ಸಜ್ಜಾಗಿದೆ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ನೆದರ್ಲ್ಯಾಂಡ್ಸ್ ರಾಣಿ ಮ್ಯಾಕ್ಸಿಮಾ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ವೆನೆಜುವೆಲಾ ಭೂಕಂಪ, ಮೃತರ ಸಂಖ್ಯೆ 188 ಏರಿಕೆ, ಮುಂದುವರಿದ ರಕ್ಷಣಾ ಕಾರ್ಯಾಚರಣೆ. ಮಹಿಳಾ ಟಿ20 ಕ್ರಿಕೆಟ್, ಬಾಂಗ್ಲಾದೇಶ ವಿರುದ್ಧ ಭಾರತ ತಂಡಕ್ಕೆ 5 ವಿಕೆಟ್ಗಳ ಭರ್ಜರಿ ಗೆಲುವು. ವಾರ್ತೆಗಳ ವಿವರ: ಬಿಕ್ಕಟ್ಟಿನ ಸಮಯದಲ್ಲಿ ತನ್ನ ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಮತ್ತು ಅಭಿವೃದ್ಧಿ ಆದ್ಯತೆಗಳನ್ನು ಕೈಗೆತ್ತಿಕೊಳ್ಳಲು ಭಾರತ ಉತ್ತಮವಾಗಿ ಸಜ್ಜಾಗಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ 2023 ಮತ್ತು 2024 ಬ್ಯಾಚ್ಗಳ ಮಿಲಿಟರಿ ಎಂಜಿನಿಯರ್ ಸೇವೆಗಳ ಅಧಿಕಾರಿ ತರಬೇತುದಾರರನ್ನು ಉದ್ದೇಶಿಸಿ ಮಾತನಾಡಿದ ರಾಷ್ಟ್ರಪತಿಗಳು, ಸ್ವಾವಲಂಬನೆಯು ರಾಷ್ಟ್ರಗಳಿಗೆ ಕಾರ್ಯತಂತ್ರದ ಅಗತ್ಯತೆಯಾಗಿದೆ ಎಂದು ಹೇಳಿದ್ದಾರೆ. ಸ್ಥಳೀಯ ರಕ್ಷಣಾ ಸಾಮರ್ಥ್ಯಗಳು, ಸುಧಾರಿತ ತಂತ್ರಜ್ಞಾನ ಮತ್ತು ದೃಢವಾದ ದೇಶೀಯ ಕೈಗಾರಿಕಾ ನೆಲೆಯು ಒಂದು ರಾಷ್ಟ್ರದ ಕಾರ್ಯಾಚರಣೆಯ ಸಿದ್ಧತೆ ಮತ್ತು ಕಾರ್ಯತಂತ್ರದ ಪರಿಣಾಮಕಾರಿ ತತ್ವವನ್ನು ಹೆಚ್ಚಿಸಲು ಹೇಗೆ ಮುಖ್ಯವಾಗಿದೆ ಎಂಬುದಕ್ಕೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಸಾಬೀತಾಗಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ನಾವೀನ್ಯತೆಯನ್ನು ಅಳವಡಿಸಿಕೊಳ್ಳಲು, ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳಲು ಮತ್ತು ಅವರು ಕೈಗೊಳ್ಳುವ ಪ್ರತಿಯೊಂದು ಯೋಜನೆಯಲ್ಲಿ ಶ್ರೇಷ್ಠತೆಗಾಗಿ ಶ್ರಮಿಸುವಂತೆ ಅವರು ಯುವ ಅಧಿಕಾರಿಗಳಿಗೆ ಸಲಹೆಯನ್ನು ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ನವದೆಹಲಿಯಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯವರ ವಿಶೇಷ ನ್ಯಾಯವಾದಿ ನೆದರ್ಲ್ಯಾಂಡ್ಸ್ ರಾಣಿ ಮ್ಯಾಕ್ಸಿಮಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ನೇತೃತ್ವದ ಕ್ರಾಂತಿಯು ಹಣಕಾಸು ಸೇವೆಗಳನ್ನು ಹೆಚ್ಚು ಸುಲಭವಾಗಿ ಮತ್ತು ಕೈಗೆಟುಕುವಂತೆ ಮಾಡುತ್ತಿದೆ, ಸುಲಭತೆಯನ್ನು ಹೆಚ್ಚಿಸುತ್ತಿದೆ ಮತ್ತು ಜನರನ್ನು ಸಬಲೀಕರಣಗೊಳಿಸುತ್ತಿದೆ ಎಂಬುದರ ಕುರಿತು ಚರ್ಚೆ ನಡೆಸಲಾಯಿತು. ಭಾರತ ಪ್ರಪಂಚದಾದ್ಯಂತದ ಪಾಲುದಾರ ರಾಷ್ಟ್ರಗಳೊಂದಿಗೆ ತನ್ನ ಅನುಭವವನ್ನು ಹಂಚಿಕೊಳ್ಳಲು ಬದ್ಧವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆಯಿಂದ ಇದೇ 29ರವರೆಗೆ ಸೀಶೆಲ್ಸ್ ದೇಶಕ್ಕೆ ಭೇಟಿಯನ್ನು ನೀಡಲಿದ್ದು, ಸೀಶೆಲ್ಸ್ ರಾಷ್ಟ್ರೀಯ ದಿನದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಲಿದ್ದಾರೆ. ಭಾರತೀಯ ರಕ್ಷಣಾ ಪಡೆಗಳ ಒಂದು ತಂಡ ಮತ್ತು ಭಾರತೀಯ ನೌಕಾಪಡೆಯ 2 ಹಡಗುಗಳು ಈ ಆಚರಣೆಗಳಲ್ಲಿ ಭಾಗಿಯಾಗಲಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸೀಶೆಲ್ಸ್ ಅಧ್ಯಕ್ಷರಾದಂಥ ಡಾಕ್ಟರ್ ಪ್ಯಾಟ್ರಿಕ್ ಹೆರ್ಮನಿ ಅವರೊಂದಿಗೆ ಮಾತುಕತೆಯನ್ನು ನಡೆಸಲಿದ್ದು, ದ್ವಿಪಕ್ಷೀಯ ಸಹಕಾರದ ವಿವಿಧ ಕ್ಷೇತ್ರಗಳನ್ನು ಪರಿಶೀಲಿಸುವ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪ್ರಧಾನಮಂತ್ರಿಯವರು ಸೀಶೆಲ್ಸ್ ರಾಷ್ಟ್ರೀಯ ಸಂಸತ್ತನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಲಿದ್ದು, ಭಾರತೀಯ ಮೂಲದ ಸಮುದಾಯದ ಸದಸ್ಯರೊಂದಿಗೆ ಸಂವಾದವನ್ನು ಕೂಡ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಮಾದಕ ದ್ರವ್ಯ ಸಮನ್ವಯ ಕೇಂದ್ರದ 10ನೇ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಮಾದಕ ದ್ರವ್ಯ ನಿಯಂತ್ರಣ ದಳ ಆಯೋಜನೆ ಮಾಡಿರುವ ಈ ಸಭೆಯಲ್ಲಿ ದೇಶಾದ್ಯಂತ ಮಾದಕ ದ್ರವ್ಯ ಕಳ್ಳ ಸಾಗಣೆ ಮತ್ತು ಮಾದಕ ದ್ರವ್ಯ ದುರುಪಯೋಗವನ್ನು ಎದುರಿಸುವ ಪ್ರಯತ್ನಗಳನ್ನು ಪರಿಶೀಲಿಸಲು ಮತ್ತು ಬಲಪಡಿಸಲು ಕೇಂದ್ರ ಸಚಿವಾಲಯಗಳು, ರಾಜ್ಯ ಸರ್ಕಾರಗಳು ಮತ್ತು ಮಾದಕ ದ್ರವ್ಯ ಕಾನೂನು ಜಾರಿ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗಿಯಾಗಲಿದ್ದಾರೆ. ಈ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವರು ವಿವಿಧ ಪಾಲುದಾರರೊಂದಿಗೆ ವ್ಯಾಪಕ ಸಮಾಲೋಚನೆಗಳ ಮೂಲಕ ಸಿದ್ಧಪಡಿಸಲಾದ ಮಾದಕ ದ್ರವ್ಯ ನಿಯಂತ್ರಣ 2026-2029 ವಿಷನ್ ಡಾಕ್ಯುಮೆಂಟ್ ಅನ್ನು ಬಿಡುಗಡೆ ಮಾಡಲಿದ್ದಾರೆ. ಇದೇ ವೇಳೆ ಅಮಿತ್ ಶಾ ಅವರು ಎನ್ಸಿಬಿ ವಾರ್ಷಿಕ ವರದಿ 2025 ಕೂಡ ಬಿಡುಗಡೆ ಮಾಡಲಿದ್ದು, ಹಾಗೂ ಜಮ್ಮು ಮತ್ತು ಗುವಾಹಟಿಯಲ್ಲಿ ನೂತನವಾಗಿ ನಿರ್ಮಿಸಲಾದಂತಹ ಎನ್ಸಿಬಿ ವಲಯ ಕಚೇರಿಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ. ಮಾದಕ ವಸ್ತು ಕಳ್ಳಸಾಗಣೆ ವಿರುದ್ದ ಸರ್ಕಾರದ ಶೂನ್ಯ ಸಹಿಷ್ಣುತಾ ನೀತಿಯನ್ನು ಬಲಪಡಿಸುವುದು ಮತ್ತು ಮಾದಕ ವಸ್ತು ಮುಕ್ತ ಭಾರತದ ದೃಷ್ಟಿಕೋನವನ್ನು ಮುನ್ನಡೆಸುವುದು ಈ ಸಭೆಯ ಮೂಲ ಉದ್ದೇಶವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದವು ಜಾಗತಿಕ ಆರ್ಥಿಕತೆಯನ್ನು ಬೆಂಬಲಿಸುವ ಶಕ್ತಿಯ ಗಣಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅಭಿಪ್ರಾಯಪಟ್ಟಿದ್ದಾರೆ. ಲಂಡನ್ನಲ್ಲಿ ನಡೆದಂತಹ ಇಂಡಿಯಾ ಗ್ಲೋಬಲ್ ಫೋರಂ ಯುಕೆ ಇಂಡಿಯಾ ವೀಕ್ ಉದ್ದೇಶಿಸಿ ಮಾತನಾಡಿದ ಅವರು, ಬ್ರಿಟನ್ನೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದವು ಭಾರತ ಇದುವರೆಗೆ ಮಾಡಿಕೊಂಡಿರುವಂತಹ ಅತ್ಯಂತ ಸಮಗ್ರ ಒಪ್ಪಂದವಾಗಿದೆ ಎಂದು ಹೇಳಿದ್ದಾರೆ. ಜುಲೈ 15ರಿಂದ ಜಾರಿಗೆ ಬರಲಿರುವ ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಅನುಷ್ಠಾನಕ್ಕೆ ಎರಡೂ ದೇಶಗಳ ಸಿದ್ಧತೆಯನ್ನು ಪರಿಶೀಲಿಸಲು ಸಚಿವರು 3 ದಿನಗಳ ಬ್ರಿಟನ್ ಭೇಟಿಯಲ್ಲಿದ್ದಾರೆ. ಈ ಒಪ್ಪಂದವು ಜಾಗತಿಕ ಮೌಲ್ಯ ಸರಪಳಿಗಳಲ್ಲಿ ಎರಡೂ ದೇಶಗಳನ್ನು ಮತ್ತಷ್ಟು ಸಂಯೋಜಿಸುತ್ತದೆ ಮತ್ತು ಆರ್ಥಿಕ ಸಹಕಾರ ಹಾಗೂ ಬೆಳವಣಿಗೆಗೆ ನೂತನ ಮಾರ್ಗಗಳನ್ನು ತೆರೆಯುತ್ತದೆ ಎಂದು ಸಚಿವ ಪಿಯೂಷ್ ಗೋಯಲ್ ಪ್ರತಿಪಾದಿಸಿದ್ದಾರೆ. ರಕ್ಷಣೆ ಮತ್ತು ನಿರ್ಣಾಯಕ ಖನಿಜಗಳು ಸೇರಿದಂತೆ ಹಲವಾರು ಪ್ರಮುಖ ಕ್ಷೇತ್ರಗಳಲ್ಲಿ ಎರಡೂ ದೇಶಗಳು ಸಹಕಾರವನ್ನು ಸ್ಥಿರವಾಗಿ ವಿಸ್ತರಿಸುತ್ತವೆ ಎಂದು ಅವರು ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಈ ತಿಂಗಳ 21 ನಡೆದಂತಹ ನೀಟ್ UG 2026 ಮರುಪರೀಕ್ಷೆಯ ತಾತ್ಕಾಲಿಕ ಉತ್ತರ ಕೀಗಳ ಕುರಿತು ಪ್ರಶ್ನಿಸಲು ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTA ಅಭ್ಯರ್ಥಿಗಳಿಗೆ ಅವಕಾಶ ನೀಡಿದೆ. ತಾತ್ಕಾಲಿಕ ಉತ್ತರ ಕೀಗಳು ಅಧಿಕೃತ ನೀಟ್ ವೆಬ್ಸೈಟ್ www.neet.nta.in ಲಭ್ಯವಿದೆ. ಈ ತಿಂಗಳ 28 ಪ್ರತಿ ಪ್ರಶ್ನೆಗೆ 200 ರೂಪಾಯಿ ಶುಲ್ಕವನ್ನು ಪಾವತಿಸುವ ಮೂಲಕ ಅಭ್ಯರ್ಥಿಗಳು ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು. ಸವಾಲನ್ನು ಸ್ವೀಕರಿಸಿದರೆ ಶುಲ್ಕವನ್ನು ಮರುಪಾವತಿಸಲಾಗುತ್ತದೆ ಎಂದು NTA ತಿಳಿಸಿದೆ. ಮರುಪರೀಕ್ಷೆಯಲ್ಲಿ ಹಾಜರಾದ ಅಭ್ಯರ್ಥಿಗಳು ಶುಲ್ಕ ಮರುಪಾವತಿಗಾಗಿ ತಮ್ಮ ಬ್ಯಾಂಕ್ ಖಾತೆ ವಿವರಗಳನ್ನು ದೃಢೀಕರಿಸಲು ಮತ್ತು ನವೀಕರಿಸಲು NTA ಪೋರ್ಟಲ್ ಅನ್ನು ಸಹ ತೆರೆದಿದೆ. ಬ್ಯಾಂಕ್ ಖಾತೆ ವಿವರಗಳನ್ನು ನವೀಕರಿಸಲು ಈ ತಿಂಗಳ 30 ಕೊನೆಯ ದಿನಾಂಕವಾಗಿದೆ ಎಂದು NTA ತಿಳಿಸಿದೆ. ವೆನೆಜುವೆಲಾದಲ್ಲಿ ಸಂಭವಿಸಿದಂತಹ 2 ಪ್ರಬಲ ಭೂಕಂಪಗಳಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 188 ಏರಿಕೆಯಾಗಿದೆ ಎಂದು ವೆನೆಜುವೆಲಾದ ರಾಷ್ಟ್ರೀಯ ಸಂಸತ್ ಅಧ್ಯಕ್ಷರಾದಂತಹ ಜಾರ್ಜ್ ರೋಡ್ರಿಗ್ರೆಸ್ ತಿಳಿಸಿದ್ದಾರೆ. ಭೂಕಂಪದಿಂದಾಗಿ 1520 ಜನರು ಗಾಯಗೊಂಡಿದ್ದಾರೆ. ಸುಮಾರು 200 ಜನರು ಅವಶೇಷಗಳ ಅಡಿ ಸಿಲುಕಿಕೊಂಡಿದ್ದಾರೆ. ಅವಶೇಷಗಳ ಅಡಿ ಸಿಲುಕಿಕೊಂಡವರ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ರಾಜಧಾನಿ ಕ್ಯಾರಕಾಸ್ನ ಪಶ್ಚಿಮಕ್ಕೆ 160 ಕಿಲೋಮೀಟರ್ ದೂರದಲ್ಲಿ 7.2 ಮತ್ತು 7.5 ತೀವ್ರತೆಯ ಪ್ರಬಲ ಭೂಕಂಪಗಳು ಸಂಭವಿಸಿದ ನಂತರ ಕನಿಷ್ಠ 2927 ಕುಟುಂಬಗಳು ತಮ್ಮ ಮನೆಗಳನ್ನು ಕಳೆದುಕೊಂಡಿವೆ ಎಂದು ಜಾರ್ಜ್ ರೋಡ್ರಿಗಸ್ ಮಾಹಿತಿಯನ್ನು ನೀಡಿದ್ದಾರೆ. ದೇಶದ ವಿವಿಧ ಭಾಗಗಳಲ್ಲಿ ಇಂದು ಅಶೂರಾ ಎ ಮೊಹರಂ ಹಬ್ಬವನ್ನು ಶ್ರದ್ದಾಭಕ್ತಿಯಿಂದ ಆಚರಣೆ ಮಾಡಲಾಗುತ್ತಿದೆ. ಕರ್ಬಲಾದಲ್ಲಿ ಸತ್ಯ ಸದಾಚಾರ ಮತ್ತು ನ್ಯಾಯವನ್ನು ಎತ್ತಿಹಿಡಿಯಲು ತಮ್ಮ ಪ್ರಾಣವನ್ನೇ ಅರ್ಪಿಸಿದ ಪ್ರವಾದಿ ಮೊಹಮ್ಮದ್ ಅವರ ಮೊಮ್ಮಗ ಹಜರತ್ ಇಮಾಮ್ ಹುಸೇನ್ ಮತ್ತು ಅವರ ಸಹಚರರ ಹುತಾತ್ಮತೆಯನ್ನು ಈ ದಿನ ಪ್ರತಿಬಿಂಬಿಸುತ್ತದೆ. ಈ ಸಂದರ್ಭದಲ್ಲಿ ತಾಜಿಯ ಮೆರವಣಿಗೆಗಳನ್ನು ಆಯೋಜನೆ ಮಾಡಲಾಗಿದೆ. ಕರ್ಬಲಾದಲ್ಲಿ ಹುತಾತ್ಮರ ಅತ್ಯುನ್ನತ ತ್ಯಾಗವನ್ನು ಎತ್ತಿ ತೋರಿಸುವಂತಹ ಮಜಾಲಿಗಳು ಅಥವಾ ಧಾರ್ಮಿಕ ಸಭೆಗಳನ್ನು ಸಹ ಆಯೋಜನೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ವ್ಯಾಪಕವಾದ ಭದ್ರತಾ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ. ಕೈಗಾರಿಕಾ ಮತ್ತು ವಾಣಿಜ್ಯ LPG ಗ್ರಾಹಕರಿಗೆ ದೊಡ್ಡ ಪರಿಹಾರವಾಗಿ ಕೇಂದ್ರ ಸರ್ಕಾರ ದೇಶೀಯವಲ್ಲದ ಪ್ಯಾಕ್ ಮಾಡಿದ LPG ಪೂರೈಕೆಯ ಮೇಲಿನ ಎಲ್ಲ ರೀತಿಯ ನಿರ್ಬಂಧಗಳನ್ನು ತೆಗೆದುಹಾಕಿದೆ. ಅಲ್ಲದೆ ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಮೊದಲು ಇದ್ದ ಮಟ್ಟಕ್ಕೆ ಸರಬರಾಜುಗಳನ್ನು ಪುನಃ ಸ್ಥಾಪಿಸಿದೆ. ಬಿಕ್ಕಟ್ಟಿನ ಆರಂಭದಲ್ಲಿ ಸ್ಥಗಿತಗೊಳಿಸಲಾಗಿದ್ದಂತಹ ಬೃಹತ್ LPG ಪೂರೈಕೆಯನ್ನು ಬಿಕ್ಕಟ್ಟಿನ ಪೂರ್ವ ಬಳಕೆಯ ಮಟ್ಟಕ್ಕಿಂತ 50% ಸಡಿಲಿಸಲಾಗಿದೆ. ಇದು ವಾಣಿಜ್ಯ ಮತ್ತು ಕೈಗಾರಿಕಾ ಗ್ರಾಹಕರಿಗೆ ಗಮನಾರ್ಹ ಪರಿಹಾರವನ್ನು ನೀಡುತ್ತದೆ. LPG ಪೂರೈಕೆ ಪರಿಸ್ಥಿತಿಯಲ್ಲಿ ಇತ್ತೀಚಿನ ಸುಧಾರಣೆಯ ನಂತರ ಪುನಃಸ್ಥಾಪಿತವಾಗಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ಮ್ಯಾಂಚೆಸ್ಟರ್ನ ಎಮಿರೇಟ್ಸ್ ಓಲ್ಡ್ ಟ್ರಾಫರ್ಡ್ ಕ್ರೀಡಾಂಗಣದಲ್ಲಿ ನಡೆದಂತಹ ICC ಮಹಿಳಾ T20 ವಿಶ್ವಕಪ್ ಕ್ರಿಕೆಟ್ನ ಎ ಗುಂಪಿನ ಪಂದ್ಯದಲ್ಲಿ ಬಾಂಗ್ಲಾದೇಶ ವಿರುದ್ದ ಭಾರತ 5 ಭರ್ಜರಿ ಗೆಲುವು ದಾಖಲಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಬಾಂಗ್ಲಾದೇಶ ನಿಗದಿತ 20 ಓವರ್ಗಳಲ್ಲಿ 8 ನಷ್ಟಕ್ಕೆ 136 ರನ್ ಗಳಿಸಿತು. ಭಾರತದ ಪರ ರಾಧಾ ಯಾದವ್ 3 ಮತ್ತು ಶ್ರೀಚರಣಿ 2 ಕಬಳಿಸಿದರು. ಗೆಲುವಿನ ಗುರಿ ಬೆನ್ನತ್ತಿದಂತಹ ಭಾರತ 16.5 ಓವರ್ಗಳಲ್ಲಿ 5 ನಷ್ಟಕ್ಕೆ 139 ರನ್ ಗಳಿಸುವ ಮೂಲಕ ಗೆಲುವಿನ ನಗೆಯನ್ನು ಬೀರಿತು. 34 ಎಸೆತಗಳಲ್ಲಿ 53 ರನ್ ಸಿಡಿಸಿದಂತಹ ಶಫಾಲಿ ವರ್ಮಾ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಭಾರತ ಪುರುಷರ ತಂಡ ಇಂದು ಬೆಲ್ಫಾಸ್ಟ್ನಲ್ಲಿ ಮೊದಲ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯದಲ್ಲಿ ಆತಿಥೇಯ ಐರ್ಲೆಂಡ್ ವಿರುದ್ದ ಸೆಣಸಾಟ ನಡೆಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 6 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಕ್ಕಟ್ಟಿನ ಸಮಯದಲ್ಲಿ ಆರ್ಥಿಕ ಸ್ಥಿರತೆ ಕಾಪಾಡಿಕೊಳ್ಳಲು ಭಾರತ ಉತ್ತಮವಾಗಿ ಸಜ್ಜಾಗಿದೆ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ನೆದರ್ಲ್ಯಾಂಡ್ಸ್ ರಾಣಿ ಮ್ಯಾಕ್ಸಿಮಾ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ವೆನೆಜುವೆಲಾ ಭೂಕಂಪ, ಮೃತರ ಸಂಖ್ಯೆ 188 ಏರಿಕೆ, ಮುಂದುವರೆದ ರಕ್ಷಣಾ ಕಾರ್ಯಾಚರಣೆ. ಮಹಿಳಾ T20 ಕ್ರಿಕೆಟ್, ಬಾಂಗ್ಲಾದೇಶ ವಿರುದ್ದ ಭಾರತ ತಂಡಕ್ಕೆ 5 ಭರ್ಜರಿ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
3: ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು.
4: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಡಾಕ್ಟರ್ ರಾಜ್ಕುಮಾರ್ ಅವರ ದನಿಯಲ್ಲಿ ಕವಿರತ್ನ ಕಾಳಿದಾಸ ಚಿತ್ರದ ಗೀತೆ, ಸಾಂಪ್ರದಾಯಿಕ ರಚನೆಗೆ ಎಂ ರಂಗರಾವ್ ಅವರ ಸಂಗೀತವಿದೆ.

ಪುರಂದರದಾಸರ ರಚನೆಗೆ ಜಿಕೆ ವೆಂಕಟೇಶ್ ಅವರು ಸಂಗೀತ ನೀಡಿರುವ ನೋಡಿ ಸ್ವಾಮಿ ನಾವಿರೋದೆ ಹೇಗೆ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ, ಪಂಡಿತ್ ಭೀಮಸೇನ್ ಜೋಶಿ ಅವರ ಸ್ವರದಲ್ಲಿ.

ನೈನ್ಟೀನ್ತ್ ಸೆಂಚುರಿ ಚಿತ್ರಕ್ಕಾಗಿ ದಿವ್ಯಾ ರಾಮಚಂದ್ರನ್ ಹಾಡಿರುವ ಗೀತೆ ಅಕ್ಷಯ್ ಮೂರ್ತಿಯವರ ರಚನೆಗೆ ಜಯಚಂದ್ರನ್ ಎಂಬವರ ಸಂಗೀತವಿದೆ.

0: first, Bangladesh posted 136 for 8 in the stipulated 20 overs. With this win, India have 6 points in Group A from 3 wins and 1 loss. And now for a look at today's newspapers, it's over to Sarabjit Kaur.
1: Thank you, Anuja. Government lifts Iran war-linked curbs on commercial LPG, writes Hindustan Times. A headline in the Indian Express writes, from Sunday, India will resume tourist visas for Bangladesh nationals. Netra, India's airborne surveillance platform, gets final operational nod, states the Hindu. Sportspersons will now be allowed to carry javelins and bulky sports equipment on trains, even if they exceed the prescribed dimensions, according to the Railway Ministry, except pole vaults, informs the Pioneer. Another headline in the Pioneer writes, government expands QR code tracking to key drug categories to curb counterfeits. And finally, millions breathe easy. As the Times of India reports, CBSE students already in standards 7th to 9th with foreign language can keep their current combination till 10th. And with that, it's back to you, Anuja.
0: Thank you, Sarabjit. And now, before we end the bulletin, the headlines once again. Prime Minister Narendra Modi and Queen Maxima of Netherlands discuss India's digital public infrastructure-led revolution. Government restores commercial LPG supplies to pre-crisis levels, withdraws sectoral restrictions. FIR lodged against 8 named accused and several unidentified persons in connection with Ayodhya Ram Mandir donation case. IMF says India continues to be major driver of global economic growth despite economic impact of Iran conflict and higher energy prices. In football, Ecuador advanced to FIFA World Cup knockout stage, beating Germany 2-1 in New Jersey. And in cricket, Shefali Verma powers India to 5-wicket win over Bangladesh in Women's T20 World Cup in Manchester. And with that, we end the morning news. Have a nice day.
2: ಸಮಯ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
4: ನಾವು ನಿನ್ನೆ ತಮಿಳುನಾಡಿನ ಸಮುದಾಯ ಕೇಂದ್ರಗಳ ಕುರಿತು ಪರಿಚಯ ಮಾಡಿಕೊಂಡ್ವಿ. ಇವತ್ತು ಪಂಜಾಬ್ನಲ್ಲಿ ಈ ಹಿಂದೆ ಇದ್ದ ಸಮುದಾಯ ಕೇಂದ್ರಗಳನ್ನು ನೋಡೋಣ. 2011 ಫೆಬ್ರವರಿ 13ರಂದು ಕಾರ್ಯಾರಂಭ ಮಾಡಿದ ಪಂಜಾಬ್ ವಿಶ್ವವಿದ್ಯಾಲಯದ ಸಮುದಾಯ ರೇಡಿಯೋ ಕೇಂದ್ರದ ಹೆಸರು ಜ್ಯೋತಿಗಮ್ಯ. ಲುಧಿಯಾನದ ಗುರುನಾನಕ್ ಮಹಿಳಾ ವಿಶ್ವವಿದ್ಯಾಲಯದ ಸಮುದಾಯ ಕೇಂದ್ರ, ಚಂಡೀಗಢದ ಸದ್ಗುರು ಫೌಂಡೇಶನ್ದ ದೇಶ್ ಭಗತ್ ರೇಡಿಯೋ, ರೇಡಿಯೋ ಸೀಚೇವಾಲ್ದ ರೇಡಿಯೋ ಅವತಾರ್, ಇವು ಪಂಜಾಬ್ ರಾಜ್ಯದಲ್ಲಿರುವ ಸಮುದಾಯ ರೇಡಿಯೋ ಕೇಂದ್ರಗಳು. ಈಗ ಈ ಕೇಂದ್ರಗಳು ಹೇಗೆ ಕಾರ್ಯ ಮಾಡ್ತಾ ಇವೆ ಅನ್ನೋದಕ್ಕೆ ಖಚಿತವಾದ ಮಾಹಿತಿ ಇಲ್ಲ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ನೋಡೋದಾದ್ರೆ ರೇಡಿಯೋ SRFTI ಕೋಲ್ಕತ್ತಾದ ಸತ್ಯಜಿತ್ ರೇ ಫಿಲ್ಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ದಲ್ಲಿರುವ ಕೇಂದ್ರ, ಆನಂದ್ ಬಾಜಾರ್ ಪತ್ರಿಕಾ ಸಮೂಹದ ಫ್ರೆಂಡ್ಸ್ FM ಕೆಲವು ಸಮುದಾಯ ಕೇಂದ್ರಗಳು. ಅದರಂತೆ ಬಿಹಾರದಲ್ಲಿ ಪಾಟ್ನಾದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಬಿಸಿನೆಸ್ ಮ್ಯಾನೇಜ್ಮೆಂಟಿನ ಉತ್ತಮ್ ರೇಡಿಯೋ, ಗೋಪಾಲ್ಗಂಜ್ದ ರೇಡಿಯೋ ಝೀಲಂ, ಪಾಟ್ನಾದ ಬರ್ಹಾ ಹಾಗೂ ಸಮಷ್ಟಿಪುರದ ಬಿಕಾಳಿಯಲ್ಲಿ ರೈತರಿಗೆ ಹೊಸ ತಂತ್ರಜ್ಞಾನ ಹಾಗೂ ಸಂಶೋಧನೆಗಳನ್ನು ತಿಳಿಸಿ ಬೆಳೆಯ ಗುಣಮಟ್ಟ ಹಾಗೂ ಇಳುವರಿಯನ್ನು ಹೆಚ್ಚಿಸುವ ಸಲುವಾಗಿ ರಾಜ್ಯ ಕೃಷಿ ಮಂತ್ರಾಲಯ 2011ರಲ್ಲಿ ಈ ರೇಡಿಯೋ ಕೇಂದ್ರವನ್ನು ಸ್ಥಾಪಿಸಲಾಗಿತ್ತು. ಇನ್ನು ಸಿವಾನ್ದಲ್ಲಿ ಸ್ನೇಹ ಲೋಕೋತ್ತಮ್ ಸಂಸ್ಥೆ ಆರಂಭಿಸಿದ ರೇಡಿಯೋ ಸ್ನೇಹಿ ರಾಘವ್ ಮಹತೋ ಎಂಬ ಸಣ್ಣ ವ್ಯಾಪಾರಿ 2004ರಲ್ಲೇ ಮನ್ಸೂರ್ಪುರದಲ್ಲಿ FM ರೇಡಿಯೋವನ್ನು ಹೊಂದಿದ್ದರು ಎನ್ನುವುದು ಬಹಳ ಆಶ್ಚರ್ಯದ ಸಂಗತಿ. ಆದರೆ ಅವರಿಗೆ ಲೈಸೆನ್ಸ್ ಇರದ ಕಾರಣ ಅದು ಮುಚ್ಚಲ್ಪಟ್ಟಿತು. ಅಂದರೆ ಆಗ FM ರೇಡಿಯೋ ಕೇಂದ್ರಗಳಿಗೆ ಸರ್ಕಾರ ರೇಡಿಯೋ ಲೈಸೆನ್ಸ್ ಅನ್ನ ಕೊಡಬೇಕಾಗಿತ್ತು. ಕಂಪನಾಂಕಕ್ಕೂ ಕೂಡ ಸರ್ಕಾರ ಅನುಮತಿಯನ್ನ ಕೊಡಬೇಕಾಗಿತ್ತು. ಆದರೆ ಈ ಸಣ್ಣ ವ್ಯಾಪಾರಿ ತನ್ನ ಸ್ವಂತ ಆಸಕ್ತಿಯಿಂದ ತನ್ನ ಅಂಗಡಿಯಲ್ಲಿ ಈ FM ರೇಡಿಯೋ ಸೆಟ್ ಅನ್ನ ಇಟ್ಟು ಅದನ್ನ ಜನರಿಗೆ ಕೇಳಿಸ್ತಾ ಇದ್ರು. ಇದು ಕಾನೂನಾತ್ಮಕವಾಗಿರದ ಕಾರಣ ಅದನ್ನ ಮುಚ್ಚಿಸಲಾಯಿತು. 2004ರಲ್ಲೇ ಅವರು ತಮ್ಮ ಸಣ್ಣ ಅಂಗಡಿಯಲ್ಲಿ ಸಂಗೀತ ಹಾಗೂ ಸಾಮಾಜಿಕ ಮಾಹಿತಿಯನ್ನ ನೀಡೋದಕ್ಕೆ 15 ಕಿಲೋಮೀಟರ್ ದೂರ ಕೇಳಬಲ್ಲ ರೇಡಿಯೋವೊಂದನ್ನು

0: ಸ್ಥಾಪಿಸಿದ್ದರು ಅನ್ನೋದು ಬಹಳ ಸೋಜಿಗದ ಸಂಗತಿ. 12ನೇ ತರಗತಿಯ ಪಠ್ಯದಲ್ಲಿ ಆಗ ಅವರ ಬಗ್ಗೆ ಒಂದು ಲೇಖನವೂ ಬಿಹಾರದಲ್ಲಿ ಇತ್ತು. ಅವರ ಈ ಸಂಶೋಧನೆಗೆ, ಈ ಕಾರ್ಯಕ್ಕೆ ಅನೇಕ ಪುರಸ್ಕಾರಗಳು ದೊರೆತಿದ್ದವು. ಇನ್ನು ನಾವು ಮಹಾರಾಷ್ಟ್ರಕ್ಕೆ ಬರೋದಾದ್ರೆ, ಮಹಾರಾಷ್ಟ್ರದಲ್ಲಿ ಬಹಳಷ್ಟು ಸಮುದಾಯ ಕೇಂದ್ರಗಳು 2013ರ ಹೊತ್ತಿಗೆ ಕಾರ್ಯನಿರ್ವಹಿಸ್ತಾ ಇದ್ದವು. ಅಹಮದ್ ನಗರದಲ್ಲಿಯ ಕೃಷಿ ವಿಜ್ಞಾನ ಕೇಂದ್ರದ ಪವರ್ ಕಮ್ಯುನಿಟಿ ರೇಡಿಯೋ, ರೇಡಿಯೋ ಧಮಾಲ್ 24, ಇದು ಕೂಡ ಅಹಮದ್ ನಗರದಲ್ಲಿತ್ತು. ಅದರಂತೆ ದುರ್ಗಾಪುರದ ಕೃಷಿ ವಿಜ್ಞಾನ ಕೇಂದ್ರದ ಶ್ರಮ ಸಾಧನಾ ಟ್ರಸ್ಟ್ನ ಸಾಧನಾ ರೇಡಿಯೋ, ಪುಣೆಯಲ್ಲಿಯೇ ಬರ್ಮತಿಯ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ಅಭಿವೃದ್ಧಿ ಟ್ರಸ್ಟ್, ಮಾಲೆಗಾಂವ್ದ ಶಾರದಾ ಕೃಷಿ ವಾಹಿನಿ, ಸಾಂಗ್ಲಿ ಜಿಲ್ಲೆಯ ಜಾಲಿಹಾಳ್ದಲ್ಲಿ ಏರಾಲಾ ಪ್ರಾಜೆಕ್ಟ್ ಸೊಸೈಟಿಯ ಏರಾಲಾ ಎಫ್ಎಂ, ವಾಶಿಂ ಜಿಲ್ಲೆಯ ಕರ್ಡಾದ ಕೃಷಿ ವಿಜ್ಞಾನ ಕೇಂದ್ರ, ಸುವಿಧೆ ಫೌಂಡೇಶನ್ದ ಸ್ವರಸಂತ ಕಮ್ಯುನಿಟಿ ರೇಡಿಯೋ, ಅದರಂತೆ ಮಾಲೆಗಾಂವ್ದಲ್ಲಿ ಎಂಎಸ್ಜಿ ಮಹಾವಿದ್ಯಾಲಯದ ರೇಡಿಯೋ ಮಸ್ತ್, ಕೊಲ್ಲಾಪುರದ ಪುಧಾರಿ ಪ್ರಕಟಣೆಯ ರೇಡಿಯೋ ಟೊಮ್ಯಾಟೋ, ಯೂನಿಯನ್ ಪಾರ್ಕ್ ರೆಸಿಡೆಂಟ್ಸ್ ಅಸೋಸಿಯೇಷನ್ದ ಜಾಗೋ ಮುಂಬೈ, ನಾಸಿಕ್ದ ವಿಶ್ವಾಸ್ ಜ್ಞಾನ ಪ್ರಬೋಧಿನಿ ಸಂಶೋಧನಾ ಕೇಂದ್ರದ ರೇಡಿಯೋ ವಿಶ್ವಾಸ್, ಪುಣೆಯ ಸಮೂಹ ಸಂವಹನ ವಿಭಾಗದ ವಿದ್ಯಾವಾಣಿ, ವಾರ್ಧಾದ ಮಹಾತ್ಮ ಗಾಂಧಿ ಇನ್ಸ್ಟಿಟ್ಯೂಟ್ ಫಾರ್ ರೂರಲ್ ಇಂಡಸ್ಟ್ರಿಯಲೈಸೇಷನ್ದ ರೇಡಿಯೋ ಎಂಜಿಐಆರ್ಐ, ಪುಣೆಯ ಫಿಲ್ಮ್ ಆಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ನ ರೇಡಿಯೋ ಎಫ್ಟಿಐಐ, ಹೀಗೆ ಸುಮಾರು 20 ಸಮುದಾಯ ಕೇಂದ್ರಗಳು ಮಹಾರಾಷ್ಟ್ರ ಒಂದರಲ್ಲೇ 2013ರ ನಂತರ ಕಾರ್ಯ ಆರಂಭಿಸಿದವು. ಇಲ್ಲಿ ನಾವು ಬಹುತೇಕವಾಗಿ ಗಮನಿಸಬಹುದು ಅಂದರೆ, ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಕಮ್ಯುನಿಟಿ ರೇಡಿಯೋಗಳಿದ್ವು, ಅದರಂತೆ ತಾಂತ್ರಿಕ ಮಹಾವಿದ್ಯಾಲಯಗಳಲ್ಲಿ ಕಮ್ಯುನಿಟಿ ರೇಡಿಯೋಗಳು ಇದ್ದದ್ದನ್ನ ನಾವು ಗುರುತಿಸ್ತೀವಿ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ.
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.
2: ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ದೂರದ ಬೆಟ್ಟ ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರು ಹಾಡಿರುವ ಒಂದು ಗೀತೆ. ಜಿ ಉದಯಶಂಕರ್ ಅವರ ಗೀತರಚನೆಗೆ ಜಿ ಕೆ ವೆಂಕಟೇಶ್ ಅವರ ಸ್ವರ ಸಂಯೋಜನೆ ಇದೆ.

ಚಿತ್ರ ಅವರ ದನಿಯಲ್ಲಿ ಅಮೃತ ವರ್ಷಿಣಿ ಚಿತ್ರದ ಗೀತೆ, ಕೆ ಕಲ್ಯಾಣ್ ಅವರ ಗೀತ ಸಾಹಿತ್ಯಕ್ಕೆ ದೇವ ಅವರ ಸಂಗೀತವಿದೆ.

0: ಇದುವರೆಗೆ ಚಿತ್ರಗೀತೆಗಳನ್ನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಮಠದೊಳೋ ಸಭೆಯೊಳೋ ಸಂತೆಯೊಳೋ ಕೊನೆಗೆ ಕಾಡೊಳು ಮಸಾಣದೊಳು ಮತ್ತೆಲ್ಲೋ ಗಣನೆಗೇರಲಿಕ್ಕೆಂದು ಜನ ತಪಿಸಿ ತೊಳಲುವುದು ನೆನೆಯದಾತ್ಮದ ಸುಖವ ಮಂಕುತಿಮ್ಮ. ಗಣನೆಗೇರಲಿಕ್ಕೆಂದು ಜನ ತಪಿಸಿ ತೊಳಲುವುದು ನೆನೆಯದಾತ್ಮದ ಸುಖವ ಮಂಕುತಿಮ್ಮ.

ಮನ್ನಣೆಯ ದಾಹ ಉಳಿದೆಲ್ಲ ದಾಹಗಳಿಗಿಂತ ಅತಿ ಮಿಗಿಲು ಅಂತ, ಅನ್ನದಾತುರಕ್ಕಿಂತ ಚಿನ್ನದಾತುರಕ್ಕೂ ಮಿಗಿಲು ಎಂದು DVG ಹೇಳಿದ್ದಾರೆ. ಅದಕ್ಕಾಗಿ ಮಾನವ ಏನು ಮಾಡಲು ಸಿದ್ಧ ಎಂಬುದನ್ನು ಇಲ್ಲಿ ಹೇಳುತ್ತಾರೆ. ತಾನು ಎಲ್ಲರಿಗಿಂತ ಶ್ರೇಷ್ಠ ಅನ್ನಿಸಿಕೊಳ್ಳಬೇಕು, ಎಲ್ಲರಿಗೂ ತಾನು ಅಗ್ರಮರ್ಯಾದೆ ನೀಡುವ ಬದಲು ತನಗೆ ಅಗ್ರಮರ್ಯಾದೆ ಎಲ್ಲರೂ ನೀಡಬೇಕು, ಜಿ ಹುಚೂರ್ ಅನ್ನಬೇಕು, ಮನೆಯಲ್ಲಿ ಕುಟುಂಬದವರೆಲ್ಲ ತನ್ನ ಅನುಸರಿಸಬೇಕು, ಮಠದಲ್ಲಿ ಸ್ವಾಮಿಗಳು ಮರ್ಯಾದೆ ಸನ್ಮಾನ ಮಾಡಬೇಕು, ಸಭೆಗಳಲ್ಲಿ ಜನ ಹಾರ ತುರಾಯಿ ಸಲ್ಲಿಸಿ ಪ್ರಶಸ್ತಿ ನೀಡಬೇಕು, ಸಂತೆಯಲ್ಲಿ ತನ್ನ ಹಿರಿಮೆಯನ್ನು ಡಂಗೂರ ಸಾರಬೇಕು. ಅಷ್ಟೇಕೆ, ಸತ್ತರೂ ಸ್ಮಶಾನದಲ್ಲಿ ಹೂಳಿದ ಮೇಲೆ ಸ್ಮಾರಕ ಶಿಲೆಯಲ್ಲಿ ಅದ್ಧೂರಿಯಾಗಿ ತನ್ನ ಹಿರಿಮೆಯನ್ನು ಕೆತ್ತಿಸಬೇಕು, ಭವ್ಯ ಸಮಾಧಿ ನಿರ್ಮಿಸಬೇಕು, ನಾಡಿನಲ್ಲಿರಲಿ ಕಾಡಿನಲ್ಲಿರಲಿ ತನ್ನ ನಾಮಫಲಕ ವಿರಾಜಿಸಬೇಕು ಎನ್ನುವಂಥ ಆಸೆ ಮೋಹಗಳಿಂದ ಅದಕ್ಕಾಗಿ ಹಣ ವ್ಯಯಿಸುವ, ಒಂದಿ ಮಾಗದರನ್ನು ಸಾಕುವ, ಅಧಿಕಾರ ಚಲಾಯಿಸುವ, ಬಿರುದು ಬಾವುಳಿಗಳನ್ನು ಹೊತ್ತು ತಿರುಗಾಡುವ, ನಶ್ವರ ದೇಹವನ್ನು ಮನ್ನಣೆಯ ದಾಹಕ್ಕೆ ವೈಭವೀಕರಿಸುವ ಆತ್ಮಪ್ರಜ್ಞೆಯಿಲ್ಲದ ಜನರನ್ನು

ಲೋಕದ ತುಂಬ ಕಾಣುತ್ತೇವೆ. ಇಂಥ ಜನರಿಗೆ ಆತ್ಮದ ಸುಖ ತಿಳಿಯದವರಿಗೆ, ಮುಕ್ತಿಯ ಕಲ್ಪನೆ ಇಲ್ಲದವರಿಗೆ, ಶಾಶ್ವತ ಸುಖದ ಯೋಚನೆ ಗೊತ್ತಿಲ್ಲದವರಿಗೆ ಯಾವುದು ಶಾಶ್ವತ ಯಾವುದು ನಶ್ವರ ಎಂಬ ಎಚ್ಚರ ಉಂಟು ಮಾಡುವುದು, ಮಿಥ್ಯಾಜ್ಞಾನದಿಂದ ನಶ್ವರ ಕೀರ್ತಿಗಾಗಿ ಮಾಡಬಾರದ್ದನ್ನು ಮಾಡಿ ಅಪಾತ್ರರನ್ನು ಹೊಗಳಿ ಆತ್ಮವಂಚನೆ ಮಾಡಿಕೊಂಡು ಸೋಗಲಾಡಿಗಳಾಗಿ ಲೋಕದಲ್ಲಿ ಒಂದೇ ಸಮನೆ ಒದ್ದಾಡುತ್ತಿರುವವರನ್ನು ಕಂಡು ಅನುಕಂಪ ಸೂಚಿಸುವುದಷ್ಟೇ ಅಲ್ಲ, ಮಾರ್ಗದರ್ಶನ ಮಾಡುವುದು ಮುಖ್ಯ. ಭರತ ಚಕ್ರವರ್ತಿ ತನ್ನ ಕೀರ್ತಿಯನ್ನು ಶಿಲಾಶಾಸನದಲ್ಲಿ ಹಿಂದಿನ ಚಕ್ರವರ್ತಿಗಳ ಹೆಸರಿನ ಜೊತೆಯಲ್ಲಿ ಸೇರಿಸಬೇಕು ಅಂತ ಬಯಸಿ ತನ್ನ ಹೆಸರನ್ನು ಅಲ್ಲಿ ಕೆತ್ತಿಸಬೇಕೆಂದು ಯೋಚಿಸಿದ. ಆದರೆ ಆ ಶಿಲಾಶಾಸನದಲ್ಲಿ ಹಿಂದಿನ ಚಕ್ರವರ್ತಿಗಳ ಹೆಸರಿನ ನಡುವೆ ಜಾಗವೇ ಇರಲಿಲ್ಲ ಇವನ ಹೆಸರನ್ನು ಕೆತ್ತಿಸಲು. ಅದಕ್ಕೆ ಭರತ ಹೇಳಿದ ಮಂತ್ರಿಗೆ, ಒಬ್ಬನ ಹೆಸರನ್ನು ಅಳಿಸಿ ತನ್ನ ಹೆಸರನ್ನಲ್ಲಿ ಬರೆಸು ಎಂದನಂತೆ. ಆಗ ಮಂತ್ರಿ ಹೇಳಿದ, ಅದೇ ಕೆಲಸವನ್ನು ಮುಂದೆ ಬರುವ ಚಕ್ರವರ್ತಿ ಮಾಡಿದಾಗ ನಿಮ್ಮ ಹೆಸರು ಎಲ್ಲಿರುತ್ತೆ, ಶಾಶ್ವತವಾಗಿರುತ್ತಾ ಎಂದು. ಹಾಗೆ ಮಣ್ಣೆಯ ದಾಹ ಗಣನೆಗೆ ಏರಲಿಕ್ಕೆ ಮಾಡುವ ಸಾಹಸ ಎಂದಿಗೂ ಸ್ಥಿರವಲ್ಲ. ಆತ್ಮಸುಖ ಅದಕ್ಕೆ ಮನ್ನಣೆ ನೀಡಬೇಕಾದ್ದು ನಿಜವಾದ ಕೀರ್ತಿಯ ಗಳಿಕೆಯಾಗಿರುತ್ತದೆ. ಕೇವಲ ಹೊರಗಿನ ಬಾಹ್ಯ ಸುಖದ ಕೀರ್ತಿಗೆ ಯಾರೂ ಒಳಗಾಗಬಾರದು.

ಹೆಸರು ಹೆಸರೆಂದು ನೀಂ ಬಸವಳಿವುದೇಕಯ್ಯ, ಕಸದೊಳಗೆ ಕಸವಾಗಿ ಹೋಹನಲೆ ನೀನು. ಹೆಸರು ಹೆಸರೆಂದು ನೀಂ ಬಸವಳಿವುದೇಕಯ್ಯ, ಕಸದೊಳಗೆ ಕಸವಾಗಿ ಹೋಹನಲೆ ನೀನು. ಮುಸುಕಲಿ ಧರೆಯ ಮರೆವೆನ್ನನ್ ಎನ್ನುತ್ತ ಬೇಡು, ಮಿಸುಕದಿರು ಮಣ್ಣಿನಲ್ಲಿ ಮಂಕುತಿಮ್ಮ. ಮುಸುಕಲಿ ಧರೆಯ ಮರೆವೆನ್ನನ್ ಎನ್ನುತ್ತ ಬೇಡು, ಮಿಸುಕದಿರು ಮಣ್ಣಿನಲ್ಲಿ ಮಂಕುತಿಮ್ಮ.

0: ಜನರಿಗೆ ಇರುವ ವ್ಯಾಮೋಹ, ಬಯಕೆ, ಆಸೆಗಳು ಒಂದಲ್ಲ, ಎರಡಲ್ಲ, ಹತ್ತಲ್ಲ, ನೂರಾರು, ಸಾವಿರಾರು. ಅಧಿಕಾರದ ಆಸೆ, ಹೆಣ್ಣಿನ ಆಸೆ, ಚಿನ್ನದ ಆಸೆ, ವಸ್ತ್ರದಾಸೆ, ಹೊಗಳಿಕೆಯ ಆಸೆ, ಪ್ರಶಸ್ತಿ ಸನ್ಮಾನಗಳ ಆಸೆ, ಹೀಗೆ ಆಸೆಗಳಿಗೆ ಮಿತಿಯೇ ಇಲ್ಲ. ಆದರೆ ಈ ಎಲ್ಲ ಆಸೆಗಳನ್ನು ಮೀರಿಸುವ ಆಸೆ ಎಂದರೆ ಹೆಸರಿನ ಆಸೆ, ಎಂದರೆ ತಪ್ಪಲ್ಲ. ನನ್ನ ಹೆಸರು ಎಲ್ಲ ಕಡೆ ಕಾಣಿಸಿಕೊಳ್ಳಬೇಕು, ದಾನಿಗಳ ಪಟ್ಟಿಯಲ್ಲಿ ಮೊದಲು ಇರಬೇಕು, ದಪ್ಪ ಅಕ್ಷರಗಳಲ್ಲಿ ಇರಬೇಕು, ಬಣ್ಣದ ಚಿತ್ರದೊಡನೆ ಇರಬೇಕು, ಪದೇ ಪದೇ ಜನ ಹೊಗಳುತ್ತಿರಬೇಕು, ಹಾಡುತ್ತಿರಬೇಕು, ಸಭೆಗಳಿಗೆ ಕರೆಸಿ ಗುಣಗಾನ ಮಾಡುತ್ತಿರಬೇಕು, ಎಲ್ಲ ಕಡೆಗಳಲ್ಲಿ ಗೋಡೆಯ ಚೀಟಿ, ಫಲಕಗಳಲ್ಲಿ, ಪತ್ರಿಕೆಯಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ತಾನು ತನ್ನ ಹೆಸರು ಕಾಣಿಸಿಕೊಳ್ಳುತ್ತಿರಬೇಕು, ಫೋಟೋದೊಡನೆ ತಾನಿರಲೇಬೇಕು, ಇತ್ಯಾದಿ ಹೆಸರಿನ ನಾನಾಮುಖಗಳ ವ್ಯಾಮೋಹ ಅನೇಕರಿಗಿದೆ. ಇದಕ್ಕಾಗಿ ರಾಜಕೀಯ ಮಾಡಲು, ಹಣ ಖರ್ಚು ಮಾಡಲು, ನೂರು ಸಲ ಅಲೆದಾಡಲು, ಅವರಿವರ ಕೈಕಾಲು ಹಿಡಿಯಲು, ಏನೇ ಮಾಡಲು ಆ ಜನ ಸಿದ್ಧ. ಇಷ್ಟೆಲ್ಲ ಕಷ್ಟಪಟ್ಟು ಹೆಸರು ಹಾಕಿಸಿಕೊಂಡರೆ ಅದು ಸ್ಥಿರವೇ? ಸತ್ತಾಗ ಸುಟ್ಟರೆ ಬೂದಿಯಾಗಿ ಗಾಳಿಯಲ್ಲಿ ಮಾಯವಾಗುವ ಹೆಸರಿನ ವ್ಯಕ್ತಿ ನೀನು. ಹೂಳಿದರೆ ಮಣ್ಣಾಗಿ ಮೇಲೆ ಮೊದಲೇ ಉದುರಿ ಕಸವಾಗಿ ಹೋಗುವನು ನೀನು. ನಿನ್ನ ಹೆಸರಿನವರು ಎಷ್ಟೋ ಜನ, ಬೇಕಾದಷ್ಟು ಜನ ಈ ಹೆಸರಿನಲ್ಲಿ ಇದ್ದಾರೆ. ಅವರು ನಿನ್ನ ಹೆಸರನ್ನೇ ನೆನೆಯುತ್ತಾರೆ ಎಂದು ಏನು ಖಾತ್ರಿ? ಇದುವರೆಗೆ ಶತಶತಮಾನಗಳಲ್ಲಿ ಎಂಥೆಂಥ ರಾಜಮಹಾರಾಜರು, ವೀರಾಧಿವೀರರು, ಅತಿರಥ ಮಹಾರಥರು ಮೆರೆದು ವಿಜೃಂಭಿಸಿ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಅವರು ಕಟ್ಟಿಸಿದ ಕೋಟೆ, ಕೊತ್ತಲು, ಶಾಸನ, ಕಟ್ಟಡ, ಸಮಾಧಿ ಪಾಳುಬಿದ್ದಿವೆ. ಹೀಗಿರುವಾಗ ನನ್ನನ್ನು ಜಗತ್ತು ಉಳಿದವರನ್ನು ಮರೆತಂತೆ ನನ್ನನ್ನು ಮರೆತು ಬಿಡಲಿ. ನನ್ನ ಕೀರ್ತಿ ಸ್ಮಾರಕ ಉಳಿಯುವುದು ಬೇಡ. ನಾ ಮಾಡಿದ ಕೆಲಸದ ಫಲಕ ಲೋಕಕ್ಕೆ ದಕ್ಕಬೇಕಾಗಿಲ್ಲ ಎಂದು ವರವನ್ನು ದೇವರಲ್ಲಿ ಬೇಡುವುದು ನಿಜವಾದ ಆದರ್ಶ. ಕರ್ಪೂರದಂತೆ ಬೆಳಗ್ಗೆ ಮಾಯವಾಗಬೇಕು. ಬೆಳಕಿನಲ್ಲಿ ಕರ್ಪೂರ ಕಾಣಿಸದು. ಬೆಳಕು ನಂದಿದ ಮೇಲಂತೂ ಇರುವುದೇ ಇಲ್ಲ. ಹಾಗೆ ಮಣ್ಣಿನಲ್ಲಿ ಮರೆಯಾಗಿ ಸದ್ದಿಲ್ಲದೆ ಅಡಗುವ ವಿನೀತ ಭಾವ ನಮ್ಮಲ್ಲಿರಬೇಕು. ನಶ್ವರದ ಹೆಸರಿನ ಕೀರ್ತಿಗೆ ಬಾಯಿ ಬಾಯಿ ಬಿಡಬಾರದು.
1: ಇದುವರೆಗೆ ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಕಲಾವತಿ ಅವಧೂತ್, ವ್ಯಾಖ್ಯಾನ ಪ್ರೊಫೆಸರ್ ಜಿ ಅಶ್ವಥ ನಾರಾಯಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಆಕಾಶವಾಣಿ ಬೆಂಗಳೂರು, ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್, ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳು. ಸಮಯ 9 ಗಂಟೆ. ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೆ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್.

0: ಮಾತು ಮೌನವಾದಾಗ ಕೇಳಬೇಕು ಎನ್ನುವ ಮಧುರವಾದ ಗೀತೆಗಳ ಸಂಗಾತಿ
1: ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ.
2: ಸವಿಯಾದ ನೆನಪುಗಳಲ್ಲಿ ತನ್ಮಯರಾಗುವಂತೆ ಮಾಡುವ ಹಳೆಯ ಹಾಡುಗಳ ಹೂರಣ ಸವಿ ನೆನಪು.
0: ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಲ್ಲಿ
3: ಕೇಳುಗರೆ, ನಿಮಗೊಂದು ಸಿಹಿ ಸುದ್ದಿ. ಇದು ಡಿಜಿಟಲ್ ಯುಗದ ಕ್ರಾಂತಿ. ನಮ್ಮ ಧ್ವನಿ ಭಂಡಾರದ ಆಯ್ದ ಕಾರ್ಯಕ್ರಮಗಳು ಈಗ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ನಲ್ಲೂ ಲಭ್ಯ. ಅರವತ್ತರ ದಶಕದ ಅಪರೂಪದ ಶಾಸ್ತ್ರೀಯ ಸಂಗೀತ, ಭಾವಗೀತೆಗಳು, ಭಾಷಣಗಳು, ಸಂದರ್ಶನ, ನಾಟಕ, ರೂಪಕಗಳನ್ನು ಇನ್ನು ಮುಂದೆ ಯೂಟ್ಯೂಬ್ ಚಾನೆಲ್ನಲ್ಲಿ ಕೇಳಿ ಆನಂದಿಸಿ. ಇಂದೇ ಸಬ್ಸ್ಕ್ರೈಬ್ ಮಾಡಿ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ಚಾನೆಲ್. ಇದು ಡಿಜಿಟಲ್ ಯುಗದ ಆಕಾಶವಾಣಿ ಕ್ರಾಂತಿ.

0: ಸಲ್ಲಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
2: ಜ್ಞಾನಪೀಠ ಪ್ರಶಸ್ತಿ.
1: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
2: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
1: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆ ಅವರ ನಾಕು ತಂತಿ ಕವನ ಸಂಕಲನ

0: ಕಾರಣಕ್ಕೆ ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ,
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳ್.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

0: ಸಮಯ 9:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ವಾಯುಸೇನೆಯ ನಿವೃತ್ತ ವಾರಂಟ್ ಅಧಿಕಾರಿ ಶ್ರೀಧರ್ ಭಟ್ ಅವರು.
2: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಭಾರತೀಯ ವಾಯುಸೇನೆ ದೇಶದ ಸುರಕ್ಷತೆಯಲ್ಲಿ ಸದಾ ಮಹತ್ವವಾದ ಪಾತ್ರವನ್ನು ವಹಿಸಿದೆ. ಇವತ್ತು ನಮ್ಮೊಂದಿಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋರು ಭಾರತೀಯ ವಾಯುಸೇನೆಯಲ್ಲಿ ವಾರಂಟ್ ಆಫೀಸರ್ ಆಗಿ ನಿವೃತ್ತಿ ಹೊಂದಿದಂತಹ ಸುಮಾರು 26 ವರ್ಷಗಳ ದೀರ್ಘ ಸೇವೆಯನ್ನ ಭಾರತೀಯ ವಾಯುಸೇನೆಯ ಮೂಲಕ ದೇಶಕ್ಕೆ ನೀಡಿದಂತಹ ಶ್ರೀಧರ ಭಟ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಶ್ರೀಧರ್ ಭಟ್ ಅವರೇ. ಜೈ ಹಿಂದ್.
3: ನಮಸ್ಕಾರ. ಜೈ ಹಿಂದ್.
2: ಶ್ರೀಧರ್ ಭಟ್ ಅವರೇ, ನೀವು ಮೂಲತಃ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇಂದ ಬಂದವರು, ಅಲ್ಲಿಂದ ಎಲೆಕ್ಟ್ರಿಕಲ್ ಓದ್ತೀರ, ಅದರಲ್ಲೂ ಕರ್ನಾಟಕದ ಒಂದು ಕೊನೆಯ ಭಾಗ ಅದು ಕಾಸರಗೋಡು ಮೂಲದಿಂದ ಬಂದವರು, ಅಲ್ಲಿಂದ ನಿಮಗೆ ಸೈನ್ಯಕ್ಕೆ ಸೇರುವಂತಹ ಒಂದು ಅವಕಾಶ ಹೇಗಾಯ್ತು, ಮತ್ತೆ ಸೈನ್ಯದಲ್ಲಿ ಈ ಹಿಂದೆ ಸೇರಿದಂಥವ್ರು ಯಾರಾದರೂ ನಿಮ್ಮ ಮನೆಗಳಲ್ಲಿ ನಿಮ್ಮ ಸುತ್ತಮುತ್ತಲು ನಿಮಗೆ ಸ್ಫೂರ್ತಿದಾಯಕವಾಗಿ ಇದ್ರ ಹೇಗೆ?
3: ಭಾರತೀಯ ವಾಯುಸೇನೆಯ ಸೇವೆ 1980 ಇಸವಿಯಿಂದ ಶುರುವಾಗಿತ್ತು. ಆ ಸಂದರ್ಭಗಳಲ್ಲಿ ಈಗಿನ ತರ ತಂತ್ರಾಂಶ ಅಥವಾ ಜಾಲತಾಣಗಳು ಯಾವುದೂ ಇರಲಿಲ್ಲವಾಗಿತ್ತು. ನಾವು ಪ್ರಧಾನವಾಗಿ ವೃತ್ತಪತ್ರಿಕೆಯನ್ನೇ ಅಂದರೆ ನ್ಯೂಸ್ ಪೇಪರ್ಸನ್ನೇ ಅವಲಂಬಿಸಿಕೊಂಡು ಜೀವನ ನಡೆಸಬೇಕಾದಂತಹ ಸಂದರ್ಭ ಒದಗಿತ್ತು ಆವಾಗ. ಸೊ ಆದ್ದರಿಂದ 1979-80 ನಾನು ಡಿಗ್ರಿ ಅಂದರೆ BSc ಕೋರ್ಸ್ಗೆ ಸೇರಿದಂಥ ಸಂದರ್ಭ.
2: ಎಲ್ಲಿ ಸೇರಿದ್ರಿ?
3: ನಾವು ಡಿಗ್ರಿಗೆ ಕಾಸರಗೋಡಲ್ಲಿ ಗೌರ್ಮೆಂಟ್ ಕಾಲೇಜಿಗೆ ಜಾಯಿನ್ ಆಗಿದ್ದೆ. ಏತನ್ಮಧ್ಯೆ ವೃತ್ತಪತ್ರಿಕೆಯಲ್ಲಿ ಭಾರತೀಯ ವಾಯುಸೇನೆಗೆ ಸೇರ್ಪಡೆ ಎಂಬ ವಿಚಾರವಾಗಿ ಒಂದು ಜಾಹೀರಾತನ್ನು ಭಾರತೀಯ ವಾಯುಸೇನೆಯಿಂದ ಪ್ರಕಟವಾಗಿತ್ತು ಕನ್ನಡ ವಾರ್ತಾಪತ್ರಿಕೆಯಲ್ಲಿ. ಅದನ್ನು ನೋಡಿ ನಾವು ಇದಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ವಿ. ಅರ್ಜಿಯನ್ನು ಸಲ್ಲಿಸಿ ಆದಮೇಲೆ ನಮಗೆ ಬೆಂಗಳೂರಿಗೆ ಲಿಖಿತ ಪರೀಕ್ಷೆ, ಸಂದರ್ಶನಕ್ಕೆ ಮತ್ತು ದೈಹಿಕ ಪರೀಕ್ಷೆ ಇತ್ಯಾದಿಗಳಿಗೆ ನಮಗೆ ಕರೆ ಬಂತು. ಹಾಗೆ ನಾವು 1980 ಆಗಸ್ಟ್ ತಿಂಗಳಲ್ಲಿ ಬೆಂಗಳೂರಿಗೆ ಬಂದು ಅಲ್ಲಿ ನಮಗೆ 3 ದಿನಗಳ ಕಾಲ ಪರೀಕ್ಷೆ ನಡೆಸಿದ್ರು. ಅದರಲ್ಲಿ ಮೊದಲನೇದಾಗಿ ನಮಗೆ ಇದ್ದಂಥದ್ದು ಲಿಖಿತ ಪರೀಕ್ಷೆ. ಲಿಖಿತ ಪರೀಕ್ಷೆಯಲ್ಲಿ ಅದು ವೈಜ್ಞಾನಿಕ ವಿಚಾರಗಳವಾಗಿ, ಇಟ್ ವಾಸ್ ಎ ಟೆಕ್ನಿಕಲ್ ರಿಟನ್ ಟೆಸ್ಟ್, ನಾಟ್ ಫಾರ್ ದ ಅಡ್ಮಿನಿಸ್ಟ್ರೇಟಿವ್ ಜಾಬ್ಗೆ ಇದ್ದದಲ್ಲ. ಆ ಟೆಕ್ನಿಕಲ್ ಎಕ್ಸಾಮಿನೇಷನ್ ಅಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಮೇಲೆ ನಮಗೆ ಯಾವ ಸ್ಟ್ರೀಮ್ಗೆ ಕಳಿಸುತ್ತಾರೆ ಅನ್ನೋದು ಗೊತ್ತಾಗುವಂತದ್ದು. ಅಂದ್ರೆ ಒಂದು ವಿಮಾನ ಅಂತ ಹೇಳಿದೆ ಕೂಡಲೇ ಮೇಡಮ್, ಅದರಲ್ಲಿ ವಿದ್ಯುತ್ ವಿಭಾಗ ಇದೆ, ಉಪಕರಣ ವಿಭಾಗ ಅಂತ ಹೇಳಿದೆ, ಏರ್ಫ್ರೇಮ್ ಸ್ಟ್ರಕ್ಚರ್ಸ್ ಅಂತ ಹೇಳಿದೆ, ಇಂಜಿನ್ ವಿಭಾಗ ಇದೆ, ಶಸ್ತ್ರಾಸ್ತ್ರಗಳ ವಿಭಾಗ, ಆರ್ಮಮೆಂಟ್ ಅಂತ ಹೇಳಿದೆ, ರಡಾರ್, ರೇಡಿಯೋ, ಇತರ ಬೇರೆ ಬೇರೆ ಸಿಸ್ಟಮ್ಗಳು ಇವೆ. ವಿಮಾನವನ್ನ ಸನ್ನದ್ಧ ಸ್ಥಿತಿಯಲ್ಲಿ ಇಡಬೇಕಿದ್ರೆ ಬೇರೆ ಬೇರೆ ವಿಭಾಗಗಳ ಪರಿಣಿತರು ಬೇಕಾಗಿರುತ್ತೆ. ಈ ಸಂದರ್ಭದಲ್ಲಿ ನಮ್ಮನ್ನ ನನ್ನ ಲಿಖಿತ ಪರೀಕ್ಷೆಯ ಆಧಾರ ನನ್ನ ಅದರಲ್ಲಿ ಮಾಡಿರುವಂತಹ ನನ್ನ ಸಾಧನೆಯ ಮೇಲಿಂದ ನನಗೆ ವಿಮಾನದ ವಿದ್ಯುತ್ ವಿಭಾಗದಲ್ಲಿ ತರಬೇತಿ ತೆಗೆದುಕೊಳ್ಳುವಂತೆ ನನ್ನ ಆಯ್ಕೆ ಮಾಡುದು.
2: ಆ ಕಾಲದಲ್ಲಿ ವಿಮಾನ ನೋಡೋದು ಬಹಳ ಅಪರೂಪ ಆಗಿತ್ತು.
3: ಹೌದು,
2: ಈಗ ಎಲ್ಲಾ ಕಡೆಗೂ ವಿಮಾನ ನಿಲ್ದಾಣಗಳಾಗಿದ್ದಾವೆ, ವಿಮಾನ ಏನು ಹೊಸದಲ್ಲ. ಆದ್ರೆ ನೀವು ಹೇಳ್ತಾ ಇರೋ ಹಾಗೆ 79-80 ಹೊತ್ತಿಗೆ ವಿಮಾನ ಅನ್ನೋದು ನಾವು ಕೇಳ್ತಿದ್ವಿ ಹೊರತು ಅದನ್ನ ಎಲ್ಲೂ ನೋಡ್ತಿರ್ಲಿಲ್ಲ. ಅಂತ ಹೊತ್ತಿನಲ್ಲಿ ಒಂದು ಜಾಹೀರಾತನ್ನು ನೋಡಿ ಕೆಲಸಕ್ಕೆ ನೀವು ಅಪ್ಲೈ ಮಾಡ್ತೀರಿ ಅಂತಂದ್ರೆ ಹೇಗೆ ಧೈರ್ಯ ಮಾಡಿದ್ರಿ? ಒಂದು ವಿಮಾನದಲ್ಲಿ ಯಾವ ಕೆಲಸ ಸಿಗುತ್ತೆ ಅನ್ನೋದು ನಿಮ್ಗೇನು ಗೊತ್ತಿರಲ್ಲ. ಓದಿದ್ BSc ಗೂ ಮತ್ತೆ ವಿಮಾನಕ್ಕೂ ಯಾವ ಸಂಬಂಧ ಇದೆ, ಇಂತಹ ಅನುಮಾನಗಳು ಬರ್ಲಿಲ್ವಾ? ಅವಾಗ
3: ಬಂತು ಅಂದ್ರೆ ಎಲ್ಲೋ ನನ್ನ ಮನಸ್ಸಿನ ಒಂದು ಮೂಲೆಯಲ್ಲಿ ತಾಂತ್ರಿಕ ವಿಭಾಗದಲ್ಲಿ ನಾನು ಮುಂದುವರೆದು ದೇಶ ಸೇವೆ ಮಾಡಬೇಕು ಅಂತ ಒಂದು ಸ್ತುಪ್ತ ಭಯಕ್ಕೆ ಮನಸ್ಸಿನ ಒಳಗಡೆ ಇತ್ತು ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ನಾನು ಹೈಸ್ಕೂಲ್ನಲ್ಲಿ ಓದುವಾಗ ಅಥವಾ ಪಿ ಯು ಸಿಯಲ್ಲಿ ಓದುವ ಸಂದರ್ಭದಲ್ಲಿ ನಮ್ಮ ಆಕಾಶದಲ್ಲಿ ವಿಮಾನಗಳು ಹೋಗುವಾಗ ಅದರ ಬಗ್ಗೆ ನಾವು ದೃಷ್ಟಿಸಿ ನೋಡಿಕೊಂಡು ಇದು ವಿಮಾನ ಹೇಗೆ ಹಾರುತ್ತೆ, ಇದರ ವಿಚಾರಗಳೇನು, ಹೌ ಡಸ್ ದ ಏರ್ಕ್ರಾಫ್ಟ್ ಫ್ಲೈ, ಅಂದರೆ ವಿಮಾನ ಹೇಗೆ ಹಾರುತ್ತೆ ಹೇಳು, ಇಂಥ ವಿಚಾರವಾಗಿ ಮನಸ್ಸೊಳಗೆ ಹಲವಾರು ಪ್ರಶ್ನೆಗಳು ಉದ್ಭವಿಸಿತ್ತು. ಆ ಸಂದರ್ಭದಲ್ಲಿ ಒಂದು ಅವಕಾಶ ಬಂದಾಗ ಈಗೊಂದು ಅರ್ಜಿ ಹಾಕಿ ಮುಂದೆ ದೇಶ ಸೇವೆಗೆ ಹೋಗುವಂತಹ ಒಂದು ಪ್ರಮೇಯ ಸಿಕ್ಕಿದೆ ಅಂತ ಹೇಳುವ ಉದ್ದೇಶದಿಂದ ನಾವು ಇದಕ್ಕೆ ಒಂದು
2: ಸ್ವಪ್ರಯತ್ನ
3: ಸ್ವಪ್ರಯತ್ನ
2: ಕೆಲವರಿಗೆ ಟೀಚರ್ಸ್ ಹೇಳ್ತಾರೆ ನೀವು ಇದನ್ನ ಮಾಡು ಅಂತ ಹೇಳ್ತಾರೆ.
3: ನಾವು ಶಾಲೆಯಲ್ಲಿ ಎಲ್ಲಾ ವಿಷಯಗಳಲ್ಲಿ ನಾನು 90% ಪ್ಲಸ್ ಮಾರ್ಕ್ ನ ತೆಗೆದುಕೊಂಡು ಮುಂದೆ ಬಂದವನು. ಸೊ ಇಂಥ ವಿಚಾರದಲ್ಲಿ ಈಗಿನ ತರದಲ್ಲಿರುವ ಕೋಚಿಂಗ್ ಸೆಂಟರ್ಗಳು ಅಥವಾ ಬೇರೆ ತರಬೇತಿ ಕೇಂದ್ರಗಳು ಆ ಕಾಲದಲ್ಲಿ ಇದ್ದಿರಲಿಲ್ಲ. ಸೊ ಆವಾಗ ನಾವು ಬೇರೆ ಬೇರೆ ಕಡೆಯಿಂದ ಮಾಹಿತಿ ಸಂಗ್ರಹಿಸಿ ಅದರ ಮೂಲಕನೇ ನಾವು ಪ್ರೇರಣೆ ಪಡ್ಕೊಂಡು ಮುಂದೆ ಹೋಗುವಂತ ಒಂದು ಕಾಲ ಇತ್ತು. ನಮ್ಮ ಮನೆಯಲ್ಲಿ ಒಂದು ಅವಿಭಕ್ತ ಕುಟುಂಬ, ದೊಡ್ಡ ಫ್ಯಾಮಿಲಿಯಿಂದ ಬಂದವರು. ಆದ್ರಿಂದ ನಾವೊಂದು
2: ಉದ್ಯೋಗ ಅನಿವಾರ್ಯವಾಗಿತ್ತು
3: ಬಟ್ ನಾವು ಮಧ್ಯಮ ವರ್ಗದವರು. ಸೊ ಆದ್ರಿಂದ ವಾಯುಸೇನೆಗೆ ಸೇರಿ ದೇಶ ಸೇವೆ ಮಾಡಿಕೊಂಡು ತನ್ಮೂಲಕ ಒಂದು ಒಳ್ಳೆಯ ಉದ್ಯೋಗ ಪಡ್ಕೊಂಡು ನಮ್ಮ ಒಂದು ಕ್ಯಾರಿಯರ್ ಬಿಲ್ಡಪ್ ಮಾಡಬೇಕು ಹೇಳುವಂತಹ ಒಂದು ಭಾವನೆ ಬಂದಿತ್ತು.
2: ಹೀಗೆ ಅಕಸ್ಮಾತ್ ಆಗಿ ವಾಯುಸೇನೆಯ ಒಂದು ಜಾಹೀರಾತು ನಿಮ್ಮ ಎದುರಿಗೆ ಬಂತು, ನಂತರ ಅದೇ ನಿಮ್ಮ ಬದುಕನ್ನ ಕಟ್ಕೊಡ್ತು.
3: ಹೌದು, ಆ ಸಂದರ್ಭಗಳಲ್ಲಿ ನಮ್ಮ ಜಿಲ್ಲೆಯಿಂದ ಅಥವಾ ನಮ್ಮ ಕರ್ನಾಟಕದ ದಕ್ಷಿಣ ಜಿಲ್ಲೆಯಿಂದ ನನ್ನಿಂದ ಒಂದು 2-4 ವರ್ಷ ಹೆಚ್ಚಿನ ವಯಸ್ಸಿನವರು ಸುಮಾರು ಜನ ಭಾರತೀಯ ವಾಯುಸೇನೆಗೆ, ಭಾರತೀಯ ಸೈನ್ಯಕ್ಕೆ ಅಥವಾ ಭಾರತೀಯ ನೌಕಾದಳಕ್ಕೆ ಸೇರಿದವರಿದ್ರು. ಆ ಮೂಲಕ ಸ್ವಲ್ಪ ಮಾಹಿತಿ ನಾನು ಪಡ್ಕೊಂಡು ಅದರಿಂದ ಒಂದು ಭಾರತೀಯ ವಾಯು ಸೇರುವಂತಹ ಒಂದು ಸುವರ್ಣ ಅವಕಾಶ ಸಿಕ್ಕಿತ್ತು ಅಂತ ಹೇಳಿ
2: ಅಂದ್ರೆ ಮಂಗಳೂರಿನ ಪಕ್ಕದ ಕಾಸರಗೋಡು ಪಕ್ಕಾ ಕರಾವಳಿ ತೀರ, ಅಲ್ಲಿಂದ ನೀವು ಬಂದಿದ್ದು ತಂಪು ಹವೆಯ ಬೆಂಗಳೂರಿಗೆ.
3: ಹೌದು,
2: ಬೆಂಗಳೂರಲ್ಲಿ ಟ್ರೈನಿಂಗ್ ಆಯ್ತು ನಿಮಗೆ.
3: ಹೌದು ಹೌದು,
2: ಎಲ್ಲ ತರಬೇತಿ ಎಷ್ಟು ಕಾಲ
3: ಅಂದ್ರೆ ನಾವು ಭಾರತೀಯ ವಾಯುಸೇನೆ ಸೇರಿದ ಮೇಲೆ ಆರಂಭದ 6 ತಿಂಗಳಲ್ಲಿ ಅವರು ದಿನಕ್ಕೆ ಒಂದು 8 ಗಂಟೆ ನಮಗೆ ತರಬೇತಿ ಇದ್ರೆ ಅದರಲ್ಲಿ ದಿನಾಲು 3 ಗಂಟೆ ಕಾಲ ನಮಗೆ ದೈಹಿಕವಾಗಿ ನಮಗೆ ಕವಾಯತು ಮಾಡಿಸ್ತಾ ಇದ್ರು. ಆಮೇಲೆ ನಮ್ಮ ಟೆಕ್ನಿಕಲ್ ಸಬ್ಜೆಕ್ಟ್ ಬಗ್ಗೆ ಟ್ರೈನಿಂಗ್ ಕೊಡುವವರು ಅಂತ ಹೇಳಿದ್ರೆ ಬೆಳಗ್ಗೆ ನಾವು 4 ಗಂಟೆಯಿಂದ 4:30 ಗಂಟೆವರೆಗೆ ಹೇಳಬೇಕಾಗುತ್ತೆ. ಭಾರತೀಯ ವಾಯುಸೇನೆ ಅಂತ ಹೇಳಿದ್ರೆ ಶಿಸ್ತುಬದ್ಧವಾದಂತಹ ಒಂದು ಜೀವನಕ್ಕೆ ಒಂದು ಪರ್ಯಾಯ ಶಬ್ದ. ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ, ಯಾಕಂದ್ರೆ ನಮ್ಮ ಒಂದು ಶಿಸ್ತುಬದ್ಧ ಜೀವನ ಅಂತ ಹೇಳಿದ್ರೆ ಅದರಲ್ಲಿ ನಮ್ಮ ಒಂದು ಸಮಯದ ಪಾಲನೆ, ನಮ್ಮ ಒಂದು ಕೊಟ್ಟ ಕೆಲಸವನ್ನ ಪರಿಪೂರ್ಣವಾಗಿ ಮಾಡಿಕೊಂಡು ನಾವು ರಿಸಲ್ಟ್ ಓರಿಯೆಂಟೆಡ್ ಆಕ್ಷನ್ಸ್ ಅಂತ ಹೇಳ್ತೀವಿ ನಾವು, ಅದನ್ನ ಮುಂದುವರಿಸಿ ಹೋಗುವಂತಹದ್ದು. ಮತ್ತೆ ಒಂದು ವಿಧೇಯತೆ, ಪ್ರಾಮಾಣಿಕತೆ, ಇಂಥ ವಿಚಾರಗಳಿಗೆಲ್ಲಗಳು ನಾವು ಭಾರತೀಯ ವಾಯುಸೇನೆಯಿಂದ ಕಲಿತುಕೊಂಡಿದ್ವಿ. ಸೊ ಬೆಳಗ್ಗೆ ಎದ್ದು ಫಸ್ಟ್ ನಮಗೆ ಒಂದು 5 ಕಿಲೋಮೀಟರ್ ಹೆಲ್ತ್ ರನ್ ಅಂತ ಹೇಳಿತ್ತು, ಅಂದ್ರೆ ಒಂದು ಇದೆಲ್ಲ ಅದರ ಮೂಲ ಉದ್ದೇಶ ನಾವು ಒಂದು ದೈಹಿಕವಾಗಿ ಮಾನಸಿಕವಾಗಿ ಸನ್ನದ್ಧರಾಗಿರ್ಬೇಕು ಹೇಳುವಂತಹ ಒಂದು ಮೂಲ ಭಾವನೆ. ಅದಾದ ಮೇಲೆ ಪುನಃ 7:30 ಗಂಟೆ ಹೊತ್ತಿಗೆ ಬೆಳಗ್ಗೆ ನಾವು ಬೆಳಗಿನ ಉಪಹಾರ ಸೇವಿಸಿ ಪುನಃ ನಮ್ಮ
2: ತರಬೇತಿಗೆ
3: ಸನ್ನದ್ಧರಾಗಿರ್ಬೇಕಿತ್ತು. ಅದು ಸರಿಯಾದ ಸಮವಸ್ತ್ರದಲ್ಲಿ ನಮ್ಮ ವರ್ತನೆಯಲ್ಲಿ, ನಮ್ಮ ಆಟಿಟ್ಯೂಡ್ ಅಥವಾ ನಮ್ಮ ದೈನಂದಿನ ಜೀವನದಲ್ಲಿ ಅಲ್ಲಿ ಯಾವುದೇ ಆಶಿಸ್ತು ತೋರಿಸಿದರೆ ಅದಕ್ಕೆ ನಮಗೆ ಆರಂಭದಲ್ಲಿ ಮೌಖಿಕವಾಗಿ ವಾರ್ನಿಂಗ್ ಕೊಡ್ತಾ ಇದ್ರು. ನಂತರ ಕೆಲವು ಜನರಿಗೆ ಶಿಕ್ಷೆ ಕೊಟ್ಟಂತಹ ಪ್ರಮೇಯವೂ ಇದೆ. ಇದರ ಉದ್ದೇಶ ನಾವು ಯಾವುದೇ ಸಂದರ್ಭದಲ್ಲಿ ಅಶಿಸ್ತನ್ನು ಪ್ರಕಟಿಸಬಾರದು ಅಂತ ಹೇಳುವಂತಹದ್ದಾಗಿತ್ತು.

0: ಹೀಗೆ ಭಾರತೀಯ ವಾಯುಸೇನೆಯ ಶಿಸ್ತಿನ ವಾತಾವರಣ ಎಲ್ಲರಿಗೂ ಪರಿಚಿತವಾಗಿರುವಂಥದ್ದೇ. ಅಂಥ ವಾತಾವರಣದಲ್ಲಿ ನಿಮಗೆ ತರಬೇತಿ ಅಲ್ಲಿ ಸಿಕ್ತು. ಅದಾದ ನಂತರ ಪೋಸ್ಟಿಂಗ್ ಆಗುತ್ತೆ ನೋಡಿ, ಒಂದು ಕಡೆಗೆ ನಿಮಗೆ ಕೆಲಸಕ್ಕೆ ಹೋಗ್ಬೇಕಾಗುತ್ತೆ. ಅದು ಎಲ್ಲಿಗೆ ಬಂತು
1: ಅಂದ್ರೆ, ನನ್ನನ್ನು ವಿಮಾನದ ವಿದ್ಯುತ್ ವಿಭಾಗಕ್ಕೆ ಆಯ್ಕೆ ಮಾಡಿದ್ದರಿಂದ ಆಮೇಲೆ ವಿದ್ಯುತ್ ಎಲೆಕ್ಟ್ರಿಕಲ್ ಏರೋ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ನಲ್ಲೇ ನಮಗೆ ಹೆಚ್ಚು ಹೆಚ್ಚು ನಮಗೆ ಟ್ರೈನಿಂಗ್ ಇತ್ತು. ನಮ್ಮ ಡಿಪ್ಲೊಮಾ ಟ್ರೈನಿಂಗ್ ಫಾರ್ 3 ಇಯರ್ಸ್ ಇತ್ತು. ಆ 3 ಇಯರ್ಸ್ನ ಪೀರಿಯಡಲ್ಲಿ ನಮಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಬಗ್ಗೆನೇ ನಮಗೆ ಟ್ರೈನಿಂಗ್ ಇತ್ತು. ಅದು ಮತ್ತೆ 1 ವರ್ಷ ಇತ್ತು. ಆಮೇಲೆ ಒಂದು 20 ದಿವಸ ರಜೆ ಕೊಟ್ಟು ಅದಾದಮೇಲೆ ಮತ್ತೆ ಪುನಃ 11 ತಿಂಗಳು ನಮಗೆ ಟೆಕ್ನಿಕಲ್ ಟ್ರೈನಿಂಗ್ ಪ್ಯೂರ್ಲಿ ಆನ್ ಏರೋಪ್ಲೇನ್ಸ್, ಡಿಫೆನ್ಸ್ ಏರೋಪ್ಲೇನ್ಸ್ ಬಗ್ಗೆ ಟ್ರೈನಿಂಗ್ ಇತ್ತು. ಅದಾದ ಮೇಲೆ ನಮಗೆ ಫಸ್ಟ್ ಟ್ರಾನ್ಸ್ಫರ್ ಅಂದ್ರೆ ವರ್ಗಾವಣೆ, ಫಸ್ಟ್ ವರ್ಗಾವಣೆ ನಮಗೆ ಬರೇಲಿಗೆ ಕೊಟ್ಟಿದ್ದರು. ಭಾರತೀಯ ವಾಯುಸೇನೆಯಲ್ಲಿ ಬರೇಲಿಯಲ್ಲಿ ದೊಡ್ಡ ಒಂದು ವಾಯುತಾಣ ಇದೆ, ಆ ವಾಯುತಾಣಕ್ಕೆ ನಮಗೆ ವರ್ಗಾವಣೆ ಮಾಡಿದ್ರು. ಅದು MiG-21 ವಿಮಾನಕ್ಕೆ. ಸೊ ಅದರಲ್ಲಿ ನಾನು 1 ವರ್ಷ ಕೆಲಸ ಮಾಡಿದ ಮೇಲೆ ಪುನಃ ನನಗೆ ಬೆಂಗಳೂರಿಗೆ ವರ್ಗಾವಣೆ ಮಾಡಿದ್ರು. ಅದರಲ್ಲಿ ಡಿಪ್ಲೊಮಾದ ಫೈನಲ್ ಫೇಸ್ನ ಟ್ರೈನಿಂಗ್ಗೋಸ್ಕರ ಬೆಂಗಳೂರಿಗೆ ಪುನಃ ವರ್ಗಾವಣೆ ಮಾಡಿದ್ರು. ಬೆಂಗಳೂರಲ್ಲಿ 1 ವರ್ಷದ ತರಬೇತಿ ಆದ ಮೇಲೆ ಡಿಪ್ಲೊಮಾ ಏರೋ ಎಲೆಕ್ಟ್ರಿಕ್ ಇಂಜಿನಿಯರಿಂಗ್ ಪದವಿ ಪಡೆದ ನಂತರ ಅದು ಎಲ್ಲ ಏರ್ಫೋರ್ಸ್ ಸರ್ವಿಸಿನ ಅವಧಿಯಲ್ಲೇ ಮಾಡಿರುವಂತಹ ವಿಚಾರಗಳು. ಪುನಃ ನಮ್ಮನ್ನ ಮಿಗ್ ವಿಮಾನಕ್ಕೆ ನಾವು ಚಂಡೀಗಢಕ್ಕೆ ಹೋಗಿದ್ವಿ. ಚಂಡೀಗಢದಲ್ಲಿ ನಾವು ಭಾರತೀಯ ವಾಯುಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ವಿ. ಅಲ್ಲಿಂದ ರಾಜಸ್ಥಾನದಲ್ಲಿರುವಂತಹ ಭಾರತೀಯ ವಾಯುತಾಣಕ್ಕೆ ನನ್ನನ್ನು ವರ್ಗಾವಣೆ ಮಾಡಿದ್ವಿ. ಅಲ್ಲಿ ಒಂದು 7 ವರ್ಷಗಳ ಕಾಲ ನಾನು ಅಲ್ಲಿ ಭಾರತೀಯ ವಾಯುಸೇನೆಯಲ್ಲಿ ಕೆಲಸ ಮಾಡಿದೆ. ಅದು ಇಟ್ ವಾಸ್ ಎ ಆಪರೇಷನಲ್ ಯೂನಿಟ್ ಅಂತ ಹೇಳಿದ್ರೆ ಬಹಳ ಒಂದು ಯುದ್ಧಕ್ಕೆ ಸನ್ನದ್ಧವಾಗಿರುವಂತಹ ಒಂದು ಯೂನಿಟ್ ಆಗಿತ್ತು.
0: ಯಾಕೆಂದ್ರೆ ಅಲ್ಲಿ
1: ಗಡಿ ಬರುತ್ತೆ, ಅದರಿಂದ ಅಲ್ಲಿ ಹೆಚ್ಚು ಸತರ್ಕರಾಗಿರುವಂತಹ ಒಂದು ಪರಿಸ್ಥಿತಿ ಇತ್ತು.
0: ನೀವು ಹೇಳಿದ್ರಿ ಅವಿಭಕ್ತ ಕುಟುಂಬ ದೊಡ್ಡ ಕುಟುಂಬ ನಿಮ್ದು ಅಂತ ಹೇಳಿದ್ರಿ. ಅಲ್ಲಿಂದ ಒಂದೇ ಬಾರಿ ಬೆಂಗಳೂರು ಬಿಟ್ಟು ಬರೇಲಿಗೆ ಹೋಗುವಂತದ್ ಬಂತು. ಅವಾಗ ಮನೆಯಲ್ಲಿ ಯಾವ ರೀತಿಯ ಒಂದು ಮಿಶ್ರ ಪ್ರತಿಕ್ರಿಯೆ ಇರಬಹುದು ಅಂತ ಅನ್ಸುತ್ತೆ ನನಗೆ.
1: ಹೌದು, ಆವಾಗ ಈಗಿನ ತರ ಸಂಚಾರ ದೂರವಾಣಿ ಅಥವಾ ಮೊಬೈಲ್ ಅಥವಾ ಬೇರೆ ಯಾವುದೇ ಸಂಪರ್ಕ ಸಾಧನ ಇರಲಿಲ್ಲ. ಆ ಸಂದರ್ಭಗಳಲ್ಲಿ ನಾವು ನಮ್ಮ ಮನೆಗೇನಾದ್ರು ಮಾಡಬೇಕಿದ್ರೆ ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಅಂಚೆ ಕಚೇರಿ ಟೆಲಿಗ್ರಾಮ್ ಅಥವಾ ಟ್ರಂಕ್ ಕಾಲ್ ಮಾಡಿ ಮಾತಾಡುವಂತ ಒಂದು ಅವಕಾಶ ಮಾತ್ರ ಇತ್ತು. ನಾವು ಮನೆಗೆಲ್ಲ ಅಂಚೆ ಪತ್ರ ಬರಿತಾ ಇದ್ವಿ. ಒಂದು ಪತ್ರ ವ್ಯವಹಾರ ಇಲ್ಲಿಂದ ಮನೆಗೆ ಮನೆಯಿಂದ ಬರಲಿಕ್ಕಿದ್ರೆ 15 ದಿವಸದ ಸಮಯ ತೆಗೆದುಕೊಳ್ತಾ ಇತ್ತು. ಸೊ ನಾವು ಭಾರತೀಯ ವಾಯುಸೇನೆಗೆ ಸೇರಿ ಅದ ನಂತರ ವರ್ಗಾವಣೆ ಬಂದಾಗ ನನ್ನ ಮನೆಯವರಿಗೆ ತಂದೆ ತಾಯಿ ಅವರಿಗೆ ನಾನು ವಿಷಯ ತಿಳಿಸಿದೆ. ಮನೆಯ ತಂದೆ ತಾಯಿಯವರು ನೀವು ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊ, ದೇಶ ಸೇವೆ ಮಾಡು, ಸರಿಯಾಗಿ ಕೆಲಸ ಮಾಡು ಅಂತ ಹೇಳುವಂತ ಒಂದು ಆಶೀರ್ವಾದವನ್ನು ಮನೆಯವರು ನಮ್ಮ ಹಿರಿಯರು ಮಾಡಿದ್ರು ಅಂತ ಹೇಳುವಂತದನ್ನ ಈಗ ಹೇಳೋಕೆ ಇಷ್ಟಪಡ್ತೀನಿ.
0: ಹೀಗೆ ಮನೆಯವರ ಆಶೀರ್ವಾದದಿಂದ ನೀವು ಬರೇಲಿಗೆ ಹೋದ್ರಿ. ಆ ನಂತರ ಅಲ್ಲಿಂದ ಚಂಡೀಗಢ, ಅಲ್ಲಿಂದ ರಾಜಸ್ಥಾನ, ಹೀಗೆ ಒಂದು ಪ್ರದೇಶದಿಂದ ಒಂದು ಪ್ರದೇಶಕ್ಕೆ ವರ್ಗಾವಣೆಯಾಗಿ ಕೆಲವು ತಿಂಗಳುಗಳಿಂದ 7-8 ವರ್ಷಗಳ ತನಕ ಒಂದೊಂದು ಜಾಗದಲ್ಲಿ ಸೇವೆ ಮಾಡುವಂತಹ ಅವಕಾಶ ನಿಮ್ಗೆ ಸಿಕ್ತು. ನೀವು ಹೇಳಿದ್ರಿ ಮಿಗ್ ಬೇಸ್ಗೆ ನಿಮ್ಮ ವರ್ಗಾವಣೆ ಆಯ್ತು ಅಂತ. ಆ ಕಾಲದಲ್ಲಿ ಮಿಗ್ ಅನ್ನೋದು ಭಾರತೀಯ ವಾಯುಸೇನೆಗೆ ಒಂಥರ ಕಲಶಪ್ರಾಯವಾಗಿ ಇದ್ದ ಹಾಗೆ. ಮಿಗ್ ಫೈಟರ್ ವಿಮಾನಗಳು ಅಂತಂದ್ರೆ ಭಾರತೀಯ ಸೇನೆಯ ಬೆನ್ನೆಲುಬು ಅನ್ನೋ ಹಾಗೆ. ಅಂಥ ಒಂದು ವಿಮಾನಗಳ ಜೊತೆಗೆ ಅವುಗಳನ್ನ ನೋಡೋದೇ ಆಗ ಒಂದು ರೋಮಾಂಚನವಾದಂತ ಒಂದು ಸನ್ನಿವೇಶ ಅಂತ ನಾನಾದ್ರೂ ಅಂದ್ಕೋತೀನಿ. ಅದರಲ್ಲೂ ಬೇಸ್ ಅಲ್ಲಿ ಸಾಕಷ್ಟು ವಿಮಾನಗಳನ್ನ ಒಂದ್ ಕಡೆಗೆ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ತುಂಬಾ ವಿಮಾನಗಳು ಇರ್ತವೆ ಒಂದ್ ಕಡೆಗೆ. ಸೊ ಅಲ್ಲಿ ಮೊದಲು ಬಾರಿ ನೀವು ಮಿಗ್ ನೋಡಿದಾಗ ಅಥವಾ ಜಾಗ್ವಾರ್ ನೋಡಿದಾಗ ನಿಮ್ಗೆ ಏನ್ ಅನ್ನಿಸ್ತು?
1: ಅದು ಹೇಗೆ ಅಂತ ಹೇಳಿದ್ರೆ, ಒಂದನೇದಾಗಿ ನಮಗೆ ಜನರಲ್ ಎಲೆಕ್ಟ್ರಿಕಲ್ ಥಿಯರಿ ಆಫ್ ದ ಏರೋಪ್ಲೇನ್ ಟ್ರೈನಿಂಗ್ ನಾವು ತರಬೇತಿ ಡಿಪ್ಲೊಮಾದಲ್ಲಿ ಮಾಡಿರ್ತೀವಿ. ಅದಾದ ಮೇಲೆ ಯಾವ ವಿಮಾನದಲ್ಲಿ ನಾವು ಕೆಲಸ ಮಾಡಲಿಕ್ಕೆ ನಮ್ಮನ್ನು ನಿಯೋಜಿಸಲ್ಪಟ್ಟಿರ್ತಾರೆ ಆ ವಿಮಾನದ ಬಗ್ಗೆ ಇನ್ನೊಂದು ನಮಗೆ ಟ್ರೈನಿಂಗ್ ವಿವರವಾದ ಇನ್ನೊಂದು ನಮಗೆ ಕೋರ್ಸ್ ಇರುತ್ತೆ. ಆ ಕೋರ್ಸ್ ಅಲ್ಲಿ MiG-21 ಫಾರ್ ಎಕ್ಸಾಂಪಲ್ ನಾನಿದ್ದಂತ ವಿಮಾನ ಆ ವಿಮಾನದ ಇನ್ನೊಂದು ತರಬೇತಿಯನ್ನು ಕೊಡ್ತಾರೆ. ಅದು ಸ್ಪೆಸಿಫಿಕ್ ಟು ದ ಏರ್ಕ್ರಾಫ್ಟ್. ಹೀಗೆ ನಾವು ಡಿಪ್ಲೊಮಾದಲ್ಲಿ ಮಾಡಿರೋದು ಜನರಲ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿರ್ತೀವಿ, ಏರೋ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಇದು ಸ್ಪೆಸಿಫಿಕ್ ಟು ದ ಏರ್ಕ್ರಾಫ್ಟ್. ಆ ವಿಮಾನದ ಬಗ್ಗೆನೇ ಪ್ರತ್ಯೇಕವಾಗಿ
0: 21
1: ರದ್ದು ಏನಂದ್ರೆ ನಮಗೆ ಪುನಃ ಒಂದು ತರಬೇತಿ ಇರುತ್ತೆ. ಸೊ ಆ ತರಬೇತಿಯಲ್ಲಿ ನಮಗೆ ಅದು ಆನ್ ಜಾಬ್ ಟ್ರೈನಿಂಗ್ ಇರುತ್ತೆ, ಪ್ರಾಕ್ಟಿಕಲ್ ಇರುತ್ತೆ, ಥಿಯರಿ ಇರುತ್ತೆ, ಅದನ್ನು ಪುನಃ ಎಕ್ಸಾಮ್ ಇರುತ್ತೆ, ಪಾಸ್ ಆಗಬೇಕು. ಅದರಲ್ಲಿ ಯು ಹ್ಯಾವ್ ಟು ಕಮ್ ಇನ್ ದ ಗ್ರೇಡಿಂಗ್. ಯು ಇಫ್ ಯು ಆರ್ ಫೇಲಿಂಗ್ ಅಂದ್ರೆ ನೀವು ಅದರಲ್ಲಿ ಸರಿಯಾಗಿ
0: ನಿರೀಕ್ಷಿತ ಫಲಿತಾಂಶ ಬಂದಿಲ್ಲ ಅಂದ್ರೆ
1: ಸೊ ನಿಮಗೆ ಪುನಃ ತರಬೇತಿ ಕಳಿಸ್ತಾರೆ. ಅದರಿಂದ ಭಾರತೀಯ ವಾಯುಸೇನೆ ನಮ್ಮ ಈ ತರಬೇತಿಯ ಹಂತಗಳಲ್ಲಿ ಪ್ರತಿ ಹಂತದಲ್ಲಿ ನಮ್ಮನ್ನು ಕಂಟಿನ್ಯೂಸ್ ಇವಾಲ್ಯುವೇಷನ್ ಅಂತ ಹೇಳಿ ನಮ್ಮ ಒಂದು ಮೌಲ್ಯಮಾಪನ ಮಾಡ್ತಾ ಇರ್ತಾರೆ. ಆ ಮೌಲ್ಯಮಾಪನ ನಾವು ತೆಲ್ಗಡೆಯಾಗಿ ಮೇಲೆ ಬಂದ್ರೇನೆ ಮುಂದಿನ ಹಂತಕ್ಕೆ ಹೋಗಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ನಮ್ಮ ಪರ್ಫಾರ್ಮೆನ್ಸ್ ಅನ್ನು ಪ್ರತಿಯೊಂದು ಹಂತದಲ್ಲಿ ನೋಡ್ಕೊಂಡ್ಬಿಟ್ಟು ಅದರಲ್ಲಿ ಏನಾದರೂ ಕೊರತೆ ಕಂಡು ಬಂದಲ್ಲಿ ಅವ್ರು ತಿದ್ದಲಿಕ್ಕೆ ನಮಗೆ ಒಂದು ಅವಕಾಶ ಕೊಡ್ತಾರೆ. ನಮ್ಮ ನಿರ್ಲಕ್ಷ್ಯತೆಯಿಂದ ಅಥವಾ ನಮ್ಮ ಒಂದು ಯಾವ್ದಾದ್ರು ಉದಾಸೀನತೆಯಿಂದ ನಾವು ಏನಾದರೂ ತಪ್ಪು ಮಾಡಿದ್ರೆ ಅದಕ್ಕೆ ಲಿಖಿತ ಶಿಕ್ಷೆ ಕೊಡುವಂತ ಒಂದು ಅವಕಾಶವೂ ಇದೆ. ಅದರಿಂದ ನಾವು ಯಾವುದೇ ಒಂದು ಹಂತದಲ್ಲಿ ನಮ್ಮ ತರಬೇತಿಯನ್ನ ನಮ್ಮ ಸೇವೆಯನ್ನ ಲಘುವಾಗಿ ಪರಿಗಣಿಸುವ ಅವಕಾಶ ಇರುವುದಿಲ್ಲ.
0: ನಿಮ್ಗೆ ಮಿಗ್ ತರಬೇತಿ ಕೊಡುವಾಗ ದೈಹಿಕವಾಗಿ ಅದು ಹೇಗಿರುತ್ತೆ, ಅದನ್ನ ಎಲ್ಲೆಲ್ಲಿ ಹೇಗೆ ಅದಕ್ಕೆ ದುರಸ್ತಿ ಕಾರ್ಯ ಮಾಡಬಹುದು, ಇಂಥದ್ರ ಜೊತೆಗೆ ಅದರ ಹಾರಾಟವನ್ನು ನಿಮ್ಗೆ ಹೇಳ್ಕೊಡ್ತಾರೆ ಅನ್ಸುತ್ತೆ.
1: ಇದು ಮಿಗ್ ವಿಮಾನದಲ್ಲಿ ಮೇಡಮ್, ಒಂದು ವಿಮಾನ ಹಾರಾಟಕ್ಕೆ ಸನ್ನದ್ಧವಾಗಬೇಕಿದ್ರೆ ಮೊದಲು 1 ಗಂಟೆ ಕಾಲ ನಾವು ಅದನ್ನು ಪರೀಕ್ಷೆ ಮಾಡಬೇಕಾಗುತ್ತೆ. ವಿದ್ಯುತ್ ವಿಭಾಗ ಇರ್ಬೋದು ಅಥವಾ ಉಪಕರಣ ವಿಭಾಗ ಇರ್ಬೋದು ಅಥವಾ ರಡಾರ್ ಕಮ್ಯುನಿಕೇಶನ್ ವಿಭಾಗ ಇರ್ಬೋದು, ಇಂಜಿನ್ ವಿಭಾಗ ಇರ್ಬೋದು, ಏರ್ ಫ್ರೇಮ್ ಸ್ಟ್ರಕ್ಚರ್ಸ್ ವಿಮಾನದ ಸ್ಟ್ರಕ್ಚರ್ಸ್ ಬಗ್ಗೆ ಇರುವಂತಹ ವಿಭಾಗ ಇರ್ಬೋದು, ಬೇರೆ ವಿಭಾಗಗಳಿವೆ. ನಮ್ಮ ವಿದ್ಯುತ್ ವಿಭಾಗಕ್ಕೆ ಸಂಬಂಧಪಟ್ಟಂತೆ ವಿಮಾನ ಬೆಳಗ್ಗೆ 8 ಗಂಟೆಗೆ ಹಾರಾಟಕ್ಕೆ ಸನ್ನದ್ಧವಾಗಬೇಕು ಅಂತ ಹೇಳಿದ್ರೆ ನಾವು ಬೆಳಗ್ಗೆ 6:30 ಗಂಟೆಗೇನೆ ನಾವು ವಿಮಾನದ ಅಂದ್ರೆ ಏರ್ಪೋರ್ಟ್ ನ ಒಳಗಡೆ ನಮ್ಮ ಏರ್ ಫೀಲ್ಡ್ಗೆ ಹೋಗಿ ನಮ್ಮ ವಿಮಾನ ಒಂದು ಬೇಯಲ್ಲಿರುತ್ತೆ. ಬೇ ಅಂದ್ರೆ ಒಂದು ಅದಕ್ಕೊಂದು ತಾಣ ಇರುತ್ತೆ, ಆ ತಾಣದಿಂದ ವಿಮಾನವನ್ನು ಹೊರಗಡೆ ತಂದು ಅದನ್ನ ನಾವು ಪೂರ್ಣವಾಗಿ ಪರಿಶೀಲನೆ ಮಾಡಬೇಕಾಗುತ್ತೆ. ವಿದ್ಯುತ್ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಸುಧಾರಿತ ಬ್ಯಾಟ್ರಿ ಇರುತ್ತೆ, ಉದಾಹರಣೆಗೆ ಆ ಬ್ಯಾಟ್ರಿಯನ್ನು ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ಅದರ ವೋಲ್ಟೇಜ್, ಅದರ ಆಂಪಿಯರ್ ಚೆಕ್ ಮಾಡಬೇಕಾಗುತ್ತೆ. ನಮ್ಮ ವಿದ್ಯುತ್ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಾರ್ನಿಂಗ್ ಸಿಸ್ಟಮ್ಸ್ ಸೆಂಟ್ರಲೈಸ್ ವಾರ್ನಿಂಗ್ ಸಿಸ್ಟಮ್ಸ್ ಹೇಳ್ತೀವಿ, ಅದು ಅದಾದ್ಮೇಲೆ ಎಲ್ಲ ಉಪಕರಣಗಳು ಸರಿಯಾಗಿ ಕೆಲಸ ಮಾಡ್ತೀವಿ ಅದನ್ನ ನಾವು ನೋಡಬೇಕಾಗುತ್ತೆ. ವಿಮಾನದ ಎಲ್ಲ ವಿಭಾಗಗಳಲ್ಲಿರುವಂತಹ ಎಲ್ಲ ಲೈಟ್ಗಳು ಅದು ಸರಿಯಾಗಿ ಕೆಲಸ ಮಾಡ್ತೇವೆ ನೋಡಬೇಕಾಗುತ್ತೆ. ಈ ಥರ ಹಲವಾರು ನಮ್ಮ ವಿದ್ಯುತ್ ಇಲಾಖೆ ಸಂಬಂಧಪಟ್ಟಂತಹ ಕೆಲಸಗಳಿರುತ್ತೆ, ಅದೆಲ್ಲ ಸನ್ನದ್ಧ ಮಾಡೋಕೆ ಸುಮಾರು 1-1.5 ಗಂಟೆ ಸಮಯ ತಗೊಳುತ್ತೆ. ಅದಾದ ಮೇಲೆ ನಾವು ಫಾರ್ಮ್ ಸೈನ್ ಮಾಡೋಕಿದೆ, ಅಂದ್ರೆ ಆ ಫಾರ್ಮ್ ಅಲ್ಲಿ ಎಸ್ ಐ ಹ್ಯಾವ್ ಚೆಕ್ಡ್ ದ ಏರ್ಕ್ರಾಫ್ಟ್ ಅಂಡ್ ಇಟ್ ಇಸ್ ಫ್ಲೈಯಿಂಗ್ ವರ್ದಿ ಅಂತ ಹೇಳುವಂತ ನಾನು ಸೈನ್ ಮಾಡಿದಂತಹ ಒಂದು ಡಾಕ್ಯುಮೆಂಟ್ ಅದು ಸೀಲ್ ಆಗಿ ಇರುತ್ತೆ. ಆಮೇಲೆ ಪೈಲಟ್ ಬಂದು ಪೈಲಟ್ ವಿಮಾನವನ್ನ ಅವರಿಗಿರುವಂತಹ ಚೆಕ್ ಲಿಸ್ಟ್ ಪ್ರಕಾರ ಅವರು ಚೆಕ್ ಮಾಡಿ ಆಮೇಲೆ ವಿಮಾನವನ್ನ ಅವರು ಹಾರಾಟಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಪುನಃ ವಿಮಾನಕ್ಕೆ ಸ್ಟಾರ್ಟಿಂಗ್ ಅಗ್ರಿಗೇಟ್ ಅಂದ್ರೆ ಅದನ್ನ ಸ್ಟಾರ್ಟ್ ಮಾಡಲಿಕ್ಕೆ ಕೊಡುವಂತಹ ಪವರ್ ಕೊಡುವಂತಹದ್ದು ನಾವು ಇಲೆಕ್ಟ್ರಿಕ್ ಇಂಜಿನಿಯರ್ಸ್ ನಾವೇ ಕೊಡ್ಬೇಕಾಗುತ್ತೆ. ಅದಾದ್ಮೇಲೆ ವಿಮಾನವನ್ನ ಹಾರಾಟಕ್ಕೆ ಪೈಲಟ್ ತಗೊಂಡು ಹೋಗ್ತಾರೆ. ವಿಮಾನ ಹಾರಾಡಿ ಬಂದ ಮೇಲೆ ಅದು ಆಪರೇಷನ್ ಸಾರ್ಟಿ ಆಗಿರ್ಬೋದು ಅಥವಾ ಟ್ರೈನಿಂಗ್ ಸಾರ್ಟಿ ತರಬೇತಿ ಹಾರಾಟವು ನಡೆಸುವಂತಹ ಕಾರ್ಯಕ್ರಮ ಇರುತ್ತೆ. ಅದಾದ್ರೆ ವಿಮಾನ ಬಂದ ನಂತರ ಪುನಃ ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ಅದೊಂದು 1/4 ಗಂಟೆ ಸಮಯ ಹಿಡಿಯುತ್ತೆ. ಪೈಲಟ್ ಏನಾದರೂ ಬಂದ ನಂತರ ಏನಾದರೂ ಅವರು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಹೇಳಿದ್ರೆ ಆ ಪ್ರಾಬ್ಲಮ್ನ ನಾವು ಏನಂತ ನೋಡಿಬಿಟ್ಟು ಅದನ್ನು ಸರಿಪಡಿಸುವ ಸಾಧ್ಯ ಆದರೆ ಅವು ಸರಿಪಡಿಸಬೇಕು, ಸರಿಪಡಿಸೋಕೆ ಆಗಲ್ಲ ಅಂತ ಹೇಳಿದ್ರೆ ವಿಮಾನವನ್ನು ನಾವು ಮುಂದಿನ ಹಾರಾಟಕ್ಕೆ ನಾವು ಅಣಿಗೊಳಿಸುವಂಗಿಲ್ಲ. ಅದನ್ನ ಪೂರ್ಣ ಪರಿಶೀಲನೆ ತಡೆ ಹಿಡಿಬೇಕಾಗುತ್ತೆ. ಪೂರ್ಣ ಪರಿಶೀಲನೆ ಆದ ನಂತರ ನಾವು ಅದನ್ನ ಹಾರಾಟಕ್ಕೆ ಪುನಃ ಸನ್ನದ್ಧ ಮಾಡಬೇಕಾಗುತ್ತೆ. ಈ ತರ ನಮ್ಮ ದೈನಂದಿನ ಕೆಲಸಗಳು ಇರುತ್ತವೆ.
0: ಮತ್ತೆ ನಾವು ಒಂದು ಸಣ್ಣ ಯಾವ್ದಾದ್ರು ಒಂದು ಉಪಕರಣ ತಗೊಂಡ್ರೆ ಅದರಲ್ಲಿ 10 ಸ್ಕ್ರೂಗಳು ಇರ್ತವೆ, ಆದ್ರೆ ಮಿಗ್ ಅಂತ ಒಂದು ಏರ್ಕ್ರಾಫ್ಟ್ ಅಲ್ಲಿ ಅದು ಎಷ್ಟೊಂದು ವೈರ್ಗಳು, ಎಷ್ಟೊಂದು ಸ್ಕ್ರೂಗಳು, ಏನೆಲ್ಲ ಇರ್ತವೆ ಅವುಗಳನ್ನ ಅಂದ್ರೆ ಎಷ್ಟು ಕೂಲಂಕುಷವಾಗಿ ನಾವು ಮಾಡಬೇಕು ಅಂದ್ರೆ ಒಂದು ಸಣ್ಣ ಸ್ಕ್ರೂ ಲೂಸ್ ಆಗಿದ್ರು ಕೂಡ ಹಾರಾಟದಲ್ಲಿ ತೊಂದರೆ ಆಗುತ್ತೆ. ಹಾಗಾಗಿ ನಿಖರತೆ ಅನ್ನೋದು 100ಕ್ಕೆ 100 ಇರಬೇಕಾಗತ್ತೆ.
1: ನೀವು ಸರಿಯಾಗಿ ಹೇಳಿದ್ರಿ ಮೇಡಮ್. ಒಂದು ವಿಮಾನದಲ್ಲಿ ಬಹಳ ಕಾಂಪ್ಲಿಕೇಟೆಡ್ ಅಥವಾ ಬಹಳ ಒಂದು ಪ್ರಿಸಿಷನ್ ವರ್ಕ್ಸ್ ಇರುತ್ತೆ ವಿಮಾನದಲ್ಲಿ, ಅಂದ್ರೆ ಸೂಕ್ಷ್ಮವಾದ ಕೆಲಸ ಮಾಡಬೇಕಾಗುತ್ತೆ. 1000 ವೈರಿಂಗ್ಗಳು ಇರುತ್ತವೆ, ಎಲ್ಲದಕ್ಕೂ ಕಲರ್ ಕೋಡಿಂಗ್ ಇರುತ್ತೆ. ಪ್ರತಿಯೊಂದು ವಿಮಾನದ ಪ್ರತಿಯೊಂದು ಪಾರ್ಟ್ ನಂಬರ್ ಕ್ಯಾಟಲಾಗ್ ನಂಬರ್ ಅಂತ ಹೇಳಿರುತ್ತೆ. ನಮ್ಮಲ್ಲಿ ನಾವು ಯಾವುದೇ ಒಂದು ವಿಮಾನದ ಪರಿಶೀಲನೆ ಮಾಡುವ ಹೊತ್ತಿಗೆ ನಾವು ಒಂದು ಚೆಕ್ ಲಿಸ್ಟ್ ಅದರಲ್ಲಿ ಕೈಲಿಟ್ಕೊಂಡಿರ್ತೀವಿ, ಅದರನ್ನು ನೋಡಿಕೊಂಡು ಪ್ರತಿಯೊಂದು ಹಂತದಲ್ಲೂ ಈ ಸ್ಟೇಜ್ ಅಲ್ಲಿ ಚೆಕ್ ಆದ್ರೆ ಟಿಕ್ ಮಾರ್ಕ್ ಮಾಡ್ತೀವಿ. ಯಾಕಂದ್ರೆ ಯಾವುದೇ ರೀತಿಯ ಒಂದು ನ್ಯೂನತೆಗೂ ವಿಮಾನ ಸಾಧ್ಯನೇ ಇಲ್ಲ. ಯಾಕಂದ್ರೆ ವಿಮಾನ ಆಕಡೆ ಹಾರುವಂತದ್ದು, ರಸ್ತೆಯಲ್ಲಿ ಹೋಗುವ ಯಾವುದೇ ವಾಹನ ಹಾಳಾದ್ರೂ ಒಂದು ಸೈಡ್ ನಿಲ್ಲಿಸಬಹುದು, ಬಟ್ ವಿಮಾನದ ವಿಚಾರದಲ್ಲಿ ಹಾಗೆ ಬರಲ್ಲ. ಆದ್ರಿಂದ 100%ಗೆ 100 ವಿಮಾನ ಹಾರಾಟಕ್ಕೆ ಸನ್ನದ್ಧವಾಗಿ ಏನು ಅಂತ ನಾವು ಖಾತ್ರಿಪಡಿಸಿಕೊಂಡೇನೆ ವಿಮಾನವನ್ನು ಹಾರಾಟಕ್ಕೆ ನಾವು ಅಣಿಗೊಳಿಸಬೇಕಾಗುತ್ತೆ.
0: ಜಾಗ್ವಾರ್ ಕೂಡ ಅದೇ ತರದ
1: ಜಾಗ್ವಾರ್ ವಿಮಾನ ಅಂತ ಹೇಳಿದ್ರೆ ಅದು ಮಿಗ್ಗಿಂದ ಒಂದು ಹೆಜ್ಜೆ ಸುಧಾರಿತ ವಿಮಾನವಾಗಿರುತ್ತೆ. ಸೊ ಅದರಲ್ಲಿ ನಾವು ಟ್ರೈನಿಂಗ್ ಪಡೆದಿದ್ದೀವಿ. ನಾವು

0: ವಾಯು ಸೇನೆಯಲ್ಲಿ ಗೋರಖ್ಪುರದ ದೊಡ್ಡ ಒಂದು ವಾಯುತಾಣ ಇದೆ, ಅಲ್ಲಿ ನಾವು ಅದರಲ್ಲಿ ತರಬೇತಿ ಪಡೆದಿದ್ವಿ. ಸೊ ನಾನು ಅದರಲ್ಲಿ ಬೆಸ್ಟ್ ಇನ್ ದ ಸಿಸ್ಟಮ್ ಅಂತ ಒಂದು ಅವಾರ್ಡನ್ನು ಪಡೆದಿದ್ದೆ.
1: ಓಹೋ, ಸಂತೋಷ.
0: ಹೌದು, ಅಂದರೆ ಆ ವಿಮಾನದಲ್ಲಿ ಇಲೆಕ್ಟ್ರಿಕಲ್ ವಿಭಾಗದಲ್ಲಿ ಯಾವುದೇ ಒಂದು ಕಾಂಪೊನೆಂಟ್ ಬಗ್ಗೆ ಕೇಳಿದ್ರು, ಯಾವುದೇ ವೈರಿಂಗ್ ಕೇಳಿದ್ರು, ನಾನು ಅದನ್ನು ಅಷ್ಟು ನಿಖರವಾಗಿ ಹೇಳುವಂಥ ಅದರಲ್ಲಿ ಈ
1: ಪರಿಣತಿ ಹೊಂದಿದ್ದೀರಿ.
0: ಪರಿಣಿತಿ ಹೊಂದಿದ್ದೆ. ಯಾಕಂದ್ರೆ ಅದು ಒಂದು 4 ತಿಂಗಳಿಂದ ತರಬೇತಿ, ನಾ ತರಬೇತಿ ಅನ್ನೋ ಒಂದು ಪರೀಕ್ಷೆ ಇರುತ್ತೆ. ಆ ಪರೀಕ್ಷೆಯಲ್ಲಿ ನಾವು ತೇರ್ಗಡೆ ಆದ ನಂತರ ಆ ವಿಮಾನಕ್ಕೆ ನಮ್ಮನ್ನು ನಿಯೋಜನೆಗೊಳಿಸ್ತಾರೆ.
1: ಹಾಂ, ಹೀಗೆ ಮಿಗ್ ಮತ್ತೆ ಜಾಗ್ವಾರ್ ಅವು ಎರಡನ್ನೂ ಬಹಳ, ನೀವೇ ಹೇಳಿದ ಹಾಗೆ ನೀವು ಪ್ರಶಸ್ತಿ ಕೂಡ ಪಡ್ಕೊಂಡ್ರಿ.
0: ಪಡೆದಿದ್ದೆ.
1: ಅದರ
0: ಹೌದು,
1: ಅದರ ಮೇಂಟೆನೆನ್ಸ್ ಆಗಿರಬಹುದು ಅಥವಾ ಅದರ ನಿಖರತೆ ಏನಿದೆ ಅದರ ಬಗ್ಗೆ ನಿಮಗೆ ಪ್ರಶಸ್ತಿಗಳು ಕೂಡ ಬಂದಿದ್ವು.
0: ಹೌದು.
1: ಯಾವುದೇ ಸೈನಿಕನಿಗಾದರೂ ಒಂದು ಬಾರಿಯಾದರೂ ಅದನ್ನ ನಾನು ಯುದ್ಧ ಭೂಮಿಗೆ ತಗೊಂಡು ಹೋಗ್ಬೇಕು ಅಂತ ಇರುತ್ತೆ, ಅವಾಗ ತನ್ನ ಜೀವನ ಸಾರ್ಥಕ ಅಂತ ಅನಿಸೋದಿದೆ. ಹಾಗೆ ನೀವು ರಾಜಸ್ಥಾನದಲ್ಲಿದ್ದಿರಿ, ಆನಂತರ ಕಾರ್ಗಿಲ್ನಲ್ಲೂ ಕೆಲಸ ಮಾಡುವಂತ ಅವಕಾಶ ಸಿಕ್ತು. ಅವಾಗ ಯಾವಾಗಲೂ ಈ ಯುದ್ಧದ ಸನ್ನಿವೇಶವನ್ನ ಹೇಗೆ ಎದುರಿಸುವಂತ ಅವಕಾಶ ಬಂತು ನಿಮಗೆ?
0: 1987 ದಿವಸದಲ್ಲಿ ಬ್ರಾಸ್ ಟ್ಯಾಕ್ ಅಂತ ಒಂದು ಆಪರೇಷನ್ ನಮ್ಮ ಭಾರತೀಯ ಸೈನ್ಯಗಳಿಗೆ ಕೊಟ್ಟಿದ್ರು. ಸೊ ಆ ಸಂದರ್ಭದಲ್ಲಿ ಒಂದು ಯುದ್ಧ ಸನ್ನಿವೇಶ ಉಂಟಾಗಿತ್ತು. ಆ ಸಂದರ್ಭದಲ್ಲಿ ಮಾಡಿದಂತಹ ಒಂದು ಇಡೀ ಒಂದು ಬ್ರಾಸ್ ಟ್ಯಾಕ್ಸ್ ಆಪರೇಷನ್ ಅಂತ ಹೇಳುವಂತಹದ್ದು. ಆ ಸಂದರ್ಭದಲ್ಲಿ ಸಶಸ್ತ್ರ ಸನ್ನದ್ಧವಾಗಿ ವಿಮಾನಗಳೆಲ್ಲೂ ತಯಾರಾಗಿದ್ದವು. ಸೊ ಏನೋ ಒಂದು ಕ್ಷಣದಲ್ಲಿ ನಮಗೆ ಮಾಹಿತಿ ಇದ್ರೂ ಆ ವಿಮಾನವನ್ನು ಹಾರಿಸಿ ವೈರಿ ತಾಣಗಳನ್ನು ಧ್ವಂಸ ಮಾಡುವಂಥ ಒಂದು ಪ್ರಮೇಯ ಸೃಷ್ಟಿಯಾಗಿತ್ತು. ಅದಾದ ಮೇಲೆ 1999 ಎಲ್ಲರೂ ತಿಳಿದಿರುತ್ತದೆ, ಕಾರ್ಗಿಲ್ ಯುದ್ಧ ಆಗಿದೆ. ಭಾರತೀಯ ವಾಯುಸೇನೆಯಲ್ಲಿ ನಾವು ಅದನ್ನು ಆಪರೇಷನ್ ಸಫೇದ್ ಸಾಗರ್ ಅಂತ ಹೇಳುವಂತಹ ಒಂದು ಶಬ್ದದಲ್ಲಿ ನಾವು ಅದನ್ನು ಉಪಯೋಗಿಸಿದ್ವಿ, ಕರಿತಾ ಇದ್ವಿ.
1: ಯಾಕೆಂದ್ರೆ ಅಲ್ಲಿ ಪೂರ್ತಿ ಹಿಮ
0: ಅಂದ್ರೆ ಅದು ಈ 18,000 ರಿಂದ 32,000 ಫೀಟ್ ಹೈಟ್ ನಲ್ಲಿ ಈ ಕಾರ್ಗಿಲ್ ಹೇಳುವಂತ ಒಂದು ಪ್ರದೇಶ. ಅಲ್ಲಿ ಪಾಕಿಸ್ತಾನಿನ ಸೈನಿಕರು ನಮ್ಮ ಕೆಲವು ಹೈ ಪೋಸ್ಟ್ಗಳನ್ನು ಪೀಕ್ಗಳನ್ನು ಅವರು ಕ್ಯಾಪ್ಚರ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ರು. ಸೊ ನಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ನಮಗೆ ಗೊತ್ತಾಗಿ ನಮ್ಮ ಭಾರತೀಯ ವಾಯುಸೇನೆ ನಮ್ಮ ಭಾರತೀಯ ಸೈನ್ಯ ಎಲ್ಲ ಕಂಬೈಂಡ್ ಆಪರೇಷನ್ ಇಂದ ನಾವು ಅದನ್ನ ಎಲ್ಲ ಕ್ಯಾಪ್ಚರ್ಗಳನ್ನು ವಾಪಸ್ ಪಡ್ಕೊಂಡು ಜುಲೈ 15th of 1999 ಕಾರ್ಗಿಲ್ ವಾರ್ ಕೇಮ್ ಟು ಎನ್ ಎಂಡ್ ಅಂಡ್ ಇಟ್ ವಾಸ್ ಎ ಸಕ್ಸಸ್ ಆನ್ ದ ಪಾರ್ಟ್ ಆಫ್ ಅವರ್ ಇಂಡಿಯನ್ ಆರ್ಮ್ ಫೋರ್ಸಸ್ ಅಂತ ಹೇಳುವಂತದನ್ನ ನಾನು ಖಡಾಖಂಡಿತವಾಗಿ ಹೇಳಬಲ್ಲೆ.
1: ಅದು ಭಾರತದ ಹೆಮ್ಮೆ ಸದಾಕಾಲ. ಈಗ ನೀವು ವಾರಂಟ್ ಆಫೀಸರ್ ಅಂತ ಇದ್ದೀರಾ. ಹೆಚ್ಚಾಗಿ ನಾವು ಮೇಜರ್ ನೋಡ್ತೀವಿ, ಕರ್ನಲ್ಸ್ ನೋಡ್ತೀವಿ ಅಥವಾ ಗ್ರೂಪ್ ಕ್ಯಾಪ್ಟನ್, ಹೀಗೆ ನೋಡ್ತೀವಿ. ವಾರಂಟ್ ಆಫೀಸರ್ ಕೆಲಸ ಏನು ಇರುತ್ತೆ
0: ಅಂದ್ರೆ, ನಮ್ಮ ಭಾರತೀಯ ವಾಯುಸೇನೆಯಲ್ಲಿ ನಮಗೆ ರ್ಯಾಂಕ್ ಸಿಸ್ಟಮ್ಸ್ ಅಂತ ಹೇಳುವಂತದ್ದಿದೆ. ಈ ರ್ಯಾಂಕ್ ಸಿಸ್ಟಮ್ ಇಂದ ಗುರುತಿಸಲ್ಪಡಬೇಕು
1: ಅವ್ರು ಏನ್ ಕೆಲಸ ಅಂತ,
0: ಅವ್ರು ಯಾವ ಹಂತದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರ ಜವಾಬ್ದಾರಿಯನ್ನ ಆ ರ್ಯಾಂಕ್ ಸಿಸ್ಟಮ್ನ ಮೇಲೆ ಆಧಾರದ ಮೇಲೆ ಅವರಿಗೆ ವಹಿಸಲಾಗುತ್ತೆ. ನನಗೆ ಕೊಟ್ಟಿರುವಂತಹ ರ್ಯಾಂಕ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ನಮ್ಮ ಭಾರತೀಯ ಸೇನೆಗಳ ಸರ್ವೋಚ್ಚ ನಾಯಕ ಅಂದ್ರೆ
1: ಪ್ರೆಸಿಡೆಂಟ್
0: ಆಫ್ ಇಂಡಿಯಾ, ರಾಷ್ಟ್ರಪತಿಗಳು. ಈ ನನ್ನ ಇರುವಂತ ವಾರಂಟ್ ಆಫ್ ರ್ಯಾಂಕ್ ಹೇಳುವಂತಹದ್ದು ಅದು ಜೂನಿಯರ್ ಕಮಿಷನರ್ ಆಫೀಸರ್ ಹೇಳುವಂತಹ ಒಂದು ಗ್ರೇಡ್ ಅಲ್ಲಿ ಬರುತ್ತೆ. ಅದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂದ್ರೆ ಭಾರತೀಯ ನಮ್ಮ
1: ರಾಷ್ಟ್ರಪತಿಗಳು
0: ಕೊಟ್ಟಿರುವಂತಹ ಒಂದು ನಮ್ಮ ಒಂದು ರ್ಯಾಂಕ್ ಆಗಿರುತ್ತೆ. ಸೊ ಆ ರ್ಯಾಂಕ್ ಅಲ್ಲಿ ನಾವು ಸಿವಿಲಿಯನ್ ಟರ್ಮ್ಸ್ ಅಂದ್ರೆ ಮಿಡಲ್ ಲೆವೆಲ್ ಮ್ಯಾನೇಜರ್ ಅಂತ ಹೇಳುವಂತಹದ್ದು ಒಂದು ಶಬ್ದನ ಉಪಯೋಗಿಸ್ಕೋಬಹುದು ಅಂತ ಹೇಳ್ತೀನಿ. ಸೊ ಅದು ನಾವು ಲೋವರ್ ರ್ಯಾಂಕ್ ಇಂದ ಏರ್ಕ್ರಾಫ್ಟ್ಸ್ ಮ್ಯಾನ್, ಲೀಡಿಂಗ್ ಏರ್ಕ್ರಾಫ್ಟ್ಸ್ ಮ್ಯಾನ್, ಹಾಗೆ ಮುಂದೆ ಬರೋದು ನಾವು ಬರುವಂತಹ ಒಂದು ಹಂತವೇ ವಾರಂಟ್ ಆಫೀಸರ್ ಇರುವಂತಹ ಒಂದು ರ್ಯಾಂಕ್ ಪಡ್ಕೊಳ್ಳೋಕೆ. ನಾನೊಂದು 2 ದಶಕಗಳ ಕಾಲದ ಕೆಲಸ ಮಾಡಿ ಅದು ಪ್ರತಿ ಹಂತದಲ್ಲೂ ನಮಗೆ ಪರೀಕ್ಷೆಗಳು ಇರುತ್ತವೆ, ಎಕ್ಸಾಮ್ ಇರುತ್ತವೆ. ಆ ಎಕ್ಸಾಮ್ ಪಾಸ್
1: ಎಕ್ಸೆಲ್ ಮಾಡ್ಬೇಕು,
0: ಪ್ರತಿಯಲ್ಲಿ ನಾವು ಮೇಲೆ ಬರ್ಬೇಕಾಗುತ್ತೆ. ಅದ್ರಲ್ಲಿ ಬರೇ ಪಾಸ್
1: ಆಗಿ
0: ಅವರೇಜ್ ಕ್ಯಾಂಡಿಡೇಟ್ ಸಾಕಾಗಲ್ಲ,
1: ಮೆರಿಟ್
0: ವಿ ಹ್ಯಾವ್ ಟು ಕಮ್ ಇನ್ ದ ಮೆರಿಟ್ ಲಿಸ್ಟ್, ಅಂದ್ರೆ ಯು ಹ್ಯಾವ್ ಟು ಪರ್ಫಾರ್ಮ್ ಅಂಡ್ ರಿಸಲ್ಟ್ ಓರಿಯಂಟ್ ಪರ್ಫಾರ್ಮೆನ್ಸ್ ವಿ ಹ್ಯಾವ್ ಟು ಬಿ ಗಿವನ್. ಇಲ್ಲದೇ ಇದ್ರೆ ನಮ್ಮಲ್ಲಿ ನಮ್ಮ ಡಿಮೋಟ್ ಮಾಡುವಂತಹ ಒಂದು ಪ್ರಮೇಯ ಇರುತ್ತೆ. ಅದು ಡಿಮೋಟ್ ಆದಾಗ ಬಹಳ ಒಂದು ಖೇದಕರ ವಿಚಾರ ಆಗಿರುತ್ತೆ. ಆದ್ರಿಂದ ಎಲ್ಲ ಹಂತದಲ್ಲಿ ನಾವು ತೇರ್ಗಡೆ ಹೊಂದಿ ಮೇಲೆ ಬಂದು ಈ ಒಂದು ಹಂತವನ್ನು ತಲುಪಿದ್ದೆ ಅಂತ ಹೇಳುವಂತದಕ್ಕೆ ನನಗೆ ಹೆಮ್ಮೆ ಇದೆ.
2: ಶ್ರೀಧರ್ ಭಟ್ ಅವರೇ, ನಾವು ಇನ್ನೂ ಹೆಚ್ಚು ವಿಷಯವನ್ನ ನಿಮ್ಮೊಂದಿಗೆ ಮಾತನಾಡ್ತಾ ತಿಳಿದುಕೊಳ್ಬೇಕು. ಮುಂದಿನ ವಾರ ಇದೇ ಹೊತ್ತಿಗೆ ಇನ್ನಷ್ಟು ವಿವರಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಬರುವ ಶುಕ್ರವಾರ ಭೇಟಿಯಾಗೋಣ. ಜೈ ಹಿಂದ್ ಸರ್.
0: ಜೈ ಹಿಂದ್.
3: ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ.

ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ವಾಯುಸೇನೆಯ ನಿವೃತ್ತ ವಾರಂಟ್ ಅಧಿಕಾರಿ ಶ್ರೀಧರ್ ಭಟ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು. ಗಾನಗಂಗೆ ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಇಂದಿನ ಗಾನಗಂಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ಮೂರು ಕಾಲೇಜ್ನಲ್ಲಿ
2: ಚಿಂತಿಸ್ಬೇಡಿ,
1: ಫೀಸ್ ನೋಡು.
3: ಏನ್ ಸಮಾಚಾರ?
4: ಏನಾಯ್ತು?
2: ಫೀಸ್ನ ಟೆನ್ಷನ್.
3: ರಾಹುಲ್ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 4 ಲಕ್ಷ ರೂಪಾಯಿವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
5: ಆರ್ಬಿಐ ಹೇಳುತ್ತೆ,
6: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
7: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ. ಎದಿ ಹಾಲು ಕುಡಿಸಿ ಸಮಾಧಾನ ಮಾಡು.
8: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲು ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
7: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
9: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
0: ಇಂದು ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಸೇವನೆ ಮತ್ತು ಕಳ್ಳಸಾಗಣೆ ವಿರೋಧಿ ದಿನ. 1987 ಡಿಸೆಂಬರ್ 7 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಈ ನಿರ್ಣಯವನ್ನು ಅಂಗೀಕರಿಸುವ ಮೂಲಕ ಜೂನ್ 26 ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಸೇವನೆ ಮತ್ತು ಕಳ್ಳಸಾಗಣೆ ವಿರೋಧಿ ದಿನವನ್ನಾಗಿ ಘೋಷಣೆ ಮಾಡಿತು. ಈ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ತಿಳಿಯೋಣ. ಇನ್ನೀಗ ಕೇಳೋಣ ಚಿತ್ರ ಅವರ ದನಿಯಲ್ಲಿ ಮೈ ಆಟೋಗ್ರಾಫ್ ಚಿತ್ರದ ಗೀತೆ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಭಾರದ್ವಾಜ್ ಅವರ ಸ್ವರ ಸಂಯೋಜನೆ ಇದೆ.

ಇನ್ನೀಗ ಕೇಳೋಣ ವಿ ಶ್ರೀಧರ್ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಮುಸ್ಸಂಜೆ ಮಾತು ಚಿತ್ರದ ಗೀತೆ, ಹಾಡಿದ್ದಾರೆ ಸೋನು ನಿಗಮ್.

0: ಆಚರಿಸುವಂತಹ ಉದ್ದೇಶ ಏನಪ್ಪ ಅಂತಂದ್ರೆ, ಮಾದಕ ವಸ್ತುಗಳ ಸೇವನೆ ಮತ್ತು ಅಕ್ರಮ ಸಾಗಣೆಯಿಂದ ಮಾನವೀಯತೆ, ಸಮುದಾಯಗಳು ಹಾಗೂ ಯುವಕರ ಮೇಲೆ ಉಂಟಾಗುವ ವಿನಾಶಕಾರಿ ಪರಿಣಾಮಗಳ ಬಗ್ಗೆ ಜನರಿಗೆ ಎಚ್ಚರಿಕೆ ನೀಡುವುದು ಮತ್ತು ಜಾಗೃತಿಯನ್ನು ಮೂಡಿಸುವುದಾಗಿದೆ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಆಕಾಶವಾಣಿಗೆ 90 ಮನಸ್ಸಿನ ವಿಡಿಯೋ, ಭಾವದ ಆಡಿಯೋ. ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

ಸಂದೀಪ್ ಹೆಗ್ಡೆ ಅವರ ಸಾಹಿತ್ಯಕ್ಕೆ ವಿಜೇತಾ ಮಂಜಯ್ಯ ಅವರ ಸಂಗೀತವಿರುವ ಪ್ರಜಾರಾಜ್ಯ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ ವಿಜಯ್ ಪ್ರಕಾಶ್ ಅವರ ದನಿಯಲ್ಲಿ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
2: ಮಾದಕ ದ್ರವ್ಯ ಸೇವನೆ ಮತ್ತು ಕಳ್ಳ ಸಾಗಣೆ ವಿರೋಧಿ ದಿನದ ಹಿನ್ನೆಲೆಯಲ್ಲಿ ನಮ್ಮ ದೇಶದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ನಶಾ ಮುಕ್ತ ಭಾರತ್ ಅಭಿಯಾನದ ಮೂಲಕ ದೇಶಾದ್ಯಂತ ಜಾಗೃತಿ ಕಾರ್ಯಕ್ರಮಗಳು ಮತ್ತು ಪುನರ್ವಸತಿ ಶಿಬಿರಗಳನ್ನು ನಡೆಸುತ್ತಿದೆ. ಭಾರತೀಯ ನಾಗರಿಕರಾದ ನಾವುಗಳು ಉತ್ತಮ ಮತ್ತು ಆರೋಗ್ಯವಂತ ಸಮಾಜವನ್ನು ಕಟ್ಟಬೇಕಾದರೆ ಸರ್ಕಾರದ ಈ ಕಾರ್ಯಕ್ರಮಕ್ಕೆ ಕೈಜೋಡಿಸುವುದು, ಸಹಕರಿಸುವುದು ನಮ್ಮ ಕರ್ತವ್ಯವೆಂದು ಪರಿಗಣಿಸಿ, ಇಂತಹ ಅಹಿತಕರ ವಾತಾವರಣವನ್ನು ನಾವು ಗಮನಿಸಿದಲ್ಲಿ ಅದನ್ನು ಸಂಬಂಧಪಟ್ಟ ಅಥವಾ ಆರಕ್ಷಕ ಠಾಣೆಗೆ ಕರೆ ಮಾಡಿ ಕೂಡ ತಿಳಿಸಬಹುದು. ಸದೃಢ ಸಮಾಜ ಕಟ್ಟುವಲ್ಲಿ ನಾವೆಲ್ಲರೂ ಸಹಕರಿಸೋಣ ಅಂತ ಹೇಳ್ತಾ ಇಂದಿನ ನಮ್ಮ ಗಾನಗಂಗೆ ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆಯನ್ನ ಕೇಳೋಣ. ಕೇಳಿ ಯುವರತ್ನ ಚಿತ್ರದ ಗೀತೆ, ಹಾಡಿದ್ದಾರೆ ಶಶಾಂಕ್ ಶೇಷಗಿರಿ. ಸಂತೋಷ್ ಆನಂದರಾಮ್ ಅವರ ಸಾಹಿತ್ಯಕ್ಕೆ ತಮನ್ ಎಸ್ಎಸ್ ಅವರ ಸಂಗೀತವಿದೆ.

0: ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳು. ಸಮಯ 10 ಗಂಟೆ. ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.
1: ಓಹ್ ಸವಿ ರತ್ನ, ಬನಿ ಬನಿ ಬನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
2: ಪೂರ್ಣಿ, ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
1: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ನಾದಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
2: ಅಲ್ವೇ, ನೀನ್ ತಿಳ್ಕೊಂಡವಳು, ಓದ್ದವಳು, ಅದ್ ಹೇಗೆ ಯಾಮಾರ್ದಿಯೇ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.
2: ಮುಂದೆ ಬನ್ನಿ, ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ, ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ.
3: ಈ ಸುಗ್ಗಿ ತಂದವಳಾರಮ್ಮ.
4: ವಾವ್, ಏನ್ ತಾಜಾ ತರಕಾರಿ! ಯಾವ ರೈತ ಬೆಳೆದಿದ್ದೋ ಏನೋ?
5: ರೈತ ಬೆಳೆದಿದ್ದಲ್ಲ ಸ್ವಾಮಿ, ನಾನೇ ಬೆಳೆದಿದ್ದು.
4: ಹೌದಾ? ಹೇಗೆ?
5: ಟೆರೆಸ್ ಗಾರ್ಡನ್ ಮಾಡ್ತಾ ಇದ್ದೀನಿ, ಅಲ್ಲೇ ತರಕಾರಿ, ಹೂವು, ಹಣ್ಣು ಎಲ್ಲ ಬೆಳಿತೀನಿ ಗೊತ್ತಾ.
6: ಹೌದು ಸ್ನೇಹಿತರೆ, ತಾರಸಿ ಕೃಷಿ ಮಾಡೋದ್ರಿಂದ ತಾಜಾ ಹಣ್ಣು ತರಕಾರಿ ಜೊತೆಗೆ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ,
7: ಆಯಾಸ ಒತ್ತಡ ಎಲ್ಲ ಕಡಿಮೆ ಆಗುತ್ತೆ, ಮನಸ್ಸಿಗೆ ಉಲ್ಲಾಸ ಸಿಗುತ್ತೆ, ಬಾಳು ಹಸನಾಗುತ್ತೆ.
1: ಮನೆ ಅಂಗಳದಲ್ಲಿ ಕೃಷಿ, ಬಾಳಿನಲ್ಲಿ ಖುಷಿ.
8: ನೀನಳಿವೆ ನಮ್ಮೆಲುಬುಗಳ ಮೇಲೆ, ಮೂಡುವುದು ಮೂಡುವುದು ಭಾರತದ ಲೀಲೆ.
1: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತೆ.

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ. ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಸೇವನೆ ಮತ್ತು ಕಳ್ಳಸಾಗಣೆ ವಿರೋಧಿ ದಿನದ ಪ್ರಯುಕ್ತ ಬೆಂಗಳೂರು ನಗರದ ಡಿಸಿಪಿ ಕ್ರೈಂ ವಿಭಾಗದ ರಾಜ ಇಮಾಮ್ ಖಾಸಿಂ ಅವರೊಂದಿಗೆ ಸಂದರ್ಶಿಸಲಿದ್ದಾರೆ ನೂತನ ಎಸ್ ಕದಂ.
1: ಶ್ರೋತೃಗಳೇ ನಮಸ್ಕಾರ. ನಮ್ಮೊಂದಿಗೆ ಇವತ್ತು ಬೆಂಗಳೂರು ನಗರದ ಡಿಸಿಪಿ ಕ್ರೈಂ ರಾಜ ಇಮಾಮ್ ಖಾಸಿಂ ಅವರು. ಸೈಬರ್ ಕ್ರೈಂ ಮತ್ತು ಆಂಟಿ ನಾರ್ಕೋಟಿಕ್ಸ್ ವಿಂಗ್ ಹಾಗೂ ಎಕಾನಮಿಕ್ ಅಫೆನ್ಸಸ್ ವಿಂಗ್, ಇವಿಷ್ಟು ಹುದ್ದೆಗಳನ್ನು, ಇವಿಷ್ಟು ವಿಭಾಗಗಳನ್ನು ನೋಡಿಕೊಳ್ತಿದ್ದಾರೆ. ಯಾಕೆ ನಮ್ಮಲ್ಲಿ ಇವತ್ತು ರಾಜ ಇಮಾಮ್ ಖಾಸಿಂ ಅವರು ಮಾತನಾಡ್ತಾ ಇದ್ದಾರೆ ಅಂತಂದರೆ, ಇವತ್ತು ಅಂತಾರಾಷ್ಟ್ರೀಯ ಮಾದಕ ದ್ರವ್ಯಗಳ ಉಪಯೋಗದ ವಿರೋಧಿ ದಿನ ಹಾಗೂ ಅದರ ಇಲ್ಲಿಸಿಟ್ ಟ್ರಾಫಿಕಿಂಗ್ ಅಂದರೆ ಅದರ ಏನು ಸಾಗಾಟ ನಡೆ ಅನೈತಿಕವಾಗಿ ಅದರ ವಿರೋಧಿ ದಿನವನ್ನು ನಾವು ಆಚರಿಸ್ತಾ ಇದ್ದೀವಿ. ಇದು ಬಹಳ ಮುಖ್ಯವಾಗಿದೆ. ಇವತ್ತು ನಮ್ಮ ರಾಜ್ಯದ ಮಟ್ಟಿಗೆ ಆಯಿತು ಅಥವಾ ನಮ್ಮ ದೇಶದ ಮಟ್ಟಿಗೆ ಆಯಿತು, ಇವತ್ತು ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಈ ತಿಂಗಳು ಕೂಡ ಅನೇಕ ಮಾದಕ ವಸ್ತು ಸಾಗಾಟದ ಅಪರಾಧಗಳು ಕಂಡುಬಂದಿದ್ದಾವೆ, ಅವುಗಳನ್ನು ಹಿಡಿಯಲಾಗಿದೆ ಮತ್ತು ಇದು ನಿರಂತರವಾಗಿ ನಡೀತಾ ಇದೆ. ಮಾದಕ ವಸ್ತು ಬಳಸೋದು ಎಷ್ಟು ದೊಡ್ಡ ಅಪರಾಧ, ಹಾಗೆಯೇ ಅದರಿಂದ ಆರೋಗ್ಯದ ಮೇಲೆ ಸಾಕಷ್ಟು ಹೆಚ್ಚಿನ ದುಷ್ಪರಿಣಾಮಗಳಾಗುತ್ತೆ ಮತ್ತು ಇದರಲ್ಲಿ ಹೆಚ್ಚಿನ ಯುವಜನತೆಯೇ ಇರೋದರಿಂದ ಇವತ್ತು ನಾವೆಲ್ಲರೂ ಇದರ ಬಗ್ಗೆ ಕಾಳಜಿ ತಗೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಮಾಡಿರುವಂತಹ ರಾಜ ಇಮಾಮ್ ಖಾಸಿಂ ಅವರು ನಮ್ಮೊಂದಿಗೆ ಅವರ ಅನುಭವಗಳನ್ನು ಹಂಚಿಕೊತಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ.
2: ನಮಸ್ಕಾರ
1: ಇಮಾಮ್ ಖಾಸಿಂ ಅವರೇ.
2: ನಮಸ್ಕಾರ ಮೇಡಮ್.
1: ನಾನು ಹೇಳಿದೆ ನಮ್ಮ ಶ್ರೋತೃಗಳಿಗೆ, ಎಂಥ ದೊಡ್ಡ ಒಂದು ಸಂದಿಗ್ಧದಲ್ಲಿ ನಾವು ಇವತ್ತು ಇದ್ದೀವಿ ಅಂತ. ನೀವು ದಿನನಿತ್ಯ ಇದರಲ್ಲೇ ಕೆಲಸ ಮಾಡ್ತಿರೋವಂಥವ್ರು, ಹೇಗನ್ಸುತ್ತೆ ನಿಮಗೆ ಇವತ್ತು ಈ ದಿನಮಾನಗಳನ್ನು, ಈ ವಿದ್ಯಮಾನಗಳನ್ನು ನೋಡಿದಾಗ?
2: ನನಗೆ ಸ್ವಲ್ಪ ದುಃಖನೂ ಆಗುತ್ತೆ, ಅದೇ ರೀತಿ ಒಂಥರ ನನಗೆ ಅಪಾರ್ಚುನಿಟಿ ಏನು ಕೊಟ್ಟಿದೆ ಸರ್ಕಾರ ಅಂದರೆ ಇಲ್ಲಿ ಈ ಹುದ್ದೆಯಲ್ಲಿ ನನ್ನ ಕೂರಿಸಿದ್ದಕ್ಕೆ ನನಗೊಂದು ಅಪಾರ್ಚುನಿಟಿ ಕೂಡ ಸಿಕ್ಕಿದೆ. ಇಂಥ ಈ ಮಾದಕ ವಸ್ತುಗಳ ವ್ಯಸನದಲ್ಲಿ ತಲ್ಲೀನರಾಗಿ ಈ ನಮ್ಮ ಸ್ಟೂಡೆಂಟ್ಸ್ ಏನು ಅಥವಾ ಸಾರ್ವಜನಿಕರು ಏನು ಭಾಗಿಯಾಗಿ ಅವರು ಫ್ಯಾಮಿಲೀಸು ಮತ್ತು ಸೊಸೈಟಿನಲ್ಲಿ ಏನು ಪರಿಣಾಮ ಬೀರ್ತದೆ, ಇಂಥದನ್ನು ಕೊಂಚ ಮಟ್ಟಕ್ಕೆ ನಾನು ಅದನ್ನು ಕಡಿಮೆ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ ಅಂತ ಸಂತೋಷನೂ ಕೂಡ ಆಗುತ್ತೆ ಮೇಡಮ್.
1: ಈ ಅವಕಾಶವನ್ನು ನಾವು ಏನು ದೇಶಕ್ಕಾಗಿ ನೀವು ಸಮರ್ಪಣೆ ಮಾಡ್ತೀರಿ ಅಂದರೆ ಬಹಳ ದೊಡ್ಡ ಕೊಡುಗೆ ಇದೆ ನಿಮ್ಮದು. ನಾವು ಈ ಮಾದಕ ದ್ರವ್ಯಗಳ ಈ ಸಾಗಾಟ ಅಥವಾ ಉಪಯೋಗದ ಬಗ್ಗೆ ಮಾತನಾಡೋದಾದರೆ, ಇದನ್ನು ವಿಶ್ವಸಂಸ್ಥೆ ಬಹಳಷ್ಟು ಹಿಂದಕ್ಕೆ ಅಂದರೆ 1987 ಹೊತ್ತಿಗೆ ಇಂಥ ಒಂದು ದಿನವನ್ನು ನಾವು ಆಚರಣೆ ಮಾಡಬೇಕು ಅಂತ ಹೇಳಿತ್ತು. ಅಂದರೆ ಪ್ರತಿ ವರ್ಷ ಜೂನ್ 26 ನಾವು ಅದರ ವಿರೋಧಿ ದಿನ, ಮಾದಕ ವಸ್ತು ದ್ರವ್ಯಗಳ ವಿರೋಧಿ ದಿನ ಮಾಡೋಣ ಅನ್ನುವಂಥ ಒಂದು ಘೋಷಣೆಯನ್ನು ಮಾಡಿತು. ಆನಂತರ ಅದರ 2 ನಂತರ ಅಂದರೆ 89 ಅದರ ಆಚರಣೆ ಆರಂಭ ಆಗಿದೆ. ಅಲ್ಲಿಗೆ ನಾವೀಗ ಸುಮಾರು 3 ಕಳೆದು 4 ಪೂರೈಸೋ ಹಂತದಲ್ಲಿದ್ದೀವಿ. ಆದರೆ ದಿನದಿಂದ ದಿನಕ್ಕೆ ಈ ಸಮಸ್ಯೆ ಹೆಚ್ಚು ಉಲ್ಬಣವಾಗ್ತಾ ಇದೆಯಲ್ಲ
2: ಮೇಡಮ್. ನಾವು ಹಾಗೆ ನೋಡಬೇಕಾದ್ರೆ ಇದು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿನಲ್ಲಿ 1987 ಒಂದು ರೆಸೊಲ್ಯೂಷನ್ ಮಾಡ್ತಾರೆ, ರೆಸೊಲ್ಯೂಷನ್ ನಂಬರ್ 42/112 ಅಂತೇಳಿ 7th December 1987. ಸೊ ಇದು ಆಗಿನ ಕಾಲಕ್ಕೇ ಮಾದಕ ವಸ್ತುದ ಬಗ್ಗೆ ಡಿಸ್ಕಷನ್ ಎಲ್ಲ ನಡೆದಿರ್ತದೆ. ಈ ಡಿಸ್ಕಷನ್ನಲ್ಲಿ ಇದನ್ನು ಯಾವ ಥರ ಕಡಿವಾಣ ಹಾಕಬೇಕನ್ನೋ ನಿಟ್ಟಿನಲ್ಲಿ ಒಂದು ಪ್ರೋಗ್ರಾಮ್ ಹಾಕ್ಕೊಳ್ತಾರೆ. ಸೊ ಚೈನಾ ದೇಶದಲ್ಲಿ ಲಿನ್ ಜಿಯಾಕ್ಸ್ ಅನ್ನೋರು ಅವರೊಂದು ಒಪೀಮ್ ಟ್ರೇಡ್ನ ಅಂದರೆ ಹ್ಯೂಮನ್ ಗೊಡಂಗ್ ಅಂತ ಒಂದು ಚೈನಾದಲ್ಲಿ ಒಂದು ಪ್ರಾವಿನ್ಸ್ ಇದೆ, ಅವರು 1839 ಆಗಿನ ಕಾಲಕ್ಕೆ ಇದನ್ನು ಒಪೀಮ್ನ ಯಾವ ಥರ ಡಿಸ್ಟ್ರಾಯ್ ಮಾಡಬೇಕು, ಆ ಮಾರ್ಕೆಟಿಂಗು ಮತ್ತು ಈ ಇದನ್ನು ಹತೋಟಿಯಲ್ಲಿ ಯಾವ ಥರ ತರಬೇಕನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಿರ್ತಾರೆ. ಸೊ ಜೂನ್ 26 ನಾವು ಅದನ್ನು ಕಮಮೊರೇಷನ್ ಡೇ ಅಂತ ಅಂದ್ಕೊಂಡು ಇಂಟರ್ನ್ಯಾಷನಲ್ ಡೇ ಅಗೇನೆಸ್ಟ್ ಡ್ರಗ್ ಅಬ್ಯೂಸ್ ಮತ್ತು ಇಲಿಸಿಟ್ ಡ್ರಗ್ಸ್ ಅಂತೇಳಿ ಇದ್ರ ಬಗ್ಗೆ ಒಂದು ಡಿಸಿಷನ್ ತಗೊಳ್ತಾರೆ. ಮೊದಲ ಸಾರಿಗೆ ಆಚರಣೆ ಮಾಡಿದ್ದು 1989 ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಪ್ರತಿ ವರ್ಷ ಜೂನ್ 26 ದಿನದಂದು ಇದನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇಟ್ ಈಸ್ ಬೇಸಿಕಲಿ ಟು ಕ್ರಿಯೇಟ್ ಅವೇರ್ನೆಸ್ ಅಮಂಗ್ ದಿ ಪಬ್ಲಿಕ್ ಸ್ಟೂಡೆಂಟ್ ಸ್ಟೂಡೆಂಟ್ಸ್ ಎಲ್ಲರಲ್ಲಿ ಈ ಮಾದಕ ದ್ರವ್ಯದ ವಸ್ತುಗಳ ಸೇವನೆ ಮತ್ತು ಸಾಗಾಟದ ಬಗ್ಗೆ ಅವೇರ್ನೆಸ್ ಮೂಡಿಸಿ ಸಾರ್ವಜನಿಕರಿಂದ ಮಾಹಿತಿ ಪಡೆದ್ಬಿಟ್ಟು ಇದನ್ನು ಸೊಸೈಟಿಯಿಂದ ಹೋಗಲಾಡ್ಸೋದಕ್ಕೆ ಏನು ಕಾರ್ಯಕ್ರಮಗಳೆಲ್ಲ ಮಾಡ್ಕೊಳ್ಬೇಕನ್ನೋ ನಿಟ್ಟಿನಲ್ಲಿ ಇವತ್ತಿನ ದಿನ ನಾವು ಒಂದು ಸಾಂಕೇತಿಕವಾಗಿ ಕೆಲಸ ಮಾಡ್ತೀವಿ. ಬಟ್ ಪ್ರತಿನಿತ್ಯನೂ ಕೂಡ ಕೆಲಸ ಮಾಡ್ತಾನೆ ಇರ್ತೀವಿ.
1: ನೀವು ಹೇಳಿದ್ವಿ ಪ್ರತಿನಿತ್ಯನು ಅಂತ, ಅದು ಬಹಳ ಮುಖ್ಯವಾದದ್ದು. ಏಕೆಂದರೆ ಅಷ್ಟೊಂದು ರೀತಿಯಲ್ಲಿ ಇದರ ಸಾಗಾಟ ಮತ್ತು ಬಳಕೆ ಇವತ್ತು ಆಗ್ತಾ ಇದೆ ಅಂತ. ಸುಮಾರು 2012 ಹೊತ್ತಿಗೆ ಒಂದು ಚಿತ್ರ ಬಂತು, ಚಲನಚಿತ್ರ, ಹಿಂದಿಯಲ್ಲಿ ಉಡ್ತಾ ಪಂಜಾಬ್ ಅಂತ. ಅದು ಬಂದಾಗ ಬಹುಶಃ ಜನರಿಗೆ ಈ ಥರದ ಒಂದು ಉಪಯೋಗ ಬಹಳ ಕೆಟ್ಟದಾಗಿ ನಡೀತಾ ಇದೆ ಮಾದಕ ದ್ರವ್ಯಗಳದ್ದು ಅಂತ ತೀರ ಜನರ ಹತ್ರ ತಲುಪ್ತು. ಜನ ಅದನ್ನ ನೋಡಿ ಗಾಬರಿ ಪಟ್ಕೊಂಡ್ರು. ಅಂದ್ರೆ ಒಂದು ಇಡೀ ರಾಜ್ಯ, ಪಂಜಾಬ್ ಅಂತ ಒಂದು ರಾಜ್ಯ, ಬಹಳ ಸುಭಿಕ್ಷವಾದ ಒಂದು ರಾಜ್ಯ, ಹೀಗಾಗ್ಲಿಕ್ಕೆ ಸಾಧ್ಯವೇ? ಅಲ್ಲಿಯ ಯುವಜನತೆ ಹೀಗಾಗ್ಬಿಟ್ರೆ ಉಳಿದ ರಾಜ್ಯಗಳಿಗೂ ಇದು ಬರಬಹುದಲ್ಲ ಅನ್ನುವಂತ ಒಂದು ಸಣ್ಣ ಎಚ್ಚರಿಕೆ ಅವಾಗ ಆರಂಭ ಆಯ್ತು ಅಂತ ಅನ್ಕೋತೀನಿ. ಆದರೆ ಇವತ್ತು ಅಲ್ಲಿಂದ ಅನೇಕ ಗಡಿಗಳಲ್ಲಿ ನಾವು ಅದನ್ನು ನೋಡ್ತೀವಿ. ಅದು ರಾಜಸ್ಥಾನ ಆಗಿರಬಹುದು ಅಥವಾ ಈಶಾನ್ಯ ರಾಜ್ಯಗಳಾಗಿರಬಹುದು. ಬಹಳ ದೂರದ ಮಾತೇಕೆ, ನಮ್ಮ ಕರ್ನಾಟಕದಲ್ಲೇ ನಮ್ಮ ಬಾಗಿಲಿಗೂ ಇವತ್ತು ಬಂದು ನಿಂತಿರೋದ್ರಿಂದ ನಾವು ಇನ್ನಷ್ಟು ಹೆಚ್ಚು ಎಚ್ಚರವಾಗಬೇಕಾಗಿದೆ. ಡಿ ಸಿ ಪಿ ಇಮಾಮ್ ಕಾಸಿಮ್ ಅವರೇ, ಈಗ ನಾವು ಮಾತನಾಡ್ತಾ ನಿಮ್ಮ ಇಷ್ಟದ ಹಾಡನ್ನು ಕೇಳಿದ್ವಿ, ಜೊತೆ ಜೊತೆಯಲ್ಲಿ ಅಂತ. ಬಹುಶಃ ನೀವು ನಿಮ್ಮ ಮನೆಯವರಿಗೆ ಬಹಳ ಇಷ್ಟವಾದ ಹಾಡು ಅಂತ ಕಾಣುತ್ತೆ. ಮತ್ತೆ ನಾವು ನಮ್ಮ ಮಾತಿಗೆ ಬರೋದಾದರೆ, ನಾವು ಬೆಂಗಳೂರಿನ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ನಮ್ಮ ಮನೆ ಹತ್ರ ಇವೆಲ್ಲ ಬಂದು ನಿಂತಿದ್ದಾವೆ ಅನ್ನೋದು ನಮಗೆ ಬಹಳ ಕಾಳಜಿಯ ಮತ್ತು ಬಹಳ ಆತಂಕದ ಕ್ಷಣಗಳು ಅಂತ. ಅದರಲ್ಲೂ ಬೆಂಗಳೂರು ಇವತ್ತು ಮಹಾನಗರ ಮತ್ತು ಪ್ರಪಂಚದಲ್ಲೇ ಅತಿ ವೇಗವಾಗಿ ಬೆಳೀತಾ ಇರುವಂತಹ ನಗರ ಆಗಿರೋದ್ರಿಂದ ಬೆಂಗಳೂರು ಮಾನವ ಕಳ್ಳ ಸಾಗಣೆ ಮತ್ತು ಮಾದಕ ದ್ರವ್ಯಗಳ ಸಾಗಣೆಗೆ ಪ್ರಪಂಚದ ಬೇರೆ ಬೇರೆ ಭಾಗಗಳಿಗೆ ಒಂದು ರೀತಿಯ ಹೆಬ್ಬಾಗಿಲಾಗಿದೆ ಅನ್ನುವಂಥ ಒಂದು ಮಾತನ್ನು ನಾವು ಕೇಳ್ತೀವಿ, ಓದ್ತೀವಿ. ಹೌದಾ ಇದು?
2: ನಾನು ಇದು ಹೆಬ್ಬಾಗಿಲು ಅಂತ ಹೇಳೋದಕ್ಕೆ ನಿರಾಕರಿಸ್ತೀನಿ. ಯಾಕೆ ಅಂತಂತ ಹೇಳಿದರೆ, ಹೌದು, ಬೆಂಗಳೂರು ಸಿಟಿ ಈಸ್ ITBTಯ ಸೆಂಟರ್ ಆಗಿದೆ. ಇಲ್ಲಿ ಸುಮಾರು ಕಡೆಯಿಂದ ಬೇರೆ ಬೇರೆ ಕಡೆಯಿಂದ ಓದೋದಕ್ಕೆ, ಬಿಸ್ನೆಸ್ ಮಾಡೋದಕ್ಕೆ ಮತ್ತು ಇತರೆ ಚಟುವಟಿಕೆಗಳಿಗೆ ಅಥವಾ ಟೂರಿಸ್ಟ್ ಆಗಿ ಬರೋದಕ್ಕೆ ಇದು ಒಂದು ಕಾಸ್ಮೋಪಾಲಿಟನ್ ಸಿಟಿ ಆಗಿರುತ್ತದೆ. ಅದೇ ರೀತಿ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಇಲ್ಲಿ ತುಂಬ ಜಾಸ್ತಿ ಇರೋದ್ರಿಂದ ಮತ್ತು ಬೇರೆ ಬೇರೆ ದೇಶದಿಂದ ಈ ಬೆಂಗಳೂರು ಸಿಟಿ ಅವ್ರಿಗೆ ಆಕರ್ಷಣೆ ಆಗಿಬಿಟ್ಟು ಇಲ್ಲಿ ಎಜುಕೇಷನ್ ಪರ್ಪಸಸ್ಗೆ ಬರ್ತಾರೆ, ಮೆಡಿಕಲ್ ಟೂರಿಸಮ್ ಸಲುವಾಗಿ ಬರ್ತಾರೆ ಮತ್ತು ಬಿಸ್ನೆಸ್ಗೆ ಸಲುವಾಗಿ ಕೂಡ ಇಲ್ಲಿಗೆ ಬರ್ತಾರೆ. ಸೊ ಇಲ್ಲಿ ಆ ವಾತಾವರಣ ಕೂಡ ತುಂಬ ಚೆನ್ನಾಗಿರೋದ್ರಿಂದ ಇದು ಇಟ್ ಅಟ್ರಾಕ್ಟ್ಸ್ ಲಾಟ್ ಆಫ್ ಫಾರಿನ್ ನ್ಯಾಷನಲ್ಸ್ ಆಲ್ಸೋ. ಅದೇ ರೀತಿ ನಮಗೆ ಆಫ್ರಿಕಾ ಮೂಲದ ಸುಮಾರು ನ್ಯಾಷನಲ್ಸ್ ಕೂಡ ಇಲ್ಲಿ ಬರ್ತಾರೆ. ಆಫ್ರಿಕನ್ ನೇಷನ್ಸ್ನಲ್ಲಿ ನಿಮಗೆ ಅಲ್ಲಿ ಎಕನಾಮಿಕ್ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳಿದರೆ ಇಲ್ಲಿ ನಮಗೆ ಏನು ಎಕನಾಮಿಕ್ ಅವೆನ್ಯೂಸ್ ಇದೆ ಅಲ್ಲಿ ಅವರಿಗೆ ಇರಲಿಕ್ಕೆ ಸಾಧ್ಯತೆಗಳು ಕೂಡ ಕಡಿಮೆ ಇರ್ತದೆ. ಹಾಗಾಗಿ ಅವರ ಎಕನಾಮಿಕ್ ಸ್ಥೈರ್ಯವನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋ ಸಲುವಾಗಿ ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ. ಸೊ ನಿಮಗೆ ನೋಡಿರ್ಬೋದು, ಬೆಂಗಳೂರು ITCity ಅಂತ ಹೇಳ್ತೀವಿ. ಅಂದರೆ ಇಂಟರ್ನೆಟ್ಟು, ಸೋಷಿಯಲ್ ಮೀಡಿಯಾ ಎಲ್ಲ ಕಡೆಗೆ ನಿಮಗೆ ಪ್ರೆಸೆನ್ಸ್, ಬೆಂಗಳೂರು ಸಿಟಿಯ ಪ್ರೆಸೆನ್ಸು ಇದೆ. ನಿಮಗೆ ಒಂದು ಸಣ್ಣ ಒಂದು ಇನ್ಸಿಡೆಂಟ್ ಆದ ಕೂಡ ತಕ್ಷಣವೇ ನಮಗೆ ನೋಡೋದಕ್ಕೆ ಒಂದು ಅವಕಾಶ ಬರ್ತದೆ, ಕೇಳೋದಕ್ಕೆ ಕೂಡ ಅವಕಾಶ ಇರ್ತದೆ. ಈ ಸೋಷಿಯಲ್ ಮೀಡಿಯಾ ಮತ್ತು ಇಂಟರ್ನೆಟ್ಟಲ್ಲಿ ಏನು ಆನ್ಲೈನ್ನಲ್ಲಿ ಯಾವುದೇ ಒಂದು ಸಣ್ಣದು ಮಾಹಿತಿ ಸಿಕ್ಕಿದ್ರೂ ಕೂಡ ಅದು ಭಾರಿ ಬೇಗ ಪ್ರಸಾರವಾಗ್ತದೆ. ಸೊ ಇದು ಎಲ್ಲ ಸಿಟೀಸ್ನಲ್ಲಿ ಕೂಡ ಈ ಮಾದಕ ವ್ಯಸನದ ಬಗ್ಗೆ ಚಿಂತೆ ಹರಡಿಸ್ತಾ ಇದೆ. ಬೆಂಗಳೂರಿಗಿಂತ ದೊಡ್ಡ ಮಟ್ಟದಲ್ಲಿ ಡ್ರಗ್ಸು ಬೇರೆ ಸಿಟೀಸಲ್ಲಿ ಕೂಡ ನಿಮಗೆ ಸಿಗೋ ಸಾಧ್ಯತೆ ಇದೆ. ಸಿನ್ಸ್ ಇಲ್ಲಿ ನಮಗೆ ಆನ್ಲೈನ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಆ್ಯಕ್ಟಿವ್ ಇರೋದ್ರಿಂದ ಜನರು ಬಿಂಬಿಸ್ತಾರೆ ಇದು ಒಂದು ಹಬ್ ಆಗಿದೆ ಅಂತದ್ದು. ಬಟ್ ಇದು ಆ ಥರ ಬಿಂಬಿಸ್ಬಾರ್ದಂತ ನನ್ನ ಅನಿಸಿಕೆ. ಪ್ಲಸ್ ಇದನ್ನು ಹೋಗಲಾಡ್ಸೋದಕ್ಕೆ ಇಲ್ಲಿಯ ಪೊಲೀಸು ಸಕ್ಷಮರು ಆಗಿದ್ದೀವಿ ನಾವು. ಅದನ್ನು ನೀವು ಇತ್ತೀಚಿನ ದಿನಗಳಲ್ಲಿ ನೋಡ್ತಿರ್ಬೋದು, ಹೆಚ್ಚೆಚ್ಚು ಕೇಸ್ ಆಗಿಬಿಟ್ಟು ಹೆಚ್ಚೆಚ್ಚು ಡ್ರಗ್ಸು ಸೀಸ್ ಮಾಡ್ತಾ ಇದ್ದೀವಿ. ಈ ಸೀಸ್ ಮಾಡಿದ್ದು ನಿಮಗೆಲ್ಲ ಗಮನಕ್ಕೆ ಬರ್ತಾ ಇದೆ. ಅದಕ್ಕೆ ನೀವು ಎಲ್ಲರೂ ಈ ಥರ ಬಿಂಬಿಸಿರ್ಬೋದು ಅಂತ ನನ್ನ ಅನಿಸಿಕೆ.
1: ಹೌದು, ನೀವು ಹೇಳಿದ ಹಾಗೆ ತೀರಾ ಇತ್ತೀಚಿನ ದಿನಗಳಲ್ಲಿ

0: ಬಹಳಷ್ಟು ಅಂದರೆ ನಿಮ್ಮ ಕಾರ್ಯಕ್ಷಮತೆಯೇ ಇದು, ಹಾಗಾಗಿ ಬಹಳಷ್ಟು ಕಡೆಗಳಲ್ಲಿ ಮಾದಕ ದ್ರವ್ಯಗಳು ಸೀಸ್ ಆಗ್ತಾ ಇದ್ದಾವೆ. ಅದು ಬಹಳಷ್ಟು ಕೆಜಿಗಟ್ಟಲೆ ಮತ್ತು ಕೋಟಿಗಳಲ್ಲಿ ಬೆಲೆ ಬಾಳುವಂಥ ಅಷ್ಟು ಸಾಮಗ್ರಿಗಳು ಸೀಸ್ ಆಗ್ತಾ ಇದ್ದಾವೆ. ಅದು ನಾವು ಇತ್ತೀಚೆಗೆ ಕಳೆದ ವರ್ಷ ಮೈಸೂರಲ್ಲಿ ಬಹಳ ಆಶ್ಚರ್ಯಕರವಾದ ರೀತಿಯಲ್ಲಿ ಮೈಸೂರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಸಂಗ್ರಹ ಇತ್ತು ಅನ್ನೋದು ನಮಗೆ ಗೊತ್ತಾಯಿತು. ಆನಂತರ ಮಡಿಕೇರಿ, ಧಾರವಾಡ, ಹಾಸನ, ಬೆಳಗಾಂ, ಬಿಜಾಪುರ ಈ ಥರದ ಕರ್ನಾಟಕದ ಬಹಳ ದೊಡ್ಡ ಹಾಗೂ ಮಧ್ಯಮ ಗಾತ್ರದ ನಗರಗಳಲ್ಲೂ ಕೂಡ ಇವತ್ತು ನಮಗೆ ಅಲ್ಲಲ್ಲಿ ಕೇಸ್ಗಳು ಬರ್ತಾ ಇದ್ದಾವೆ ಅನ್ನೋದು ಗೊತ್ತಾಗುತ್ತೆ, ಅಲ್ಲಲ್ಲಿ ಸಿಗ್ತಾ ಇದ್ದಾವೆ. ಅದರಲ್ಲೂ ಮುಖ್ಯವಾಗಿ ನಾವು ಬೆಂಗಳೂರನ್ನೇ ಹೇಳಿದರೆ ಮಾರ್ಚ್, ಏಪ್ರಿಲ್, ಮೇ ಮತ್ತು ಜೂನ್ ಈ ನಾಲ್ಕು ತಿಂಗಳಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸೀಸ್ ಆಗಿದೆ ಮಾದಕ ದ್ರವ್ಯ, ಬಹಳಷ್ಟು ಕಡೆಗಳಲ್ಲಿ ಸೀಸ್ ಆಗಿದೆ ಮತ್ತು ಅದು ಮೊದಲಿನಿಗಿಂತ ಬೇಗ ಬೇಗ ಸಿಗ್ತಾ ಇದೆ. ಇದರ ಹಿಂದೆ ನಿಮ್ಮ ಪ್ರಯತ್ನಗಳು ಖಂಡಿತ ಇದ್ದಾವೆ, ಇಲಾಖೆಯ ಪ್ರಯತ್ನಗಳಿದ್ದಾವೆ, ಆದರೆ ಈ ಥರದ ಹೆಚ್ಚುವಿಕೆ ಏನಿದೆಯಲ್ಲ ಇದು ಕೂಡ ಆತಂಕಕಾರಿ.
1: ಹೀಗೆ ಫಸ್ಟ್ ಆಫ್ ಆಲ್ ನಾನು ಹೇಳೋದಕ್ಕೆ ಬಯಸೋದೇನೆಂದರೆ ಸೆಂಟ್ರಲ್ ಗೌರ್ಮೆಂಟು ನಶಾಭಕ್ತಿ ಭಾರತ್ ಅಂತೇಳಿ ಒಂದು ಪ್ರೋಗ್ರಾಮ್ ಹಮ್ಮಿಕೊಂಡಿದೆ. ಅದೇ ರೀತಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ನಮಗೆ ಒಂದು ಆ್ಯಂಟಿ ನಾರ್ಕೋಟಿಕ್ ಟಾಸ್ಕ್ ಫೋರ್ಸ್ ಅಂತ ಒಂದು ಸ್ಪೆಷಲೈಸ್ಡ್ ವಿಂಗ್ ಒಂದು ಮಾಡಿಕೊಂಡಿದ್ದಾರೆ. ಅದರ ಅಡಿಯಲ್ಲಿ ಇಲ್ಲಿ ಎಲ್ಲ ಮಟ್ಟದ ಅಧಿಕಾರಿಗಳು ಮಾದಕ ದ್ರವ್ಯಗಳ ಬಗ್ಗೆ ನಾವು ಪ್ರಿವೆಂಟ್ ಮಾಡೋದಕ್ಕೆ ಏನೆಲ್ಲ ಕಾರ್ಯಕ್ರಮಗಳು ಮಾಡಬೇಕನ್ನೋದ್ರ ಬಗ್ಗೆ ಒಂದು ರೂಪರೇಷೆ ಮಾಡಿಬಿಟ್ಟು ನಮಗೆ ಒಂದು ಆಗಾಗಿ ಇನ್ಸ್ಟ್ರಕ್ಷನ್ಸ್ ಕೊಡೋದ್ರಿಂದ ನಾವು ಕೂಡ ನಾವು ಏನು ಮಾಡ್ತಾಯಿದ್ವಿ ಪೊಲೀಸ್ ಇಲಾಖೆ ವತಿಯಿಂದ ಮತ್ತು ಇತರ ಇಲಾಖೆಗಳು ಅಂದರೆ ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಇರ್ಬೋದು, ಡಿ ಆರ್ ಐ ಇರ್ಬೋದು, ಮತ್ತು ಎಕ್ಸೈಸ್ ಆ್ಯಂಡ್ ಲಾಟ್ರಿ ವಿಂಗ್ ಅವರು ಇರ್ಬೋದು ಅಥವಾ ಡ್ರಗ್ ಆ್ಯಂಡ್ ಲಾಜಿಸ್ಟಿಕ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮತ್ತು ಇವರೆಲ್ಲರೂ ಸೇರಿಬಿಟ್ಟು ಇದರ ಬಗ್ಗೆ ನಾವು ಕಾರ್ಯಕ್ಷಮತರ ಆಗಿಬಿಟ್ಟು ಇದನ್ನು ಹೋಗಲಾಡ್ಸೋದಕ್ಕೇ ನಾವು ಕೆಲಸ ಮಾಡ್ತಾಯಿದ್ದೀವಿ. ಹೆಚ್ಚಿನ ಕೆಲಸ ವಹಿಸ್ಬಿಟ್ಟು ಹೆಚ್ಚಿನ ಕಾರ್ಯಕ್ರಮಗಳು ಮಾಡಿಬಿಟ್ಟು ನಾವು ಇದನ್ನು ಮಾಡೋದ್ರಿಂದ ಸೊಸೈಟಿಯಲ್ಲಿ ಹೋಗೋದನ್ನು ತಡೀತಾ ಇದ್ದೀವಿ. ಹಾಗಾಗಿ ನಿಮಗೆ ಕಾಣಿಸ್ಕೊಳ್ಳೋದೇನೆಂದರೆ ಹೆಚ್ಚೆಚ್ಚು ಸೀಸರ್ ಆಗ್ತಾ ಇದೆ ಅಂತೇಳಿ. ಮತ್ತು ಇನ್ನೊಂದು ಕಾರಣ ಇರ್ಬೋದು, ಹೀಗೆ ನಾವು ಡಿಸ್ಕಷನ್ ಮಾಡ್ತಿರ್ಬೇಕಾದ್ರೆ ನಿಮಗೆ ಗೊತ್ತಿರ್ಬೋದು 3 types ಆಫ್ ಕ್ಯಾಟಗರಿ ಆಫ್ ಪೀಪಲ್ ಕನ್ಸ್ಯೂಮ್ ಮಾಡ್ತಾರೆ. ಒಂದು ಲೋ ಇನ್ಕಮ್ ಗ್ರೂಪ್ ಲೇಬರ್ ಕ್ಲಾಸ್, ಅಂದರೆ ಅವರು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿಬಿಟ್ಟು ಶ್ರಮ ಹಾಕಿ ಕೆಲಸ ಮಾಡತಕ್ಕಂಥವ್ರು, ಅವ್ರಿಗೆ ಒಂದು ರಿಲ್ಯಾಕ್ಸೇಷನ್ ಮಾಡೋದಕ್ಕೆ ಅರ್ಲಿಯರ್ ಅರಾಕ್ ಪ್ಯಾಕೆಟ್ಸ್ ಹತ್ತಾಯಿತು, ಕಡಿಮೆ ದುಡ್ಡಲ್ಲಿ ಅವರು ಸೇವನೆ ಮಾಡಿಕೊಂಡು ಮಾಡ್ತಾಯಿದ್ರು. ಬಟ್ ಈಗ ಅದನ್ನು ಸರ್ಕಾರ ಅದನ್ನು ನಿರ್ಮೂಲನೆ ಮಾಡಿದೆ, ಅದನ್ನು ತೆಗೆದು ಹಾಕ್ಬಿಟ್ಟಿದೆ. ಹಾಗಾಗಿ ಇದೇನು ಮಾಡ್ತಾಯಿದ್ದಾರೆ ಅಂದರೆ ಈ ಗಾಂಜಾ ಅಂದರೆ 100,000 ದೊಳಗಡೆ ಒಂದು ಕೆಜಿ ಗಾಂಜಾ ಸಿಕ್ಬಿಡತ್ತೆ, ಅದನ್ನು ಯೂಸ್ ಮಾಡಿಕೊಂಡು ಅವನಿಗೆ ರಿಲ್ಯಾಕ್ಸ್ ಆಗೋದಕ್ಕೆ ಆ ಲೋ ಇನ್ಕಮ್ ಗ್ರೂಪಲ್ಲಿ ತಗೊಳ್ತಾರೆ. ಅದೇ ರೀತಿ ಮೀಡಿಯಮ್ ಇನ್ಕಮ್ ಗ್ರೂಪ್ ಅಂದರೆ ಮಧ್ಯಮ ವಿಂಗ್ನ ಫ್ಯಾಮಿಲೀಸ್ ಎಲ್ಲ ಏನು ಮಾಡ್ತಾಯಿದ್ದಾರೆ, ಸಿಂಥೆಟಿಕ್ ಡ್ರಗ್ಸ್ಗೆ ಹೋಗ್ತಾಯಿದ್ದಾರೆ. ಈ ಗಾಂಜಾ ತೊಗೊಂಡ್ರೆ ಅವ್ರಿಗೆ ಮನೆಯಲ್ಲಿ ಗೊತ್ತಾಗೋದು, ಸ್ಮೆಲ್ ಬರೋದು, ಆ ಥರ ಎಲ್ಲ ಗೊತ್ತಾಗುತ್ತೆ. ವೇರಸ್ ಸಿಂಥೆಟಿಕ್ಸ್ ಡ್ರಗ್ಸ್ ನಾವು ತೊಗೊಂಡಾಗ ಅದು ಏನು ನಿಮಗೆ ಗೊತ್ತೇ ಆಗಲ್ಲ. ಪೇನ್ ಕಿಲ್ಲರ್ಸ್ ಇರ್ಬೋದು, ಕೋರೆಕ್ಸ್ ಅಂತ ನಾವೇನು ಹೇಳ್ತೀವಿ, ಅಥವಾ ಸ್ಮೆಲ್ ಮಾಡೋಂಥ ಸಿರಪ್ಸ್ ಇದೆ, ಆ ಥರದ್ದು ಎಲ್ಲ ಒಂದು ಮೆಟೀರಿಯಲ್ ತೊಗೊಂಡ್ರೆ ಅದು ಸ್ಮೆಲ್ಲು ಬರಲ್ಲ, ಮತ್ತು ಅವ್ರಿಗೆ ಒಂದು ನಶಾ ಒಂದು ಲೋಕದಲ್ಲಿ ತಗೊಂಡೋಗೋಂಥ ದ್ರವ್ಯಗಳು ಕೂಡ ಸಿಗ್ತದೆ, ಅದಕ್ಕೂ ಕೂಡ ಬಿದ್ದಿದ್ದಾರೆ. ಮತ್ತು ಇನ್ನು ಅತಿ ಹೆಚ್ಚು ಅಂತ ಹೇಳಿದ್ರೆ
0: ಶ್ರೀಮಂತರು
1: ಕೊಕೇನ್ ಅಂತದ ಅಂದರೆ 1 ಕೆಜಿಗೆ 5 ಕೋಟಿಯಷ್ಟು ಬಳೆ ಬಾಳುವ ಇದು ಇರ್ತದೆ. ಪ್ಲಸ್ ಅದಲ್ಲದೇ ಬೆಂಗಳೂರಲ್ಲಿ ಪಬ್ ಕಲ್ಚರ್ ಕೂಡ ಇದೆ, ಅಂದರೆ IT ವರ್ಕ್ ಫೋರ್ಸು ಇದೆ, ಅಂದರೆ ಸಾಕಷ್ಟು ಯಂಗ್ ಜನ್ರೇಷನಲ್ಲಿ ಸಾಕಷ್ಟು ಹಣ ಬೇಗ ಲೈಫಲ್ಲಿ ಬೇಗ ನೋಡ್ತಾರೆ, ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇದ್ದಾರೆ. ಸೊ ವೀಕೆಂಡ್ಗಳಲ್ಲಿ ಅವರು ಸ್ಪೆಂಡ್ ಮಾಡೋ ಕಡೆಗೆ ನಮಗೆ ನಾವು ನಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ನೋಡಿದಾಗ ಇಲ್ಲೆಲ್ಲ ಬಳಸೋದಕ್ಕೆ ತಯಾರು ಮಾಡ್ತಾರೆ. ಇಂಥದ್ದೆಲ್ಲ ಕಡಿವಾಣ ನಾವು ಆಗ್ತಿರೋದ್ರಿಂದ ಇಷ್ಟು ಸೀಸರ್ಸ್ ಎಲ್ಲ ಆಗ್ತಾ ಇದೆ. ಸೊ ಇದು ಅಕ್ರಾಸ್ ದಿ ಎಕನಾಮಿಕ್ ಸ್ಟ್ಯಾಟಸಲ್ಲಿ ಸ್ಪ್ರೆಡ್ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಮಗೆ ಸರ್ಕಾರ ಒಂದು ಪ್ರಾಪರ್ ಆದ ರೂಪರೇಷೆ ಕೊಟ್ಟಿದೆ, ಅದರ ಪ್ರಕಾರನೇ ನಾವು ಪ್ರತಿ ಜಿಲ್ಲೆಯಲ್ಲಿ ಮತ್ತು ಒಂದು ಎನ್ಕಾರ್ಡ್ ಅಂತ ಒಂದು ಸಂಸ್ಥೆ ಮಾಡಿಕೊಂಡು DC ನೇತೃತ್ವದಲ್ಲಿ ಒಂದು ಮೀಟಿಂಗ್ ನಡೀತಿದೆ, ಮತ್ತು ಸಿಟಿ ನೇತೃತ್ವದಲ್ಲಿ ಒಂದು ADG ರ್ಯಾಂಕ್ ಆಫೀಸರ್ಸ್ ನೇತೃತ್ವದಲ್ಲಿ ಇದ್ರ ಬಗ್ಗೆ ಕಾನ್ಸ್ಟೆಂಟಾಗಿ ಮಾನಿಟರ್ ಮಾಡ್ತಾ ಇರ್ತೀವಿ. ಪ್ಲಸ್ ಇದಕ್ಕೆ ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಅಂತ ಇದೆ, ಅದ್ರ ಬಗ್ಗೆನೂ ಕೂಡ ನಾವು ಕಾರ್ಯಕ್ರಮಗಳೆಲ್ಲ ಹಮ್ಮಿಕೊಂಡಿದ್ವಿ.
0: ನಿಮ್ಮ ಜೊತೆಗೆ ಇದನ್ನು ಮತ್ತೆ ಹೆಚ್ಚು ನಾನು ತಿಳ್ಕೋಬೇಕು, ಏಕೆಂದರೆ ಕೊರೋನಾ ನಂತರ ನಾವು ನೋಡಿದಾಗ ಹೆಚ್ಚಾಗಿದೆ ಕೊರೋನಾ ಸಂದರ್ಭ.

0: ಅಲ್ಲಿ ಹೆಚ್ಚಾಯ್ತು ಇದು, ಮತ್ತೆ ಆ ನಂತರದಲ್ಲಿ ಸ್ವಲ್ಪ ಸಮಯದ ತನಕ ಬಹಳ ಹೆಚ್ಚಿತ್ತು ಅನ್ನೋದನ್ನ ನಾವು ಕೇಳ್ತೀವಿ. ಖಾಸಿಂ ಅವರೇ, ಮಾತನಾಡ್ತಾ ಇದ್ವಿ ಬೇರೆ ಬೇರೆ ಎಕಾನಮಿಕ್ ಸ್ಟೇಟ ಆರ್ಥಿಕ ಹಿನ್ನೆಲೆಯವರು ಇದನ್ನ ಬಳಸ್ತಾರೆ ಅನ್ನೋದನ್ನ ಹೇಳಿದ್ರಿ ನೀವು. ಈ ತರದ ಒಂದು ವ್ಯವಸ್ಥೆ ಇದೆ ಅನ್ನೋದೇ ನಮ್ಗೆ ಸಾಮಾನ್ಯರಿಗೆ ಇದು ಗೊತ್ತಿರಲ್ಲ. ಬಹುಶಃ ನಾನು ಹೇಳಿದೆ ಕೊರೋನಾ ಸಂದರ್ಭದಲ್ಲಿ ಹೆಚ್ಚಾಯಿತು ಅಂತ. ಈಗ ನಾವು ಅಂಕಿ ಅಂಶಗಳನ್ನ ಹೇಳೋದಾದ್ರೆ ವರ್ಷದಿಂದ ವರ್ಷಕ್ಕೆ ಅದು ಕಡಿಮೆ ಆಗ್ತಿದ್ಯೋ ಹೆಚ್ಚಾಗ್ತಿದ್ಯೋ ನೀವು ನೋಡ್ತಾ ಇರೋ ಹಾಗೆ?
1: ಈಗ ಇತ್ತೀಚೆಗೆ ನಾವು ಕಳೆದ 4 ವರ್ಷದಲ್ಲಿ ನಾವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದಾಗ ನಾವು ಕೇಸಸ್ ಅಂತೂ 23ನಲ್ಲಿ, ಅದೇ ತಾವು ಹೇಳಿದಾಗೆ ಕರೋನಾ ನಂತರದಲ್ಲಿ ಸ್ವಲ್ಪ ಕೇಸಸ್ ಜಾಸ್ತಿ ಆಗಿತ್ತು. ಅಂದರೆ ಟೋಟ್ಲಿ ಒಂದು 3,500 ಕೇಸಸ್ಸು 2023ರಲ್ಲಿ ನಮಗೆ, ಇದು ನಾನು ಬೆಂಗಳೂರು ಸಿಟಿದ ಮಾತ್ರ ಹೇಳ್ತಾ ಇದ್ದೀನಿ, ಸೊ ಅಷ್ಟು ಕೇಸಸ್ ನಮ್ಮಲ್ಲಿ ರಿಪೋರ್ಟ್ ಆಗಿತ್ತು. ಅದರಲ್ಲಿ ಹೆಚ್ಚಿನ ಸಂಖ್ಯೆ ಒಂದು 700 ಪೆಡ್ಲರ್ಸ್ ಬಗ್ಗೆ ಮಾಡಿದ್ದೀವಿ, ಕೇಸಸ್ ಮಾಡಿದ್ದೀವಿ. ಮತ್ತು ಒಂದು 2,800 ಜನ ಪ್ಲಸ್ ಕನ್ಸ್ಯೂಮರ್ಸ್ ಮೇಲೆ ಕೇಸಸ್ ಮಾಡಿದ್ದೀವಿ. ಸೊ ಒಟ್ಟು 4,400 ಜನ ಇಂಡಿಯನ್ಸ್ ಮೇಲೆ ಮತ್ತು 101 ಫಾರಿನರ್ಸ್ ಮೇಲೆ ನಾವು ಕೇಸಸ್ ಹಾಕಿದ್ವಿ. ಒಟ್ಟು 5,410 KGಯಷ್ಟು ಡ್ರಗ್ಸ್, ಅಂದರೆ ಸಿಂಥೆಟಿಕ್ಕು ಮತ್ತು ಆರ್ಗ್ಯಾನಿಕ್ ಡ್ರಗ್ಸ್ ಎರಡೂ ಟೈಪ್ ಆಫ್ ಡ್ರಗ್ಸ್ನ ಸೀಸ್ ಮಾಡಿಕೊಂಡು ಮತ್ತು 103 crore ಡ್ರಗ್ಸನ್ನು ನಾವು ಸೀಸ್ ಮಾಡಿದ್ವಿ. 24ನಲ್ಲಿ ನಾವು ನೋಡಿದಾಗ ಅಂದರೆ ಸ್ವಲ್ಪ ಕಡಿಮೆ ಆಯಿತು ನಮಗೆ ಕೇಸಸ್ ಎಲ್ಲ. ಕಾರಣಾಂತರದಿಂದ ನಾವು ಕೇಸಸ್ ಕಡಿಮೆ ಆಯಿತು ಅಂದರೆ ನಾವು ಓನ್ಲಿ ಡ್ರಗ್ ಪೆಡ್ಲರ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದೀವಿ, ವೆರಸ್ ಕನ್ಸ್ಯೂಮರ್ಸ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡೋದು ಸ್ವಲ್ಪ ಕಡಿಮೆ ಮಾಡಿದ್ವಿ. ಯಾತಕ್ಕೆ ಅಂದರೆ ಅದರ ಅವ್ರ ಮೇಲೆ ಪರಿಣಾಮ ಬೀರ್ತಾ ಇತ್ತು, ಅವರು ಫ್ಯಾಮಿಲೀಸ್ ಮೇಲೆ ಪರಿಣಾಮ ಬೀರ್ತಾ ಇತ್ತು. ಸೊ ಕೊಂಚ ಮಟ್ಟಕ್ಕೆ ನಮಗೆ ಒಂದು ಸ್ವಲ್ಪ ಗ್ರೀವಿಯನ್ಸಸ್ ಬಂದಾಗ ನಾವು ಕನ್ಸ್ಯೂಮರ್ಸ್ ಮೇಲೆ ಕೇಸಸ್ ಕಡಿಮೆ ಹಾಕಿದ್ವಿ, ಬಟ್ ವೆರಸ್ ಪೆಡ್ಲರ್ಸ್ ಮೇಲೆ ಕೇಸಸ್ ಹಾಕ್ಕೊಂಡಿದ್ವಿ. ಸೊ ಆ ವರ್ಷನೂ ಕೂಡ ಸುಮಾರು ಒಂದು 700 ಇಂಡಿಯನ್ಸ್ ಮೇಲೆ ಮತ್ತು 61 ಫಾರಿನರ್ಸ್ ಮೇಲೆ ಕೇಸ್ ಮಾಡ್ಕೊಂಡಿದ್ವಿ. 1,970 KGಯಷ್ಟು ಡ್ರಗ್ಸ್ನ ಸೀಸ್ ಮಾಡಿದ್ವಿ. ಒಟ್ಟು 98 crore ಅಷ್ಟು ಡ್ರಗ್ಸನ್ನು ಸೀಸ್ ಮಾಡ್ಕೊಂಡಿದ್ವಿ. ಸೊ ಕಳೆದ ವರ್ಷ ಅಂದರೆ 25, ಅಂದರೆ ನಾವು ಒಂದು ವರ್ಷದ ನಾನು ಲಾಸ್ಟ್ ಏಪ್ರಿಲಲ್ಲಿ ಈ ವಿಂಗಲ್ಲಿ ನಾನು ಚಾರ್ಜ್ ತೊಗೊಂಡು ಸೇರ್ಕೊಂಡ ಮೇಲೆ ಅವಾಗ ನಮಗೆ ಒಂದು ಇನ್ಸ್ಟ್ರಕ್ಷನ್ಸ್ ಬರ್ತದೆ, ಈವನ್ ಕನ್ಸ್ಯೂಮರ್ಸ್ ಮೇಲೆ ನಾವು ಇದನ್ನು ಮಾಡಬೇಕು, ಪೆಡ್ಲರ್ ನೆಟ್ವರ್ಕ್ನ ನಾವು ಬ್ರೇಕ್ ಮಾಡಬೇಕನ್ನೋದು ಜಾಸ್ತಿ ಒತ್ತು ಕೊಟ್ಟು ಇದು ಮಾಡಿದರು. ಹೆಚ್ಚು ಬರ್ತಾ ಇದೆ, ಪ್ಲಸ್ ಎಲ್ಲಿನಿಂದ ಬರ್ತಾ ಇದೆ, ಯಾವ ಕಡೆಯಿಂದ ಬರ್ತಾ ಇದೆ, ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಒಂದು ಟೆಕ್ನಾಲಜಿನೂ ಯೂಸ್ ಮಾಡಿಕೊಂಡು ಮತ್ತು ಹ್ಯೂಮನ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿಕೊಂಡು ಇದನ್ನು ಕಡಿವಾಣ ಹಾಕೋದಕ್ಕೆ ಕೆಲಸ ಮಾಡಿ ಅಂತೇಳಿ ಇನ್ಸ್ಟ್ರಕ್ಷನ್ಸ್ ಇರೋದ್ರಿಂದ ನಾವು ಒಂದು 500 ಮೇಲೆ ನಾವು ಪೆಡ್ಲರ್ಸ್ ಮೇಲೆ ಕೇಸ್ ಹಾಕ್ತೀವಿ, ಒಂದು 900 ಕನ್ಸ್ಯೂಮರ್ಸ್ ಮೇಲೆ ಮಾಡ್ಕೊಳ್ತೀವಿ. ಟೋಟಲಿ 1,400 ಕೇಸಸ್ ಹಾಕ್ಬಿಟ್ಟು ಸೊ ರೆಕಾರ್ಡ್ ಸೀಸರ್ ಮಾಡ್ತೀವಿ ಲಾಸ್ಟ್ ಇಯರ್ ನಾವು. ಅಂದರೆ 1,800 ಇಂಡಿಯನ್ಸ್ ಮೇಲೆ ಮತ್ತು ಒಂದು 57 ಫಾರಿನರ್ಸ್ ಮೇಲೆ ಕೇಸಸ್ ಹಾಕ್ತೀವಿ. ಸೊ ಟೋಟ್ಲಿ 1,500 KGs ಇದ್ರ ಮೇಲೆ ಹಾಕ್ತೀವಿ. ಸೊ ನೀವು ನೋಡ್ತಿರ್ಬೋದು ಕ್ವಾಂಟಿಟಿ ಕಡಿಮೆ ಆಗ್ತಾ ಬರ್ತಾ ಇದೆ, ವೇರ್ ಆಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇದು ಪ್ರೀವಿಯಸ್ಲಿ ಆರ್ಗ್ಯಾನಿಕ್ ಡ್ರಗ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತದೆ, ಅಂದರೆ ಗಾಂಜಾ ಅಂತ, ಗಾಂಜಾ ಹೈಡ್ರೋ ಗಾಂಜಾ ಅಂತ ಪದಾರ್ಥದ ಮೇಲೆ ಅವರು ಕಾನ್ಸಂಟ್ರೇಟ್ ಮಾಡ್ತಾರೆ. ಬಟ್ ಇತ್ತೀಚಿನಿಗೆ ಸಿಂಥೆಟಿಕ್ ಡ್ರಗ್ಸ್ ಬಗ್ಗೆ ಮ್ಯಾನುಫ್ಯಾಕ್ಚರ್ ಬೆಲೆ ಹೆಚ್ಚಾಗ್ತಾ ಹೋಯಿತು. ನಾನು ಹೇಳೋದಾದರೆ 1 KG MDMA ಅಂತ ಇದೆ, ನಾವು ಅಫಿಷಿಯಲ್ ರೇಟು ಯಾವಾಗಲೂ ಕಡಿಮೆ ಇರ್ತದೆ, ವೇರಾಸ್ ಮಾರ್ಕೆಟ್ ರೇಟು ಜಾಸ್ತಿ ಇರ್ತದೆ. ಈಗ 1 KGಗೆ MDMA 1 crore ವೆಚ್ಚದಲ್ಲಿ ನಮಗೆ ಸಿಗತ್ತೆ, ಅದು NCB ರೇಟಲ್ಲಿ, ವೆರಾಸ್ ಮಾರ್ಕೆಟಲ್ಲಿ 2 crore-2.5 crore. ಸೊ ಅದು ಗ್ರಾಮ್ಗಳ ಲೆಕ್ಕದಲ್ಲಿ ಮಾರಿಕೊಂಡು ದುಡ್ಡು ಮಾಡ್ಕೊಳ್ತಾರೆ. ಸ್ಪೆಸಿಫಿಕಲಿ ಡ್ರಗ್ಸ್ ಅವರು 1 gram, 2 gram ಈ ಥರ ಮಾರಿಕೊಂಡು ಅದನ್ನು ದುಡ್ಡು ಪರ್ಚೇಸ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಈ ವರ್ಷ ನಾನು ಹೇಳಬೇಕಾದ್ರೆ ಈಗ ಆಲ್ರೆಡಿ ನಾವು ಜೂನ್ ತಿಂಗಳಲ್ಲಿ ಇದ್ದೀವಿ. ಸೊ ನಮ್ಮ ಸರ್ಕಾರ ನಮಗೆ ಸಾಕಷ್ಟು ಮೋಟಿವೇಟ್ ಮಾಡಿ ಇದನ್ನು ಹೇಗಾದರೂ ಮಾಡಿ ಹೋಗ್ಲಾಡಿಸ್ಬೇಕಂತ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟು ಈ ಡ್ರಗ್ಸ್ ಬಗ್ಗೆ ಹೆಚ್ಚಿನ ಕ್ರಮ ವಹಿಸ್ಬೇಕಂತ ಹೇಳಿದಾಗ ಇಲ್ಲಿವರೆಗೂ ನಾವು 354 ಪೆಡ್ಲರ್ಸ್ನ ನಾವು ಕೇಸಸ್ ಮಾಡಿದ್ವಿ, 2,500 ಕನ್ಸ್ಯೂಮರ್ಸ್ ಮೇಲೆ ಮಾಡಿದ್ವಿ. ಟೋಟ್ಲಿ 2,500 ಕೇಸಸ್ ರಿಜಿಸ್ಟರ್ ಮಾಡಿಬಿಟ್ಟು 3,500 ಇಂಡಿಯನ್ಸ್ ಮೇಲೆ 29 ಫಾರಿನರ್ಸ್ ಮೇಲೆ ನಾವು ಕೇಸ್ ಮಾಡಿಕೊಂಡು 174 ಕೋಟಿಯ ವೆಚ್ಚದಲ್ಲಿ ಡ್ರಗ್ಸ್ ಸೀಸ್ ಮಾಡಿದ್ವಿ. 1249 ಕೆಜಿಸ್ ಅಷ್ಟು ಡ್ರಗ್. ಇದು ಅಲ್ಲದೇ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಯಾರೇ ಫಾರಿನರ್ಸ್ ಬರಲಿ ಅಂಥವ್ರನ್ನ ಅವರು ಫಸ್ಟ್ ಟೈಮಾಗಿ ಇಲ್ಲಿ ಸಿಕ್ಕಾಕ್ಕೊಂಡಿದ್ರೆ ಅಂಥವ್ರ ಬಗ್ಗೆ

0: ನಾವು ಏನು ಮಾಡ್ತಿದ್ವಿ, ಇಮಿಡಿಯೇಟ್ ಆಗಿ ಅವ್ರನ್ನ ಡಿಪೋರ್ಟ್ ಮಾಡಿಬಿಡ್ತಾ ಇದ್ದೀವಿ, ಬಟ್ ವಾಪಸ್ ಕಳಿಸ್ಬಿಡ್ತಾ ಇದ್ದೀವಿ. ಸೊ ಲಾಸ್ಟ್ ಇಯರು 400 ಹೆಚ್ಚಿನ ಸಂಖ್ಯೆಯಲ್ಲಿ ಫಾರಿನರ್ಸ್ನ ಕಳಿಸ್ಕೊಟ್ಟಿದ್ದೀವಿ. ಆಫ್ರಿಕಾ ಮೂಲದವ್ರನ್ನ ಕೂಡ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ವಾಪಸ್ ಕಳಿಸ್ಕೊಟ್ಟಿದ್ದೀವಿ. ಇವರೆಲ್ಲರೂ ಬರೀ ಡ್ರಗ್ಸ್ ಕೇಸ್ ಅಲ್ಲ, ಮತ್ತು ಇತರೆ ಇದರಲ್ಲಿ ಓವರ್ ಸ್ಟೇಲ್ ಎಲ್ಲ ಇರ್ತಾರೆ, ಅಂಥವ್ರನ್ನ ಕಳಿಸ್ಬಿಟ್ಟಿದ್ದೀವಿ. ಈ ವರ್ಷ ಹೆಚ್ಚು ಕಡಿಮೆ ಅಂತಂದರೆ ಆಲ್ರೆಡಿ ನಾವು ಒಂದು 200 ಅಧಿಕ ಜನನ ನಾವು ಆಲ್ರೆಡಿ ನಾವು ವಾಪಸ್ ಕಳಿಸ್ಬಿಟ್ಟಿದ್ದೀವಿ. ಇನ್ನು ಕೆಲವ್ರನ್ನ ನಾವು ಈ ದೊಡ್ಡ ಕೇಸಲ್ಲಿ ಪ್ರಮಾಣವಾದರೆ ಮೋರ್ ದ್ಯಾನ್ ಒಂದು ಕೇಸ್ ಆಲ್ರೆಡಿ ಆಗಿದ್ದರೆ ಅಂಥವ್ರಿಗೆ ನಾವು ಕಂಪಲ್ಸರಿ ಇಲ್ಲೇ ಇಟ್ಕೊಳ್ಳಲೇಬೇಕಾಗತ್ತೆ. ನಾವು ಡಿಟೆನ್ಷನ್ ಸೆಂಟರ್ ಅಂತ ಇದೆ, ಅಂಥ ಡಿಟೆನ್ಷನ್ ಸೆಂಟರ್ನಲ್ಲಿ ಇಟ್ಬಿಟ್ಟು ಅವ್ರಿಗೆ ಕೇಸ್ ಮುಗಿಯೋವರೆಗೂ ಅವರು ಇರಬೇಕಾಗತ್ತೆ. ಸೊ ಕೇಸ್ ಮುಗಿದ ನಂತರ ಶಿಕ್ಷೆ ಆದರೆ ದೆನ್ ಮತ್ತೆ ನಾವು ಜೈಲಲ್ಲಿ ಅವ್ರನ್ನ ಇಡೋ ಒಂದು ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೀವಿ. ಸೊ ಇದೆಲ್ಲ ಕಾರ್ಯಕ್ರಮ ಯಾತಕ್ಕೆ ಮಾಡ್ತಾ ಇದೀವಿ ಅಂದರೆ ಇದನ್ನು ಪ್ರಿವೆನ್ಷನ್ ಮಟ್ಟಕ್ಕೆ ಮಾಡಬೇಕಂತ ಮಾಡ್ತಾ
1: ಇದ್ದೀವಿ. ವಿದೇಶಿ ಪೆಡ್ಲರ್ಸ್ ಏನಿದ್ದಾರೆ ಅವ್ರ ಸಂಖ್ಯೆ ಕಡಿಮೆನೆ ಆಗ್ತಾ ಇದೆ, ಅದಕ್ಕೆ ಈಗ ನೀವು ಹೇಳಿದ ಹಾಗೆ ಬೇರೆ ಬೇರೆ ಕ್ರಮಗಳನ್ನು ನೀವು ತಗೊಂಡಿದ್ದೀರಾ ಅದಕ್ಕೆ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಹಾಗಂತ ದೇಶೀಯ ಜನ ಯಾರಿದ್ದಾರೆ ಪೆಡ್ಲರ್ಸ್ ಅವ್ರ ಸಂಖ್ಯೆನೂ ಹೆಚ್ಚಾಗ್ತಾ ಇದೆ, ಬಹುಶಃ ಅವರನ್ನ ಉಪಯೋಗಿಸ್ಕೊಂಡು ಇವಾಗ ನೆಟ್ವರ್ಕ್ ಅನ್ನ ಹೆಚ್ಚು ಮಾಡ್ಕೊಳ್ಳೋ ಕೆಲಸ ನಡೀತಾ ಇದೆ ಅಂತ ಹೀಗೆ ಮೇಲ್ನೋಟಕ್ಕೆ ಕಾಣುತ್ತೆ. ಆಮೇಲೆ ಹೆಚ್ಚಿಗೆ ಸೀಸರ್ಸ್ ಅಂದ್ರೆ ಹೆಚ್ಚಿಗೆ ನೀವೇನು ಮಾದಕ ದ್ರವ್ಯ ಹಿಡಿತೀರಿ ಸೀಸ್ ಮಾಡ್ತೀರಿ ಆದರೂ ಅದ್ರ ಮೇಲೆ ಗೊತ್ತಾಗುತ್ತೆ ಸಾಕಷ್ಟು ನಿಯಂತ್ರಣ ಆಗ್ತಾ ಇದೆ ಅಂತ ನಮಗೆ ಗಾಬರಿ ಆಗುತ್ತೆ, ಇಷ್ಟು ಸಿಗುತ್ತಲ್ಲ ಅಂತ. ಆದ್ರೂ ಒಂದು ಲೆಕ್ಕದಲ್ಲಿ ಅದು ಬಹಳ ಒಳ್ಳೆಯ ಸುದ್ದಿ ಅಂತ ಶ್ರೋತೃಗಳಿಗೆ ನಾವು ಹೇಳಬೇಕಾಗಿದೆ, ಯಾಕೆಂದ್ರೆ ಅಷ್ಟು ಜನ ಬಳಸೋದು ಉಳಿತಲ್ಲ ಅಂತ. ಅದನ್ನ ನಿಮ್ಮ ಇಲಾಖೆ ಪೊಲೀಸ್ ಇಲಾಖೆ ಮತ್ತು ಬೇರೆ ಬೇರೆ ನಾರ್ಕೋಟಿಕ್ಸ್ ಕಂಟ್ರೋಲ್ ಆಯಿತು ಬೇರೆ ಬೇರೆ ಇಲಾಖೆಗಳು ಸೇರಿ ಮಾಡ್ತಾ ಇರುವಂಥ ಇದು ದೊಡ್ಡ ಸಮಾಜದ ಕೊಡುಗೆ ಅಂತಲೇ ಸಾಮಾಜಿಕ ಕಾರ್ಯ ಅಂತಲೇ ಹೇಳಬಹುದು ಅಂತ ನನಗಾರು ಅನಿಸುತ್ತೆ. ಈಗ ವಿದೇಶಿಯರು ಬಂದು ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಹೆಚ್ಚಾಗಿ ಯಾವ್ಯಾವ ದೇಶಗಳಿಂದ ಬರ್ತಾರೆ?
0: ನಾನು ಕಂಟ್ರೀಸ್ ಹೆಸರು ಹೇಳೋದಕ್ಕೆ ಸ್ವಲ್ಪ ಹಿಂಜರಿತೀನಿ, ಯಾಕೆಂತಂದ್ರೆ ಅವ್ರಿಗೆ ಎಫೆಕ್ಟ್ ಆಗೋವಂಥ ಒಂದು ಇದೆ. ಬಟ್ ನಾವು ಏನೇ ಇರಲಿ ಯಾವುದೇ ದೇಶದವರು ಇಲ್ಲಿ ಬಂದರೂ ಕೂಡ ನಾವು ಅಂಥವ್ರ ಮೇಲೆ ಇಂಥ ಚಟುವಟಿಕೆಗಳಲ್ಲಿ ಅವರು ಭಾಗಿಯಾಗಿದ್ದಾರೆ ಅಂದರೆ ನಾವು ನಮ್ಮ ಡಿಫ್ರೆಂಟ್ ವಿಂಗ್ಸ್ ಇದೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸೀಸ್ ಇದೆ ಅವ್ರ ಹತ್ರ ಎಲ್ಲ ಮಾಹಿತಿ ಪಡೆದುಬಿಟ್ಟು ಅವ್ರ ವೇರಬೌಟ್ಸ್ ಎಲ್ಲ ಫೈಂಡ್ ಔಟ್ ಮಾಡಿ ಯಾವ ಥರ ಭಾಗಿಯಾಗಿದ್ದಾರೆ ಅಂತ ನೋಡಿಬಿಟ್ಟು ಅವ್ರ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ. ಅದೇ ರೀತಿ ನಾವು ಪಬ್ಲಿಕಲ್ಲಿ ಕೂಡ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ಅಪೀಲ್ ಮಾಡೋದು ಏನಂತ ಹೇಳಿದ್ರೆ ನಮ್ಮದೇ ಆದಂಥ ಹೆಲ್ಪ್ಲೈನ್ಗಳೆಲ್ಲ ಇದ್ದಾವೆ. ಸೊ ಆ ಹೆಲ್ಪ್ಲೈನ್ಗಳು ನೆಕ್ಸ್ಟ್ ನಂಬರ್ಗಳೆಲ್ಲ ನಾನು ಕ್ರಮೇಣ ಹೇಳ್ತೀನಿ. ನೀವು ಮಾಹಿತಿ ಕೊಟ್ಟರೆ ಇದೆಲ್ಲ ಇಷ್ಟು ನಾವು ಸೀಸ್ ಮಾಡೋದಕ್ಕೆ ನಮಗೆ ಅವಕಾಶ ಆಗಿರೋದ್ರಂದೇ ಸಾರ್ವಜನಿಕರು ಮಾಹಿತಿ ಕೊಟ್ಟಿರೋದ್ರಿಂದನೇ ನಮಗೆ ಈ ಥರ ಎಲ್ಲ ನಮಗೆ ಕಡಿವಾಣ ಹಾಕೋದಕ್ಕೆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸಾಕಷ್ಟು ಜನ ಹೇಳ್ಬೋದು ನಾವು ಹಬ್ಬ ಆಗಿಬಿಟ್ಟಿದೆ ಅಂತಂತೇಳಿ, ಹಬ್ಬ ಆಗಿಲ್ಲ, ಇದು ಮುಂಚೆಯಿಂದ ಟ್ರಾನ್ಸಿಟ್ ಏರಿಯಾ ಅಂತೇಳಿ ಇದಾಗ್ತಾ ಇದೆ. ನಮಗೆ ಬೇರೆ ಬೇರೆ ರಾಜ್ಯಗಳ ಕಡೆಯಿಂದ ನಮಗೆ ಬೆಂಗಳೂರಿಗೆ ಬರ್ತಾ ಇದೆ. ಯಾತಕ್ಕೆ ಅಂತಂತೇಳಿದ್ರೆ ಇಲ್ಲಿ ಎಲ್ಲ ರೀತಿಯ ಅನುಕೂಲಗಳು ಅವಕಾಶಗಳು ಇರೋದ್ರಿಂದ ಇಲ್ಲಿ ಈ ಥರ ಆಗ್ತಾ ಇದೆ. ಬಟ್ ನಾವು ಹದ್ದಿನ ಕಣ್ಣಿಟ್ಬಿಟ್ಟು ನಾವು ಇದನ್ನು ಕಂಪಲ್ಸರಿ ಇದ್ರ ಮೇಲೆ ಆ್ಯಕ್ಟ್ ಮಾಡೋದಕ್ಕೆ ನಾವು ಯಾವಾಗಲೂ ಸಿದ್ಧರಾಗಿರ್ತೀವಿ.
1: ಇತ್ತೀಚೆಗೆ ಈ ಸಿಂಥೆಟಿಕ್ ಡ್ರಗ್ಸನ್ನು ಹೆಚ್ಚು ಬಳಸ್ತಾ ಇದೆ, ಅದರಲ್ಲೂ ಅಂಕಿಅಂಶಗಳು ಹೇಳೋ ಪ್ರಕಾರ ಬೆಂಗಳೂರಲ್ಲಿ ಅದು ಕರ್ನಾಟಕದಲ್ಲಿ ಅದರ ಬೆಂಗಳೂರಲ್ಲಿ ಬಹಳ ಹೆಚ್ಚು ಅದರ ಬಳಕೆ ಆಗ್ತಾ ಇದೆ ಉಳಿದ ರಾಜ್ಯಗಳಿಗೆ ಹೋಲಿಸಿದರೆ ಅಂತ ಇದೆ. ಅದೇ ಅದಕ್ಕೂ ಕಾರಣ ಈಗಾಗಲೇ ನಾವು ಅದರ ಬಗ್ಗೆ ಸಾಕಷ್ಟು ಮಾತಾಡಿದ್ದೀವಿ, ಇಲ್ಲಿನ ಆರ್ಥಿಕ ಚಟುವಟಿಕೆಗಳು ಜಾಸ್ತಿ ಇರೋದ್ರಿಂದ ಬೇರೆ ಬೇರೆ ಕಡೆಗಳಿಂದ ಇದು ಕಾಸ್ಮೋಪಾಲಿಟನ್ ಸಿಟಿ ಬೇರೆ ಬೇರೆ ಕಡೆಗಳಿಂದ ಜನರು ಬರೋದ್ರಿಂದ ಆಗ್ತಾ ಇದೆ. ಯಾವ ರೀತಿಯ ಮಾದಕ ದ್ರವ್ಯಗಳನ್ನು ಹೆಚ್ಚು ಜನ ಬಳಸ್ತಾರೆ ಮತ್ತು ಅವರಿಗೆ ಒಂದು ಮಾತು ನೀವು ಹೇಳ್ಬೋದು ಇದು ಎಷ್ಟು ತೊಂದರೆ ಆಗುತ್ತೆ ಇದರಿಂದ?
0: ಸೊ ಬೇಸಿಕಲಿ ಈ ಮಾದಕ ವಸ್ತುಗಳು 2 ಕ್ಯಾಟಗರಿಯಲ್ಲಿ ಬರ್ತದೆ, ಅಂದರೆ ಆರ್ಗ್ಯಾನಿಕ್ ಕ್ಯಾಟಗರಿ ಅಂತ ಹೇಳ್ತೀವಿ, ಅಂದರೆ ನ್ಯಾಚುರಲಲ್ಲಿ ಪ್ಲ್ಯಾಂಟ್ ಬೇಸ್ಡ್ ಇದರಲ್ಲಿ ಬರ್ತದೆ, ಅಂದರೆ ಗಾಂಜಾ ಆಗ್ಬೋದು ಅಫೀಮ್ ಆಗ್ಬೋದು. ಸೊ ಇದೆಲ್ಲ ಕೊಕೋ ಪ್ಲ್ಯಾಂಟ್ ಅಂತ ಇದೆ, ಅದರಿಂದ ಇದು 3 ಆರ್ಗ್ಯಾನಿಕ್ ಇದರಲ್ಲಿ ಇರ್ತದೆ. ಸೊ ಅದನ್ನು ಬೇಸ್ ಇಟ್ಕೊಂಡು ಕೆಲವೊಂದು ಆಲ್ಕಲೈಡ್ಸ್ ಅಂತ ಇರ್ತದೆ ಈ ಪ್ಲ್ಯಾಂಟ್ ಬೇಸ್ ಇದ್ರಲ್ಲ, ಆ ಆಲ್ಕಲೈಡ್ಸ್ ಯೂಸ್ ಮಾಡಿಕೊಂಡು ಆರ್ಟಿಫಿಷಲಿ ತಯಾರು ಮಾಡೋವಂಥ ಮೆಟೀರಿಯಲ್ ಇದೆ. MDMA ಅಂತ ಹೇಳ್ಬೋದು, ಮೆಫಡ್ರೋನ್ ಅಂತ ಹೇಳ್ಬೋದು, ಅಥವಾ LSD ಸ್ಟ್ರಿಪ್ಸ್ ಅಂತ ಹೇಳ್ಬೋದು, ಟೈಡಾಲ್ ಟ್ಯಾಬ್ಲೆಟ್ಸ್ ಅಂತ ಹೇಳ್ಬೋದು, ಪೇಯ್ನ್ ಕಿಲ್ಲರ್ಸು ಇರ್ಬೋದು. ಸೊ ಬೇಸಿಕಲಿ ಈ ಎಲ್ಲ ಮೆಟೀರಿಯಲ್ಲು ವೈದ್ಯಕೀಯ ಕಾರಣಗಳಿಗಾಗಿ ಕೆಲವರಿಗೆ ಸರ್ಜರಿ ಮಾಡಬೇಕಾದ್ರೆ ಅಥವಾ ವಿಪರೀತ ಪೇನಲ್ಲಿ ನೋವು ನಿವಾರಣೆ ಮಾಡೋ ಸಲುವಾಗಿ ಬಳಕೆ ಮಾಡ್ತಿದ್ದಾರೆ. ಇದನ್ನು ಯಾವ ಥರ ನಶೆ ಮಾಡೋದಕ್ಕೆ ಯೂಸ್ ಮಾಡೋದಕ್ಕೆ ಅಂತ ಕಂಡುಹಿಡಿದ್ಬಿಟ್ಟು ಡಿಫ್ರೆಂಟ್ ಸಿಂಥೆಟಿಕ್ ಡ್ರಗ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಇದನ್ನು ಮಾಡ್ತಾರೆ. ಸೊ ಇಲ್ಲಿವರೆಗೂ ನಾವು ಅದೃಷ್ಟವರ್ಷ ನಮ್ಮ ಕರ್ನಾಟಕದಲ್ಲಿ ನಾವು ಎರಡು ಕಡೆಗೆ ನಾವು ಎಸ್ಟಾಬ್ಲಿಷ್ ಆಗಿತ್ತಂತೇಳಿ ಒಂದು ಮೈಸೂರು ಕಡೆಯಲ್ಲಿ ಎಸ್ಟಾಬ್ಲಿಷ್ ಆಗಿತ್ತಂತ ಇದು ಮಾಡಿದ್ವಿ, ಮತ್ತು ಇಲ್ಲಿ ಬೆಂಗಳೂರು ಔಟ್ಸ್ಕರ್ಟ್ಸಲ್ಲಿ ಕೂಡ ಆಗಿತ್ತು. ಬಟ್ ಮೂಲತಃ ಏನಾಗಿದೆ ಅಂತಂದರೆ ರಾಜಸ್ಥಾನ ಅನ್ನೋ ಪ್ಲೇಸಲ್ಲಿ ಇದು ಜಾಸ್ತಿ ಕೆಮಿಕಲ್ ಫ್ಯಾಕ್ಟ್ರೀಸು ಆಗ್ತಿರೋದು, ಮತ್ತು ಮಹಾರಾಷ್ಟ್ರ ಕಡೆಯಿಂದ ಕೂಡ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ, ಮತ್ತು ಡೆಲ್ಲಿಯಲ್ಲಿ ಕೂಡ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ. ಆ್ಯಂಡ್ ನಾರ್ತ್ ಈಸ್ಟ್ ಅಂದರೆ ನಾರ್ತ್ ಈಸ್ಟ್ ರೇಜಿಯ ಅಂದರೆ ಅದು ಇದು ಒಂದು ಗೋಲ್ಡನ್ ಟ್ರಯಾಂಗಲ್ಲು ಮತ್ತು ಗೋಲ್ಡನ್ ಕ್ರಿಸೆಂಟ್ ಅಂತ ನಾವು ಏನು ಹೇಳ್ತೀವಿ, ಅಫ್ಘಾನಿಸ್ತಾನ್ ಶ್ರೀಲಂಕಾ ಮತ್ತು ಲಾಸ್ ಅಂತೇಳಿ ಇದು ಗೋಲ್ಡನ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ಇಲ್ಲಿ ಏನಾಗಿದೆ, ಸಿಂಥೆಟಿಕ್ ಡ್ರಗ್ ಮ್ಯಾನುಫ್ಯಾಕ್ಚರ್ ಆಗಿ ನಮ್ಮ ಕಂಟ್ರಿ ಒಳಗಡೆಯಿಂದ ಬಂದು ಈ ಕಡೆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಆಗ್ತಾ ಇದೆ ಇಲ್ಲಿ ನಾರ್ತ್ ಈಸ್ಟರ್ನ್. ಈಗ ನಿಮಗೆ ಆಶ್ಚರ್ಯ ಪಡ್ಬೋದು, ಈ ನೈಜೀರಿಯನ್ಸು ನೇಟಿವ್ಸ್ನ ಮ್ಯಾರೇಜ್ ಮಾಡ್ಕೊಂಬಿಟ್ಟು ಆ ಲೇಡೀಸ್ನ ಕೂಡ ಈ ಇದಕ್ಕೆ ಬಳಸ್ಕೊಳ್ತಾ ಇದ್ದಾರೆ, ಪೆಡ್ಲರ್ ಆಗಿ ಬೆಳೆಸ್ಕೊಳ್ತಾ ಇದ್ದಾರೆ. ಈ ಮ್ಯೂಲ್ ಅಕೌಂಟ್ಸ್ ಕ್ರಿಯೇಟ್ ಮಾಡ್ಕೊಂಬಿಟ್ಟು ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಮಾಡಿಬಿಟ್ಟು ಈ ಪೆಡ್ಲರ್ಸು ಅಥವಾ ಕನ್ಸ್ಯೂಮರಿಂದ ದುಡ್ಡು ತಗೊಳ್ಳೋದಕ್ಕೆ ಅಕೌಂಟ್ಗಳೆಲ್ಲ ಮಾಡಿಕೊಂಡು ಆ ದುಡ್ಡನ್ನು ಮತ್ತೆ ವಿವಿಧ ರೀತಿಯಲ್ಲಿ ತೆಗೆದುಬಿಟ್ಟು ಹೊರಗಡೆ ದೇಶಕ್ಕೆ ಕ್ರಿಪ್ಟೋ ಕರೆನ್ಸಿ ಮಾಡಿಬಿಟ್ಟು ಕಳ್ಸ್ಕೊಡೋ ರೀತಿಯಲ್ಲಿ ಇದು ಎಲ್ಲ ಕೆಲಸ ನಡೀತಾ ಇದೆ. ಸೊ ಇವನ್ನೆಲ್ಲ ಭೇದಿಸೋಕ್ಕೆ ನಾವು ಟೆಕ್ನಾಲಜಿ ಹ್ಯೂಮನ್ ಇಂಟೆಲಿಜೆನ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಕಾರ್ಯಕ್ರಮಗಳೆಲ್ಲ ಹಮ್ಮಿಕೊಂಡಿದ್ದೀವಿ.
1: ಅಂದರೆ ಈಗ ನೀವು ಹೇಳ್ತಾ ಇರೋ ಅಂಕಿಅಂಶಗಳನ್ನು ನಾವು ಕೇಳಿದರೆ ಇದು ಒಂದು ಮಧ್ಯಮ ಗಾತ್ರದಕ್ಕಿಂತ ಬಹಳ ದೊಡ್ಡ ಇಂಡಸ್ಟ್ರಿ, ಒಂದು ದೊಡ್ಡ ಉದ್ದಿಮೆಯಾಗಿ ಹೊರಹೊಮ್ಮಿ ಬಿಟ್ಟಿದೆಯಲ್ಲ ಕೆಲವೇ ವರ್ಷಗಳಲ್ಲಿ. 2010 ಬೆಂಗಳೂರಲ್ಲಿ ಒಂದು ನಾರ್ಕೋಟಿಕ್ಸ್ ಇದರ ಒಂದು ಯೂನಿಟ್ ಆರಂಭ ಆಯಿತು. ಅಲ್ಲಿಂದ ಈಚೆಗೆ ಒಂದು 15 ಇಷ್ಟು ದೊಡ್ಡ ಉದ್ದಿಮೆ ಥರ ಆಗಿಬಿಟ್ಟಿದೆಯಲ್ಲ ಅನ್ನೋದು ಬಹಳ ದೊಡ್ಡ ಆಶ್ಚರ್ಯ ಮತ್ತು ತುಂಬ ಆತಂಕಕಾರಿ. ಹೇಗೆ ಇದರ ಪ್ರಭಾವ ಜಾಸ್ತಿ ಇದೆ ಅಂತ ನಿಮ್ಮನ್ನು ತಕ್ಷಣಕ್ಕೆ ಅವರು ಸಂಪರ್ಕಿಸಬೇಕು ಅಥವಾ ಯಾವುದೋ ಒಂದು ಟಿಪ್ ಸಿಕ್ಕಿರುತ್ತೆ ಅವ್ರಿಗೆ ಇದನ್ನ ಹೇಳಬೇಕು ಅನ್ನೋದರಲ್ಲಿ ನೀವು ಹೇಳಿದ್ರೆ ಹೆಲ್ಪ್ ಲೈನ್ ನಂಬರ್ಸ್ ಇದೆ ನಮ್ಮದು ಅಂತ, ಆ ಸಹಾಯವಾಣಿ ಸಂಖ್ಯೆಗಳನ್ನು ನಾವು ನಮ್ಮ ಶ್ರೋತೃಗಳಿಗೆ ಹೇಳಿದರೆ ಬಹುಶಃ ಅವರು ಕೂಡ ಇಂಥದನ್ನು ಕಂಡಾಗ ಹೇಳೋದಕ್ಕೆ ಅನುಕೂಲ ಆಗುತ್ತೆ.
0: ಎರಡು ಥರದ ಹೆಲ್ಪ್ ಲೈನ್ಸ್ ಇದೆ. ಸೆಂಟ್ರಲ್ ಗೌರ್ಮೆಂಟ್ ನಿರ್ಮಿಸಿದ ಮಾನಸ್ ಹೆಲ್ಪ್ ಲೈನ್ ಅಂತ ಒಂದು ಇದೆ, ಅದು ನೇರವಾಗಿ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಅಡಿಯಲ್ಲಿ ಅವರು ಮಾನಿಟರ್ ಮಾಡ್ತಾ ಇರ್ತಾರೆ. 1933 ರಿಪೀಟ್ ಮಾಡ್ತಾ ಇದ್ದೀನಿ, 1933 ಅಂತ ಒಂದು ನಂಬರ್ ಇದೆ, ಟೋಲ್ ಫ್ರೀ ನಂಬರ್ನಲ್ಲಿ ನೀವು ಮಾಹಿತಿ ಕೊಡ್ಬೋದು. ನಿಮ್ಮದು ಯಾವುದೇ ಮಾಹಿತಿ, ನಿಮ್ಮ ನೇಮು, ಅದನ್ನು ನಾವೇನು ತೊಗೊಂಡ್ಬಿಟ್ಟು ಯಾರಿಗೂ ಎಲ್ಲೂ ಪ್ರಸಾರ ಮಾಡಲ್ಲ. ಇನ್ನೊಂದು ನಂಬರ್ ಇದೆ 1908 ಅಂತೇಳಿ, ಇದು ಬೆಂಗಳೂರಿನಲ್ಲಿ ಕಂಟ್ರೋಲ್ ರೂಮ್ ಇದೆ. ಸೊ ಈ ಕಂಟ್ರೋಲ್ ರೂಮ್ ನಂಬರ್ನಲ್ಲಿ ನೀವು ಕಾಲ್ ಮಾಡ್ಬೋದು. ಅದೇ ರೀತಿ 112 ಅಂತ ನಂಬರ್ ಇದೆ, ಈ ನಂಬರಲ್ಲಿ ಕೂಡ ನೀವು ಮಾಹಿತಿ ಕೊಡ್ಬೋದು.
1: ಈ ನಂಬರ್ಗಳನ್ನ ಬಳಸಿ ಮತ್ತೆ ತಂದೆ ತಾಯಿಗಳಿಗೆ ಅಥವಾ ಶಿಕ್ಷಣ ಸಂಸ್ಥೆಗಳ ಸುತ್ತಮುತ್ತಲು ಏನಿಂಥ ಚಟುವಟಿಕೆಗಳು ಕಂಡು ಬಂದಾಗ ಅವರೆಲ್ಲರೂ ಹೆಚ್ಚು ಜಾಗೃತರಾಗಿ ತಮ್ಮ ಮಕ್ಕಳನ್ನ ಉಳಿಸೋದ್ರ ಮೂಲಕ ಒಂದು ಸ್ವಾಸ್ಥ್ಯ ಸಮಾಜವನ್ನ ನಿರ್ಮಾಣ ಮಾಡಲಿ ಅನ್ನುವ ಹಾರೈಕೆ. ರಾಜ ಇಮಾಮ್ ಕಾಸಿಂ ಅವರೇ, ನೀವು ಇಷ್ಟೊತ್ತು ನಮ್ಮ ಜೊತೆಗಿದ್ದು ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ, ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.
2: ಇದುವರೆಗೆ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಸೇವನೆ ಮತ್ತು ಕಳ್ಳಸಾಗಣೆ ವಿರೋಧಿ ದಿನದ ಪ್ರಯುಕ್ತ ಬೆಂಗಳೂರು ನಗರದ ಡಿಸಿಪಿ ಕ್ರೈಂ ವಿಭಾಗದ ರಾಜ ಇಮಾಮ್ ಖಾಸಿಂ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ನೂತನ ಎಸ್ ಕದಂ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

ಆಕಾಶವಾಣಿ ಬೆಂಗಳೂರು. ಸುನ್ಹೆರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಕೇಳುವ ಕಾರ್ಯಕ್ರಮ.

ಇಂದಿನ ಸುನಹರೆ ಪಲ್ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಲತಾ ಮಂಗೇಶ್ಕರ್ ಅವರ ದನಿಯಲ್ಲಿ ಅನ್ಪಡ್ ಚಿತ್ರದ ಗೀತೆ.

ಸುನಿಹರೆ ಪಲ್ ಕಾರ್ಯಕ್ರಮದಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನ ಆಲಿಸ್ತಾ ಇದ್ದೀರಾ. ಇನ್ನೀಗ ಕೇಳಿ ಆನಂದ್ ಬಕ್ಷಿ ಅವರ ಸಾಹಿತ್ಯಕ್ಕೆ ಆರ್ ಡಿ ಬರ್ಮನ್ ಅವರ ಸಂಗೀತವಿರುವ ಅಜನಬಿ ಚಿತ್ರದ ಗೀತೆ. ಹಾಡಿದ್ದಾರೆ ಕಿಶೋರ್ ಕುಮಾರ್.

ರಾಜೇಂದರ್ ಕೃಷನ್ ಅವರ ಗೀತ ಸಾಹಿತ್ಯಕ್ಕೆ ಕಲ್ಯಾಣ್ ಜಿ ಆನಂದ್ ಜಿ ಅವರ ಸ್ವರ ಸಂಯೋಜನೆ ಇರುವ ಬ್ಲ್ಯಾಕ್ ಮೇಲ್ ಚಿತ್ರದ ಗೀತೆ ಹಾಡಿದ್ದಾರೆ ಕಿಶೋರ್ ಕುಮಾರ್.

ಇದುವರೆಗೆ ಸುನ್ಹೆರೆ ಪಲ್ ಕಾರ್ಯಕ್ರಮದಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

0: ಸ್ನೇಹಿತರೆ, ಮಳೆಗಾಲದಲ್ಲಿ ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನ ಕಳಿಸುವುದು,
1: ಕೆಲಸಕ್ಕೆ ಕಚೇರಿಗಳಿಗೆ ಹೋಗುವುದು,
0: ಕೃಷಿ ಚಟುವಟಿಕೆಗಳಿಗೆ ತೆರಳೋದು,
1: ಮನೆಗೆ ಅಗತ್ಯ ಇರೋ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ವಾಹನಗಳಲ್ಲಿ ಓಡಾಡೋದು, ಇವೆಲ್ಲ ಅನಿವಾರ್ಯ.
0: ಇಂತಹ ಸಮಯದಲ್ಲಿ ರಸ್ತೆ ಕಾಮಗಾರಿಗಳು ನಡೆಯುತ್ತಲೇ ಇರುತ್ತವೆ.
1: ಹಳ್ಳಗಳು, ಗುಂಡಿಗಳು ಮಳೆ ನೀರಿನಿಂದ ತುಂಬಿರುತ್ತವೆ.
0: ಅವುಗಳು ತಮ್ಮ ಗಮನ

0: ಕಾರಣಕ್ಕೆ ಬಾರದೇ ಇರಬಹುದು.
1: ನೀವು ವಾಹನ ಸವಾರಿ ಮಾಡ್ತಾ ಇದ್ರೆ ಅಪಘಾತಕ್ಕೀಡಾಗಿ ಸಾವು ನೋವು ಸಂಭವಿಸೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ.
0: ಮಳೆಗಾಲದಲ್ಲಿ ಅನಿವಾರ್ಯ ಅನ್ಸಿದ್ರೆ ಮಾತ್ರ ವಾಹನಗಳನ್ನ ಬಳಸಿ.
1: ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ.
0: ನಿಮ್ಮ ಸುರಕ್ಷತೆ ನಿಮ್ಮ ಜವಾಬ್ದಾರಿ.
2: ಆಕಾಶವಾಣಿ ಬೆಂಗಳೂರು. ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದಿನ ಸವಿನೆನಪು ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಪಿಬಿ ಶ್ರೀನಿವಾಸ್ ಹಾಗೂ ವಾಣಿ ಜೈರಾಮ್ ಅವರ ದನಿಯಲ್ಲಿ ಎರಡು ಕನಸು ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ಗೀತ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸ್ವರ ಸಂಯೋಜನೆ ಇದೆ.

ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರು ಸಂಗೀತ ನೀಡಿರುವ ನಾಗರಹಾವು ಚಿತ್ರದ ಗೀತೆ ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್.

ಕಪ್ಪು ಕತ್ತಲೆಯು ಮುತ್ತಿರಲು, ವೀರ ಕಾವಲುಗಾರ ಭೋಜನಕ್ಕೆ ನಡೆದಿರಲು, ಸಿಹಿ ನೀರ ತರಲೆಂದು ಅವನ ಸತಿ ಬಂದಿರಲು, ಕಳ್ಳಗಂಡಿಯ ಹಿಂದೆ ಪಿಸುಮಾತ ಕೇಳಿದಳು, ಆಲಿಸಿದಳು, ಎಣುಕಿದಳು, ವೈರಿಪಡೆ ಕೋಟೆಯತ್ತ ಬರುವುದನ್ನು ಕಂಡಳು.

ಸವಿ ನೆನಪು ಕಾರ್ಯಕ್ರಮದಲ್ಲಿ ಇನ್ನೀಗ ಕೇಳಿ ಎಸ್ ಜಾನಕಿ ಅವರ ದನಿಯಲ್ಲಿ ಸೀತಾ ಚಿತ್ರದ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರ ರಾಗ ಸಂಯೋಜನೆ ಇದೆ.

ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಹೊಂಬಿಸಿಲು ಚಿತ್ರದ ಗೀತೆ, ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿದೆ.

ಸವಿ ನೆನಪು ಕಾರ್ಯಕ್ರಮದಲ್ಲಿ ಹಳೆಯ ಸುಮಧುರವಾದ ಗೀತೆಗಳನ್ನ ಆಲಿಸ್ತಾ ಇದ್ದೀರಾ. ಇನ್ನೀಗ ಕೇಳೋಣ ಗಾಂಧಿನಗರ ಚಿತ್ರಕ್ಕಾಗಿ ಎಲ್ ಆರ್ ಈಶ್ವರಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಒಂದು ಗೀತೆ. ಚಿ ಉದಯಶಂಕರ್ ಅವರ ಗೀತ ರಚನೆಗೆ ಸತ್ಯಂ ಅವರ ಸಂಗೀತವಿದೆ.

ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ರಾಗ ಸಂಯೋಜನೆ ಇರುವ ಭಾಗ್ಯವಂತರು ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

ಪಾವನ ಗಂಗಾ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ. ಚಿ ಉದಯಶಂಕರ್ ಅವರ ಗೀತರಚನೆಗೆ ರಾಜನ್ ನಾಗೇಂದ್ರ ಅವರ ಸ್ವರ ಸಂಯೋಜನೆ ಇದೆ.

ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ರಚನೆಗೆ ವಿಜಯ್ ಭಾಸ್ಕರ್ ಅವರು ಸಂಗೀತ ನೀಡಿರುವ ಶರಪಂಜರ ಚಿತ್ರದ ಗೀತೆ ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ.

ಸಾಕ್ಷಾತ್ಕಾರ ಚಿತ್ರಕ್ಕಾಗಿ ಪಿ ಸುಶೀಲ ಅವರು ಹಾಡಿರುವ ಗೀತೆ ಕಣಗಲ್ ಪ್ರಭಾಕರ್ ಶಾಸ್ತ್ರಿಯವರ ರಚನೆಗೆ ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನವಿದೆ.

ಇನ್ನು ಮುಂದೆ ಕೇಳಿ ವಾಣಿ ಜೈರಾಮ್ ಹಾಗೂ ಸಂಗಡಿಗರು ಹಾಡಿರುವಂತಹ ಸುವರ್ಣ ಸೇತುವೆ ಚಿತ್ರದ ಗೀತೆ. ಗೀತಾಪ್ರಿಯ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಇವುಗಳ ಸ್ವರಗಳಲ್ಲಿ ಸೊಸೆ ತಂದ ಸೌಭಾಗ್ಯ ಚಿತ್ರದ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ.

ಈಗ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬೆಂಗಳೂರು ಲತಾ ಅವರು ಹಾಡಿರುವಂತಹ ಜ್ವಾಲಾಮುಖಿ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಗೀತ ರಚನೆಗೆ ಎಂ ರಂಗರಾವ್ ಅವರ ಸಂಗೀತವಿದೆ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಎರಡು ಕನಸು ಚಿತ್ರದ ಗೀತೆ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್ ಹಾಗೂ ವಾಣಿ ಜಯರಾಮ್. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

0: ಆದಿತ್ಯ ಕನಿಯಾಲ. ವಿಜಯಪುರ ಜಿಲ್ಲೆ ಆಲಮೇಲ ಪಟ್ಟಣದಲ್ಲಿ 145 ಕೋಟಿ ರೂಪಾಯಿ ಅನುದಾನದಲ್ಲಿ ತೋಟಗಾರಿಕೆ ಕಾಲೇಜು, 44 ಕೋಟಿ ರೂಪಾಯಿ ವೆಚ್ಚದ ಕಡಣಿ ಸೇತುವೆ, 3 ಕೋಟಿ ರೂಪಾಯಿ ಸುಸಜ್ಜಿತ ಕ್ರೀಡಾಂಗಣ ಸೇರಿದಂತೆ 25 ಕೋಟಿ ರೂಪಾಯಿ ಅನುದಾನದ ಆಲಮೇಲ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಅವರು, ಶಾಸಕ ಅಶೋಕ್ ಮನಗೂಳಿಯವರ ಪ್ರಸ್ತಾವನೆ ಮೇರೆಗೆ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಅನುದಾನ ಮೀಸಲಿಟ್ಟು ಕಾಮಗಾರಿಗಳಿಗೆ ಚಾಲನೆ ನೀಡಿರುವುದಾಗಿ ತಿಳಿಸಿದರು. ಕೈಗಾರಿಕೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಖಾತೆ ಸಚಿವ ಎಂಬಿ ಪಾಟೀಲ್ ಪಾಲ್ಗೊಂಡಿದ್ದರು. ರಾಜ್ಯದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ರಾಜ್ಯದ 4 ಸಾರಿಗೆ ಸಂಸ್ಥೆಗಳ ಬಸ್ಗಳಲ್ಲಿ ಪ್ರಯಾಣಿಸಲು ಉಚಿತ ಬಸ್ ಪಾಸ್ ವಿತರಿಸಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಈಗಾಗಲೇ ಶುಲ್ಕ ಪಾವತಿಸಿ ಬಸ್ ಪಾಸ್ ಪಡೆದಿರುವ ವಿದ್ಯಾರ್ಥಿಗಳು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಸಂಪೂರ್ಣ ವಿವರ ದಾಖಲಿಸಿ ತಮ್ಮ ಹಣವನ್ನು ಮರಳಿ ಪಡೆಯಬಹುದು ಎಂದು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ತಿಳಿಸಿದೆ. ರಾಜ್ಯಾದ್ಯಂತ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಶನಿವಾರದ ಶಾಲಾ ಸಮಯವನ್ನು ಬೆಳಗ್ಗೆ 8:30 ಮಧ್ಯಾಹ್ನ 12:30 ನಿಗದಿಪಡಿಸಲಾಗಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತ ವಿಕಾಸ್ ಕಿಶೋರ್ ಸುರಳ್ಕರ್ ತಿಳಿಸಿದ್ದಾರೆ. ಸಾಕ್ಷ್ಯವು ಸ್ಪಷ್ಟವಾಗಿದೆ, ತಡೆಗಟ್ಟುವಿಕೆಯಲ್ಲಿ ಹೂಡಿಕೆ ಮಾಡಿ ಎಂಬ ವಿಷಯ ಆಧರಿಸಿ ಇಂದು ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನವನ್ನು ಆಚರಿಸಲಾಗುತ್ತಿದೆ. ಧಾರವಾಡದ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆ ಡಿಮಾನ್ಸ್ ಮನೋ ವೈದ್ಯಕೀಯ ಸಾಮಾಜಿಕ ಕಾರ್ಯಕರ್ತ ಡಾ ಅಶೋಕ್ ಕೋರಿ ದಿನದ ಮಹತ್ವದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಮಾದಕ ವಸ್ತುಗಳ ಸೇವನೆ ವ್ಯಸನವು ವ್ಯಕ್ತಿಯ ಆರೋಗ್ಯ, ಕುಟುಂಬ, ಸಮಾಜದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಈ ದಿನದ ಮಹತ್ವ ಮಾದಕ ವಸ್ತುಗಳ ದುರುಪಯೋಗವನ್ನು ತಡೆಯುವುದರ ಜೊತೆಗೆ ಯುವಜನರಲ್ಲಿ ಜಾಗೃತಿ ಮೂಡಿಸುವುದು ಮತ್ತು ಅಕ್ರಮ ಮಾದಕ ವಸ್ತುಗಳ ವ್ಯಾಪಾರವನ್ನು ನಿಯಂತ್ರಿಸಲು ಜಾಗತಿಕ ಸಹಕಾರವನ್ನು ಉತ್ತೇಜಿಸುವುದಾಗಿದೆ. ಇಂದಿನ ಸಮಾಜದಲ್ಲಿ ಮಾದಕ ವಸ್ತುಗಳ ಸೇವನೆ ಒಂದು ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿ ಕಾಡುತ್ತಿದೆ. ಯುವಜನಾಂಗವು ಮಾದಕ ವಸ್ತುಗಳ ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಅರಿತುಕೊಳ್ಳಬೇಕಾಗಿದೆ. ವೈದ್ಯರ ಮಾರ್ಗದರ್ಶನವೂ ಕೂಡ ಅತ್ಯಗತ್ಯವಾಗಿದೆ. ಟೆಲಿಮನಸ್ 144 16 ಉಚಿತ ಸಹಾಯವಾಣಿಗೆ ಕರೆ ಮಾಡುವುದರ ಮೂಲಕವೂ ಮಾದಕ ವ್ಯಸನದಿಂದ ಹೊರಬರಲು ಸಹಾಯವನ್ನು ಪಡೆದುಕೊಳ್ಳಬಹುದು.
0: ಯಾದಗಿರಿ ನಗರದಲ್ಲಿ ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಹಾಗೂ ಅಕ್ರಮ ಸಾಗಾಣೆ ವಿರೋಧಿ ದಿನದಂಗವಾಗಿ ಆಯೋಜಿತ ಜಾಗೃತಿ ಪಾದಯಾತ್ರೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿಕ್ ಶಂಕರ್ ಚಾಲನೆ ನೀಡಿದರು. ಇಂದು ಮಹಾನ್ ಕವಿ, ರಾಷ್ಟ್ರೀಯ ಗೀತೆ ವಂದೇ ಮಾತರಂ ರಚಿಸಿದ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ಅವರ ಜಯಂತಿ. ಕೇಂದ್ರ ಗೃಹ ಖಾತೆ ಸಚಿವರಾದ ಅಮಿತ್ ಶಾ, ಲೋಕಸಭಾ ಸಭಾಪತಿ ಓಂ ಬಿರ್ಲಾ ಸೇರಿದಂತೆ ಗಣ್ಯರು ಬಂಕಿಮರ ಸಾಹಿತ್ಯಿಕ ಕೊಡುಗೆಗಳನ್ನು ಸ್ಮರಿಸಿದ್ದು ಶ್ರದ್ಧಾಸುಮನ ಅರ್ಪಿಸಿದ್ದಾರೆ. ಧಾರವಾಡದ ರೂಟ್ಸೆಟ್ ಸಂಸ್ಥೆಯಲ್ಲಿ ಬೆಳಗಾವಿ, ಹಾವೇರಿ, ಗದಗ್, ಕೊಪ್ಪಳ, ಯಾದಗಿರಿ ಹಾಗೂ ವಿಜಯನಗರ ಜಿಲ್ಲೆಗಳ 30 ಶಿಬಿರಾರ್ಥಿಗಳಿಗೆ 30 ದಿನಗಳ ಟೇಲರಿಂಗ್ ಕೌಶಲ್ಯ ತರಬೇತಿ ಕಾರ್ಯಾಗಾರ ನಡೆಯಿತು ಎಂದು ರೂಟ್ಸೆಟ್ ನಿರ್ದೇಶಕ ಜಿಪಿ ಪೃಥ್ವಿರಾಜ್ ತಿಳಿಸಿದ್ದಾರೆ. ಶಿಕ್ಷಣ ಇಲಾಖೆಯ ಗದಗ ಶಹರ ಸಂಪನ್ಮೂಲ ಕೇಂದ್ರದಲ್ಲಿ ಪ್ರಾದೇಶಿಕ ಸಾರಿಗೆ ಇಲಾಖೆ ಅಧಿಕಾರಿ ಅರುಣ್ ಕುಮಾರ್ ಕಟ್ಟಿಮನಿ ಶಾಲಾ ವಾಹನಗಳ ಸುರಕ್ಷತೆ ಹಾಗೂ ಮಕ್ಕಳ ರಕ್ಷಣೆಗೆ ಸಂಬಂಧಿಸಿ ಶಾಲಾ ವಾಹನಗಳ ಚಾಲಕರು ಮತ್ತು ನಿರ್ವಾಹಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳು ಹಾಗೂ ಗ್ರಾಮ ಪಂಚಾಯಿತಿಗಳಲ್ಲಿ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026 ಪರಿಣಾಮಕಾರಿಯಾಗಿ ಕಾಲಮಿತಿಯೊಳಗೆ ಅನುಷ್ಠಾನಗೊಳಿಸುವಂತೆ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಸೂಚಿಸಿದ್ದಾರೆ. ನಾಡಿದ್ದು ಜೂನ್ 28 ಭಾನುವಾರ ರಾಜ್ಯಾದ್ಯಂತ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಜರುಗಲಿದೆ. 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸುವಂತೆ ಕೋಲಾರ ಜಿಲ್ಲೆ ಆರೋಗ್ಯಾಧಿಕಾರಿ ಡಾ ಜಿ ಶ್ರೀನಿವಾಸ್ ಕೋರಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ ಸರಣಿಯ 135ನೇ ಆವೃತ್ತಿ ನಾಡಿದ್ದು ಭಾನುವಾರ ಬೆಳಗ್ಗೆ 11 ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಇಂದು ಕೊನೆಯ ದಿನವಾಗಿದೆ. ಉಚಿತ ದೂರವಾಣಿ ಸಂಖ್ಯೆ 1800 11 7800 ಕರೆ ಮಾಡಿ ಅಭಿಪ್ರಾಯಗಳನ್ನು ಧ್ವನಿಮುದ್ರಿಸಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ.

0: ಗೆಳತಿಯರಿಗೆಲ್ಲ ನಮಸ್ಕಾರ. ನಿಮ್ಮೆಲ್ಲರಿಗೂ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅನುಪಮಾ ನಿರಂಜನರವರ ಆತ್ಮಕಥೆ ಬರಹಗಾರ್ತಿಯ ಬದುಕು ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೆಜಿ ಕವಿತಾ.
1: ವ್ಯಕ್ತಿಯೊಬ್ಬ ತನ್ನ ಜೀವನದ ಚರಿತ್ರೆ, ಅನುಭವ, ಸಾಧನೆಗಳು, ಸುತ್ತಲಿನ ಪರಿಸರ, ಸನ್ನಿವೇಶಗಳು, ಘಟನೆಗಳನ್ನು ತಾನೇ ಸ್ವತಃ ಕೃತಿಯಾಗಿಸುವುದೇ ಆತ್ಮಕಥೆ. ಸಾಹಿತ್ಯದಲ್ಲಿ ಆತ್ಮಕಥೆ ಜನಪ್ರಿಯ ಪ್ರಕಾರವಾಗಿದೆ. ಪುರುಷ ಲೇಖಕರಾದರೆ ತನ್ನ ವೃತ್ತಿ, ಪ್ರವೃತ್ತಿ, ವೈಯಕ್ತಿಕ ಬದುಕು, ರಾಜಕೀಯ, ಸಾರ್ವಜನಿಕ ವಿವರಗಳನ್ನು ಆತ್ಮಕಥನದಲ್ಲಿ ಪ್ರಸ್ತಾಪಿಸುತ್ತಾನೆ. ಆದರೆ ಮಹಿಳಾ ಲೇಖಕಿಯೊಬ್ಬಳು ಭಾವನಾತ್ಮಕ ವಿವರ, ಕುಟುಂಬ, ಸಾಮಾಜಿಕ ಸ್ಥಿತಿಗಳಷ್ಟನ್ನೇ ಹೇಳಬಲ್ಲಳು. ವೈಯಕ್ತಿಕ ಬದುಕಿನ ವಿವರಗಳನ್ನು ತೆರೆದಿಡುವಲ್ಲಿ ಆಕೆ ಹಿಂಜರಿಯುತ್ತಾಳೆ. ಆತ್ಮಕಥೆಗಳನ್ನು ಕೆಲವೊಮ್ಮೆ ಅನುಮಾನದಿಂದ ಅಂತರ ಕಾಯ್ದಿಟ್ಟುಕೊಂಡೇ ಓದಬೇಕಾಗುತ್ತದೆ. ಆತ್ಮಕಥೆಗಳು ಪೂರ್ತಿ ಸತ್ಯವಲ್ಲ ಎಂಬ ಗಿರೆಡ್ಡಿ ಗೋವಿಂದರಾಜು ಅವರ ಮಾತನ್ನು ನಾವು ಇಲ್ಲಿ ನೆನಪಿನಲ್ಲಿ ಇರಿಸಿಕೊಳ್ಳಬೇಕಾಗುತ್ತದೆ. ಕನ್ನಡದಲ್ಲಿ ಮಹಿಳಾ ಆತ್ಮಕಥೆಗಳು ತೀರಾ ಇತ್ತೀಚೆಗಷ್ಟೇ ಗಣನೀಯವಾಗಿ ಪ್ರಕಟಗೊಳ್ಳುತ್ತಿವೆ. ಪ್ರಗತಿಶೀಲ ಕಾಲಘಟ್ಟದ ಡಾಕ್ಟರ್ ಅನುಪಮಾ ನಿರಂಜನರ ಎರಡು ಪುಸ್ತಕಗಳು ಆ ಕಾಲಘಟ್ಟದ ಮಹಿಳಾ ಸಾಹಿತ್ಯಗಳು, ಪುರುಷ ಸಾಹಿತಿಗಳ ಧೋರಣೆಗಳು, ಮಹಿಳಾ ಸಾಹಿತಿಗಳ ಅಸ್ತಿತ್ವಕ್ಕಾಗಿ ಹೋರಾಟ, ಸೋಲು, ಯಶಸ್ಸುಗಳ ಚರಿತ್ರೆಗಳನ್ನು ನಮ್ಮ ಮುಂದಿರಿಸಿವೆ. 1934 ತೀರ್ಥಹಳ್ಳಿಯಲ್ಲಿ ಜನಿಸಿದ ವೆಂಕಟಲಕ್ಷ್ಮಿ ತಂದೆ ಸ್ಕೂಲ್ ಇನ್ಸ್ಪೆಕ್ಟರ್ ಶಿವರಾಮಯ್ಯನವರ ಒತ್ತಾಸೆಯಿಂದ ತಾವು ಇಚ್ಛಿಸಿದ ಮೆಡಿಕಲ್ ಕೋರ್ಸ್ ಅನ್ನು ಮುಗಿಸುತ್ತಾರೆ. ಅಪ್ಪನ ಕಡೆಯ 3 ತಾತಂದಿರೂ ಜಿಲ್ಲಾಧಿಕಾರಿ, ವೈದ್ಯಾಧಿಕಾರಿಗಳು, ಸರ್ಕಾರದ ಅಂಡರ್ ಸೆಕ್ರೆಟರಿಯಾಗಿದ್ದವರು. ಅವರ ಮನೆಯಲ್ಲಿನ ಕನ್ನಡ ಮತ್ತು ಇಂಗ್ಲಿಷ್ ಪುಸ್ತಕಗಳ ಅವರ ಗತ್ತುಗೈರತ್ತುಗಳು ವೆಂಕಟಲಕ್ಷ್ಮಿಯ ಮೇಲೆ ಪರಿಣಾಮವನ್ನು ಬೀರುತ್ತದೆ. ವೆಂಕಟಲಕ್ಷ್ಮಿ ಚೆನ್ನಾಗಿ ಓದಿ ದುಡ್ಡಿಗಿಂತ ವಿದ್ಯೆ ಮುಖ್ಯ ಎಂಬ ತಂದೆಯ ಮಾತಿನಂತೆ ಓದು ವಿದ್ಯೆಗಳಿಗೆ ಆದ್ಯತೆಯನ್ನು ನೀಡುತ್ತಾ ಬರವಣಿಗೆಯ ಕಡೆಗೂ ಆಕರ್ಷಿತರಾಗುತ್ತಾರೆ. ಸುತ್ತಲ ಪರಿಸರಗಳು, ಘಟನೆಗಳು, ಸಮಾಜದಲ್ಲಿ ನಡೆಯುತ್ತಿದ್ದ ಅನ್ಯಾಯ, ಬಡತನ, ನೋವುಗಳನ್ನು ತನ್ನದೇ ರೀತಿಯಲ್ಲಿ ಆಕೆ ಕಥಾರೂಪದಲ್ಲಿ ಬರೆದರು. ಮನೆಯ ಬಡತನದ ನೋವನ್ನು ಸಾಹಿತ್ಯ ರಚನೆಯಲ್ಲಿ ಸಿಕ್ಕ ಗೌರವಗಳಿಂದ ಮರೆಯುವಂತಾಗುತ್ತದೆ. ವಿಚಾರವಂತ ಗೆಳತಿಯರ ಸಂಸರ್ಗದಿಂದಾಗಿ ವಿದ್ಯಾರ್ಥಿ ಪರಿಷತ್ತು, ರಷ್ಯಾದ ಸಮಸಮಾಜಗಳ ಕುರಿತ ತಿಳುವಳಿಕೆ, ಕ್ರಾಂತಿ ಪತ್ರಿಕೆಗಳ ಒಡನಾಟ ವೆಂಕಟಲಕ್ಷ್ಮಿಗೆ ಹೊಸ ಅರಿವನ್ನು ನೀಡಿತು. ಈ ಸಂದರ್ಭದಲ್ಲಿ ಭೂಗತ ರಾಜಕೀಯ ತರುಣ ಕುಳಕುಂದ ಶಿವರಾಯರ ಪರಿಚಯ ಇವರ ಬದುಕು ಭವಿಷ್ಯವನ್ನು ಬದಲಾಯಿಸುವಂತೆ ಮಾಡುತ್ತದೆ. ಇವರ ಕಥೆಗಳ ಪ್ರಕಟಣೆಗೆ ಒತ್ತಾಸೆಯಾಗಿ ನಿಂತ ಶಿವರಾಯರು ಮುಂದೆ ನಿರಂಜನ ಅಂಕಿತನಾಮದಿಂದ ಲೇಖಕಿಯ ಬರವಣಿಗೆಗೆ ಜೊತೆಯಾದರು. ಮೆಡಿಕಲ್ ವಿದ್ಯಾಭ್ಯಾಸ ಮುಗಿಯುವವರೆಗೂ ವಿವಾಹ ಮುಂದೂಡಿದರು. ವೆಂಕಟಲಕ್ಷ್ಮಿ ಅನುಪಮ ಆದರು. ಕುಟುಂಬದ ವಿರೋಧದ ನಡುವೆಯೂ ಸ್ವತಂತ್ರವಾಗಿ ಬದುಕಿದರು. ಬರವಣಿಗೆಯಿಂದಲೇ ಬದುಕಬೇಕೆಂಬ ಹಠದ ನಿರಂಜನರು ಅಧ್ಯಯನಶೀಲರಾಗಿದ್ದರು. ದೇಶಭಕ್ತ ಹಾಗೂ ಕ್ರಾಂತಿಕಾರಿ ತರುಣರಾಗಿದ್ದರು. ಆಗಿನ್ನೂ ವಿದ್ಯಾಭ್ಯಾಸ ಮುಗಿಸಿದ್ದ ಅನುಪಮ ಕುಟುಂಬವನ್ನು ನಿರ್ವಹಿಸಲು ಬೇಕಾದ ಹಣಕಾಸು, ಮನೆ ಬಾಡಿಗೆ, ಕ್ಲಿನಿಕ್ ತೆರೆಯಲು ಬೇಕಾದ ಸೌಲಭ್ಯಗಳನ್ನೆಲ್ಲ ಸಜ್ಜನ ಸ್ನೇಹಿತರು ಹಾಗೂ ಸಾಹಿತಿಗಳಿಂದ ಪಡೆದುಕೊಂಡರು. ಅಕ್ಷರಶಃ ಬೇಂದ್ರೆಯವರ ನಾನು ಬಡವ ಆಕೆ ಬಡವಿ ಶೈಲಿಯಲ್ಲೇ ಬದುಕಿದರು. ಸಾಹಿತ್ಯದ ಮೇಲಿನ ಆಸಕ್ತಿ ಪ್ರವೃತ್ತಿಯಾಯಿತು. ವೃತ್ತಿ ಪ್ರವೃತ್ತಿಗಳೆರಡನ್ನೂ ಸರಿಸಮಾನವಾಗಿ ಸರಿದೂಗಿಸಿಕೊಂಡು ಹೋಗಲು ಅನುಪಮ ದೊಡ್ಡ ಹೋರಾಟವನ್ನೇ ಮಾಡಬೇಕಾಯಿತು. ದುಡಿಮೆ ಇಲ್ಲವಾದರೆ ಬದುಕಿಲ್ಲ. ಮನೆಯಲ್ಲಿ ಹಿರಿಯರಾದ ಅತ್ತೆಗೆ ಮನೆ ಕೆಲಸದಲ್ಲಿ ನೆರವು, ಕ್ಲಿನಿಕ್ನಲ್ಲಿ ರೋಗಿಗಳನ್ನು ಉಪಚರಿಸುವುದು, ಸಂಜೆ ಮತ್ತೆ ಮನೆ ಕೆಲಸ, ಮುಗಿದ ನಂತರ ಬರವಣಿಗೆಯತ್ತ ಗಮನ ಹರಿಸುವುದು, ಮಕ್ಕಳ ಊಟ, ಆರೋಗ್ಯ, ಓದು, ವಿದ್ಯಾಭ್ಯಾಸದತ್ತ ಗಮನ ಹರಿಸುವುದು, ಈ ಎಲ್ಲ ಎಡಬಿಡದ ಒತ್ತಡ ಸಾಹಿತ್ಯ ರಚನೆಯತ್ತ ಗಮನ ಹರಿಸಲು ಅಸಾಧ್ಯವಾಗುವಂತೆ ಮಾಡುತ್ತಿತ್ತು. ಆಯಾಸದಿಂದಾಗಿ ಸೃಜನಶೀಲತೆಯ ಅಭಿವ್ಯಕ್ತಿಗಾಗಿ ಅವಕಾಶ ನೀಡಲು ಸಾಧ್ಯವಾಗುತ್ತಿರಲಿಲ್ಲ. ಇಂತಹ ಅಸಹಾಯಕತೆಯ ಸಂದರ್ಭದಲ್ಲೆಲ್ಲ ಲೇಖಕಿ ಅನುಪಮಾ ಅವರು ವರ್ಜಿನಿಯಾ ವೂಲ್ಫ್ ಹಾಗೂ ಆಕೆಯ ಕೃತಿ ಎ ರೂಮ್ ಆಫ್ ಒನ್ಸ್ ಓನ್ ಅನ್ನು ಪದೇ ಪದೇ ನೆನಪಿಸಿಕೊಳ್ಳುತ್ತಾರೆ. ಪಾಶ್ಚಾತ್ಯ ಹಾಗೂ ಪೌರಾತ್ಯ ಕಲ್ಪನೆಗಳಿಗೆ ಹೆಣ್ಣಿಗೆ ಸಂಬಂಧಿಸಿದಂತೆ ಎಷ್ಟೋ ಹೋಲಿಕೆಗಳಿದ್ದವು. ಪುರುಷ ಪ್ರಧಾನ ವ್ಯವಸ್ಥೆ, ಸ್ಥಾಪಿತ ಕಟ್ಟುಪಾಡುಗಳು,

0: ಸಂಪ್ರದಾಯಗಳು ಹೆಂಗಸೆಂದರೆ ವಿನಯ, ನಾಚಿಕೆ, ಅಧೀನತೆ, ತ್ಯಾಗ, ಸೇವೆ, ದೇವತೆ ಇತ್ಯಾದಿ ಕಟ್ಟುಪಾಡುಗಳ ಚಿತ್ರಣಗಳೆಲ್ಲ ಒಂದೇ ಆಗಿದ್ದವು. ಜಗತ್ತಿನ ಮಹಿಳಾ ಸಾಹಿತಿಗಳೆಲ್ಲ ಇದೇ ದ್ವಂದ್ವಗಳಿಂದ ನಲುಗಿ ಹೋಗುತ್ತಿರುವ ಬಗೆಗೆ ಅನುಪಮಾಗೆ ನೋವಿತ್ತು. ತನ್ನತನ ಹೊಂದಿರುವ ಬೌದ್ಧಿಕ ವಲಯದಲ್ಲಿ ಕ್ರಿಯಾಶೀಲಳಾಗಿರುವ ಹೆಣ್ಣು ಜಗತ್ತಿಗೆ ತೆರೆದುಕೊಳ್ಳಬೇಕು ಎಂಬ ಆಕಾಂಕ್ಷೆ ಇತ್ತು. ಒಳ್ಳೆಯ ವೈದ್ಯೆಯಾಗಬೇಕು ಎಂಬ ಪ್ರಬಲ ಆಸೆಯಷ್ಟೇ ಒಳ್ಳೆಯ ಹೆಂಡತಿ, ಗೃಹಿಣಿ, ತಾಯಿ ಆಗಬೇಕು ಎನ್ನುವುದೂ ಅವರಲ್ಲಿತ್ತು. ಉದ್ಯೋಗದ ಕಾರಣ ಮನೆ, ಗಂಡ, ಮಕ್ಕಳನ್ನು ನಿರ್ಲಕ್ಷಿಸುತ್ತಿದ್ದೇನೆ ಎಂಬ ಅಪರಾಧಿ ಭಾವವೂ ಕಾಡುತ್ತಿತ್ತು. ನಿರಂಜನರು ಅಧ್ಯಯನಶೀಲರಾಗಿದ್ದು ಬರವಣಿಗೆಗೆ ಪ್ರಾರಂಭಿಸಿದರೆ ರಾತ್ರಿ ಹಗಲು ಎಂಬ ವ್ಯತ್ಯಾಸವಿಲ್ಲದೆ ಒಂದೂವರೆ ಎರಡು ತಿಂಗಳಲ್ಲಿ ಕಾದಂಬರಿ ಮುಗಿಸುತ್ತಿದ್ದರು. ಗಂಭೀರವಾದ ಸಾಹಿತ್ಯ ಹೊರಬರುತ್ತಿತ್ತು. ಒಂದೇ ಸೂರಿನಡಿ ಅನುಪಮ ಹಾಗೂ ನಿರಂಜನರಿಬ್ಬರೂ ಸಾಹಿತ್ಯ ರಚಿಸುತ್ತಿದ್ದರೂ ಕೂಡ ಬರವಣಿಗೆಯಲ್ಲಿ ಭಿನ್ನತೆ ಇತ್ತು. ಪತಿ ಪತ್ನಿಯರಿಬ್ಬರೂ ವಸ್ತು ವಿಷಯಗಳ ಬಗ್ಗೆ ಚರ್ಚಿಸುತ್ತಿರಲಿಲ್ಲ. ಬರೆಯುವ ಪ್ರೇರಣೆಯಾದಾಗ ತಕ್ಷಣವೇ ಕುಳಿತು ಬರೆಯುವ ಅನುಕೂಲ, ಸಮಯಾವಕಾಶ, ಏಕಾಂತಗಳು ಹೆಣ್ಣಾದ ಕಾರಣ ಒದಗುತ್ತಿರಲಿಲ್ಲ. ಊಲ್ಫ್ ಹೇಳುವಂತೆ ಏಕಾಂತ, ಪ್ರತ್ಯೇಕ ಕೊಠಡಿ, ಪ್ರತ್ಯೇಕ ಕುರ್ಚಿ ಮೇಜುಗಳ ಸವಲತ್ತು ಮಹಿಳಾ ಸಾಹಿತಿಗಳಿಗೆ ಲಭ್ಯವಿರಲಿಲ್ಲ. ಆದರೆ ಬರವಣಿಗೆಗೆ ನಿರಂಜನರ ಒತ್ತಾಸೆ ನಿರಂತರವಾಗಿತ್ತು. ಅನುಪಮ ತಮ್ಮ ಅನೇಕ ಕಾದಂಬರಿ ಹಾಗೂ ವೈದ್ಯಕೀಯ ಲೇಖನಗಳನ್ನು ಕೆಲವು ಪತ್ರಿಕೆಗಳಿಗೆ ಕಳುಹಿಸುತ್ತಿದ್ದರು. ಧಾರಾವಾಹಿ ರೂಪದಲ್ಲಿ ಬರುತ್ತಿದ್ದ ಕಾದಂಬರಿಗಳು ಜನಪ್ರಿಯವಾಗಿ ನಂತರ ಪುಸ್ತಕ ರೂಪದಲ್ಲಿ ಹೊರಬರುತ್ತಿದ್ದವು. ಪುಸ್ತಕಗಳ ಪ್ರಚಾರವಾಗುತ್ತಿತ್ತು. ಆದರೆ ಧಾರಾವಾಹಿಯಾಗಿ ಬರುವ ಕಾದಂಬರಿಗಳೆಲ್ಲ ಕಳಪೆ ಎಂಬ ಮನೋಭಾವ ಅನೇಕ ವಿಮರ್ಶಕರಿಗೂ ಬುದ್ಧಿಜೀವಿಗಳಿಗೂ ಇತ್ತು. ಮಹಿಳಾ ಕೃತಿಗಳನ್ನು ವಿಮರ್ಶಕರು ವಿಮರ್ಶಿಸದ ಕಾರಣ ಪ್ರಚಾರ ಸಿಗದೆ ಹೋಗುತ್ತಿತ್ತು. ಪುಸ್ತಕಗಳನ್ನು ಯಾರೂ ಓದದೆ ಯಾರ ಕಣ್ಣಿಗೂ ಬೀಳದೆ ಹೋಗುವ ಸಂಭವ ಜಾಸ್ತಿ ಇತ್ತು. ಇದೇ ಕಾರಣಕ್ಕೆ ಮಹಿಳಾ ಸಾಹಿತಿಗಳು ಈ ಮಾಧ್ಯಮವನ್ನೇ ಅವಲಂಬಿಸಿದ್ದರು. ಅನುಪಮ ಅವರ ಕಾದಂಬರಿಗಳನ್ನು ಓದಿದ ನಿರಂಜನ ಅವರು ಶುದ್ಧ ಸೆಂಟಿಮೆಂಟಲ್ ವಸ್ತುಗಳನ್ನು ಕೈಬಿಟ್ಟು ಗಂಭೀರ ವಿಚಾರಗಳನ್ನು ತೆಗೆದುಕೊಳ್ಳಿ ಎಂದು ತಿಳಿ ಹೇಳುತ್ತಾರೆ. ಬರಹಗಾರರಿಗೆ ಭಾಷಾ ಶುದ್ಧತೆ ಹಾಗೂ ಪ್ರೌಢಿಮೆ ಮುಖ್ಯ, ಅಧ್ಯಯನದ ಅಗತ್ಯ ಇದೆ ಎಂದು ನಿರಂಜನರು ಹೇಳಿದಾಗ ಅನುಪಮಾಗೆ ಅಸಮಾಧಾನವಾದರೂ ತಮ್ಮ ಮಿತಿಯನ್ನು ಅನುಪಮ ಅರ್ಥೈಸಿಕೊಳ್ಳುತ್ತಾರೆ. ಅವರು ಬರೆದುಕೊಟ್ಟ ಪಟ್ಟಿಯನ್ನು ಅನುಪಮ ಅವರು ಅನೇಕ ವರ್ಷಗಳ ಕಾಲ ತಮ್ಮೊಂದಿಗೆ ಇರಿಸಿಕೊಂಡು ಬಳಸಿಕೊಳ್ಳುತ್ತಾರೆ. ಹಾಗೂ ತಾನು ಅಪ್ಪಟ ಹಳ್ಳಿಯ ಹೆಣ್ಣಾಗಿ ಕಾಗುಣಿತ, ಅಲ್ಪಪ್ರಾಣ, ಮಹಾಪ್ರಾಣ, ಅಕಾರ ಹಕಾರಗಳ ಉಚ್ಚಾರಣೆಗಳನ್ನು ಸರಿಪಡಿಸಿಕೊಂಡಿದ್ದನ್ನು ಸಜ್ಜನಿಕೆಯಿಂದ ನೆನಪಿಸಿಕೊಳ್ಳುತ್ತಾರೆ. ಅನುಪಮಾರ ಕೃತಿಗಳ ಕಠಿಣ ಟೀಕಾಕಾರರಾಗಿದ್ದ ನಿರಂಜನರಿಂದ ತಮ್ಮ ಬರವಣಿಗೆಗೆ ಪ್ರೌಢತೆ ಬಂತು ಎಂದು ಅನುಪಮ ಸ್ಮರಿಸುತ್ತಾರೆ. ಸುಮಾರು 25 ಕಾದಂಬರಿಗಳು, 8 ಸಣ್ಣ ಕಥೆಗಳು, 2 ಆತ್ಮಕಥನಗಳು, ಶಿಶು ಸಾಹಿತ್ಯ 365 ಕಥೆಗಳ ಗುಚ್ಛ, 9 ವೈದ್ಯಕೀಯ ಸಾಹಿತ್ಯ, 5 ಪ್ರವಾಸ ಕಥನ, ದಾಂಪತ್ಯ ಕಲೆ ಹಾಗೂ ವಿಜ್ಞಾನದ ಬಗ್ಗೆ 2, ಹೀಗೆ ಸಾಕಷ್ಟು ಕೃತಿಗಳನ್ನು ತಮ್ಮ ಅನಾರೋಗ್ಯದ ನಡುವೆಯೂ ರಚಿಸುತ್ತಾರೆ. ಆದರೆ ಕನ್ನಡ ಸಾಹಿತ್ಯದ ಪುರುಷ ಲೇಖಕರು ಅವರ ಕೃತಿಗಳ ಬಗ್ಗೆ ವಿಮರ್ಶಿಸದೇ ಇರುವುದು ಒಟ್ಟು ಮಹಿಳಾ ಲೇಖಕಿಯರನ್ನು ನಿರಾಕರಿಸುವುದು, ಸಾಹಿತ್ಯ ಸಮ್ಮೇಳನಗಳಲ್ಲಿ ಮಹಿಳಾ ಲೇಖಕಿಯರಿಗೆ ಅವಕಾಶ ನೀಡದೇ ಇರುವುದು, ವಿಚಾರಗೋಷ್ಠಿಗಳಲ್ಲಿ ಮಂಡನೆಗಳಿಂದ ದೂರವಿರಿಸುವುದು ಅನುಪಮಾರಂತಹ ಮಹಿಳಾ ಸಾಹಿತಿಗಳಿಗೆ ಅವಮಾನವಾಗುತ್ತಿತ್ತು. ಒಮ್ಮೆ ವಿಚಾರ ಸಂಕಿರಣದ ಉದ್ಘಾಟನೆ ಮಾಡಿದ ಗೋಪಾಲಕೃಷ್ಣ ಅಡಿಗರು, ನೀವು ಎಂದರೆ ಮಹಿಳೆಯರು ಮನುಷ್ಯರನ್ನು ಸೃಷ್ಟಿ ಮಾಡಿ, ಅದಕ್ಕಿಂತ ದೊಡ್ಡ ಕಾರ್ಯ ಬೇರೊಂದಿಲ್ಲ, ನಾವು ಪುರುಷರು ಕಾವ್ಯ ಸೃಷ್ಟಿ ಮಾಡ್ತೀವಿ ಎನ್ನುತ್ತಾರೆ. ಅದಕ್ಕೆ ಪ್ರತಿಯಾಗಿ ವಿಜಯ ದಬ್ಬೆಯವರು, ನಾವು ಮಕ್ಕಳನ್ನೂ ಸೃಷ್ಟಿ ಮಾಡುತ್ತೇವೆ, ಕಾವ್ಯವನ್ನೂ ಸೃಷ್ಟಿಸುತ್ತೇವೆ ಎಂದು ಉತ್ತರಿಸುವ ಮೂಲಕ ತಮ್ಮ ಬೌದ್ಧಿಕ ಮನೋಧರ್ಮಕ್ಕೆ ಸಾಕ್ಷಿಯಾಗುತ್ತಾರೆ. ಲೇಖಕಿಯರ ಸಾಹಿತ್ಯ ಅಡುಗೆ ಮನೆಯ ಸಾಹಿತ್ಯ ಎಂದು ಶ್ರೀಕೃಷ್ಣ ಆಲನಹಳ್ಳಿಯವರು ಅವಗಣನೆ ಮಾಡಿದ್ದು ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ ಜಗತ್ತಿನಾದ್ಯಂತ ಇತ್ತು. ವುಮನ್ಸ್ ರೈಟಿಂಗ್ ಎಂಬ ವರ್ಗೀಕರಣವಿತ್ತು. ಟಿ ಸುನಂದಮ್ಮ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿದ್ದ ಮಹಿಳಾ ಸಂಘಗಳ ಚರ್ಚೆ, ತ್ರಿವೇಣಿ, ವಾಣಿ, ಎಂಕೆ, ಜಯಲಕ್ಷ್ಮಿ ಅಂತಹವರ ಸಾಮರ್ಥ್ಯವನ್ನು ಅದು ಪ್ರಕಟಿಸಿತ್ತು. ಅದಲ್ಲದೆ ಮಹಿಳಾ ಸಂಘಗಳ ಚರ್ಚೆ, ಕರ್ನಾಟಕ ಲೇಖಕಿಯರ ಸಂಘ, ಮಹಿಳಾ ಸಮ್ಮೇಳನ, ಮಹಿಳಾ ವಿಚಾರಗೋಷ್ಠಿ, ಲೇಖಕಿಯರ ಸಮ್ಮೇಳನಕ್ಕೆ ಮಹಿಳೆಯರೇ ಅಧ್ಯಕ್ಷರಾಗುವ ಅವಕಾಶ, ಹೀಗೆ ಮಹಿಳೆಯರು ಮಹಿಳಾ ಸಾಹಿತಿಗಳ ಅಸ್ತಿತ್ವಕ್ಕಾಗಿ ಆ ಕಾಲದಲ್ಲಿ ನಿರಂತರವಾಗಿ ಹೋರಾಡಿದರು ಹಾಗೂ ಅದರಲ್ಲಿ ಯಶಸ್ವಿಯಾದರು. ಅನುಪಮ ನಿರಂಜನ ದಂಪತಿಗಳು ಪರಸ್ಪರ ಒತ್ತಾಸೆಯಾಗಿ ನಿಂತ ಕಾರಣ ಅನೇಕ ಸಂಕಷ್ಟಗಳ ನಡುವೆಯೂ ಕನ್ನಡ ಸಾಹಿತ್ಯಕ್ಕೆ ಹಲವು ಕೊಡುಗೆಗಳನ್ನು ನೀಡಿದರು. ವಿಮೋಚನೆ ನಿರಂಜನರ ಕಾದಂಬರಿ ರಷ್ಯನ್ ಭಾಷೆಗೆ 1,00,000 ಪ್ರತಿಯಲ್ಲಿ ಬಿಡುಗಡೆಯಾಗಿದ್ದು ಒಂದು ಆಶ್ಚರ್ಯ. ಪಾರ್ಶ್ವವಾಯು ಪೀಡಿತರಾಗಿದ್ದ ನಿರಂಜನರು 5 ವರ್ಷದ ಅವಧಿಯಲ್ಲಿ ಕಿರಿಯರಿಗಾಗಿ 7 ಸಂಪುಟಗಳ ಜ್ಞಾನಗಂಗೋತ್ರಿಯನ್ನು ಸಿದ್ಧಪಡಿಸಿದ್ದು. ವಿಶ್ವಕಥಾಕೋಶ ಜಗತ್ತಿನ ಸುಮಾರು 400 ಕಥೆಗಳ 25 ಸಂಪುಟಗಳಲ್ಲಿ ಸಮಾಜವಾದಿ ರಾಷ್ಟ್ರಗಳ ಸಣ್ಣ ಕಥೆಗಳು 3 ವರ್ಷಗಳಲ್ಲಿ ಹೊರತಂದರು. ಇದೇ ಸಂದರ್ಭಕ್ಕೆ ಅನುಪಮಾ ಅವರು ಮೇಲಿಂದ ಮೇಲೆ 2-3 ಸಾರಿ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳಿಗೆ ಒಳಗಾದರು. ಚೇತರಿಸಿಕೊಂಡ ನಂತರ ಕ್ಯಾನ್ಸರ್ ಬದುಕು ಎಂಬ ಕೃತಿಯನ್ನು ರಚಿಸಿದರು. ಅಸಾಮಾನ್ಯ ಪ್ರತಿಭೆಯ ಇವರ ಹಿರಿಯ ಮಗಳು ತೇಜಸ್ವಿನಿ ತನ್ನ 8ನೇ ವಯಸ್ಸಿಗೆ ಇಂಗ್ಲಿಷ್ ಕಾವ್ಯ ಬರೆಯುತ್ತಾಳೆ. ತೇಜಸ್ವಿನಿ ನಿರಂಜನ 16 ವರ್ಷಕ್ಕೆ ತನ್ನ ಮೊದಲ ಕಾವ್ಯ ಸಂಗ್ರಹ ಲಿಕ್ವಿಡ್ ಸಫಾಯರ್ 1974ರಲ್ಲಿ ಅದನ್ನು ಹೊರತರುತ್ತಾಳೆ. ಕಾಮನ್ವೆಲ್ತ್ ಪೋಯಿಟ್ರಿ ಸ್ಪರ್ಧೆಯಲ್ಲಿ ಲಂಡನ್ನಿಂದ ಆಕೆ ವಿಜೇತಳಾಗುತ್ತಾಳೆ. ತಂದೆ ನಿರಂಜನರ ವಿಮೋಚನೆ ಕಾದಂಬರಿಯನ್ನು ಇಂಗ್ಲಿಶಿಗೆ ಭಾಷಾಂತರಿಸುತ್ತಾಳೆ. ಫ್ಯಾಬ್ಲೋ ನೆರೋಡನ ಕವಿತೆಗಳನ್ನು ಕನ್ನಡಕ್ಕೆ ಭಾಷಾಂತರಿಸುತ್ತಾಳೆ. ತೇಜಸ್ವಿನಿ ಹಾಗೂ ಸೀಮಂತಿನಿಯರ ಜಂಟಿ ನೇತೃತ್ವದಲ್ಲಿ ನಿರಂಜನರ 10 ಕಾದಂಬರಿಗಳು ಪುನರ್ ಮುದ್ರಣವಾಗುತ್ತವೆ. ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು ಬೆಂಗಳೂರು ವಿವಿ ಕುಲಪತಿಯಾಗಿದ್ದ ಅವಧಿಯಲ್ಲಿ ಪವಾಡ ತನಿಖಾ ಸಮಿತಿ ಹುಟ್ಟುಹಾಕಿದರು. ವಿಜ್ಞಾನಿಗಳು, ಮನಃಶಾಸ್ತ್ರಜ್ಞರು, ಸಾಹಿತಿಗಳು, ವೈದ್ಯರ ಗುಂಪಿನಲ್ಲಿ ಅನುಪಮಾ ಅವರು ಸದಸ್ಯರಾಗಿದ್ದರು. ಸಮಾಜದಲ್ಲಿರುವ ಮೂಢನಂಬಿಕೆಗಳನ್ನು ತೊಡೆದುಹಾಕಬೇಕು, ಭಾಷಣ ಮತ್ತು ಲೇಖನ ಇತ್ಯಾದಿಗಳ ಮೂಲಕ ಜನರನ್ನು ಜಾಗೃತಗೊಳಿಸಬೇಕು, ಮಂತ್ರತಂತ್ರಗಳ ಮೂಲಕ ಅಮಾಯಕ ಜನರನ್ನು ಮೋಸಗೊಳಿಸುತ್ತಿರುವ ಅಂತ ಅವರನ್ನು ಬೀದಿಗೆ ತಂದಿರಿಸಿದರು. ಅನುಪಮ ನಿರಂಜನರ 2 ಆತ್ಮಕಥೆಗಳು ಪ್ರಗತಿಶೀಲ ಕಾಲಘಟ್ಟದ ಸಾಮಾಜಿಕ, ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ವಿವರಗಳನ್ನು ದಾಖಲಿಸುತ್ತವೆ. ಇಂದು ಮಹಿಳಾ ಸಾಹಿತಿಗಳು ಪಡೆದುಕೊಳ್ಳುತ್ತಿರುವ ಎಲ್ಲಾ ಸವಲತ್ತುಗಳ ಹಿನ್ನೆಲೆಯಲ್ಲಿನ ಅವಮಾನ, ನೋವು, ಸಂಕಟಗಳ ಹಾದಿಯ ಮಾಹಿತಿಗಳು ಈ ಆತ್ಮಕಥನಗಳಿಂದ ತಿಳಿದುಬರುತ್ತವೆ. ಚಳುವಳಿ, ಹೋರಾಟ, ತ್ಯಾಗಗಳ ದಾಖಲೆಗಳಿವೆ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿನ ಮಹಿಳಾ ಸಾಹಿತಿಗಳ ಹೆಜ್ಜೆ ಗುರುತುಗಳು ಈ ಆತ್ಮಕಥನದಲ್ಲಿ ದಾಖಲಾಗಿವೆ.
1: ಇದುವರೆಗೆ ಡಾಕ್ಟರ್ ಅನುಪಮಾ ನಿರಂಜನರವರ ಆತ್ಮಕಥೆ ಬರಹಗಾರ್ತಿಯ ಬದುಕು ಈ ಕುರಿತು ಮಾತನಾಡಿದವರು ಡಾಕ್ಟರ್ ಕೆಜಿ ಕವಿತಾ. ಈಗ ಕೆಲವು ಭಾವಗೀತೆಗಳನ್ನ ಕೇಳೋಣ. ಮೊದಲಿಗೆ ದರಾ ಬೇಂದ್ರೆಯವರು ರಚಿಸಿರುವ ಒಂದು ಭಾವಗೀತೆ, ಹಾಡಿದ್ದಾರೆ ಸಂಗೀತ ಕಟ್ಟಿ.

0: ಧನ್ಯವಾದ.
1: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮಂಗಳಾ ರವಿ ಅವರ ಧ್ವನಿಯಲ್ಲಿರುವ ಒಂದು ಭಾವಗೀತೆ, ರಚನೆ HS ವೆಂಕಟೇಶಮೂರ್ತಿ.

ಇದುವರೆಗೆ ವನಿತಾ ವಿಹಾರ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 409.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್.
1: ಪ್ಲಾಟ್ಫಾರ್ಮ್ ನಂಬರ್ 2 ಸೆ ಚಲನೆ ವಾಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಕೆ ಯಾತ್ರಿಯೋ.
2: ನಾನಿಲ್ಲಿದ್ದೀನಿ.
3: ನಿನ್ನನ್ನಲ್ಲ, ಇದನ್ನು ಮೊಬೈಲ್ ಚಾರ್ಜ್ ಮಾಡೋಕಿತ್ತು,
4: ಬುದ್ಧಿ ಚಾರ್ಜ್ ಮಾಡೋ.
5: ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್.
4: ನೋಡಿದ್ಯಾ
2: ಅಪ್ಪ, ಒಂದ್ ನಿಮಿಷ, ನಾನು ಪೇ ಮಾಡ್ತೀನಿ. ನೋ ಸಿಗ್ನಲ್.
5: ಈಗೇನ್ ಮಾಡ್ತೀಯಾ?
2: ಫ್ರೀ ವೈಫೈ ಇದೆಯಲ್ಲ.
4: ಪೆದ್ದು ಸುಧಾರಿಸ್ಕೋ.
5: ಪೇಮೆಂಟ್ಸ್ಗಾಗಿ ನೋ ಓಪನ್ ವೈಫೈ
2: ಅಂದ್ರೆ ಫ್ರಾಡ್ ಗೆ ಮಾಡಿ. ಬೈ ಬೈ.
5: ಆರ್ಬಿಐ ಹೇಳುತ್ತೆ,
6: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
7: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
8: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
9: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
8: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

0: ಮಾಡಿದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
2: ಎಲ್ಲೆಡೆ ತುಂಬಿದೆ ಆನಂದ.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಸಮಯ ಸರಿಯಾಗಿ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಆರೋಗ್ಯ ಸಂಚಿಕೆ.
1: ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಜೀರ್ಣಾಂಗದ ಕ್ಯಾನ್ಸರ್ ಕುರಿತು ದಾವಣಗೆರೆಯ ಎಸ್

0: ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಸರ್ಜನ್ ಡಾಕ್ಟರ್ ಹನುಮಂತ ನಾಯಕ್ ಅವರೊಂದಿಗೆ ಸಂದರ್ಶನ.
1: ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ಇವತ್ತು ಕಾರ್ಯಕ್ರಮದಲ್ಲಿ ಜೀರ್ಣಾಂಗದ ಕ್ಯಾನ್ಸರ್ ಕುರಿತು ಮಾತಾಡ್ತಾ ಇದ್ದೀವಿ. ಮಾಹಿತಿಯನ್ನು ನೀಡ್ತಾರೆ ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಆರ್ ಕೆ ಹನುಮಂತ ನಾಯಕ್ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ ಮೇಡಮ್.
1: ಓಕೆ, ನಾವು ಇವತ್ತು ಜೀರ್ಣಾಂಗದ ಕ್ಯಾನ್ಸರ್ ಅನ್ನುವಂಥ ವಿಷಯದ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಜೀರ್ಣಾಂಗ ಅನ್ನುವಂಥ ಒಂದು ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆ ಬಗ್ಗೆ ಒಂದು ಪುಟ್ಟ ಪರಿಚಯದ ನಂತರ ನಾವು ಕ್ಯಾನ್ಸರ್ ವಿಷಯಕ್ಕೆ ಬರೋಣ. ಡಾಕ್ಟ್ರೆ,
2: ಜೀರ್ಣಾಂಗ ಅಂದ್ರೆ ನಾವು ಊಟ ಮಾಡ್ತಕ್ಕಂಥದ್ದು ಯಾವ ರೀತಿಯಾಗಿ ಬಾಯಿಯಿಂದ ಅನ್ನನಾಳ, ಜಠರ, ಚಿಕ್ಕರಳು, ದೊಡ್ಡ ಕರಳು, ಮತ್ತೆ ಅದು ಕೊನೆಗೆ ಹೆಂಗೆ ಮಲವಾಗಿ ಬರುತ್ತೆ ಅಲ್ಲಿವರೆಗೂ ಅದಕ್ಕೆ ಸಂಬಂಧಪಟ್ಟ ಅಂಗಗಳು, ಪ್ಯಾಂಕ್ರಿಯಾಸ್, ಲಿವರ್ ಇವೆಲ್ಲ ಸೇರಿ ಜೀರ್ಣಾಂಗ ಅಂತ ನಾವು ಹೇಳ್ಬೋದು.
1: ಡಾಕ್ಟರ್, ಈಗ ಕ್ಯಾನ್ಸರ್ ಅನ್ನುವಂಥ ಒಂದು ಪದವನ್ನು ನಾವು ತಗೊಂಡಿದ್ದೀವಿ, ಹೇಗೆ ಈ ಕ್ಯಾನ್ಸರ್ ಅನ್ನುವಂಥದ್ದನ್ನು ಜೀರ್ಣಾಂಗ ವ್ಯೂಹದಲ್ಲಿ ನಾವು ನೋಡಬಹುದು?
2: ಜೀರ್ಣಾಂಗದಲ್ಲಿ ಪ್ರತಿಯೊಂದು ಅಂಗದಲ್ಲಿ ಅಂದರೆ ಅನ್ನನಾಳದಲ್ಲಿ ಕ್ಯಾನ್ಸರ್ ಬರುತ್ತೆ, ಜಠರ, ಚಿಕ್ಕರಳು, ದೊಡ್ಡ ಕರಳು, ಲಿವರ್, ಪ್ಯಾಂಕ್ರಿಯಾಸ್ ಎಲ್ಲದರಲ್ಲೂ ಕ್ಯಾನ್ಸರ್ ಬರುತ್ತೆ. ಒಂದೊಂದು ಅಂಗಗಳದು ಒಂದೊಂದು ಥರ ಸಿಂಪ್ಟಮ್ಗಳಿರುತ್ತೆ. ಅನ್ನನಾಳ ಆದರೆ ಊಟ ಹೋಗ್ತಕ್ಕಂಥ ದಾರಿಯಲ್ಲಿ ಕ್ಯಾನ್ಸರ್ ಬರುತ್ತೆ, ಹಂಗಾಗಿ ಊಟ ನುಂಗಿದ ಕೂಡಲೇ ಅದು ಕೆಳಗೆ ಇಳಿಲಿಕ್ಕೆ ತೊಂದರೆ ಆಗುತ್ತೆ. ಅಂದರೆ ಊಟ ಮಾಡೋಕ್ಕಾಗ್ತಿಲ್ಲ ಅಂಥೇಳಿ ಪೇಷಂಟ್ಸ್ ಹೇಳ್ತಾರೆ, ಅಥವಾ ಅದೊಂದು ಲಕ್ಷಣ, ಊಟ ಮಾಡೋಕ್ಕಾಗ್ತಿಲ್ಲ ಅಥವಾ ಊಟ ಮಾಡಿದೆಲ್ಲ ಹಾಗೆ ವಾಪಸ್ ತಕ್ಷಣವೇ ವಾಪಸ್ ಬರುತ್ತೆ. ಆರಂಭದಲ್ಲಿ ಅದು ತುಂಬ ಗಟ್ಟಿ ಆಹಾರಕ್ಕೆ ಅದು ಅಫೆಕ್ಟ್ ಮಾಡುತ್ತೆ, ಬರ್ತಾ ಬರ್ತಾ ಮೆತ್ತನ ಆಹಾರ ಕೂಡ ತಗೊಳಕ್ಕೆ ಕಷ್ಟ ಆಗುತ್ತೆ, ಅದಾದ ಮೇಲೆ ನೀರು ಆಹಾರ ಕೂಡ ತಗೊಳಕ್ಕಾಗೋದಿಲ್ಲ, ಕೊನೆಗೆ ಎಂಜಿಲ್ ಸಹ ನುಂಗಕ್ಕಾಗಲ್ಲ. ಆ ಒಂದು ಮಟ್ಟಕ್ಕೆ ಅದು ಬ್ಲಾಕ್ ಮಾಡುತ್ತೆ, ಅನ್ನನಾಳ ಟ್ಯೂಬ್ ಅಲ್ಲಿ ಬ್ಲಾಕ್ ಆದಾಗ ಆ ತರ ಕ್ಯಾನ್ಸರ್. ಅದೇ ತರ ಜಠರದಲ್ಲೂ ಸಹ ಸ್ವಲ್ಪ ಊಟ ಮಾಡಿದ್ರೆ ಹೊಟ್ಟೆ ತುಂಬ ಅನ್ಸುತ್ತೆ, ಮತ್ತೆ ತೂಕ ಕಡಿಮೆ ಆಗುತ್ತೆ, ಹೊಟ್ಟೆ ಹಸಿಯೋದಿಲ್ಲ, ಮತ್ತೆ ಮೋಷನ್ ಅಲ್ಲಿ ಬ್ಲಡ್ ಅಂದ್ರೆ ಕಪ್ಪು ಕಲರ್ ಮಲ ಹೋಗುತ್ತೆ, ಅದು ಏನಾಗುತ್ತೆ ಇಲ್ಲಿ ಇರ್ತಕ್ಕಂತ ಅಲ್ಸರ್ ಆಗಿ ಗಾಯದ್ರಾಗಿ ಅದರಲ್ಲಿ ಮೋಷನ್ ಅಲ್ಲಿ ಬ್ಲಡ್ ಹೋಗುತ್ತೆ, ಮತ್ತೆ ಊಟ ಆದ್ಮೇಲೆ ವಾಂತಿ ಆಗುತ್ತೆ. ಈ ತರ ಸಿಂಪ್ಟಮ್ಸ್ಗಳು ಜಠರದಲ್ಲಿ ಬರ್ತವೆ. ಚಿಕ್ಕ ಕರಳಿಂದ ಕ್ಯಾನ್ಸರ್ ಎಲ್ಲಾ ಅಂಗಗಳನ್ನು ಹೋಲಿಸಿದ್ರೆ ಚಿಕ್ಕರಳಲ್ಲಿ ಬಹಳಷ್ಟು ಕಡಿಮೆ ಕ್ಯಾನ್ಸರ್ ಆಗೋದು ಕಡಿಮೆ, ಯಾಕಂದ್ರೆ ಅಲ್ಲಿ ಬಹಳಷ್ಟು ರಕ್ತ ಚಲನೆ ಜಾಸ್ತಿ ಇರುತ್ತೆ. ಎಲ್ಲಿ ನಮ್ಮ ದೇಹದಲ್ಲಿ ರಕ್ತ ಚಲನೆ ಬಹಳ ಜಾಸ್ತಿ ಇರುತ್ತೆ ಅಲ್ಲಿ ಕ್ಯಾನ್ಸರ್ ಕಡಿಮೆ ಇರುತ್ತೆ, ಮತ್ತೆ ಎಲ್ಲಿ ರಕ್ತ ಚಲನೆ ಕಡಿಮೆ ಇರುತ್ತೆ, ಎಲ್ಲಿ ಮೂಮೆಂಟ್ ಎಲ್ಲ ಕಡಿಮೆ ಇರುತ್ತೆ ಅಲ್ಲಿ ಎಲ್ಲ ಕ್ಯಾನ್ಸರ್ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದೇ ರೀತಿ ಚಿಕ್ಕರಲ್ಲಿ ಏನಾಗುತ್ತೆ ಅಂದ್ರೆ ಊಟ ಆದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ವಾಂತಿ ಬರೋದು, ತೂಕ ಕಡಿಮೆ ಆಗೋದು, ಹೊಟ್ಟೆ ಹಸಿದೇ ಇರ್ತಕ್ಕಂಥದ್ದು, ಈ ತರ ಸಿಂಪ್ಟಮ್ಸು ಚಿಕ್ಕರಲ್ಲಿ ಬರುತ್ತೆ. ಅದು ಯಾಕೆ ಚಿಕ್ಕರಲ್ಲಿ ಕ್ಯಾನ್ಸರ್ ಕಡಿಮೆ ಆಗುತ್ತಂದ್ರೆ ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಡ್ಯಾಮೇಜಸ್ ಅನ್ನ ಅದನ್ನು ನಮ್ಮ ಸೆಲ್ಸ್ಗಳು ಅದನ್ನ ರಿಪೇರ್ ಮಾಡ್ತವೆ ಈಸಿಯಾಗಿ. ಸೊ ಜಾಸ್ತಿ ರಕ್ತ ಚಲನೆ ಇದ್ದಾಗ ಅದು ರಿಪೇರು ಜಾಸ್ತಿ ಬೇಗ ಆಗುತ್ತೆ, ಅಂದ್ರೆ ನಮ್ ಎಷ್ಟು ನ್ಯೂಟ್ರಿಯಂಟ್ಸ್ ಆಗ್ಬೋದು, ಆಕ್ಸಿಜನ್ ಜಾಸ್ತಿ ಸಪ್ಲೈ ಇರುತ್ತೆ. ಸೊ ಎಲ್ಲಿ ಜಾಸ್ತಿ ಈ ನ್ಯೂಟ್ರಿಯಂಟ್ ಸಪ್ಲಿಮೆಂಟ್ ಇರುತ್ತೆ, ಎಲ್ಲಿ ಜಾಸ್ತಿ ಮೂವ್ಮೆಂಟ್ ಇರುತ್ತೆ, ಈ ತರ ರಿಪೇರ್ಗಳು ಜಾಸ್ತಿ ನಡೀತವೆ, ಅತಿ ಬೇಗ ಆಗುತ್ತೆ. ಸೊ ಹಾಗಾಗಿ ಅದು ಏನಾದ್ರು ಡ್ಯಾಮೇಜ್ ಯಾವುದೇ ಒಂದು ಫುಡ್ಡಿಂದ ಆಗಿರ್ಬೋದು, ಬೇರೆ ಕೆಮಿಕಲ್ ಡ್ಯಾಮೇಜಸ್ ಡಿ ಎನ್ ಎಲ್ಲಿ ಬಂದ್ರೂ ಅದು ಈಸಿಯಾಗಿ ರಿಪೇರ್ ಆಗುತ್ತೆ. ಅದೇ ಈ ಕೆಲವೊಂದು ರೆಕ್ಟಮ್ ಅಂತ ಹೇಳ್ತೀವಿ ಗುದದ್ವಾರ, ಅಲ್ಲಿ ಜಾಸ್ತಿ ಮೂವ್ಮೆಂಟ್ ಸಾಸ್ಟ್ ಆಗಲ್ಲ, ಅದು ಅಲ್ಲಿ ಕ್ಯಾನ್ಸರ್ ಜಾಸ್ತಿ ಬರುತ್ತೆ, ಅಲ್ಲಿ ಬ್ಲಡ್ ಸಪ್ಲೈನೂ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಸಿಗ್ಮಾಯ್ಡ್ ಕೋಲನ್ ಅಂತ ಬರುತ್ತೆ, ಅಂದರೆ ದೊಡ್ಡ ಕರಳಿನ ಒಂದು ಭಾಗ, ಅಲ್ಲಿಯೂ ಸಹ ಈ ಬ್ಲಡ್ ಸಪ್ಲೈ ಸ್ವಲ್ಪ ಕಡಿಮೆ ಇರುತ್ತೆ ಬೇರೆ ಭಾಗಕ್ಕೆ ಕಂಪೇರ್ ಮಾಡಿ. ಸೊ ಅಲ್ಲಿಯೂ ಸಹ ಈ ಥರ ಕ್ಯಾನ್ಸರ್ ಜಾಸ್ತಿ ಬರುತ್ತೆ. ರೈಟ್ ಕೊಲನ್ ಅಂತ ಬರುತ್ತೆ, ಅಲ್ಲಿಯೂ ಸಹ ಸ್ವಲ್ಪ ರಕ್ತನಾಳದ ಚಲನೆ ಕಡಿಮೆ ಇರುತ್ತೆ. ಸೊ ಆ ಭಾಗದಲ್ಲಿ ಕ್ಯಾನ್ಸರ್ ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ರಕ್ತ ಚಲನೆ ಜಾಸ್ತಿ ಇದ್ದಲ್ಲಿ ಕ್ಯಾನ್ಸರ್ ಕಡಿಮೆ ಇರುತ್ತೆ. ಈಗ ಹಾರ್ಟ್ ಆಗಿರ್ಬೋದು, ಹಾರ್ಟಲ್ಲಿ ಯಾವಾಗಲೂ ಬ್ಲಡ್ ಫ್ಲೋನೇ ಇದ್ದೇ ಇರುತ್ತೆ. ಸೊ ಹಂಗಾಗಿ ಅಲ್ಲಿನೂ ಸಹ ಬ್ಲಡ್ ಫ್ಲೋ ಇರುತ್ತೆ, ಅಲ್ಲಿ ಜಾಸ್ತಿ ಮೈಟೋಕಾಂಡ್ರಿಯಾಸ್ ಇರ್ತಾವೆ, ಹಂಗಾಗಿ ಅಲ್ಲಿ ಏನೇ ಸೆಲ್ ಡ್ಯಾಮೇಜ್ ಆದರೂ ಡಿ ಎನ್ ಎ ಅಲ್ಲಿ ಬೇಗ ರಿಪೇರ್ ಆಗ್ಬಿಡುತ್ತೆ, ಹಂಗಾಗಿ ಅಂತ ಅಂಗಗಳಲ್ಲಿ ಕ್ಯಾನ್ಸರ್ ಕಡಿಮೆ. ಇನ್ನು ಮತ್ತೆ ನೆಕ್ಸ್ಟ್ ಹೇಳೋದಾದರೆ ಪ್ಯಾಂಕ್ರಿಯಾಸ್, ಪ್ಯಾಂಕ್ರಿಯಾಸ್ ಏನಂದ್ರೆ ಅದರಲ್ಲಿ ಹೆಡ್ ಬಾಡಿ ಟೈಲ್ ಅಂತ ಇರುತ್ತೆ, ಹೆಡ್
1: ಪ್ಯಾಂಕ್ರಿಯಾಸ್ ಮೂರು ಭಾಗವಾಗಿ ವಿಭಾಗಿಸುವಂತದ್ದು.
2: ಹೆಡ್ ರೀಜನ್ ಅಲ್ಲಿ ಕ್ಯಾನ್ಸರ್ ಬಂದ್ರೆ ನೋವು ಬಹಳ ಲೇಟ್ ಆಗಿ ಬರುತ್ತೆ, ಫಸ್ಟ್ ಊಟ ಮಾಡೋದು ಕಡಿಮೆ ಆಗೋದು, ಜಾಂಡಿಸ್, ಚಳಿ ಜ್ವರ ಬರೋದು, ಮತ್ತೆ ತೂಕ ಕಡಿಮೆ ಆಗೋದು, ಈ ತರ ಆಗುತ್ತೆ. ಅದೇ ಬಾಡಿ ಟೈಲ್ ಭಾಗದಲ್ಲಿ ಬಂದ್ರೆ ಜಾಂಡಿಸ್ ಏನು ಇರೋದಿಲ್ಲ, ಬಟ್ ಕೆಲವೊಬ್ಬರಿಗೆ ನೋವು ಇರುತ್ತೆ, ವೇಟ್ ಕಡಿಮೆ ಆಗುತ್ತೆ, ಮತ್ತೆ ಊಟ ಮಾಡಕ್ ಆಗೋದಿಲ್ಲ, ಊಟ ಕಡಿಮೆ ಮಾಡ್ಕೊಂತ ಹೋಗ್ತಾರೆ. ನಂತರ ಗಾಲ್ ಬ್ಲಾಡರ್, ಪಿತ್ತಕೋಶ, ಪಿತ್ತನಾಳ, ಇದರಲ್ಲೂ ಸಹ ಕ್ಯಾನ್ಸರ್ ಬಂದ್ರೆ ಜಾಂಡಿಸ್ ಇರುತ್ತೆ. ಪಿತ್ತಕೋಶ ಜಾಂಡಿಸ್ ಬರೋದು ಬಹಳ ಲೇಟ್ ಆಗಿ ಬರುತ್ತೆ, ಪಿತ್ತನಾಳದಲ್ಲಿ ಇದ್ರೆ ಅದು ಬೇಗನೆ ಬರುತ್ತೆ. ಇದರಲ್ಲೂ ಸಹ ಜಾಂಡಿಸ್ ಬಂದ ತಕ್ಷಣ ಊಟ ಮಾಡೋದು ಕಡಿಮೆ ಮಾಡಿಬಿಡ್ತಾರೆ, ಚಳಿ ಜ್ವರ ಬರೋದು, ಈ ತರ ಲಕ್ಷಣಗಳಿರ್ತವೆ. ನಂತರ ಲಿವರ್ ಕ್ಯಾನ್ಸರ್ ಹೇಳೋದಾದ್ರೆ ಹೆಪಟೋಸಿಲ್ಲರ್ ಕಾರ್ಸಿನೋಮ ಅಂತಾರೆ, ವೆಯ್ಟ್ ಕಡಿಮೆ ಆಗೋದು, ಊಟ ಕಡಿಮೆ ಸೇರೋದು, ಆ ತರ ತೊಂದರೆಗಳು ಇರ್ತದೆ.
1: ಡಾಕ್ಟರ್, ಒಂದಷ್ಟು ಯಾವ್ಯಾವ ಭಾಗಗಳಿಗೆ ಬರುತ್ತೆ ಅನ್ನುವಂಥದ್ದನ್ನ ಹೇಳಿದ್ರಿ. ಈಗ ಬೇರೆ ಬೇರೆ ಅಂಗಗಳಿಗೆ ಕಾಣಿಸ್ಕೊಂಡಾಗ ಬೇರೆ ಬೇರೆ ಲಕ್ಷಣಗಳೇ ಇರುತ್ತವೆ, ಹಾಗೆ ಬೇರೆ ಬೇರೆ ವ್ಯಕ್ತಿಗೂ ಬೇರೆ ಬೇರೆ ಲಕ್ಷಣಗಳು ಕಾಣಿಸ್ಕೊಳ್ಬಹುದು.
2: ಹೌದು, ಅಂದ್ರೆ ಕ್ಯಾನ್ಸರ್ ಒಳಗಡೆ ಒಂದು ಯಾವ ಸ್ಟೇಜ್ ಯಾವ ತರ ಕ್ಯಾನ್ಸರ್ ಅಂತ ಬರುತ್ತೆ. ಈಗ ಕೆಲವೊಂದು ಕ್ಯಾನ್ಸರ್ಗಳು ಬರ್ತವೆ, ಎಲ್ಲಾ ಕ್ಯಾನ್ಸರ್ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಅಗ್ರೆಸಿವ್ ಕ್ಯಾನ್ಸರ್ಸ್ ಅಂತ ಬೇರೆ ಇರ್ತವೆ, ವೆಲ್ ಡಿಫ್ರೆನ್ಶಿಯೇಟೆಡ್ ಅಂತ ಇರ್ತವೆ, ಪೂರ್ಲಿ ಡಿಫ್ರೆನ್ಶಿಯೇಟೆಡ್ ಅಂತ. ಇನ್ನು ಕೆಲವು ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ಸ್ ಅಂತ ಬರ್ತವೆ. ಅಂದ್ರೆ ಕೆಲವೊಂದು ಕ್ಯಾನ್ಸರ್ಗಳು ಅದು ನಮ್ಮ ದೇಹದಲ್ಲಿ ಲೈಫ್ ಲಾಂಗ್ ಒಂದು 10-20 ವರ್ಷದವರೆಗೂ ಇರ್ತವೆ. ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ಗಳು ಜಾಸ್ತಿ ಅಂತ ರಾಸ್ ಮಾಡೋದಿಲ್ಲ. ಅದೇ ಕೆಲವೊಂದು ಪೂರ್ಲಿ ಡಿಫ್ರೆನ್ಶಿಯೇಟೆಡ್ ಕ್ಯಾನ್ಸರ್ಸ್ ಆ ಥರ ಇದ್ದರೆ ಅವು ಬಹಳ ಅಗ್ರೆಸಿವ್ ಆಗಿರ್ತವೆ, ಅಂದ್ರೆ ತುಂಬಾ ಫಾಸ್ಟ್ ಆಗಿ ಬೆಳೀತವೆ, ತುಂಬಾ ಫಾಸ್ಟ್ ಆಗಿ ಬೇರೆ ಅಂಗಗಳನ್ನ ಹರಡುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಗ್ಯಾಸ್ಟ್ರಿಕ್ ಕ್ಯಾನ್ಸರ್, ಅದು ತುಂಬಾ ಅಗ್ರೆಸಿವ್ ಕ್ಯಾನ್ಸರ್. ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್, ಇದನ್ನು ತುಂಬಾ ಅಗ್ರೆಸಿವ್ ಕ್ಯಾನ್ಸರ್. ಗಾಲ್ ಬ್ಲಡರ್ ಕ್ಯಾನ್ಸರ್, ಅದನ್ನು ತುಂಬಾ ಅಗ್ರೆಸಿವ್. ಕೊಲಾಂಜಿಯೋ ಕಾರ್ಸಿನೋಮಾ ಅಂತ ಬರ್ತದೆ, ಪಿತ್ತನಾಳದ ಕ್ಯಾನ್ಸರ್, ಅದೂ ಅಗ್ರೆಸಿವ್. ಲಿವರ್ ಕ್ಯಾನ್ಸರು ಅಗ್ರೆಸಿವ್ ಇರುತ್ತೆ, ಬಟ್ ಸ್ವಲ್ಪ ಟೈಮ್ ಕೊಡುತ್ತೆ ನಮಗೆ ಲಿವರಲ್ಲಿ ಇರ್ತಕ್ಕಂಥ ಟೈಮ್. ಇವಕ್ಕೆಲ್ಲ 3-6 ತಿಂಗಳೊಳಗೆ ನೋಡಿಲ್ಲ ಅಂದ್ರೆ ಮುಗಿದು ಹೋಯ್ತು, ಆಮೇಲೆ ಎಲ್ಲಾ ಕಡೆ ಸ್ಪ್ರೆಡ್ ಆಗಿರುತ್ತೆ. ನಾವು ಬಹಳಷ್ಟು ಟ್ರೀಟ್ಮೆಂಟ್ ಕೊಟ್ರು ಅಷ್ಟು ನಮಗೆ ಬೇಕಾಗಿರ್ತಕ್ಕಂತ ರಿಸಲ್ಟ್ ಸಿಗೋದು ಬಹಳ ಕಷ್ಟ ಆಗ್ತದೆ.
1: ಏನ್ ಕಾರಣ ಆಗುತ್ತೆ ಡಾಕ್ಟರ್ ಈ ಒಂದು ಕ್ಯಾನ್ಸರ್ ಬರೋದಕ್ಕೆ ಎಲ್ಲ ಭಾಗಗಳಿಗೂ?
2: ಬಹಳಷ್ಟು ಜನಗಳಿಗೆ ಕೆಲವು ಕಾರಣಗಳು ಇರ್ತವೆ. ಬಹಳಷ್ಟು ಜನಗಳಿಗೆ ಏನೇನ್ ಕಾರಣ ಇರ್ತದೆ ಅಂದ್ರೆ ಒಂದು ಕುಡಿತನ, ಕುಡಿಯೋದ್ರಿಂದ ಕ್ಯಾನ್ಸರ್ ಬರುತ್ತೆ. ಎಸ್ಪೆಷಲಿ ಲಿವರ್ ಕ್ಯಾನ್ಸರ್ ಆಗಿರ್ಬೋದು, ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಆಗ್ಬೋದು, ಸ್ಟಮಕ್ ಕ್ಯಾನ್ಸರ್ ಇವೆಲ್ಲ. ಇನ್ನ ಕೆಲವೊಬ್ರಿಗೆ ಸ್ಮೋಕಿಂಗ್ ಇಂದ ಬರುತ್ತೆ, ಇನ್ನ ಕೆಲವೊಬ್ರಿಗೆ ತಂಬಾಕು, ತಂಬಾಕು ಅದು ಆಲ್ಮೋಸ್ಟ್ ಎಲ್ಲ ದೇಹದಲ್ಲಿ ಇರತಕ್ಕಂಥ ಎಲ್ಲಾ ಕಡೆ ಅಫೆಕ್ಟ್ ಮಾಡುತ್ತೆ, ಎಲ್ಲಾ ಕ್ಯಾನ್ಸರ್ಗೂ ಅದೊಂದು ಕಾರಣ ಆಗ್ಬೋದು. ಕೆಲವೊಂದು ವೈರಸ್ ಇನ್ಫೆಕ್ಷನ್ ಇಂದನೂ ಬರುತ್ತೆ. ಈಗ ಲಿವರಲ್ಲಿ ಹೇಳಬೇಕಂದ್ರೆ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ವೈರಸ್ ಇನ್ಫೆಕ್ಷನ್ ಆದರೆ ಒಂದು 10-15 ವರ್ಷ ಆದಮೇಲೆ ಅವು ಕ್ಯಾನ್ಸರ್ ಆಗಲಿಕ್ಕೆ ಚಾನ್ಸಸ್ ಇರ್ತದೆ. ಮತ್ತು ಕೆಲವೊಂದು ಕೆಮಿಕಲ್ಸ್, ರೇಡಿಯೇಷನ್ಸ್, ಇವುಗಳಿಂದನೂ ಕ್ಯಾನ್ಸರ್ಸ್ ಬರ್ತದೆ. ಮತ್ತು ಸ್ಕಿನ್ ಅಂದರೆ ಸನ್ಲೈಟ್ ಭಾಳ ಎಕ್ಸ್ಪೋಷರ್ ಬರ್ತಕ್ಕಂಥ ಕೆಲವೊಂದು ಕಂಟ್ರೀಸಲ್ಲಿದೆ, ಅಲ್ಲಿ ಇರ್ತಕ್ಕಂಥ ಸನ್ಲೈಟಲ್ಲಿ ಇರ್ತಕ್ಕಂಥ ರೇಡಿಯೇಷನ್ಸಿಂದ ಕೆಲವರಿಗೆ ಸ್ಕಿನ್ ಕ್ಯಾನ್ಸರ್ ಬರುತ್ತೆ, ಬಟ್ ಹೊಟ್ಟೆ ಜೀರ್ಣಾಂಗದಂಥದ್ದೇನು ಕ್ಯಾನ್ಸರ್ ಬರಲ್ಲ.
1: ಹಾಗೆ ನಮ್ಮ ಬಹುಶಃ ಈಗಿನ ಎಲ್ಲ ಕಾಯಿಲೆಗಳಿಗೂ ಒಂದು ಮುಖ್ಯವಾಗಿ ಹೇಳುವಂಥದ್ದು ಆಹಾರ ಪದ್ಧತಿ, ಜೀವನಶೈಲಿ.
2: ಹೌದು ಹೌದು, ಆಹಾರ ಪದ್ಧತಿ ಅಂದರೆ ಕೆಲವೊಂದು ಆಹಾರಗಳ ಸೇವನೆ ಮಾಡೋರಿಗೆ ಕೆಲವೊಂದು ಕ್ಯಾನ್ಸರು ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸಲ್ಪಡುತ್ತೆ. ಎಕ್ಸ್ಪೆ ಹೇಳಬೇಕಂದ್ರೆ ರೆಡ್ ಮೀಟ್ ಅಂದರೆ ಮಟನ್ನು, ಬೀಫ್ ಈ ಥರ ಫುಡ್ಗಳನ್ನು ಸೇವನೆ ಮಾಡ್ತಕ್ಕಂಥ ಪಾಪ್ಯುಲೇಷನ್ಸ್ಗಳಲ್ಲಿ ಕೆಲವೊಂದು ಕೋಲಾನ್ ರೆಕ್ಟಲ್ ಕ್ಯಾನ್ಸರ್ಸು ಭಾಳ ಕಾಮನ್ ಆಗಿರ್ತದೆ. ಈ ಅದು ಯಾವುದಕ್ಕಂದ್ರೆ ಆ ಥರ ಫುಡ್ಗಳು ನಮ್ಮ ದೊಡ್ಡ ಕರಳಲ್ಲಿ ಚಿಕ್ಕರಲ್ಲಿ ಇರತಕ್ಕಂಥ ಸೆಲ್ಸ್ಗಳನ್ನ ಡ್ಯಾಮೇಜ್ ಮಾಡ್ತವೆ. ಸೊ ಅದರಿಂದ ಅದು ಬರುತ್ತಂತ ಒಂದು ಥೇರಿ ಇದೆ. ಮತ್ತೆ ಈ ಅದನ್ನು ತಡೆಗಟ್ಟಲಿಕ್ಕೆ ಈ ಫೈಬರ್ ಕಂಟೆಂಟ್ ಫುಡ್, ವೆಜಿಟೇಬಲ್ಸ್, ಫ್ರೂಟ್ಸ್, ಹಣ್ಣು ಹಂಪಲು, ತರಕಾರಿ ಎಲ್ಲ ತಿನ್ನೋದು ಜಾಸ್ತಿ ಫೈಬರ್ ಕಂಟೆಂಟ್ ಇರೋದ್ರಿಂದ ಅವು ಸೆಲ್ಗಳನ್ನು ಡ್ಯಾಮೇಜ್ ಮಾಡ್ತಕ್ಕಂಥದ್ದು ಬಹಳ ಕಡಿಮೆ. ಅನಿಮಲ್ ಪ್ರೋಟೀನ್ಗಳು ನಮ್ಮ ದೇಹವನ್ನು ಜಾಸ್ತಿ ಡ್ಯಾಮೇಜ್ ಮಾಡುತ್ತವೆ. ಬಟ್ ಈ ಥರ ಪ್ಲಾಂಟ್ ಸೋರ್ಸ್ ಇಂದ ಬರ್ತಕ್ಕಂಥ ಫೈಬರ್ಸ್, ಕಾರ್ಬೋಹೈಡ್ರೇಟ್ ಅಷ್ಟು ಡ್ಯಾಮೇಜ್ ಮಾಡೋದಿಲ್ಲ ಅಂತ ಒಂದು ಥೇರಿ ಇದೆ. ಸೊ ಅದರಿಂದ ನಮ್ಮ ಊಟದಲ್ಲಿ ವ್ಯತ್ಯಾಸ ಆಗೋದ್ರಿಂದ ಕ್ಯಾನ್ಸರ್ ಬರುತ್ತೆ. ಅದು ಬಿಟ್ಟರೆ ಕೆಲವೊಂದು ವೈಟಮಿನ್ಸ್, ವಿಟಮಿನ್ ಡಿ ಮತ್ತು ಕ್ಯಾಲ್ಸಿಯಂ ಕೋಲಾನ್ ಕ್ಯಾನ್ಸರ್ಗೆ ಒಳ್ಳೆಯದು, ಸ್ವಲ್ಪ ಮಟ್ಟಿಗೆ ಪ್ರಿವೆಂಟ್ ಮಾಡುತ್ತಂತ ಕೆಲವೊಂದು ಥಿಯರಿ ಇದೆ. ಸೊ ಹಂಗಾಗಿ ಅದನ್ನು ಯೂಸ್ ಮಾಡಿ. ಕೆಲವು ಇನ್ನೊಂದು ಆಸ್ಪರಿನ್ ಅಂತ ಒಂದು ಗುಳಿಗೆ ಬರುತ್ತೆ, ಅದು ಕೂಡ ಕೋಲಾನ್ ಕ್ಯಾನ್ಸರಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಿವೆಂಟ್ ಮಾಡುತ್ತೆ.
1: ಅಂದರೆ ರಕ್ತವನ್ನು ತೆಳುಗೊಳಿಸುವಂಥ ಒಂದು ಅಂಶ ಇರುವಂಥದ್ದು ಆಸ್ಪಿರಿನ್.
2: ಅಂದರೆ ಇವೆಲ್ಲ ಏನಂದರೆ ನಮ್ಮ ದೇಹದಲ್ಲಿ ಒಂದು ಇನ್ಫ್ಲಮೇಷನ್ ಅಂತ ಶುರು ಆಗುತ್ತೆ. ಇನ್ಫ್ಲಮೇಷನಿಂದ ಏನಾಗುತ್ತೆ, ನಮ್ಮ ಡಿ ಎನ್ ಎಯಲ್ಲಿ ಕೆಲವೊಂದು ಡ್ಯಾಮೇಜಸ್ ಬರ್ತವೆ. ಅದು ಎದಕ್ಕಂದರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಕೆಲವೊಂದು ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಇರ್ತವೆ, ಅವು ಏನು ಮಾಡ್ತವೆ ನಮ್ಮ ಸೆಲ್ಸ್ಗಳು ಇವುಗಳನ್ನ ಡ್ಯಾಮೇಜ್ ಮಾಡ್ತವೆ. ಅದನ್ನ ತಡೆಗಟ್ಟತಕ್ಕಂತಹ ಒಂದು ಶಕ್ತಿ ಇವುಗಳಲ್ಲಿ ಇದೆ ಅಂತ.
1: ಇನ್ನು ಜೀವನ ಶೈಲಿ ಬಗ್ಗೆ ಹೇಳಿ, ಕ್ಯಾನ್ಸರ್ಗೆ ನಮ್ಮ ಜೀವನ ಶೈಲಿ ಕಾರಣ ಆಗುತ್ತೆ
2: ಅಂದ್ರೆ, ಕೆಲವೊಬ್ಬರಿಗೆ ಎಸ್ಪೆಷಲಿ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಮತ್ತೆ ಕೆಲವೊಂದು ಕ್ಯಾನ್ಸರ್, ಬಹಳಷ್ಟು ಕ್ಯಾನ್ಸರ್ ಒಬೇಸ್ ಇರ್ತಕ್ಕಂಥ ಅಂದ್ರೆ ಬಹಳ ದಪ್ಪ ಇರೋರಿಗೆ ಕ್ಯಾನ್ಸರ್ ಬರ್ತಕ್ಕಂತ ರಿಸ್ಕ್ ಇರುತ್ತೆ. ಅದಕ್ಕೆ ಒಂದು ಕಾರಣ ನಮ್ಮ ಫಿಸಿಕಲ್ ಆಕ್ಟಿವಿಟಿ ಇಲ್ಲದೆ ಇರೋದು ಕೂಡ ಹೌದು. ಸೊ ಫಿಸಿಕಲ್ ಆಕ್ಟಿವಿಟಿ ಸರಿಯಾಗಿ ಇಲ್ಲ ಅಂದ್ರೆ ಕ್ಯಾನ್ಸರ್ ಬರಲಿಕ್ಕೆ ಸಾಧ್ಯತೆಗಳು ಜಾಸ್ತಿ ಇರ್ತದೆ.
1: ಇನ್ನು ಕೆಲವೊಂದು ಮೆಡಿಕಲ್ ಹಿಸ್ಟ್ರಿ ಇರುತ್ತಲ್ಲ ಡಾಕ್ಟರ್,

0: ಬೇರೆ ಕಾಯಿಲೆಗಳಿರುತ್ತೆ, ಅವೇನಾದ್ರೂ ಕಾರಣ ಆಗುತ್ತಾ?
1: ಕೆಲವೊಂದಕ್ಕೆ ಬರುತ್ತೆ. ಈಗ ಬಹಳಷ್ಟು ದಿನಗಳು ಕೆಲವೊಂದು ಇನ್ಫೆಕ್ಷನ್, ಎಸ್ಪೆಷಲಿ ಲಿವರ್ ಕ್ಯಾನ್ಸರ್ ಅಲ್ಲಿ ಕೊಲಾಂಜಿಯೋ ಕಾರ್ಸಿನೋಮ ಅಂತ ಏನು ಹೇಳ್ತೀವಿ, ಬಹಳಷ್ಟು ದಿನಗಳು ಇನ್ಫೆಕ್ಷನ್ ಇನ್ಫ್ಲಮೇಷನ್ ಅಲ್ಲಿ ನಡೀತಾ ಇದ್ರೆ ಕೆಲವೊಂದು ಜಂತುಗಳು ತರನೇ ಕೆಲವೊಂದು ಹುಳು ತರ ಬರ್ತವೆ. ಅವು ನಮ್ಮ ದೇಶದಲ್ಲಿ ಬಹಳ ಕಡಿಮೆ, ಚೈನೀಸ್ ಪಾಪ್ಯುಲೇಷನ್ ಅಲ್ಲಿ ಆ ಇನ್ಫೆಕ್ಷನ್ ಇಂದ ಬಹಳ ದಿವಸ ಇದ್ರೆ ಅದು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗ್ತಕ್ಕಂತ ಚಾನ್ಸಸ್ ಇರುತ್ತೆ. ಅದು ಲಿವರ್ ಕೊಲಾಂಜಿಯೋ ಕಾರ್ಸಿನೋಮ ಅಂತ ಬರುತ್ತೆ. ಈ ವೈರಸ್ ಕೂಡ ಸೇಮ್, ಹೆಪಟೈಟಿಸ್ ಬಿ ಸಿ, ಅವನು ಬಹಳ ವರ್ಷಗಳು ಇನ್ಫೆಕ್ಷನ್ ಬರೋದ್ರಿಂದ ಕ್ಯಾನ್ಸರ್ ಆಗಿ ಪರಿವರ್ತನೆಗೊಳ್ಳುತ್ತೆ.
0: ಡಾಕ್ಟರ್, ಯಾರಾದರೂ ಕ್ಯಾನ್ಸರ್ಗೆ ಒಳಗಾದಂಥ ವ್ಯಕ್ತಿ ನಮಗೆ ಗೊತ್ತಾದರೆ ಯಾವ ಸ್ಟೇಜ್ ಅಲ್ಲಿತ್ತು ಅಂತ ಅನ್ನುವಂಥದ್ದನ್ನು ಪ್ರಶ್ನೆಯಾಗಿ ಕೇಳ್ತೇವೆ. ಏನು ಡಾಕ್ಟರ್ ಈ ಸ್ಟೇಜ್ ಅನ್ನುವಂಥದ್ದೇನು?
1: ಕ್ಯಾನ್ಸರ್ ಅಲ್ಲಿ 4 ಸ್ಟೇಜ್ ಬರುತ್ತೆ ಮೇಡಮ್. ಒಂದು ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4 ಅಂತ ಬರುತ್ತೆ. ಸ್ಟೇಜ್ 1 ಬಂದ್ಬಿಟ್ಟು ಎಷ್ಟು ಕಡಿಮೆ ಇರುತ್ತೆ ಸ್ಟೇಜ್ ಅಷ್ಟು ಒಳ್ಳೆಯದು, ಅಂದರೆ ಅವ್ರಿಗೆ ಅಷ್ಟು ಬೇಗ ಕ್ಯೂರ್ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ಸ್ಟೇಜ್ 4 ಅಂದರೆ ಅದು ಆಲ್ಮೋಸ್ಟ್ ಎಲ್ಲ ಮಿತಿ ಮೀರಿ ಹೋಗಿದೆ, ಜಾಸ್ತಿ ಏನೋ ಟ್ರೀಟ್ಮೆಂಟ್ ಕೊಟ್ಟರು ಅಂಥ ಒಳ್ಳೆ ರಿಸಲ್ಟ್ಸ್ನ ಇದನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಸ್ಟೇಜ್ 1 ಮತ್ತೆ ಒಳ್ಳೆ ವಿಚಾರಗಳು ಏನಂದರೆ ಅದನ್ನು ಕಂಪ್ಲೀಟಾಗಿ ಕ್ಯೂರ್ ಮಾಡ್ತಕ್ಕಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಅದರಲ್ಲೂ ಸಹ ಹಿಸ್ಟೋಪೆಥಾಲಜಿ ಅಂದರೆ ಯಾವ ಥರ ಕ್ಯಾನ್ಸರ್, ವೆಲ್ ಡಿಫ್ರೆನ್ಷಿಯೇಟೆಡ್ ಪೂವರ್ಲಿ ಡಿಫ್ರೆನ್ಷಿಯೇಟೆಡ್ ಅಂತ ಬರುತ್ತದೆ, 4 ಟೈಪ್ ಬರುತ್ತದೆ. ಸೊ ಅದರಲ್ಲಿ ವೆಲ್ ಡಿಫ್ರೆನ್ಷಿಯೇಟೆಡ್ ಇತ್ತು ಸ್ಟೇಜ್ 1 ಇತ್ತಂದರೆ ಆಲ್ಮೋಸ್ಟ್ ಎಲ್ಲಾ ಕ್ಯಾನ್ಸರ್ಗಳನ್ನು ಸಹ ಕಂಪ್ಲೀಟ್ ಆಗಿ ನಾವು ಕ್ಯೂರ್ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಅದೇ ಸ್ಟೇಜ್ 1 ಇದೆ ಬಟ್ ಪ್ಯೂರ್ಲಿ ಡಿಫ್ರೆನ್ಷಿಯೇಟೆಡ್ ಇದೆ, ಆ ಥರ ಸ್ಟೇಜ್ 1 ಇದ್ರೂ ಸಹ ಅದನ್ನು ಬಹಳಷ್ಟು ಬೇರೆ ರೇಡಿಯೇಷನ್, ಕೀಮೋಥೆರಪಿ ತಗೊಂಡ್ರೂ ಮತ್ತೆ ಬರ್ತಕ್ಕಂಥ ಅಥವಾ ಬೇರೆ ಕಡೆ ಸ್ಪ್ರೆಡ್ ಆಗ್ತಕ್ಕಂಥ ರಿಸ್ಕ್ ಇರ್ತದೆ. ಸೊ ಸ್ಟೇಜು ಮತ್ತೆ ಅದರದ್ದು ವೆಲ್ ಡಿಫ್ರೆನ್ಷಿಯೇಟೆಡ್ ಪೂರ್ಲಿ ಡಿಫ್ರೆನ್ಷಿಯೇಟ್ ಅಂದರೆ ಅದು ಯಾವ ಎಷ್ಟರ ಮಟ್ಟಿಗೆ ಅಗ್ರೆಸಿವ್ ಆಗೈತೆ ಅಂತ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಕೆಲವೊಂದು ಅಲ್ಲೇ ಬೆಳ್ತವೆ, ಕೆಲವೊಂದು ಒಂದೇ ಹತ್ರ ಬೆಳೆದು ಅಲ್ಲೇ ಅದರದ್ದು ಬೇರುಗಳನ್ನು ಜಾಸ್ತಿ ಮಾಡ್ಕೊತ ಹೋಗುತ್ತೆ. ಕೆಲವೊಂದು ಒಂದು ಹತ್ರ ಇದ್ರೆ ಮತ್ತೆ ಇನ್ನೊಂದು ಹತ್ರ ಬೇಗ ಸ್ಪ್ರೆಡ್ ಆಗುತ್ತೆ. ಆ ಥರ ಕೆಲವೊಂದು ಮೆಲನೋಮ ಅಂತ ಸ್ಕಿನ್ ಕ್ಯಾನ್ಸರ್ ಬರುತ್ತೆ, ಆ ಥರ ಎಲ್ಲ ಚಿಕ್ಕದಾಗಿ ಆರಂಭದಲ್ಲಿ ಒಂದು ಸ್ಥಳದಲ್ಲಿ ಚಿಕ್ಕದಾಗಿದ್ರು ಬಟ್ ಬೇರೆ ಕಡೆ ಎಲ್ಲ ಬಾಡಿಯಲ್ಲಿ ಎಲ್ಲ ಬಹಳಷ್ಟು ಅಂಗಗಳಿಗೆ ಸ್ಪ್ರೆಡ್ ಆಗ್ತಿರ್ತದೆ. ಆ ಥರನೂ ಅದಕ್ಕೆ ಒಂದು
0: ಕಾಣಬಹುದು, ಆ ರೀತಿಯಾದಂತಹದ್ದನ್ನು ಕಾಣಬಹುದು.
1: ಹೌದು ಹೌದು ಹೌದು.
0: ಇನ್ನು ಸ್ಟೇಜ್ 4 ಈ ಬಂದಿದ್ದಾರೆ ಅಂತ ಹೇಳ್ಬಿಡ್ತೇವೆ, ಏನು ಮಾಡೋಕ್ಕಾಗಲ್ಲ.
1: ಸ್ಟೇಜ್ 4 ಬಹಳಷ್ಟು ಕಷ್ಟ ಟ್ರೀಟ್ ಮಾಡಲಿಕ್ಕೆ, ಎಸ್ಪೆಷಲಿ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಆಯಿತು, ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಆಯಿತು, ಲಿವರ್ ಕ್ಯಾನ್ಸರ್ ಆಯಿತು, ಪಿತ್ತಕೋಶ ಪಿತ್ತನಾಳದ ಕ್ಯಾನ್ಸರ್ ಇವೆಲ್ಲ ಸ್ಟೇಜ್ 4 ಇದ್ರೆ ಜಾಸ್ತಿ ಏನು ಮಾಡಕ್ಕೆ ಬರಲ್ಲ ಅಂತ ಹೇಳ್ಬೋದು. ಅಥವಾ ಒಂದು ಸ್ವಲ್ಪ ಮಟ್ಟಿಗೆ ಅವರ ಒಂದು ಜೀವನ ಕಾಲವನ್ನು ಸ್ವಲ್ಪ ಮುಂದೂಡಬಹುದು ಅಂತ. ಅಷ್ಟೇ, ಕಂಪ್ಲೀಟ್ ಕ್ಯೂರ್ ಅಥವಾ ಬಹಳಷ್ಟು ವರ್ಷಗಳ ಕಾಲವರೆಗೆ ಇದು ಮಾಡೋದು
0: ಸರ್ವೈವ್ ಆಗೋದು ಕಷ್ಟ,
1: ಕೆಲವು ತಿಂಗಳು ಅಥವಾ ಹೆಚ್ಚಾದ್ರೆ ಕೆಲವು ವರ್ಷ ಇದು ಮಾಡಬಹುದು. ಅಷ್ಟೇ, ಸ್ಟೇಜ್ 4 ಅಲ್ಲಿ ಒಂದು ಹೇಳಕ್ಕೆ ಕೆಲವೊಂದು ಒಳ್ಳೆ ಕ್ಯಾನ್ಸರ್ಸ್ ಗಳು ಇರ್ತವೆ, ಎಸ್ಪೆಷಲಿ ಕೋಲಾನ್ ಕ್ಯಾನ್ಸರ್ಸ್, ರೆಕ್ಟಲ್ ಟ್ಯೂಮರ್ಸ್ ಅಂತ ಬರ್ತಲ್ಲ, ಅವೆಲ್ಲ ಏನಂದ್ರೆ ಸ್ಟೇಜ್ 4 ಇದ್ರೂ ಸಹ ಅದನ್ನು ಆಪರೇಷನ್ ಮಾಡಿ ಸರಿ ಮಾಡಬಹುದು, ಕೀಮೋಥೆರಪಿ ರೆಡಿ ಕೊಟ್ಟು ಬಹಳಷ್ಟು ಮಟ್ಟಿಗೆ ಸರಿ ಮಾಡ್ತಕ್ಕಂತ ಒಂದು ಅದಕ್ಕೆ ಒಂದು ಗುಣ ಇದೆ ಆ ಥರ. ಬಟ್ ನಾ ಹೇಳ್ದಂಗೆ ಪ್ಯಾಂಕ್ರಿಯಾಸು, ಸ್ಟಮಕ್ಕು, ಲಿವರ್ ಇವೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ. ಕೋಲಾನ್ ಕ್ಯಾನ್ಸರ್ಗೆ ಆ ಥರ ಇದೆ, ಲಿವರ್ ಅಲ್ಲಿ ಸ್ಪ್ರೆಡ್ ಆಗಿದ್ರು ಕೋಲನ್ ಇಂದ, ಅದನ್ನು ನಾವು ಒಂದು 5-10 ಅವರು ಬದುಕಂಗ ಇದು ಮಾಡಬಹುದು,
0: ಕೆಲವೊಂದು
1: ಚಿಕಿತ್ಸೆ ಕೊಟ್ಟು ಸರಿ ಮಾಡಬಹುದು.
0: ತುಂಬಾ ಸರಿ ಕ್ಯಾನ್ಸರ್ ನ ಒಂದು ಕೆಟ್ಟ ಗುಣ ಅಂತಾನೆ ಹೇಳ್ಬಹುದು, ಯಾವುದೇ ಲಕ್ಷಣಗಳು ಆರಂಭದಲ್ಲಿ ಕಂಡು ಬರೋದಿಲ್ಲ, ಹಾಗಾಗಿಯೇ ತುಂಬಾ ಕೊನೆಯ ಹಂತಕ್ಕೆ ಹೋದಾಗ ರೋಗಿಗೆ ಅಥವಾ ಆ ವ್ಯಕ್ತಿಗೆ ತೊಂದರೆ ಆಗಿದೆ ಅಂತ ಗೊತ್ತಾಗುವಂಥದ್ದು. ಆದ್ರೆ ನಾವು ಮೊದಲನೇ ಸ್ಟೇಜ್ ಇಂದಾನೆ ನೋಡ್ಕೊಳ್ಬಹುದಿತ್ತು ಅನ್ನುವಂತ ಸಂದರ್ಭಗಳೇನು, ಹಾಗೆ ಯಾವೆಲ್ಲ ಪರೀಕ್ಷೆಗಳನ್ನ ಮಾಡ್ತೀರಿ?
1: ಒಂದು ಅವ್ರ ಗುಣಲಕ್ಷಣಗಳು, ವಯಸ್ಸು, ಸ್ವಲ್ಪ 40-50 ವಯಸ್ಸು ಮೇಲಿರೋರಿಗೆ ಈ ಥರ ಏನಾದರೂ ಲಕ್ಷಣಗಳು ಕಂಡ್ರೆ ಅದನ್ನು ಖಂಡಿತವಾಗಿಯೂ ನಾವು ಸಂಪೂರ್ಣವಾಗಿ ಅದನ್ನು ಏನು ತೊಂದರೆ ಅಂತೇಳಿ ಡೀಟೇಲ್ ಆಗಿ ಅದನ್ನೇ ಇನ್ವೆಸ್ಟಿಗೇಷನ್ ಮಾಡಿ ನೋಡಬೇಕಾಗುತ್ತೆ. ಸ್ಟಾರ್ಟಿಂಗ್ ನಾವು ಏನು ಮಾಡ್ತೀವಿ, ಅಲ್ಟ್ರಾಸೌಂಡ್ ಅಪ್ಡೌನ್ ಅಂತ ಮಾಡ್ತೀವಿ, ಎಂಡೋಸ್ಕೋಪಿ ಮಾಡ್ತೀವಿ, ಮತ್ತು ಕೆಲವೊಂದು ಬ್ಲಡ್ ಟೆಸ್ಟ್ಗಳು ಮಾಡ್ತೀವಿ. ಕ್ಯಾನ್ಸರ್ ರಿಲೇಟೆಡ್ ಬ್ಲಡ್ ಟೆಸ್ಟ್ಗಳು ಬರ್ತವೆ, ಅಂದರೆ ದೇಹದಲ್ಲಿ ಕ್ಯಾನ್ಸರ್ ಐತಂದ್ರೆ ಅವು ಕೆಲವೊಂದು ಬ್ಲಡ್ ಟೆಸ್ಟ್ಗಳಲ್ಲಿ ಕ್ಯಾನ್ಸರ್ ಇರಬಹುದಂತ ಒಂದು ಕೆಲವು ಕಣಗಳು ಜಾಸ್ತಿ ಆಗಿರ್ತಾವೆ. ಸೊ ಅದನ್ನು ಕಂಡುಹಿಡಿಯೋದ್ರ ಮುಖಾಂತರ ನಾವು ನೋಡ್ಬೋದು. ಮತ್ತು ಇಂಥದ್ದು ಯಾವ ಕ್ಯಾನ್ಸರ್ ಐತಿ ಅಂತ ಎಂಡೋಸ್ಕೋಪಿಯಲ್ಲೂ ಗೊತ್ತಾಗುತ್ತೆ. ಸಿಟಿ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಅಥವಾ MRI ಮಾಡೋ ಮುಖಾಂತರ ಕ್ಯಾನ್ಸರ್ ಇಂಥ ಅಂಗದಲ್ಲಿದೆ, ಅದು ಇಷ್ಟು ಸೈಸಲ್ಲಿದೆ, ಅದರ ಅಕ್ಕಪಕ್ಕ ಇರ್ತಕ್ಕಂಥ ರಕ್ತನಾಳಗಳು ಬೇರೆ ಅಂಗಗಳಿಗೆ ಏನಾದರೂ ಸ್ಪ್ರೆಡ್ ಆಗಿದೆಯಾ ಅಂತ ನಾವು ಕಂಡುಹಿಡಬಹುದು. ಮತ್ತು ದೇಹದಲ್ಲಿ ಬಹಳಷ್ಟು ಕಡೆ ಎಲ್ಲಾದರೂ ಸ್ಪ್ರೆಡ್ ಆಗಿದ್ದರೆ ಕೆಲವೊಂದು ಕ್ಯಾನ್ಸರ್ ಸಿಟಿ ಸ್ಕ್ಯಾನಲ್ಲಿ ಒಂದು ಹತ್ರ ಅಷ್ಟೇ ಇರುತ್ತೆ, ಅಕ್ಕಪಕ್ಕ ಎಲ್ಲೂ ಇರೋದಿಲ್ಲ. ಬಟ್ ಬಹಳಷ್ಟು ದೂರಗಳ ಅಂಗಗಳಿಗೆ ಬೋನ್ ಮೆಟಾಸ್ಟೈಸಿಸ್, ಬ್ರೈನ್ ಮೆಟಾಸ್ಟೈಸಿಸ್ ಅಂತ ಬರ್ತದೆ. ಇವೆಲ್ಲ ಗೊತ್ತಾಗಬೇಕಂದ್ರೆ ಪೆಟ್ ಸ್ಕ್ಯಾನ್ ಅಂತ ಮಾಡ್ತೀವಿ.

0: ಉಂಟು ಅಂತ.
1: ಕ್ಯಾನ್ಸರಿಗೆ ಖಂಡಿತವಾಗಿ ಚಿಕಿತ್ಸೆ ಇದೆ. ಎಲ್ಲ ಕ್ಯಾನ್ಸರ್ ಬಂದ್ಬಿಟ್ರೆ ಜೀವಿತನೇ ಮುಗೀತು ಅಂತ ಭಯ ಪಡ್ತಕ್ಕಂಥ ಇಲ್ಲ. ಬಟ್ ಆದಷ್ಟು ಬೇಗ ಕಂಡುಹಿಡಿದು ಬೇಗ ಟ್ರೀಟ್ಮೆಂಟ್ ತಗೊಳೋದ್ರಿಂದ ಬಹಳಷ್ಟು ಉಪಯೋಗಗಳಿದೆ. ಸೊ ಕ್ಯಾನ್ಸರ್ ಚಿಕಿತ್ಸೆ ಏನಂದ್ರೆ ಸ್ಟೇಜ್ 1 ಬಹಳಷ್ಟು ಕ್ಯಾನ್ಸರ್ಗಳಿಗೆ ಜಸ್ಟ್ ಆಪರೇಷನ್ ಮುಖಾಂತರ, ಇದು ಎಂಡೋಸ್ಕೋಪಿ ಆಗಿರ್ಬೋದು, ಲ್ಯಾಪ್ರೋಸ್ಕೋಪಿಕ್ ಅಥವಾ ಓಪನ್ ಸರ್ಜರಿ ಮಾಡೋದ್ ಮುಖಾಂತರನೇ ಕಂಪ್ಲೀಟ್ ಆಗಿ ಸರಿ ಮಾಡಬಹುದು. ಸ್ಟೇಜ್ 2 ನಂತರ ಅವಾಗ ಮಲ್ಟಿ ಮೊಡಾಲಿಟಿ ಟ್ರೀಟ್ಮೆಂಟ್ ಅಂತ ಬರುತ್ತೆ. ಅಂದರೆ ಸರ್ಜರಿ ಜೊತೆಗೆ ಕೀಮೋಥೆರಪಿ, ರೇಡಿಯೋಥೆರಪಿ ಅಂತ ಟ್ರೀಟ್ಮೆಂಟ್ ಕೂಡ ಸಹ ಬೇಕಾಗ್ತದೆ. ಕೆಲವೊಂದರಿಗೆ ಆಪರೇಷನ್ ಮುಂಚೆ ಕೀಮೋಥೆರಪಿ ಕೊಡ್ತಾರೆ, ಕೆಲವೊಬ್ಬರಿಗೆ ಆಪರೇಷನ್ ಆದಮೇಲೆ ಕೊಡ್ತಾರೆ, ಕೆಲವೊಂದೊಂದು ಕ್ಯಾನ್ಸರ್ಗೆ ರೇಡಿಯೇಷನ್ ಕೊಡ್ತೀವಿ, ಕೆಲವೊಂದು ಕ್ಯಾನ್ಸರ್ ರೇಡಿಯೇಷನ್ ಕೊಡೋಕ್ಕೆ ಬರೋದಿಲ್ಲ. ಆ ಥರ ಎಲ್ಲ ಇರುತ್ತೆ. ಈಗ ಅನ್ನನಾಳ ಕ್ಯಾನ್ಸರು, ಗುದದ್ವಾರ ಕ್ಯಾನ್ಸರ್, ಇದಕ್ಕೆಲ್ಲ ರೇಡಿಯೇಷನ್ ಕೊಟ್ಟರೆ ಭಾಳಷ್ಟು ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಕೆಲವೊಂದು ಲಿಂಫೋಮಾ ಕ್ಯಾನ್ಸರ್ಸ್ ಅಂತ ಬರ್ತವೆ, ಇವಕ್ಕೆಲ್ಲ ಸರ್ಜರಿನೇ ಬೇಕಿಲ್ಲ, ಕೀಮೋಥೆರಪಿಯಲ್ಲೇ ಸರಿ ಮಾಡಬಹುದು. ಬಟ್ ಭಾಳಷ್ಟು ಕ್ಯಾನ್ಸರ್ಗಳಿಗೆ ಸರ್ಜರಿ ಅಲ್ಟಿಮೇಟ್ಲಿ ಬೇಕಾಗುತ್ತೆ. ಸೊ ಸ್ಟೇಜ್ 2 ಆದಮೇಲೆ ಮಲ್ಟಿ ಮೊಡಾಲಿಟಿ ಟ್ರೀಟ್ಮೆಂಟ್ ಬೇಕಾಗ್ತದೆ. ಅದು ಬಿಟ್ಟರೆ ಬೇರೆ ಕೆಲವೊಂದು ಕ್ಯಾನ್ಸರ್ಗಳಿಗೆ ನಾವು ಲಿವರ್ ಟ್ರಾನ್ಸ್ಪ್ಲಾಂಟ್, ಎಸ್ಪೆಷಲಿ ಲಿವರ್ ಕ್ಯಾನ್ಸರ್ ಇದ್ದರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂತಲೂ ಮಾಡ್ತೀವಿ. ಅಂದರೆ ಅದು ಕ್ಯಾನ್ಸರ್ ಇರ್ತಕ್ಕಂಥ ಲಿವರ್ನ ತೆಗೆದು ಬೇರೆ ಲಿವರನ್ನು ಹಾಕ್ಬೋದು. ಎಸ್ಪೆಷಲಿ ಅವರಿಗೆ ಲಿವರ್ ಆಲ್ರೆಡಿ ಡ್ಯಾಮೇಜ್ ಆಗಿದೆ, ಅಂದರೆ ಸಿರೋಟಿಕ್ ಲಿವರ್ ಇದೆ, ಅವರಿಗೆ ಕ್ಯಾನ್ಸರ್ ತೆಗೆದ್ರೂ ಅವ್ರ ಲಿವರ್ ಆಲ್ರೆಡಿ ಅದು ಫೇಲ್ ಆಗಿ ಹೋಗೈತೆ. ಹಂಗಾಗಿ ಅವ್ರಿಗೆ ಲಿವರೂ ಬೇಕು, ಕ್ಯಾನ್ಸರು ತೆಗಿಬೇಕು, ಅಂಥವ್ರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಮತ್ತೆ ಲಿವರ್ ಫೇಲ್ಯೂರ್ ಆಗಿರೋರಿಗೆ ಆಪರೇಷನು ಮಾಡಕ್ ಆಗೋದಿಲ್ಲ. ಸೊ ಅಂಥವ್ರಿಗೆಲ್ಲ ಹೊಸದ ಅವ್ರದ್ದು ಲಿವರ್ ತೆಗೆದು ಇನ್ನೊಂದು ಹೊಸ ಲಿವರ್ ಹಾಕ್ಬೇಕಾಗ್ತದೆ. ಸೊ ಟ್ರಾನ್ಸ್ಪ್ಲಾಂಟು, ಸರ್ಜರಿ, ಕೀಮೋಥೆರಪಿ, ರೇಡಿಯೋಥೆರಪಿ, ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ಗಳು ಇವೆ.
0: ಈಗ ಎಲ್ಲ ವಿಷಯಗಳಲ್ಲೂ ತುಂಬ ಅಡ್ವಾನ್ಸ್ ಆಗ್ತಾ ಇದೆ ಅಂತ ಹೇಳಿ, ಈಗ ಈ ಕ್ಯಾನ್ಸರಿನ ಟ್ರೀಟ್ಮೆಂಟ್ ಅಲ್ಲೂ ಕೂಡ ಏನಾದರೂ ಆ ರೀತಿಯಾದಂಥ ಅಡ್ವಾನ್ಸ್ ಟ್ರೀಟ್ಮೆಂಟ್ ಇದೆಯಾ?
1: ಹೌದು, ಈಗ ಮುಂಚೆ ಇರತಕ್ಕಂಥ ಕ್ಯಾನ್ಸರ್ ಡ್ರಗ್ಸಿಗೂ ಈಗಿರ್ತಕ್ಕಂಥ ಕ್ಯಾನ್ಸರ್ ಡ್ರಗ್ಸಿಗೂ ವ್ಯತ್ಯಾಸ ಇದೆ. ಮುಂಚೆ ಇರತಕ್ಕ ಕೆಲವೇ ಡ್ರಗ್ಸ್ಗಳಿದ್ವು, ಈಗೆಲ್ಲ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಲೆವೆಲಲ್ಲಿ ಇಂಥ ಕ್ಯಾನ್ಸರ್ಗೆ ಇಂಥ ಮ್ಯೂಟೇಷನ್ ಒಳಗೆ ಇಂಥ DNA ಡ್ಯಾಮೇಜ್ ಇಂಥ ಲೆವೆಲಲ್ಲಿ ಡ್ಯಾಮೇಜ್ ಆಗಿತ್ತು ಅಂದರೆ ಅದಕ್ಕೆ ಪರ್ಟಿಕ್ಯುಲರ್ ಡ್ರಗ್ಸ್ ಎಲ್ಲ ಬಂದಿದ್ದಾವೆ. ಮುಂಚೆ ರೆಸ್ಪಾನ್ಸಿಗೂ ಈಗ ಥರ ರೆಸ್ಪಾನ್ಸಿಗೂ ಆ ಹೊಸ ಡ್ರಗ್ಸ್ ಅದು ಭಾಳಷ್ಟು ಚಲೋ ರೆಸ್ಪಾನ್ಸ್ ಸಿಗ್ತಾ ಇದೆ. ಮತ್ತೆ ಮುಂಚೆ ಎಲ್ಲ ಭಾಳಷ್ಟು ಓಪನ್ ಸರ್ಜರಿ ಅಂತ ಮಾಡ್ತಿದ್ವಿ, ಈಗೆಲ್ಲ ಲ್ಯಾಪ್ರೋಸ್ಕೋಪಿಕ್ ಇದೆ, ರೋಬೋಟಿಕ್ ಸರ್ಜರೀಸ್ ಇದೆ, ಮತ್ತೆ ಕೆಲವರು ಎಂಡೋಸ್ಕೋಪಿಕ್, ಚಿಕ್ಕ ಕ್ಯಾನ್ಸರ್ಗೆಲ್ಲ ಎಂಡೋಸ್ಕೋಪಿಕ್ ಸರ್ಜರೀಸ್ ಅಲ್ಲೇ ಸರಿ ಮಾಡಬಹುದು. ಮತ್ತೆ ಕೆಲವೊಂದು ಹೇಳಿದ ಲಿಂಫೋಮಾ ಆ ಥರ ಎಲ್ಲ ಕ್ಯಾನ್ಸರ್ಗೆ ಸರ್ಜರಿನೇ ಇಲ್ಲದಂಗೆ ಕೀಮೋಥೆರಪಿಯಲ್ಲೇ ಸರಿ ಮಾಡಿ.
0: ಓಕೆ ಡಾಕ್ಟರ್, ಈಗ ಚಿಕಿತ್ಸೆ ಬಗ್ಗೆ ಹೇಳ್ತಾ ಇದ್ರಿ, ಆದರೆ ನಾವು ಇದೆಲ್ಲದನ್ನು ತಡೆಗಟ್ಟಬಹುದಿತ್ತು ಅಂತ ಅನ್ನೋದಾದರೆ ಏನು ಮುಂಜಾಗ್ರತೆ ಕ್ರಮವನ್ನು ವಹಿಸಿದರೆ ಆದಷ್ಟು ಕ್ಯಾನ್ಸರಿಂದ ಬರದೇ ಇರೋ ಹಾಗೆ ನೋಡ್ಕೊಳ್ಬಹುದು ಅಂತ?
1: ಕೆಲವೊಂದು ಕ್ಯಾನ್ಸರ್ಗಳಿಗೆ ಪರ್ಟಿಕ್ಯುಲರ್ ಕಾರಣಗಳು ಇವೆ, ಅಂಥವುಗಳನ್ನು ನಾವು ತರಬಹುದು. ಎಸ್ಪೆಷಲಿ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್ಗೆ ಸಂಬಂಧಿಸಿದಂತೆ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ವೈರಸ್ಗಳೇನಿದ್ದಾವೆ, ಮತ್ತು ಹೆಚ್ ಪೈಲೋರಿ ಬ್ಯಾಕ್ಟೀರಿಯಾನು ಒಂದು ಕಾರಣ ಹೌದು ಗ್ಯಾಸ್ಟ್ರಿಕ್ ಕ್ಯಾನ್ಸರ್ಗೆ, ಮತ್ತು HPV ವೈರಸ್ ಅಂತ ಬರ್ತದೆ ಸರ್ವೈಕ. ಇವುಗಳಿಗೆಲ್ಲ ಕೆಲವೊಂದು ಟ್ರೀಟ್ಮೆಂಟ್ ಇದೆ. ಈಗ ಹೆಪಟೈಟಿಸ್ ಬಿ ಇಂದ ನಮಗೆ ಕ್ಯಾನ್ಸರ್ ಬರಬಾರ್ದು ಅಂದರೆ ನಾವು ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ರೆ ನಮಗೆ ಅದು ಕ್ಯಾನ್ಸರ್ ಬರೋದೇ ಇಲ್ಲ. ನಮ್ಮ ಭಾರತ ಸರ್ಕಾರದ ಇದರಿಂದ ಪ್ರತಿಯೊಂದು ಮಗು ಹುಟ್ಟದಾಗಲೇ ಅದನ್ನು ಹಾಕ್ತಾರೆ, ಅದು ಕಂಪಲ್ಸರಿ ಆಗಿದೆ. ಸೊ ಹಂಗಾಗಿ ಇನ್ಮೇಲೆ ಆ ಒಂದು ಕಾರಣದಿಂದ ಬರ್ತಕ್ಕಂಥ ಕ್ಯಾನ್ಸರ್ಗಳು ಕಡಿಮೆ ಆಗುತ್ತೆ. ಸೊ ಅದರದ್ದು ವ್ಯಾಕ್ಸಿನ್ ಇದೆ. ಇನ್ನೊಂದು ಹೆಪಟೈಟಿಸ್ ಸಿ ವೈರಸ್ ಏನಿದೆಯಲ್ಲ, ಅದು ಸಹ ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಅಂದರೆ ನಾವು ಒಂದು 3 ಅದರ ಟ್ರೀಟ್ಮೆಂಟ್ ತಗೊಂಡ್ರೆ ಆ ವೈರಸ್ ಕಂಪ್ಲೀಟಾಗಿ ಹೋಗುತ್ತೆ. ಬಟ್ ಅದರ ಕಣಗಳು ಲೈಟಾಗಿ ಇರುತ್ತೆ, ಬಟ್ ಕ್ಯಾನ್ಸರ್ ಬರ್ತಕ್ಕಂಥದ್ದನ್ನು ಭಾಳಷ್ಟು ಮಟ್ಟಿಗೆ ಅದನ್ನು ಕಡಿಮೆ ಮಾಡಬಹುದು. ಯಾವಾಗಾರೊಮ್ಮೆ ಯಾರಿಗೊಬ್ಬರು ಬಂದರೆ ಬರ್ಬೋದು, ಬಟ್ ಅದಕ್ಕೂ ಸಹ ಟ್ರೀಟ್ಮೆಂಟ್ ಇದೆ. ಕ್ಯಾನ್ಸರ್ ಬರದೇ ಇರಲಿಕ್ಕೆ ಪ್ರಿವೆಂಟಿವ್ ಮೆಷರ್ಸ್ ಇದೆ ಇವೆರಡಕ್ಕೆ. ಮತ್ತು HPV ವ್ಯಾಕ್ಸಿನ್ ಅಂತ ಹೆಣ್ಮಕ್ಳಿಗೆ ಹಾಕ್ತಾರಲ್ಲ ಅದು ಇದೆ. HPylori ಬ್ಯಾಕ್ಟೀರಿಯಾ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ಸ್ಗೆ ಕೆಲವೊಂದು ಕಾರಣ ಹೇಳ್ತಾರೆ, ಬಹಳ ರೇರು, ಬಟ್ ಅದಕ್ಕೂ ಸಹ HPylori ಟ್ರೀಟ್ಮೆಂಟ್ ತಗೊಂಡು ಕಾಮನ್ ಆಗಿ ಗ್ಯಾಸ್ಟ್ರಿಕ್ ಅಂತ ಏನಂತೀವಲ್ಲ ಅದು HPylori ಇನ್ಫೆಕ್ಷನ್ ಆಗುತ್ತೆ. ಸೊ ಅದಕ್ಕೂ ಸಹ ಟ್ರೀಟ್ಮೆಂಟ್ ಇದೆ, ಸಿಂಪಲ್ ಟ್ರೀಟ್ಮೆಂಟ್, 14 ಟ್ರೀಟ್ಮೆಂಟ್ ತಗೊಬಂದ್ರೆ ಅದು ಸಹ ತಡೆಗಟ್ಟಬಹುದು ಒಂದು ಇದಕ್ಕೆ.
0: ಓಕೆ ಡಾಕ್ಟರ್, ಈಗ ಇದು ಏನು ಗ್ಯಾಸ್ಟ್ರಿಕ್ ಬಗ್ಗೆ ನೀವು ಹೇಳಿದ್ರಿಂದ ತುಂಬ ಸಾರಿ ಕಾಮನ್ ಆಗಿ ಆಗ್ಬಿಟ್ಟಿದೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನುವಂಥದ್ದು. ಆ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆಯ ಲಕ್ಷಣಗಳು ಕೂಡ ಈ ಒಂದು ಕ್ಯಾನ್ಸರ್ನ ಲಕ್ಷಣಗಳು ಒಂದೇ ಥರ ಇದ್ಬಿಟ್ಟು ಏನಾದರೂ ಅಲ್ಲಿ ಕನ್ಫ್ಯೂಸ್ ಆಗಿ ತೊಂದರೆ ಆಗೋದಿದೆಯಾ?
1: ಹೌದು, ನಾವು ಕೆಲವೊಬ್ರು ಯಾರು ಹೇಳಿದ್ರೆ ಕೇಳಿದ್ದೀವಿ ಈ ತರ ಅವರಿಗೆ ಗ್ಯಾಸ್ಟ್ರಿಕ್ ಅಂತ ಇದ್ರೆ ಅಷ್ಟೇ ಈ ತರ ಒಳಗೆಲ್ಲ ಸಮಸ್ಯೆ ಇದೆ ಅಂತ ನಮಗೆ ಗೊತ್ತಾಗ್ಲಿಲ್ಲ, ಕೊನೆಗೆ ಗೊತ್ತಾಯ್ತು ಅಂತ

0: ಹೇಳ್ತಾರೆ. ಬಹಳಷ್ಟು ಕ್ಯಾನ್ಸರ್ ಅಂದರೆ ಯಾವುದೇ ಥರದ ಲಕ್ಷಣಗಳು ಇರೋದೇ ಇಲ್ಲ, ಬಹಳಷ್ಟು ಜನಗಳಿಗೆ ಆರಾಮಾಗಿರ್ತಾರೆ, ಅವ್ರು ಯಾವುದೇ ಥರದ ತೊಂದರೆ ಇರೋದಿಲ್ಲ, ಒಂದು ನೋವು ಇರೋದಿಲ್ಲ, ಏನಿಲ್ಲ. ಅದು ಬೆಳೆದ ಬಹಳಷ್ಟು ಬೆಳೆದ ಮೇಲೆ ಅವರಿಗೆ ಊಟ ಕಡಿಮೆ ಮಾಡೋದು, ವೆಯ್ಟ್ ಕಡಿಮೆ ಆಗೋದು, ಮತ್ತೆ ಅದು ಇದು ಇನ್ಫೆಕ್ಷನ್ ಬರೋದು, ನಂತರ ಬ್ಲಡ್ ಕಡಿಮೆ ಆಗೋದು ಅಥವಾ ಬ್ಲಡ್ ವಾಂತಿಯೋ ಮೋಷನಲ್ ಬ್ಲಡ್ ಬರೋದು ತುಂಬ ಜಾಸ್ತಿ ಆದಾಗ ಆ ಥರ ಕಾಣಿಸ್ಕೊಳುತ್ತೆ. ವಾಂತಿ ಆಗೋದು, ಜಾಂಡಿಸ್ ಬರೋದು, ಈ ಥರ ಅದು ಅಡ್ವಾನ್ಸ್ ಆದಂಗೆಲ್ಲ ಕಾಣಿಸ್ಕೊಳುತ್ತೆ. ಬಟ್ ಗ್ಯಾಸ್ಟ್ರಿಕ್ಕಿಗೆ ಸಂಬಂಧಂತೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಬಟ್ ಗುಣಲಕ್ಷಣಗಳಲ್ಲಿ ಅದನ್ನು ಡಿಫ್ರೆನ್ಸಿಯೇಷನ್ ಮಾಡೋದು ಭಾಳ ಕಷ್ಟ
1: ಆಗುತ್ತೆ.
0: ಹೌದು, ಒಂದು ವಯಸ್ಸು ಜಾಸ್ತಿ ಇರೋರು ಮತ್ತೆ ಸ್ವಲ್ಪ ಊಟ ಮಾಡಿದ್ರೆ ಹೊಟ್ಟೆ ತುಂಬದಂಗೆ ಆಗ್ತಾ ಇದೆ, ವೇಟ್ ಕಡಿಮೆ ಆಗ್ತಾ ಇದೆ, ಮತ್ತೆ ಬ್ಲಡ್ ಲೆವೆಲ್ಸ್ ಎಲ್ಲ ಕಡಿಮೆ ಆಗಿದ್ರೆ ಖಂಡಿತ ಅವರು ಅದನ್ನು ಕಂಪ್ಲೀಟ್ ಆಗಿ ಪರೀಕ್ಷೆ ಮಾಡಿಸಿ ತೋರಿಸಿ ಕನ್ಫರ್ಮ್ ಮಾಡ್ಕೊಳ್ಳೋದು ಒಳ್ಳೇದು.
1: ಡಾಕ್ಟರ್, ಈ ಹಿಂದೆ ಯಾರಿಗೂ ಇತ್ತು ಫ್ಯಾಮಿಲಿ ಹಿಸ್ಟ್ರಿ ಇದೆ ಕ್ಯಾನ್ಸರ್ಗೆ ಸಂಬಂಧಿಸಿದ ಹಾಗೆ ಅಂತ ಅನ್ನೋದಾದ್ರೆ, ಮುಂದಿನ ಪೀಳಿಗೆಯವರು ಅವರಿಗೆ ಬರೋ ಸಾಧ್ಯತೆ ಇದೆಯೋ, ಹಾಗಿದ್ರೆ ಅವರೇನಾದರೂ ಮುಂಜಾಗ್ರತಾ ಕ್ರಮವನ್ನು ವಹಿಸಿದ್ರೆ ಅನುಕೂಲ ಆಗುತ್ತಾ ಹೇಗೆ?
0: ಹೌದು ಮೇಡಮ್, ಈ ಥರ ಹೆರಿಡಿಟರಿ ಕ್ಯಾನ್ಸರ್ಸ್ ಅಂತ ಕೆಲವೊಂದು ಬರ್ತವೆ, ಅವು ಕೆಲವೊಂದು ವಯಸ್ಸಿಗಿಂತ ಮುಂಚೆ ಯೂಶ್ವಲಿ ಲೆಸ್ ದೆನ್ 50 ಇಯರ್ಸ್, 50 ಇಯರ್ಸ್ ಒಳಗೆ ಬಂದರೆ 40 ವರ್ಷ ಆ ಥರ ಬರೋರಿಗೆ ನಾವು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗತ್ತೆ. ಈ ಕೆಲವೊಬ್ಬರು ಪೇಷಂಟ್ಗೆ ತಂದೆ ತಾಯಿಗಳಿಗೆ ಆಗಿರ್ಬೋದು, ಅವರಿಗೆ 50 ವರ್ಷದ ಒಳಗಡೆ ಕ್ಯಾನ್ಸರ್ ಬಂದಿದೆ ಹಂಗಂದ್ರೆ ಅವರು ಸ್ವಲ್ಪ ಬೇರೆ ಟೆಸ್ಟ್ಗಳು ಸಹ ಮಾಡಬೇಕಾಗ್ತದೆ. ಕೆಲವೊಂದು ಅವರು ಜೆನೆಟಿಕ್ ಟೆಸ್ಟ್ಗಳು ಬರ್ತವೆ, ಅದು ಪ್ರೂವನ್ 4-5 ಸಿಂಡ್ರೋಮ್ಸ್ ಅಂತ ಬರ್ತದೆ. ಆ ಥರ ಆ ಜೆನೆಟಿಕ್ ಟೆಸ್ಟಲ್ಲಿ ಪಾಸಿಟಿವ್ ಇದ್ದರೆ ಖಂಡಿತವಾಗಿ ಅವರು ನೆಕ್ಸ್ಟ್ ಜನರೇಷನ್ಗೆ ಬರ್ತಕ್ಕಂಥ ರಿಸ್ಕ್ ಇರುತ್ತೆ. 100% ಇರ್ತಕ್ಕಂಥ ಕೆಲವೊಂದು ರಿಸ್ಕ್ ಅದಾವೆ, ಕೆಲವರಿಗೆ 50% ಇರೋರ್ತವೆ, ಕೆಲವೊಂದು 25% ಇರ್ತಕ್ಕಂಥ ರಿಸ್ಕ್ ಇರ್ತದೆ. ಡಿಪೆಂಡ್ ಆನ್ ಅದು ಡಾಮಿನೆಂಟ್ ಜೀನ್ ಆಗಿರುತ್ತವ ಅಥವಾ ರೆಸಿಸಿವ್ ಜೀನ್ ಆಗಿರುತ್ತೆ ಅಂತ ಗೊತ್ತಾಗುತ್ತೆ. ಅದು ಡಾಮಿನೆಂಟ್ ಜೀನ್ ಆದರೆ ಅದು ಬರ್ತಕ್ಕಂಥ ರಿಸ್ಕ್ ಜಾಸ್ತಿ ಇರ್ತದೆ, ಇಲ್ಲಾಂದ್ರೆ ಅದ್ರ ಕಡಿಮೆ ರಿಸ್ಕ್ ಇರ್ತದೆ. ಹಾಗಾಗಿ ಅದು ಹೆರಿಡಿಟರಿ ಆಗಿದ್ರೆ ಅಷ್ಟೇ, ಅವು ಮ್ಯೂಟೇಷನ್ ಇದ್ರೆ ಅಷ್ಟೇ ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ಸೊ ನಮ್ಮ ತಂದೆ ತಾಯಿಗೆ ಬಂದಿದೆ, ರಿಲೇಟಿವ್ಸ್ ಯಾರಿಗಿದೆ ಅಂದ್ರೆ ನಮಗೆ ಬರುತ್ತೆ ಅಂತ ಏನಿಲ್ಲ, ಅದು ಬಹಳಷ್ಟು ಕಡಿಮೆ.
1: ಕ್ಯಾನ್ಸರ್ ಬಗ್ಗೆ ತುಂಬಾ ಭಯ ಇದೆ ಡಾಕ್ಟರ್, ಆ ಪದನೇ ಒಂದು ರೀತಿಯ ಮನಸ್ಸಲ್ಲಿ ಭಯ ಹುಟ್ಟಿಸುತ್ತೆ. ಆದ್ರೆ ಅರಿವಿದೆಯಾ ಅಷ್ಟು ಮಟ್ಟಿಗೆ, ಜನರಲ್ಲಿ ಅರಿವಿದೆಯಾ ಕ್ಯಾನ್ಸರ್ ಬಗ್ಗೆ, ಏನ್ ತಿಳ್ಕೊಳ್ಬೇಕಿತ್ತು ಅಷ್ಟು ಮಟ್ಟಿಗೆ ತಿಳ್ಕೊಂಡಿದ್ದಾರೆ ಹೇಗೆ?
0: ನನಗೆ ಅಷ್ಟು ಜನಕ್ಕೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇರ್ತಕ್ಕಂಥದ್ದು ಕಡಿಮೆ ಅನಿಸುತ್ತೆ. ಬಟ್ ಭಯ ಅಂತೂ ಇದೆ, ಅದು ಬಂದಾಗ ಅಥವಾ ಅದು ಕೇಳಿದಾಗ ಭಯ ಬರುತ್ತೆ. ಬಟ್ ಅದ್ರ ಬಗ್ಗೆ ಜಾಗರೂಕತೆ ವಹಿಸೋದಾಗಲಿ, ಅದನ್ನು ಯಾವ ರೀತಿ ಟೆಸ್ಟ್ ಮಾಡೋದಾಗಲಿ, ಯಾವಾಗ ಮಾಡಿಸ್ಬೇಕು, ಎಷ್ಟು ವರ್ಷಕ್ಕೆ ಮಾಡಿಸ್ಬೇಕು, ಎಷ್ಟು ತಿಂಗಳಿಗೆ ಮಾಡಿಸ್ಬೇಕು, ಯಾರು ಮಾಡಿಸ್ಬೇಕು, ಎಲ್ಲಿ ಮಾಡಿಸ್ಬೇಕು, ಯಾರ ಹತ್ರ ತೋರಿಸ್ಬೇಕು, ಈ ರೀತಿಯಾದ ಮಾಹಿತಿಗಳು ಜನಗಳಿಗೆ ಕಡಿಮೆ ಇದೆ. ಸೊ ನಾವು 40-45 ವಯಸ್ಸು ಆದರೆ ಒಂದ್ಸಲ ಆದರೂ ಟೆಸ್ಟ್ ಮಾಡಿಸಿರ್ಬೇಕು. ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಂಬಂಧಪಟ್ಟಂತೆ ಒಂದು ಎಂಡೋಸ್ಕೋಪಿನೋ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಇಷ್ಟು ಮಾಡಿದರೆ ಸಾಕು, ಏನು ಇಲ್ಲ ಅಂದರೆ ಮತ್ತೊಂದು 5 ವರ್ಷ ಬಿಟ್ಟು ಟೆಸ್ಟ್ ಮಾಡೋದು. ಬಟ್ ಏನಾದ್ರು ಸ್ವಲ್ಪ ಅವರಿಗೆ ತೊಂದರೆ ಇದೆ, ಡೌಟ್ ಇದೆ ಅಂದರೆ ವರ್ಷಕ್ಕೊಮ್ಮೆನೋ 3 ವರ್ಷಕ್ಕೊಮ್ಮೆ ಹೇಳಿದೆ, ಡಿಪೆಂಡಿಂಗ್ ಆನ್ ರಿಸ್ಕ್ ಫ್ಯಾಕ್ಟರ್ ಅವ್ರಿಗೆ ಇಷ್ಟು ವರ್ಷಕ್ಕೊಮ್ಮೆ ನೀವು ಬರಬೇಕು ಅಂತ ಹೇಳಿರ್ತೀವಿ. ಸೊ ಆ ಥರ ಫಾಲೋ ಮಾಡೋದ್ರಿಂದ ನಾವು ಅರ್ಲಿ ಸ್ಟೇಜಲ್ಲಿ ಅದನ್ನು ಕಂಡುಹಿಡಿತಕ್ಕಂಥದ್ದು ಮತ್ತು ಒಳ್ಳೆ ಟ್ರೀಟ್ಮೆಂಟ್ ತಗೊಂಡು ಅದನ್ನು ಆ ಭಯದಿಂದಲೇ ನಾವು ದೂರ ಇರಬಹುದು,
1: ನಮ್ಮ ಜೀವಿತಾವಧಿಯನ್ನು ಹೆಚ್ಚು ಮಾಡ್ಕೊಳ್ಬಹುದು. ಓಕೆ ಡಾಕ್ಟರ್, ಮಾಹಿತಿಗಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಡಾಕ್ಟರ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್.
2: ಇದುವರೆಗೂ ಜೀರ್ಣಾಂಗದ ಕ್ಯಾನ್ಸರ್ ಕುರಿತು ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಸರ್ಜನ್ ಡಾಕ್ಟರ್ ಹನುಮಂತ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ದ್ಯಾಮಲಾಂಬಿಕಾ ಎಂಎಸ್. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.
3: ಸಮಯ ಸರಿಯಾಗಿ 1 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗೆ ಸಂದರ್ಶನ.
4: ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಫಸಲ್ ಭೀಮಾ ಯೋಜನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್.
5: ನಮಸ್ತೆ
4: ಸರ್. ಮೊದಲಿಗೆ ಈ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮುಂಗಾರಂಗಂನಲ್ಲಿ ಬೆಳೆ ವಿಮೆ ಚಾಲ್ತಿಯಲ್ಲಿ ಇದೆಯಾ ಅಂತ ಹೇಳ್ತೀರಾ ಸರ್?
5: ಹೌದು, ಈಗಾಗಲೇ ಈ ಬೆಳೆ ವಿಮೆ ಏನಂತೀವಿ ಪಿ

0: ಎಂಎಫ್ಬಿವೈ ಅಂತೇಳಿ ನಾವು ಆಂಗ್ಲ ಭಾಷೆಯಲ್ಲಿ ಅಂತೀವಿ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ 2026 ಮುಂಗಾರಿಗೆ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರ್ತಾರೆ. ಈ ಅಧಿಸೂಚನೆ ಅನ್ವಯ ಈಗ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಬೆಳೀತಕ್ಕಂತಹ ಕೃಷಿ ಇರಬಹುದು, ತೋಟಗಾರಿಕಾ ಬೆಳೆಗಳು ಎಲ್ಲಾ ಸೇರಿಬಿಟ್ಟು ಒಟ್ಟು 36 ಬೆಳೆಗಳಿಗೆ ಕೃಷಿ ವಿಮೆಯನ್ನ ಮಾಡಿಸೋದಕ್ಕೆ ಅಧಿಸೂಚನೆಯನ್ನ ಈಗಾಗಲೇ ಹೊರಡಿಸಿರ್ತಾರೆ. 2026-27 ಸಾಲಿನಿಂದ 2028-29 ಸಾಲಿನವರೆಗೆ ಈಗೇನು ನಾನು ಈ ಪಿಎಂಎಫ್ಬಿವೈ ಅಂತ ಹೇಳಿದೆ, ಅದನ್ನ ಕಂಪ್ಲೀಟ್ ರಿಸ್ಕ್ ಟ್ರಾನ್ಸ್ಫರ್ ಮೆಕಾನಿಸಂ ಅಂತೇಳಿ ಹೇಳ್ತೇವೆ. ಆ ಮಾದರಿಯನ್ನು ಅಳವಡಿಸಿಕೊಂಡು ಅನುಮೋದನೆಯನ್ನು ಈಗಾಗಲೇ ನೀಡಿದರೆ ಇದರನ್ವಯ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರ್ತಾರೆ.
1: ಬೆಳೆ ವಿಮೆಗೆ ರೈತರು ಒಳಪಡಬೇಕಂದ್ರೆ ಏನ್ ಮಾಡಬೇಕಾಗತ್ತೆ ಸರ್?
0: ಈಗ ಬೆಳೆ ವಿಮೆಗೆ ಒಳಪಡತಕ್ಕಂತಹ ಎರಡು ತರಹದ ರೈತರನ್ನು ನಾವು ಕಾಣಬಹುದಾಗಿದೆ. ಒಂದು ಸಾಲ ಪಡೆದಂತಹ ರೈತರು, ಎರಡನೇದು ಸಾಲ ಪಡೆಯದಂತಹ ರೈತರು. ಸಾಲ ಪಡೆದಂತಹ ರೈತರಿಗೆ ಬ್ಯಾಂಕ್ ವತಿಯಿಂದನೇ ಅವರಿಗೆ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳತಕ್ಕಂತಹ ಅವಕಾಶ ಇರುತ್ತೆ. ಯಾವ ಬ್ಯಾಂಕ್ನಲ್ಲಿ ಅವರು ಸಾಲವನ್ನು ಪಡೆದಿರ್ತಾರೋ ಅದೇ ಬ್ಯಾಂಕ್ನ ಮುಖಾಂತರನೇ ಅವರು ನೋಂದಾಯಿಸಿಕೊಳ್ಳಬಹುದು. ಒಂದು ವೇಳೆ ಅವರಿಗೆ ಇಚ್ಛೆ ಇಲ್ಲ, ನಾನು ಅದರಲ್ಲಿ ಭಾಗವಹಿಸೋದಕ್ಕೆ ನನಗೆ ಇಚ್ಛೆ ಇಲ್ಲ ಅನ್ನುವುದೇನಾದ್ರು ಅದರಲ್ಲಿ ಇದ್ದಲ್ಲಿ ಅವರು ಅಂತಿಮ ದಿನಾಂಕದ 7 ದಿನಗಳ ಒಳಗಾಗಿ ಅಂದ್ರೆ 7 ದಿನ ಅಥವಾ ಅದ್ರ ಹಿಂದ್ಗಡೆಗೆ ಯಾವಾಗಾರು ಅವರು ಅದನ್ನ ಅವರಿಗೆ ಬ್ಯಾಂಕ್ನವರಿಗೆ ಮಾಹಿತಿಯನ್ನು ನೀಡಿದಲ್ಲಿ ಅಂದ್ರೆ ರಿಟರ್ನ್ ಮಾಹಿತಿಯನ್ನು ಕೊಡಬೇಕು. ಅವರಿಗೆ ನೀಡಿದಲ್ಲಿ ಅವರ ವಿಮಾ ಕಂತಿನಲ್ಲಿ ಈ ಬೆಳೆ ವಿಮಾ ಮೊತ್ತವನ್ನ ಸೇರಿಸೋದು ಇಲ್ಲ, ಮತ್ತೆ ಅವರಿಗೆ ಕಟಾವಣೆಯನ್ನು ಮಾಡೋದಿಲ್ಲ, ಮತ್ತೆ ಅದಕ್ಕೆ ನೋಂದಾಯಿಸೋದು ಇಲ್ಲ. ಬಟ್ ಬೆಳೆ ಸಾಲವನ್ನು ಪಡೆದೇ ಇರತಕ್ಕಂಥ ರೈತರು ಸ್ವಇಚ್ಛೆಯಿಂದ ಮುಂದೆ ಬಂದ್ಬಿಟ್ಟು ಅವರು ನಮ್ಮ ಕಾಮನ್ ಸರ್ವಿಸ್ ಸೆಂಟರ್ ಇರಬಹುದು ಅಥವಾ ಗ್ರಾಮ ಒನ್ ಇರಬಹುದು ಅಥವಾ ಬ್ಯಾಂಕ್ಗಳಲ್ಲಿ ಅವರ ವ್ಯಾಪ್ತಿಯ ಬ್ಯಾಂಕ್ನಲ್ಲಿ ಇರಬಹುದು, ಈ ಮೂರು ಪ್ರದೇಶದಲ್ಲಿ ಯಾವ್ದಾದ್ರೂ ಒಂದು ಪ್ರದೇಶದಲ್ಲಿ ಹೋಗ್ಬಿಟ್ಟು ಅವರ FID ಅಂತೀವಿ, ಫಾರ್ಮರ್ ಐಡೆಂಟಿಟಿ ನಂಬರ್ ಅಂತ, ಅದು FID ಕಡ್ಡಾಯವಾಗಿ ಬೇಕಾಗುತ್ತೆ. FID ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ವಿಮೆಯನ್ನು ನೋಂದಾಯಿಸಿಕೊಳ್ಳೋದಕ್ಕೆ ಬರೋದಿಲ್ಲ. FID ಕಡ್ಡಾಯವಾಗಿ ಬೇಕು. ಅವರ ಆ FID ಅಡಿಯಲ್ಲಿರ್ತಕ್ಕಂತಹ ಯಾವ ಸರ್ವೆ ನಂಬರ್ ಅಂತೇಳಿ ಅದರಲ್ಲಿ ಇರುತ್ತೆ, ಆ ಪಹಣಿ ಬೇಕಾಗುತ್ತೆ. ಮತ್ತೆ ಅವರ ಖಾತೆಯ ಒಂದು ಖಚಿತಪಡಿಸ್ಕೊಳ್ಳೋದಕ್ಕೋಸ್ಕರ ಅವರ ಬ್ಯಾಂಕ್ ಪಾಸ್ಬುಕ್ ಸಹ ಕೇಳ್ತಾರೆ. ಈ ಮೂರು ದಾಖಲೆಗಳನ್ನು ಇಟ್ಕೊಂಡ್ರೆ ಸಾಕು, ಅವ್ರು ಹೋಗ್ಬಿಟ್ಟು ಆ ಒಂದು ಬೆಳೆ ವಿಮೆಗೆ ಒಳಪಡಿಸೋದಕ್ಕೆ ರೈತರು ನೋಂದಾಯಿಸ್ಕೋಬಹುದು.
1: ಈಗ ಯಾವ್ಯಾವ ಬೆಳೆಗೆ ಯಾವ ರೀತಿಯಲ್ಲಿ ಹಣನ ಪಾವತಿಸಬೇಕಾಗುತ್ತೆ ರೈತರು? ಇದಕ್ಕೆ ಅಂತಿಮ ದಿನಾಂಕ ಅಂದ್ರೆ ಯಾವ್ದಿದೆ ಸರ್?
0: ಈಗ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಒಂದು 5-6 ಬೆಳೆಗಳು ಬರ್ತವೆ. ಆ ಬೆಳೆಗಳಿಗೆ ನೋಡೋದೇ ಆದ್ರೆ ಈಗ ಹೆಸರು ಮುಂಗಾರು ಪೂರ್ವದಲ್ಲಿ ನಾವು ಬೆಳಿತೀವಿ, ಹೆಸರು ಮತ್ತೆ ಈರುಳ್ಳಿಯನ್ನ ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು ಕೂಡ ನಾವು ಮುಂಗಾರು ಪೂರ್ವದಲ್ಲೇ ಆಗ್ಲೇ ಬಿತ್ತನೆ ಮಾಡಿರ್ತೀವಿ. ಈ ಎರಡು ಬೆಳೆಗಳಿಗೆ ಜುಲೈ 15ರವರೆಗೆ ಅದಕ್ಕೆ ಅವಕಾಶ ಇರುತ್ತೆ. ಈಗ ನಾವು ಜೂನ್ ತಿಂಗಳಲ್ಲಿ ಇರೋದ್ರಿಂದ ಇನ್ನ ಒಂದು 15-20 ದಿವಸ ಅವಕಾಶ ಇರೋದ್ರಿಂದ ರೈತರು ಅದನ್ನ ಮಾಡ್ಕೋಬಹುದು. ಎರಡನೇದಾಗಿ ಹೇಳ್ಬೇಕಂತಂದ್ರೆ ಜೋಳ ಇರಬಹುದು, ಮುಸುಕಿನ ಜೋಳ ಇರಬಹುದು, ಸಜ್ಜೆ, ತೊಗರಿ, ಮತ್ತೆ ಸೂರ್ಯಕಾಂತಿ, ನೆಲಗಡಲೆ, ಹತ್ತಿ, ಟೊಮ್ಯಾಟೊ, ಮತ್ತೆ ಭತ್ತ, ರಾಗಿ, ನವಣೆ, ಇವೆಲ್ಲವಕ್ಕೂ ಕೂಡ 31/7/2026 ಕಡೆಯ ದಿನಾಂಕವಿರುತ್ತೆ. 4 ಬೆಳೆಗಳು ಅಂದ್ರೆ ಭತ್ತ ನೀರಾವರಿಯಲ್ಲಿ ಬೆಳೀತಕ್ಕಂತಹದ್ದು, ರಾಗಿ ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು, ರಾಗಿ ಮಳೆಯಾಶ್ರಿತದಲ್ಲಿ ಬೆಳೀತಕ್ಕಂಥದ್ದು, ಮತ್ತೆ ನವಣೆ ಮಳೆಯಾಶ್ರಿತದಲ್ಲಿ ಬೆಳೀತಕ್ಕಂಥದ್ದು. ಈ 4 ಬೆಳೆಗಳಿಗೆ ಮಾತ್ರ ಆಗಸ್ಟ್ 14ರವರೆಗೆ ಅವಕಾಶ ಇರುತ್ತೆ. ಯಾಕೆಂತಂದ್ರೆ ಭತ್ತ ನೀರಾವರಿ ನಾಟಿ ಮಾಡತಕ್ಕಂಥದ್ದೇ ಅವರು ಜುಲೈ ತಿಂಗಳಲ್ಲಿ ಆಗೋದ್ರಿಂದ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ರಾಗಿ ನೀರಾವರಿ ಮತ್ತು ಮಳೆಯಾಶ್ರಿತ ಮತ್ತೆ ನವಣೆ ಇವೆರಡು ತಡವಾಗಿ ಬಿತ್ತನೆ ಮಾಡೋದ್ರಿಂದ ರೈತರು ಒಟ್ಟು 4 ಬೆಳೆಗಳಿಗೆ ಮಾತ್ರ 14/8ರವರೆಗೆ ಅವಕಾಶ ಇರುತ್ತೆ. ಭತ್ತ ನೀರಾವರಿ, ರಾಗಿ ನೀರಾವರಿ, ರಾಗಿ ಮಳೆಯಾಶ್ರಿತ ಮತ್ತೆ ನವಣೆ ಮಳೆಯಾಶ್ರಿತ ಈ 4 ಬೆಳೆಗಳಿಗೆ ಮಾತ್ರ 14/8ರವರೆಗೆ ಅವಕಾಶ ಇರುತ್ತೆ. ಉಳಿದಂತ ಬೆಳೆಗಳೆಲ್ಲವೂ ಕೂಡ 31ಕ್ಕೆ ಕೊನೆಯಾಗುತ್ತೆ. ದಯವಿಟ್ಟು ರೈತ ಬಾಂಧವರು ಯಾವುದೇ ಒಂದು ಪ್ರಕೃತಿ ವಿಕೋಪಕ್ಕೆ ಒಳಗಾಗಿ ನಷ್ಟ ಆಗದೇ ಇರದ ರೀತಿಯಲ್ಲಿ ರೈತರು ತಾವೇ ಸ್ವಇಚ್ಛೆಯಿಂದ ಬಂದು ಈ ಬೆಳೆ ವಿಮೆಗೆ ಒಳಪಡಬೇಕು ಮತ್ತೆ ನೋಂದಾಯಿಸಿಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ.
1: ಬೆಳೆ ವಿಮೆಗೆ ಯಾವ ರೀತಿ ಹಣ ಪಾವತಿ ಮಾಡಬೇಕಾಗುತ್ತೆ ಯಾವ ಬೆಳೆಗೆ ಸರ್?
0: ಮುಖ್ಯ ಬೆಳೆಗಳಿಗೆ ನಾನು ತಿಳಿಸ್ತೇನೆ, ಯಾಕಂದ್ರೆ ಅದರಲ್ಲಿ 36 ಬೆಳೆ ಇದಾವೆ. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬೆಳೀತಕ್ಕಂತಹ ಮುಖ್ಯವಾದ 5-6 ಬೆಳೆಗಳಿಗೆ ಅಷ್ಟೇ ತಿಳಿಸ್ತೇನೆ. ಮುಖ್ಯವಾಗಿ ಮುಸುಕಿನ ಜೋಳ ಮಳೆಯಾಶ್ರಿತ ಹೆಚ್ಚಿನ ಪ್ರದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬರುತ್ತೆ. ಇದಕ್ಕೆ 1 ಹೆಕ್ಟರ್ಗೆ 1,350 ರೂಪಾಯಿ ರೈತರು ಕಟ್ಟಬೇಕಾಗುತ್ತೆ. ತೊಗರಿ ಮಳೆಯಾಶ್ರಿತಕ್ಕೆ ಬಂದಾಗ 1,152 ರೂಪಾಯಿ ಕಟ್ಟಬೇಕಾಗುತ್ತೆ. ಮತ್ತೆ ಸೂರ್ಯಕಾಂತಿ ಬಂದಾಗ 964 ರೂಪಾಯಿ ಪ್ರತಿ ಹೆಕ್ಟರ್ ಕಟ್ಟಬೇಕಾಗತ್ತೆ. ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿರ್ತಕ್ಕಂತಹ ಮತ್ತು ಹೆಚ್ಚಿನ ಪ್ರದೇಶ

0: ಬರ್ತಕ್ಕಂಥ ನೆಲಗಡಲೆ ಶೇಂಗಾ ಏನಂತೀವಿ ಆ ಮಳೆಯಾಶ್ರಿತ ಇದಕ್ಕೆ 1308 ರೂಪಾಯಿ ಕಟ್ಟಬೇಕಾಗುತ್ತೆ. ಮತ್ತೆ ಸ್ವಲ್ಪ ತಡ ಮುಂಗಾರಿನಲ್ಲಿ ಬಿತ್ತಕ್ಕಂತಹ ರಾಗಿ ಬೆಳೆಗೆ 998 ರೂಪಾಯಿ ಪ್ರತಿ ಹೆಕ್ಟರ್ಗೆ ಕಟ್ಟಬೇಕಾಗುತ್ತೆ. ಅದಕ್ಕೆ ಸರಿಯಾಗಿ ವಿಮಾ ಮೊತ್ತವನ್ನು ಕೂಡ ಅದರಲ್ಲಿ ನಮೂದಿಸಿರ್ತಾರೆ. ಅದರ ಪ್ರಕಾರ ಅವರು ರೈತರ ಕಂತು ಏನಿರುತ್ತೆ ಅದನ್ನು ಕಟ್ಟಬೇಕಾಗುತ್ತೆ. ಇಲ್ಲಿ ಒಟ್ಟಾರೆ ಹೇಳಬೇಕಂತಂದ್ರೆ 10% ರಲ್ಲಿ 2%ರಷ್ಟೇ ನಮ್ಮ ರೈತನು ಪಾವತಿಸ್ತಾನೆ. ಉಳಿದಂತ 8% ಏನಿರುತ್ತೆ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮುಖಾಂತರ ಪಾವತಿಯಾಗುತ್ತೆ, ರೈತನ ಪರವಾಗಿ ಪಾವತಿಯಾಗುತ್ತದೆ. ಹಾಗಾಗಿ ಕೇವಲ 2%ಗೆ ಲೆಕ್ಕಾಚಾರ ಮಾಡಿದಾಗ ಈ ಮೊತ್ತ ಬರೋದ್ರಿಂದ ಈ ಮೊತ್ತವನ್ನ ಅವರು ಪಾವತಿಸಬೇಕಾಗುತ್ತೆ.
1: ನಮ್ಮ ರೈತ ಬಾಂಧವರಿಗೆ ಇನ್ನೂ ಒಂದು 30-35 ದಿವಸ ಕೆಲವು ಬೆಳೆಗಳಿಗೆ ಮತ್ತೆ ಕೆಲವು ಬೆಳೆಗಳಿಗೆ 45 ಸಮಯ ಇರೋದ್ರಿಂದ ಅಂತಿಮ ದಿನಾಂಕದವರೆಗೂ ಕಾಯದ ಬೇಡ. ಈ ವರ್ಷ ಮುಂಗಾರಂಗಾಮಲ್ಲಿ ಸ್ವಲ್ಪ ಮಳೆ ಕೊರತೆ ಅಂತಾರೆ, ಆದಷ್ಟು ರೈತರು ಬೆಳೆ ವಿಮೆಗೆ ಒಳಪಟ್ಟರೆ ಹೆಚ್ಚು ಅನುಕೂಲ ಆಗುತ್ತೆ.
0: ಯಾಕಂತಂದ್ರೆ ಆಮೇಲೆ ಇನ್ನೊಂದು ರೈತರಿಗೆ ಅನುಕೂಲ ಇದೆ, ಏನಂದ್ರೆ ಅವನು ಬೆಳೆ ಬಿತ್ತಿದ ಮೇಲೆ ಅದನ್ನ ಪಾವತಿ ಮಾಡಬೇಕಂತಕ್ಕಂತಹ ಏನು ಕಡ್ಡಾಯ ಇಲ್ಲ. ನಾನು ಯಾವ ಬೆಳೆಯನ್ನ ಬಿತ್ತೀನಿ ಅಂತ ಹೇಳಿ ಅವನು ಪ್ರಿಡಿಕ್ಷನ್ ಮಾಡ್ಕೊಂಡು ಕೂಡ ವಿಮೆಗೆ ಅವರು ಕಟ್ಟಬಹುದು. ಒಂದು ವೇಳೆ ಅದು ಆ ಬೆಳೆಯನ್ನ ಅವನು ಬೆಳೀಲಿಲ್ಲ ಅನ್ನೋದೇ ಆದ್ರೆ ಅವನು ಆ ಒಂದು ಕಡೆಯ ದಿನಾಂಕ ಏನಿರುತ್ತೆ ಆ ದಿನಾಂಕಕ್ಕಿಂತ ಮುಂಚಿತವಾಗಿ ಯಾವ ಬೆಳೆಯನ್ನು ಬೆಳೆದಿರ್ತಾನೆ ಆ ಬೆಳೆಯ ದೃಢೀಕರಣ ಪತ್ರವನ್ನ ಎಲ್ಲಿ ಅವನು ಬ್ಯಾಂಕಲ್ಲಿ ಪಾವತಿಸಿರ್ತಾನೋ, ಕಾಮನ್ ಸರ್ವಿಸ್ ಸೆಂಟ್ರಲ್ಲಿ ಪಾವತಿಸಿರ್ತಾನೋ, ಗ್ರಾಮವನ್ನು ಎಲ್ಲಿ ಪಾವತಿಸಿರ್ತಾನೆ ಅಲ್ಲಿ ಹೋಗ್ಬಿಟ್ಟು ಅದನ್ನು ಅಪ್ಲೋಡ್ ಮಾಡಿಬಿಟ್ಟು ಚೇಂಜ್ ಆಫ್ ಕ್ರಾಪ್ ಅಂತ ಹೇಳ್ತೀವಿ, ಅಂದ್ರೆ ಬೆಳೆಯನ್ನ ಬದಲಾಯಿಸತಕ್ಕ ಅವಕಾಶ ಇದೆ. ಸೊ ಆ ಬೆಳೆ ಬದಲಾಯಿಸಿದಾಗ ಹೆಚ್ಚಿಗೆ ಹಣ ಕಟ್ಟಬೇಕಂತಂದ್ರೆ ಮತ್ತೆ ಅವನು ಕಟ್ಟಬೇಕಾಗುತ್ತೆ. ಕಡಿಮೆ ಆದ್ರೆ ಆ ಇರತಕ್ಕಂತಹ ಅವನು ಯಾವ ಖಾತೆಯಿಂದ ಜಮಾ ಮಾಡಿರ್ತಾನೆ ಆ ಖಾತೆಗೆ ವಾಪಸ್ ಬರುತ್ತೆ. ಹಾಗಾಗಿ ರೈತರು ಬಿತ್ತಿದ ಮೇಲೆ ಕಟ್ಟಬೇಕಂತಕ್ಕಂತ ಮನೋಭಾವನೆ ಇಲ್ಲಿ ಏನು ಇಲ್ಲ. ಹಾಗಾಗಿ ಬಿತ್ತುವ ಮೊದಲೇ ಅವರು ಯಾವ ಬೆಳೆಯನ್ನ ನಾನು ಬೆಳೆಯುತ್ತೀನಿ ಅನ್ನೋದನ್ನ ಅವರು ದೃಢಪಡಿಸಿಕೊಂಡು ಆ ಇದಕ್ಕೆ ಅವರು ಬೆಳೆ ವಿಮೆಯನ್ನ ಮಾಡಿಸಬಹುದು.
1: ಬಹಳ ಸಂತೋಷ ಸರ್. ಇಲ್ಲಿವರೆಗೂ ನಮ್ಮ ರೈತರಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಿಂದ ಎಷ್ಟೆಲ್ಲ ಅನುಕೂಲ ಆಗುತ್ತೆ, ಮಾಡಿಸ್ತದೆ ಎಷ್ಟು ಅನುಕೂಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ರಿ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಕುರಿತ ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಬೋಪನಹಳ್ಳಿ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ದೇಣಿಗೆ ಪ್ರಕರಣ, ಉತ್ತರ ಪ್ರದೇಶ ಪೊಲೀಸರಿಂದ 8 ಆರೋಪಿಗಳ ಬಂಧನ. ಲಂಡನ್ನಲ್ಲಿ ಇಂದು ಬ್ರಿಟನ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಮಾತುಕತೆ. ವೆನಿಜುವೆಲಾ ಭೂಕಂಪ, ಮೃತರ ಸಂಖ್ಯೆ 235 ಏರಿಕೆ, ತುರ್ತು ಪರಿಸ್ಥಿತಿ ಘೋಷಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಜರ್ಮನಿ ವಿರುದ್ಧ ಗೆದ್ದು ನಾಕೌಟ್ ಹಂತ ಪ್ರವೇಶಿಸಿದ ಈಕ್ವೆಡಾರ್. ವಾರ್ತೆಗಳ ವಿವರ: ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ದೇಣಿಗೆ ಪ್ರಕರಣದಲ್ಲಿ ದಾಖಲಿಸಲಾದ ಮೊದಲ ಎಫ್ಐಆರ್ನಲ್ಲಿ ಹೆಸರಿಸಲಾದ 8 ಜನರನ್ನು ಉತ್ತರ ಪ್ರದೇಶ ಪೊಲೀಸರು ಬಂಧಿಸಿದ್ದಾರೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ಅವರ ನಿರ್ದೇಶನದ ಮೇರೆಗೆ

0: ರಚಿಸಲಾದ ವಿಶೇಷ ತನಿಖಾ ತಂಡದ ಶಿಫಾರಸುಗಳನ್ನು ಅನುಸರಿಸಿ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ. ಟ್ರಸ್ಟ್ನ ಸದಸ್ಯ ಕೃಷ್ಣಮೋಹನ್ ನೀಡಿದ ಲಿಖಿತ ದೂರಿನ ಆಧಾರದ ಮೇಲೆ ಶ್ರೀರಾಮ ಜನ್ಮಭೂಮಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಫ್ಐಆರ್ನಲ್ಲಿ ಅವಿನಾಶ್ ಶುಕ್ಲಾ, ಅನುಕಲ್ಪ ಮಿಶ್ರಾ, ಲವಕುಶ್ ಮಿಶ್ರಾ, ಮನೀಶ್ ಕುಮಾರ್ ಯಾದವ್, ಕರುಣೇಶ್ ಪಾಂಡೆ, ರಾಮಶಂಕರ್ ಮಿಶ್ರಾ, ಸುಭಾಷ್ ಶ್ರೀವಾಸ್ತವ ಮತ್ತು ರಾಮಶಂಕರ್ ಯಾದವ್ ಅಲಿಯಾಸ್ ಟಿನ್ನು ಸೇರಿದಂತೆ ಇತರೆ ಅಪರಿಚಿತ ಆರೋಪಿಗಳನ್ನು ಹೆಸರಿಸಲಾಗಿದೆ. ಲಕ್ನೋ ವಿಭಾಗೀಯ ಆಯುಕ್ತ ವಿಜಯ್ ವಿಶ್ವಾಸ್ ಪಂತ್ ನೇತೃತ್ವದ ಎಸ್ಐಟಿ ಮಂಗಳವಾರ ತನ್ನ ಪ್ರಾಥಮಿಕ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದು ಈ ವಿಷಯದಲ್ಲಿ ಕಟ್ಟುನಿಟ್ಟಿನ ಶಿಫಾರಸುಗಳನ್ನು ಮಾಡಿದೆ. ಈ ಶಿಫಾರಸುಗಳನ್ನು ಅನುಸರಿಸಿ ನಿನ್ನೆ ಎಫ್ಐಆರ್ ದಾಖಲಿಸಲಾಗಿದೆ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಸ್ವೀಕರಿಸಿದ ಕಾಣಿಕೆಗಳು ಮತ್ತು ಕಾಣಿಕೆಗಳನ್ನು ಒಳಗೊಂಡ ಕಳ್ಳತನದ ಆರೋಪಗಳು ಹೊರಬಂದ ನಂತರ ಪ್ರಕರಣ ಬೆಳಕಿಗೆ ಬಂದಿದೆ. ಟ್ರಸ್ಟ್ ವಿಶೇಷ ತನಿಖೆಗೆ ಮನವಿ ಮಾಡಿತ್ತು. ನಂತರ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ಎಸ್ಐಟಿ ರಚನೆಗೆ ಆದೇಶಿಸಿದರು. ಅಂತಾರಾಷ್ಟೀಯ ಮಾದಕ ದ್ರವ್ಯ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರುದ್ಧದ ದಿನದಂದು ನಶಾ ಮುಕ್ತ ಭಾರತವನ್ನು ನಿರ್ಮಿಸುವ ಸಾಮೂಹಿಕ ಸಂಕಲ್ಪವನ್ನು ಪುನರುಚ್ಚರಿಸುವಂತೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಜನರಿಗೆ ಕರೆ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಈ ಆಂದೋಲನವನ್ನು ಸಕ್ರಿಯವಾಗಿ ಮುಂದಕ್ಕೆ ಕೊಂಡೊಯ್ಯುತ್ತಿರುವ ವಿಶ್ವವಿದ್ಯಾಲಯಗಳು, ಶಿಕ್ಷಣ ಸಂಸ್ಥೆಗಳು ಮತ್ತು ಇತರೆ ಸಂಸ್ಥೆಗಳನ್ನು ಶ್ಲಾಘಿಸಿದ್ದಾರೆ. ಬಲವಾದ, ಆರೋಗ್ಯಕರ ಮತ್ತು ವ್ಯಸನಮುಕ್ತ ಭಾರತವನ್ನು ನಿರ್ಮಿಸುವತ್ತ ಅವರ ಪ್ರಯತ್ನಗಳು ಅರ್ಥಪೂರ್ಣ ಕೊಡುಗೆ ನೀಡುತ್ತಿವೆ ಎಂದು ಹೇಳಿದರು. ಜಾಗೃತಿ ಮೂಡಿಸಲು, ಚೇತರಿಕೆಯಲ್ಲಿ ಇರುವವರನ್ನು ಬೆಂಬಲಿಸಲು ಮತ್ತು ವ್ಯಸನಕ್ಕಿಂತ ಭರವಸೆ, ಆರೋಗ್ಯ ಮತ್ತು ಉದ್ದೇಶವನ್ನು ಆಯ್ಕೆ ಮಾಡಲು ಮತ್ತು ಯುವಕರನ್ನು ಪ್ರೇರೇಪಿಸಲು ಎಲ್ಲರೂ ಒಟ್ಟಾಗಿ ನಿಲ್ಲಬೇಕೆಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮನವಿ ಮಾಡಿದರು. ಇದೇ ವೇಳೆ ಮಾದಕ ವಸ್ತುಗಳ ವಿರುದ್ಧದ ಹೋರಾಟದಲ್ಲಿ ತೊಡಗಿರುವವರ ಪ್ರಯತ್ನಗಳನ್ನು ಶ್ಲಾಘಿಸಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಮಾದಕ ವಸ್ತುಗಳ ದಂಧೆಗಳನ್ನು ನಿರ್ದಯವಾಗಿ ನಾಶಪಡಿಸಲಾಗಿದೆ ಎಂದು ಹೇಳಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಲಂಡನ್ನಲ್ಲಿ ಬ್ರಿಟನ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪೀಟರ್ ಕೈಲ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಚರ್ಚೆಯ ವೇಳೆ ಭಾರತ ಬ್ರಿಟನ್ ಆರ್ಥಿಕ ಮತ್ತು ವ್ಯಾಪಾರ ಸಹಕಾರವನ್ನು ಮತ್ತಷ್ಟು ಬಲಗೊಳಿಸಲು ಹೊಸ ಅವಕಾಶಗಳನ್ನು ಅನ್ವೇಷಿಸಿದ್ದೇವೆ. ಈ ಮಾತುಕತೆಯು ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ವ್ಯಾಖ್ಯಾನಿಸುವ ವಿಶ್ವಾಸ ಮತ್ತು ಭವಿಷ್ಯದ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಮುಂದಿನ ತಿಂಗಳು 15ರಿಂದ ಜಾರಿಗೆ ಬರಲಿರುವ ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಎರಡೂ ರಾಷ್ಟಗಳಿಗೆ ನಾವೀನ್ಯತೆ, ಹೂಡಿಕೆ ಮತ್ತು ಸಮಗ್ರ ಬೆಳವಣಿಗೆಯನ್ನು ಉತ್ತೇಜಿಸುವ ಪರಿಸರ ವ್ಯವಸ್ಥೆಯನ್ನು ಬೆಳೆಸಲು ಎರಡೂ ಕಡೆಯವರು ಬದ್ಧರಾಗಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ವಾಷಿಂಗ್ಟನ್ನಲ್ಲಿ ನಡೆದ ಎರಡನೇ ಫ್ಯಾಕ್ಸ್ ಸಿಲಿಕಾ ಶೃಂಗಸಭೆಯಲ್ಲಿ ಕೃತಕ ಬುದ್ಧಿ ಮತ್ತು ತಂತ್ರಜ್ಞಾನಗಳಿಗೆ ಶಕ್ತಿ ತುಂಬಲು ವಿಶ್ವಾಸಾರ್ಹ ಮತ್ತು ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿಗಳನ್ನು ನಿರ್ಮಿಸಲು ಭಾರತ ಸೇರಿದಂತೆ 35 ರಾಷ್ಟಗಳು ಅಮೆರಿಕ ನೇತೃತ್ವದ ಉಪಕ್ರಮಕ್ಕೆ ಸಹಿ ಹಾಕಿವೆ. ಶೃಂಗಸಭೆಯಲ್ಲಿ ಕೇಂದ್ರ ಇಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಎಸ್ ಕೃಷ್ಣನ್ ನೇತೃತ್ವದ ನಿಯೋಗ ಭಾಗವಹಿಸಿತ್ತು. ಅರೆವಾಹಕಗಳು ಕೃತಕ ಬುದ್ಧಿಮತ್ತೆ ಮತ್ತು ಸ್ಥಿತಿಸ್ಥಾಪಕ ತಂತ್ರಜ್ಞಾನ ಪೂರೈಕೆ ಸರಪಳಿಗಳಲ್ಲಿ ಸಹಯೋಗವನ್ನು ಮುಂದುವರಿಸುವ ಕುರಿತು ಉದ್ಯಮದ ನಾಯಕರೊಂದಿಗೆ ಭಾರತೀಯ ನಿಯೋಗ ಚರ್ಚೆ ನಡೆಸಿತು. ಕಿರ್ಗಿಸ್ತಾನದ ಬಿಷ್ಕೆಕ್ನಲ್ಲಿ ನಡೆದ ಶಾಂಘೈ ಸಹಕಾರ ಸಂಸ್ಥೆಯ ಮಹಿಳಾ ವೇದಿಕೆ 2026ರಲ್ಲಿ ಭಾರತ ಮಹಿಳೆಯರ ನೇತೃತ್ವದ ಅಭಿವೃದ್ಧಿಗೆ ತನ್ನ ಬದ್ಧತೆಯನ್ನು ಪುನರುಚ್ಚರಿಸಿದೆ. ಇಂದು ವರ್ಚುವಲ್ ಮೂಲಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ, ಮಹಿಳೆಯರು ಕೇವಲ ಬೆಳವಣಿಗೆಯ ಫಲಾನುಭವಿಗಳಲ್ಲ, ಬದಲಾಗಿ 2047ರ ವೇಳೆಗೆ ವಿಕಸಿತ ಭಾರತದ ಅತ್ಯಂತ ಶಕ್ತಿಶಾಲಿ ಚಾಲಕರು ಎಂದು ಅವರು ಪ್ರತಿಪಾದಿಸಿದರು. ಭಾರತದಲ್ಲಿ ಸುಮಾರು 100 ದಶಲಕ್ಷ ಮಹಿಳೆಯರು 9 ದಶಲಕ್ಷಕ್ಕಿಂತಲೂ ಹೆಚ್ಚು ಸ್ವಸಹಾಯ ಗುಂಪುಗಳಲ್ಲಿ ಸಂಘಟಿತರಾಗಿದ್ದಾರೆ. ಇವರಲ್ಲಿ 30 ದಶಲಕ್ಷಕ್ಕಿಂತಲೂ ಹೆಚ್ಚು ಮಹಿಳೆಯರು ಲಖ್ಪತಿ ದೀದಿಗಳಾಗಿದ್ದಾರೆ ಎಂದು ತಿಳಿಸಿದರು. ಮಿಷನ್ ಶಕ್ತಿ ಮತ್ತು ಮಿಷನ್ ಪೋಷಣ್ 2.0 ನಂತಹ ಯೋಜನೆಗಳು ಮಹಿಳೆಯರ ಸುರಕ್ಷತೆ, ಆರೋಗ್ಯ ಮತ್ತು ಆರ್ಥಿಕ ಭಾಗವಹಿಸುವಿಕೆಯನ್ನು ಮುನ್ನಡೆಸುತ್ತಿವೆ ಎಂದು ಸಚಿವೆ ಅನ್ನಪೂರ್ಣಾದೇವಿ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವೆನಿಜುವಲಾದಲ್ಲಿ ಸಂಭವಿಸಿದ

ಎರಡು ಪ್ರಬಲ ಭೂಕಂಪಗಳಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 235ಕ್ಕೆ ಏರಿಕೆಯಾಗಿದೆ. 1,500ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಅವಶೇಷಗಳ ಅಡಿ ಸಿಲುಕಿರುವವರ ರಕ್ಷಣಾ ಕಾರ್ಯ ಭರದಿಂದ ಸಾಗಿದ್ದು, ವೆನಿಜುವೆಲಾ ರಾಜಧಾನಿ ಕ್ಯಾರಕಾಸ್ನ ಪಶ್ಚಿಮಕ್ಕೆ 160 ಕಿಲೋಮೀಟರ್ ದೂರದಲ್ಲಿ 7.2 ಮತ್ತು 7.5 ತೀವ್ರತೆಯ ಪ್ರಬಲ ಭೂಕಂಪಗಳು ಸಂಭವಿಸಿದ ನಂತರ ಕನಿಷ್ಠ 2,927 ಕುಟುಂಬಗಳು ತಮ್ಮ ಮನೆಗಳನ್ನು ಕಳೆದುಕೊಂಡಿವೆ. ದೇಶದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ತುರ್ತು ಪರಿಸ್ಥಿತಿ ಘೋಷಿಸಿದ್ದಾರೆ. ಹಲವಾರು ದೇಶಗಳು ರಕ್ಷಣಾ ಕಾರ್ಯಗಳಿಗೆ ಸಹಾಯ ಮಾಡಲು ಮುಂದೆ ಬಂದಿವೆ. ಭೂಕಂಪಗಳ ನಂತರ ಭಾರತ ವ್ಯಕ್ತಪಡಿಸಿದ ಸೌಹಾರ್ದತೆಯನ್ನು ಡೆಲ್ಸಿ ರೋಡ್ರಿಗ್ಸ್ ಶ್ಲಾಘಿಸಿದ್ದಾರೆ. ಭಾರತ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಜಾಗತಿಕ ನಾಯಕನಾಗಿ ಹೊರಹೊಮ್ಮಿದೆ ಎಂದು ಜರ್ಮನ್ ರಾಯಭಾರಿ ಫಿಲಿಪ್ ಆಕೆರ್ಮನ್ ತಿಳಿಸಿದ್ದಾರೆ. ಸುದ್ದಿಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು, ವ್ಯಾಪಾರ, ರಾಜಕೀಯ ಮತ್ತು ಕಾರ್ಯತಂತ್ರ ಕ್ಷೇತ್ರಗಳಲ್ಲಿ ಭಾರತ ಮತ್ತು ಜರ್ಮನಿ ಬಲವಾದ ಸಹಕಾರವನ್ನು ಹೊಂದಿವೆ. ಬಹುನಿರೀಕ್ಷಿತ ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದದಿಂದಾಗಿ ಜರ್ಮನ್ ಉದ್ಯಮಿಗಳು ಭಾರತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೂಡಿಕೆ ಮಾಡಲು ಗಮನಾರ್ಹವಾಗಿ ಪ್ರೋತ್ಸಾಹಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಸ್ತುತ ಜರ್ಮನಿಯಲ್ಲಿ ಸುಮಾರು 60,000 ಭಾರತೀಯ ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿದ್ದಾರೆ ಮತ್ತು ಜರ್ಮನಿಯಲ್ಲಿ ನೆಲೆಸಿರುವ ಭಾರತೀಯ ವಲಸಿಗರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿದೆ ಎಂದು ಫಿಲಿಪ್ ಅಕೆರ್ಮನ್ ಹೇಳಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ದೇಶದ ವಿವಿಧ ಭಾಗಗಳಲ್ಲಿ ಇಂದು ಅಶೂರ ಎ ಮೊಹರಂ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಕರ್ಬಲಾದಲ್ಲಿ ಸತ್ಯ, ಸದಾಚಾರ ಮತ್ತು ನ್ಯಾಯವನ್ನು ಎತ್ತಿಹಿಡಿಯಲು ತಮ್ಮ ಪ್ರಾಣವನ್ನೇ ಅರ್ಪಿಸಿದ ಪ್ರವಾದಿ ಮೊಹಮ್ಮದ್ ಅವರ ಮೊಮ್ಮಗ ಹಜರತ್ ಇಮಾಮ್ ಹುಸೇನ್ ಮತ್ತು ಅವರ ಸಹಚರರ ಹುತಾತ್ಮತೆಯನ್ನು ಈ ದಿನ ಗುರುತಿಸುತ್ತದೆ. ಈ ಸಂದರ್ಭದಲ್ಲಿ ತಾಜಿಯಾ ಮೆರವಣಿಗೆಗಳನ್ನು ಆಯೋಜಿಸಲಾಗಿದೆ. ಕರ್ಬಲಾ ಹುತಾತ್ಮರ ಅತ್ಯುನ್ನತ ತ್ಯಾಗವನ್ನು ಎತ್ತಿ ತೋರಿಸುವ ಮಜಾಲಿಗಳು ಅಥವಾ ಧಾರ್ಮಿಕ ಸಭೆಗಳನ್ನು ಸಹ ಆಯೋಜಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ವ್ಯಾಪಕವಾದ ಭದ್ರತಾ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಅಶೂರ ಎ ಮೊಹರಂ ಸಂದರ್ಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಹಜರತ್ ಇಮಾಮ್ ಹುಸೇನ್ ಅವರ ತ್ಯಾಗವನ್ನು ಸ್ಮರಿಸಿದ್ದಾರೆ. ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಈ ಗುಂಪಿನ ಪಂದ್ಯದಲ್ಲಿ ಜರ್ಮನಿ ತಂಡವನ್ನು 2-1 ಗೋಲುಗಳಿಂದ ಸೋಲಿಸಿ ಈಕ್ವೆಡಾರ್ ತಂಡ ನಾಕೌಟ್ ಹಂತಕ್ಕೆ ಪ್ರವೇಶಿಸಿದೆ. ಇದಕ್ಕೂ ಮುನ್ನ ಫಿಲಿಡೆಲ್ಫಿಯಾದಲ್ಲಿ ನಡೆದ ಮತ್ತೊಂದು ಪಂದ್ಯದಲ್ಲಿ ಕ್ಯೂರಾಕೋ ವಿರುದ್ಧ 2-0 ಗೋಲುಗಳಿಂದ ಜಯಗಳಿಸಿದ ಕೋಟ್ ಡಿ ಐವರಿ ತಂಡ ನಾಕೌಟ್ ಹಂತವನ್ನು ಪ್ರವೇಶಿಸಿತು. ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಇಂದು ನಡೆದ ಎಫ್ ಗುಂಪಿನ ಹಣಾಹಣಿಯಲ್ಲಿ 1-1 ಗೋಲುಗಳ ಮೂಲಕ ಡ್ರಾ ಸಾಧಿಸಿದ ಜಪಾನ್ ಮತ್ತು ಸ್ವೀಡನ್ ಎರಡೂ ತಂಡಗಳು ನಾಕೌಟ್ ಹಂತ ತಲುಪಿತು. 32ನೇ ಸುತ್ತಿನಲ್ಲಿ ಜಪಾನ್ ಈಗ 5 ಬಾರಿಯ ಚಾಂಪಿಯನ್ ಬ್ರೆಜಿಲ್ ತಂಡವನ್ನು ಎದುರಿಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ದೇಣಿಗೆ ಪ್ರಕರಣ. ಉತ್ತರ ಪ್ರದೇಶ ಪೊಲೀಸರಿಂದ 8 ಆರೋಪಿಗಳ ಬಂಧನ. ಲಂಡನ್ನಲ್ಲಿ ಇಂದು ಬ್ರಿಟನ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಮಾತುಕತೆ. ವೆನಿಜುವೆಲಾ ಭೂಕಂಪ, ಮೃತರ ಸಂಖ್ಯೆ 235ಕ್ಕೆ ಏರಿಕೆ, ತುರ್ತು ಪರಿಸ್ಥಿತಿ ಘೋಷಣೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಜರ್ಮನಿ ವಿರುದ್ಧ ಗೆದ್ದು ನಾಕೌಟ್ ಹಂತ ಪ್ರವೇಶಿಸಿದ ಈಕ್ವೆಡಾರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.

ಸಮಯ ಸರಿಯಾಗಿ 1:45 ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 600 ಕಿಲೋಹರ್ಟ್ಸ್. ಇದೀಗ ಕೆಲವು ಚಿತ್ರಗೀತೆಗಳು, ಮೊದಲಿಗೆ ಜಾಹೀರಾತುಗಳು.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು ನಿಮ್ಹಾನ್ಸ್ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಚಿತ್ರಗೀತೆಗಳ ಕಾರ್ಯಕ್ರಮದ ಮೊದಲಿಗೆ ಕೇಳಿ ತಾಯಿಗೊಬ್ಬ ಕರ್ಣ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ, ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ ನೇಷನ್.
1: ಇನ್ನು ಮುಂದೆ ಕೇಳಿ ಮುದ್ದಿನ ಮಾವ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಹಾಗೂ ಚಿತ್ರ ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

0: ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಕೆಲವು ಚಿತ್ರಗೀತೆಗಳನ್ನು ಆಲಿಸಿದಿರಿ. ಸಮಯ 1:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 19ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀಮತಿ ಶಾಂತಾ ಗೋಪಾಲ್.
3: ಲಕ್ಷ್ಮಣ ಅತಿಯಾದ ಆಯಾಸದಿಂದ ಮೆಲ್ಲ ಮೆಲ್ಲನೆ ಆ ಗಂಗಾ ನದಿಯನ್ನು ದಾಟಿ

ತಮ್ಮ ಸಾಮಾನ್ಯ ಗುಣಧರ್ಮವನ್ನ ಬಿಟ್ಟು ತಮ್ಮದಲ್ಲದ ಧರ್ಮವನ್ನ ಆಪದ್ಧರ್ಮವಾಗಿ ಸ್ವೀಕರಿಸಿವೆ ಇಲ್ಲಿರುವಂತಹ ಮೃಗ ಪಕ್ಷಿಗಳು. ಬಾಲದಲ್ಲಿ ಚಮರಿ ಮೃಗ ಚಾಮರವನ್ನ ಬೀಸ್ತಾ ಇದೆಯಂತೆ. ಆನೆಗಳು ತಮ್ಮ ಎಳೆದಳಿರಗಳನ್ನೆಲ್ಲ ತಗೊಂಡು ಬಂದು ಮೃದುವಾದ ಒಂದು ಹಾಸಿಗೆಯನ್ನ ಹಾಸಿವೆ. ನೀರು ಹಕ್ಕಿಗಳು ತಮ್ಮ ಗರಿಗಳನ್ನ ನೀರಿನಲ್ಲಿ ನೆನೆಸಿ ಒದ್ದೆಯಾದಂತಹ ರೆಕ್ಕೆಗಳಿಂದ ನೀರನ್ನ ತಂದು ಸೀತಾದೇವಿಯ ಮೇಲೆ ಸಿಂಪಡಿಸ್ತಾ ಇವೆಯಂತೆ. ಆಗಸದಲ್ಲಿ ಹಾರ್ತಾ ಇರುವಂತಹ ಹಂಸ ಪಕ್ಷಿಗಳು ಒಂದು ಕಡೆ ನಿಂತು ತಮ್ಮ ರೆಕ್ಕೆಗಳನ್ನ ಅಗಲಿಸಿ ಆ ಸೀತಾದೇವಿಯ ಆ ಸಿರಿ ಮೊಗಕ್ಕೆ ಬಿಸಿಲು ತಗಲದ ರೀತಿಯಾಗಿ ನೆಳಲಿನ ಆಸರೆಯನ್ನ ಗೈತಾ ಇವೆಯಂತೆ. ಮೃಗ ಪಕ್ಷಿಗಳು ಈ ರೀತಿಯಾಗಿ ಸೀತೆಯನ್ನು ಉಪಚಾರ ಮಾಡ್ತಿರ್ಬೇಕಾದ್ರೆ ಪಂಚಭೂತಗಳಲ್ಲಿ ಒಂದಾದಂತಹ ಗಾಳಿ ಯಾವ ರೀತಿಯಾಗಿ ಅವಳನ್ನ ಆರೈಕೆ ಮಾಡ್ತಾ ಇದೆ ನೋಡಿ.

ಗಂಗಾ ನದಿ ಇದೆ, ಸುರ ನದಿ. ಆ ನದಿ ಅಲೆ ತೆರೆಗಳಿಂದ ಕೂಡಿದೆ. ಹಾಗೆ ಮೇಲೆದ್ದು ಕೆಳಗೆ ಬೀಳುವಂತಹ ಹೆದ್ದೆರೆಗಳ ನಡುವೆ ಗಾಳಿ ಬೀಸಿ ಬರಬೇಕಾದ್ರೆ ಅದರ ವೇಗ ಸ್ವಲ್ಪ ಅಡಚಣೆಗೆ ಒಳಪಡುತ್ತೆ. ಹಾಗಾದ್ರೂ ಕೂಡ ಮತ್ತೆ ಗಂಗಾ ನದಿಯಲ್ಲಿ ಅರಳಿರುವಂತಹ ಕಮಲದ ಹೂಗಳ ಆ ಸುಗಂಧವನ್ನ ಒಯ್ದು ಹೊತ್ತು ಬರುವಾಗ ಗಾಳಿಯ ಆ ಲಘುತ್ವ ಭಾರತ್ವಕ್ಕೆ ಮಾರ್ಪಾಡಾಗತ್ತೆ. ಆ ಭಾರವನ್ನ ಹೊರಲಾಗದಂತಹ ಒಂದು ಸ್ಥಿತಿ ತನಗೆ ಒದಗಿದ್ದರೂ ಸಹ ಆ ಧರಣಿಸುತೆಯ ಆ ದುಃಖವನ್ನ ಪರಿಹಾರ ಮಾಡದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ, ಇರಬಾರದು ಕೂಡ ಅನ್ನುವಂತಹ ಒಂದು ಧರ್ಮದ ಎಚ್ಚರ ಗಾಳಿಗೆ ಕೂಡ ಇತ್ತು. ಹಾಗಾಗಿ ಅದು ಮೃದು ಮಧುರವಾಗಿ ತನ್ನ ಕಷ್ಟವನ್ನ ಪರಿಗಣಿಸದೆ ಬಂದು ಆ ಸೀತಾದೇವಿಯನ್ನ ಮೃದು ಮಧುರವಾದಂತಹ ಸ್ಪರ್ಶದಿಂದ ಅವಳನ್ನ ಉಪಚಾರ ಮಾಡುತ್ತೆ ಅನ್ನೋದನ್ನ ಕವಿ ಹೇಳ್ತಾ ಇದ್ದಾನೆ. ಇಲ್ಲಿ ಬೇಕಾಗಿರೋದು ಕೂಡ ನಿಧಾನವಾಗಿ ಬೀಸುವಂತಹ ತಂಗಾಳಿಯೇ ಹೊರತು ಬಿರುಗಾಳಿ ಅಲ್ಲ. ಆ ಅಗತ್ಯಕ್ಕೆ ತಕ್ಕ ಹಾಗೆ ಕವಿ ಇಲ್ಲಿ ಸಂದರ್ಭವನ್ನ ಸೃಷ್ಟಿ ಮಾಡಿದ್ದಾನೆ. ಹಾಗೆ ಲೋಕಕ್ಕೆ ಒಂದು ಗಾದೆ ಮಾತಿನ ರೀತಿಯಲ್ಲಿ ಜಗದಳು ಉಪಕಾರಿಯಾದವಂ ತನ್ನ ನೋವಂ ನೋಳ್ಪನೆ ಅನ್ನುವಂತಹ ಒಂದು ನುಡಿಗಟ್ಟನ್ನು ಕೂಡ ನಮಗೆ ಕೊಟ್ಟಿದ್ದಾನೆ. ಹೀಗೆ ಪಂಚಭೂತಗಳಿಂದ, ವನ್ಯ ಜಂತುಗಳಿಂದ, ತೃಣಲತೆಗಳಿಂದ, ಕೀಟ ಪಕ್ಷಿಗಳಿಂದ ಉಪಚರಿಸಲ್ಪಟ್ಟಂತಹ ಆ ಪೃಥ್ವಿ ಆತ್ಮಜೆ ಚೇತರಿಸ್ಕೊಂಡಿದ್ದಾಳೆ. ಮುಂದೆ ನನಗೆ ಮಾರ್ಗ ಯಾವುದು ಅಂತ ಅರಸ್ತಾ ಇದ್ದಾಳೆ, ಚಿಂತಿಸ್ತಾ ಇದ್ದಾಳೆ ನೋಡಿ.

ಚೇತರಿಸಿಕೊಂಡ ಸೀತಾಮಾತೆ ಮುಂದೆ ತನಗೆ ಯಾವುದು ದಿಕ್ಕು, ಯಾವುದು ದೆಸೆ, ಯಾವುದು ಗತಿ ಅಂತ ಚಿಂತಿಸ್ತಾ ಇದ್ದಾಳೆ. ಅತ್ತ ಇತ್ತ ನೋಡ್ತಾ ಇದ್ದಾಳೆ, ಎತ್ತ ಹೋಗಲಿ ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಅವಳ ಅಂಗಾಂಗಗಳಾದರೂ ಶಿಥಿಲವಾಗಿದೆ, ಸೋತು ಸೊರಗಿವೆ, ಮೈಯೆಲ್ಲ ಧೂಳು ತುಂಬಿದೆ, ತನ್ನ ಆ ಮುಡಿ ಬಿಚ್ಚಿ ಬಿರಿ ಹೊಯ್ದಿದೆ. ಅದೆಲ್ಲವೂ ಕೂಡ ಅವಳ ಒಂದು ಸಹಜವಾದಂತಹ ಸಾಲಂಕೃತೆಯಾಗಿ ಬಂದಿದ್ಲು. ಅವಳು ಮುನಿಪತ್ನಿಗಳನ್ನ ನೋಡ್ತೀನಿ ಅಂತ ಹೇಳಿ ಆಗ ಬಂದಂತಹ ಆ ಒಂದು ಆಘಾತದಿಂದ ಅವಳ ಆ ಪ್ರಾಕೃತಿಕವಾಗಿ ಅಥವಾ ತಾನು ಮಾಡಿಕೊಂಡಿದ್ದಂತಹ ಎಲ್ಲ ಅಲಂಕಾರವು ವಿಕೃತಿಯಾಗಿದೆ. ಇವಾಗ ಅದ್ಯಾವುದು ಅವಳ ಗಮನಕ್ಕೆ ಬರ್ತಿಲ್ಲ. ಆಗ ಯೋಚನೆ ಮಾಡ್ತಾಳೆ, ಮಿಥಿಲೇಂದ್ರನಾದಂತಹ ಜನಕನ ಮಗಳು ನಾನು, ರಘುಕುಲ ವಂಶದ ಸೊಸೆ ನಾನು, ಕೊನೆಗೆ ನನಗಾದಂತಹ ಗತಿ ಯಾವುದು? ಈ ಕಟ್ಟಡವಿಯಲ್ಲಿ ವ್ಯಥಿಸುವಂತಾಯ್ತಲ್ಲ, ಅಳೋ ಅಂತಾಯ್ತಲ್ಲ, ಹಲುಬುವಂತಾಯ್ತಲ್ಲ ಅಂತ ಹೇಳಿ, ಇದು ವಿಧಿ ಅಲ್ಲದೆ ಬೇರೆ ಯಾವುದು ಅಂತ ಹೇಳಿ ಕಲ್ಲು ಮರಗಳೂ ಕೂಡ ಕರಗುವಂತೆ ಅವಳು ಅಳತಾ ಇದ್ದಾಳಂತೆ. ಮತ್ತೊಮ್ಮೆ ಅವಳು ತನ್ನ ಒಡಲನ್ನ, ದೇಹವನ್ನ ಕೊನೆಗಾಣಿಸಿಕೊಳ್ಳುವ ನಿರ್ಧಾರದ ಬಗ್ಗೆ ಇನ್ನೊಮ್ಮೆ ಯೋಚನೆ ಮಾಡ್ತಾ ಇದ್ದಾಳೆ. ನೋಡಿ,

ಈ ಕ್ಷಣದಲ್ಲಿ ನನ್ನ ಎಲ್ಲ ಚಿಂತೆಗಳಿಗೆ ಒಂದು ನಿರಂತರವಾದಂತಹ ಪರಿಹಾರವಾಗಿ ತೋರದು ಆತ್ಮಹತ್ಯೆಯೇ ಅಥವಾ ಆತ್ಮಘಾತಕವೇ ಸರಿ ಎಂದು ಎಣಿಸಿದೆ ಆದರೂ ಕೂಡ, ಆದರೆ ನನಗೆ ಧರ್ಮಶಾಸ್ತ್ರದ ಒಂದು ಸಂಕೋಲೆ ನನ್ನನ್ನು ಸುತ್ತುವರಿದಿದೆ. ನನ್ನ ಗರ್ಭದಲ್ಲಿ ಭ್ರೂಣ ಇದೆ, ಆ ಭ್ರೂಣ ಹತ್ಯೆಯ ದೋಷ ನನಗೆ ಬರುತ್ತೆ. ಏನು ಮಾಡಲಿ, ಯಾರಿಗೆ ಇದನ್ನ ಹೇಳಲಿ, ಈ ಸಂಕಟಕ್ಕೆ ಎಂದು ಕೊನೆ, ಏನು ಪರಿಹಾರ ಎಂದೆಲ್ಲ ಯೋಚನೆ ಮಾಡುತ್ತಾ ಮುಂದೇನು ಅನ್ನೋ ಗತಿ ಕಾಣದೆ ಮೆಲ್ಲನೆ ಎದ್ದು ಅವಳು ಮುಂದೆ ನಡೀತಾ ಇದ್ದಾಳಂತೆ. ಏಣಾಕ್ಷಿ, ಮೃಗಾಕ್ಷಿ, ಜಿಂಕೆಯ ಹರಿಣಾಕ್ಷಿ ಅವಳು ಆ ಕಾಡಿನಲ್ಲಿ ಕಲ್ಲು ಮುಳ್ಳುಗಳಿಂದ ಕೂಡಿರುವಂತಹ ಆ ದಾರಿ ಅಲ್ಲಿ ಹೊರಟಿದ್ದಾಗ ಅವಳ ಮೃದು ಮಧುರವಾದಂತಹ ಪಲ್ಲವದಂತಹ ಆ ಕಾಲುಗಳಿಗೆ ಮುಳ್ಳು ಚುಚ್ಚಿ ಕಲ್ಲು ಒತ್ತಿ ಕಾಲಿನಿಂದ ರಕ್ತ ಬಸಿತಾ ಇದೆಯಂತೆ. ನವಶೋಣಿತ, ಆಗಷ್ಟೇ ಸುರಿದಂತಹ ರಕ್ತ ನೆಲದಲ್ಲಿ ಹೊನಲಿನಂತೆ ಹರಿತಾ ಇದೆಯಂತೆ. ಹೀಗೆ ಇಂತಹ ಒಂದು ಸ್ಥಿತಿಗೆ ಒಳಗಾದಂತಹ ಆ ಸೀತಾ ಮಾತೆಯ ಪರಿಸ್ಥಿತಿಯನ್ನ ಕಂಡು ಜೈಮಿನಿ ಋಷಿಗಳು ರಾಜನಾದಂತಹ ಜನಮೇಜಯನಿಗೆ ಹೇಳ್ತಾ ಇದ್ದಾರೆ, ಪೆಣ್ ಅರಸ ಕೇಳ್ ಪೆಣ್ ಒಡಲ್ ಪಿಡಿಯಬಹುದೇ, ಸರ್ವ ಜನರಿಗೆ ಆಗುವಂತಹ ಆ ಮನುಷ್ಯ ಭಾವಗಳನ್ನು ಎಬ್ಬಿಸುವಂತಹ ಕಥಾಭಾಗ ಅಂದ್ರೆ ಜೈಮಿನಿ ಭಾರತದಲ್ಲಿ ಈ ಸೀತಾ ಪರಿತ್ಯಾಗದ ಭಾಗವೇ. ಇದನ್ನ ಕೇಳಿ ಕಣ್ಣೀರು ಹಾಕದವರೇ ಇಲ್ಲ ಅಂತಹ ಒಂದು ವರ್ಣನೆಯನ್ನ ಕವಿ ಎಲ್ಲ ಕಾಲಕ್ಕೂ ಸಲ್ಲುವಂತಹ ಒಂದು ರೀತಿಯಲ್ಲಿ ಮಾಡಿದ್ದಾನೆ. ಇಲ್ಲಿ ಈಗ ಕಥೆ ಮತ್ತೊಂದು ತಿರುವನ್ನ ತಗೊಳ್ಳುತ್ತೆ, ವಾಲ್ಮೀಕಿ ಮುನಿಗಳ ಪ್ರವೇಶ ಆಗ್ತಾ ಇದೆ.

ಆಗ ವಾಲ್ಮೀಕಿ ಮುನಿವರ ತನ್ನ ಶಿಷ್ಯರುಗಳನ್ನೆಲ್ಲ ಕೂಡಿಕೊಂಡು ತಾನು ಮಾಡಬೇಕಾದಂತಹ ಯಾವುದೋ ಒಂದು ಯಜ್ಞಕ್ಕೆ ಯೂಪಸ್ತಂಭ ಯೂಪವನ್ನ ಅರಸುತ್ತ ಬರ್ತಾನಂತೆ ಆ ಬನಕ್ಕೆ. ಅದನ್ನ ಅರಸ್ಕೊಂಡು ಬಂದಾಗ ಅಲ್ಲಿ ಸೀತಾದೇವಿ ಸಣ್ಣದಾಗಿ ಗದ್ಗದ ಕಂಠದಿಂದ ಅಳುತ್ತಾ ಇರೋದನ್ನ ಕಾಣ್ತಾಳೆ. ಆ ಸೀತಾದೇವಿ ಹೇಗೆ ಮುನಿಯ ಕಣ್ಣಿಗೆ ಕಾಣಿಸಿದ್ಲು ಅಂತ ಹೇಳಿದ್ರೆ, ಆ ಗ್ರೀಷ್ಮ ಋತುವಿನ ಭೀಷಣ ತಾಪಕ್ಕೆ ಇಡೀ ಒಂದು ಕಾಡೆ ಬೆಂದು ಬಸವಳಿದು ಸೊಪ್ಪಾಗಿ ಹೋಗಿದೆಯೇನೋ ಅನ್ನೋ ರೀತಿಯಾಗಿ ಅವಳು ಕಾಂತಾರದ ದೇವತೆ ಅಥವಾ ಕಾಡಿನ ವನದೇವತೆಯಂತೆ ಕಾಣ್ತಾ ಇದ್ದಂತ ಸೀತೆ ಅಳತಾ ಇರ್ತಾಳೆ. ಅಂತಹ ಸೀತೆಯನ್ನ ಅವನು ಕಾಣ್ತಾನೆ. ಕಂಡುಬಿಟ್ಟು ಪ್ರಶ್ನೆ ಮಾಡ್ತಾ ಇದ್ದಾನೆ, ತನ್ನಲ್ಲೇ ತಾನು ಪ್ರಶ್ನಿಸ್ಕೊಳ್ತಾ ಇದ್ದಾನೆ, ಇವಳು ಯಾರು, ಇಲ್ಲಿಗೆ ಯಾತಕ್ಕೆ ಬಂದ್ಲು?

0: ಇವಳು ಯಾರಿರಬಹುದು, ಅವಳ ಬಳಿಗೆ ಹೋಗಿ ಅವಳು ಯಾರು ಅನ್ನೋದನ್ನ ನಾನೇ ವಿಚಾರಿಸ್ತೀನಿ ಅಂತ ತನ್ನ ಮನಸ್ಸಿನಲ್ಲಿ ನಿರ್ಧಾರವನ್ನ ಮಾಡಿಕೊಂಡು ವಾಲ್ಮೀಕಿ ಅವಳ ಬಳಿಗೆ ಬರ್ತಾರೆ. ಬಂದು, ತಾಯಿ ನೀನ್ ಯಾರಮ್ಮ, ನಿನ್ನನ್ನ ಎಲ್ಲೋ ಕಂಡ ಹಾಗಿದೆಯಲ್ಲ, ಈ ದಟ್ಟಡವಿಗೆ ಘೋರ ತರವಾದಂತಹ ಈ ಕಾಡಿಗೆ ನೀನೊಬ್ಬಳೇ ಯಾಕೆ ಬಂದಿದಿ? ಅಯ್ಯೋ, ಅಂತಹ ಪರಿಸ್ಥಿತಿ ನಿನಗ್ ಬಂದದ್ದಾದ್ರೂ ಹೇಗೆ? ಏನು ಅಂಜಬೇಡ, ಹೇಳಮ್ಮ, ಯಾತಕ್ಕೆ, ಏನಾಯ್ತು? ನಾನು ವಾಲ್ಮೀಕಿ. ಇಷ್ಟು ಅತಿಯಾದ ಶೋಕಾರ್ತರಾಗಿರುವಂತಹವರನ್ನ ಕಂಡು ಪರಿಹಾರವನ್ನ ಸೂಚಿಸದೆ ಹಾಗೆಯೇ ಹೋಗುವವನಲ್ಲ ನಾನು. ನಿನ್ನ ಸ್ಥಿತಿ ಏನು, ಯಾಕೆ ಹೀಗಿದ್ದೀಯಾ, ನೀನು ಹೇಳು ಅಂತ ಹೇಳಿ ಕೇಳ್ತಾ ಇದ್ದಾನೆ. ಆ ವಿಚಾರಿಸಿದಂತೆಯೇ ಸೀತೆಯ ಮನಸ್ಥಿತಿ ಹೇಗಾಯ್ತು ನೋಡಿ.
1: ಹರುಷ ಮೊತ್ತ

ಅಂತೆ ಲಜ್ಜೆಯ ಭಾವವೂ ಬೆರೆಸಿ ಅವಳಿಯ ಕಂಠ ಗದ್ಗದವಾಯಿತು. ಹೇಳ್ತಾಳೆ, ನಾನು ಅಪರಾಧಿ ಅಲ್ಲ, ಲೋಕಾಪವಾದಕ್ಕೆ ಅಂಜಿ ನನ್ನನ್ನ ತರಣಿಕುಲ ಸಂಭವನಾದಂತಹ ರಾಮ ಬಿಟ್ಟು ಈ ಕಾಡಿಗೆ ಕಳಿಸಿಬಿಟ್ಟ, ಅವನ ಆಜ್ಞೆಗೆ ನಡ್ಕೊಂಡು ಲಕ್ಷ್ಮಣ ನನ್ನನ್ನ ಇಲ್ಲಿ ಬಿಟ್ಟು ಹೊರಟೋದ, ನಾನು ಬದುಕಲೇಬೇಕಾಗಿದೆ, ಯಾಕೆ ಅಂದ್ರೆ ನನ್ನ ಒಡದಲ್ಲಿ ಗರ್ಭ ಬೆಳೀತಾ ಇದೆ, ನಾನು ಏನು ಮಾಡಲಿ ಅಂತ ಹೇಳಿ ತನ್ನ ಸ್ಥಿತಿಯನ್ನ ವಿವರಣೆ ಮಾಡಿ ಆ ಮುನಿಯ ಕಾಲುಗಳಿಗೆ ಅವಳು ನಮಸ್ಕಾರ ಮಾಡ್ತಾಳಂತೆ. ಇದು ಕರುಣರಸದ ಉತ್ಕೃಷ್ಟವಾದ ಉದಾಹರಣೆಯಾಗಿ ನಿಲ್ಲೋದಿಕ್ಕೆ ಆ ಸೀತಾಮಾತೆಯ ಭಾವ ಜನಸಾಮಾನ್ಯರ ಭಾವವಾಗಿದ್ದು ಕೂಡ ಒಂದು ಕಾರಣ. ಹಾಗಾಗಿ ಅವಳು ಹೇಳ್ತಾ ಇದ್ದಾಳೆ, ಗರ್ಭ ನನ್ನಲ್ಲಿರೋದ್ರಿಂದ ನಾನು ನನ್ನನ್ನು ನಾನು ಕೊಂದುಕೊಳ್ಳಕ್ಕೆ ಆಗೋದಿಲ್ಲ. ಇಷ್ಟನ್ನು ಒಂದೇ ಏಟಿನಲ್ಲಿ ಹೇಳಿ ಕೊನೆಗೆ ನೀವೇ ನನಗೆ ಶರಣಾಗತಿ ಅನ್ನೋ ಭಾವವನ್ನು ಕೂಡ ವ್ಯಕ್ತಪಡಿಸ್ತಾ ಆ ಮುನಿಪನ ಪದದೊಳಗೆ ಅವಳು ತನ್ನ ಒಡಲನ್ನ ಇಡ್ತಾ ಇದ್ದಾಳೆ. ವಾಲ್ಮೀಕಿ ಕೊಡೋ ಅಂತ ಭರವಸೆ ಅದ್ಭುತವಾದದ್ದು. ಮುಂದಿನ ಶಕ್ತಿ

ದೇವಿ ಬಿಡು ಶೋಕಮ್ಮ, ನಿನ್ನ ಶೋಕ ಇವತ್ತಿಗೆ ಮುಗಿಯಿತು, ನೀನು ಬಿಡಮ್ಮ, ಶೋಕವನ್ನ ಬಿಡು, ದುಃಖವನ್ನ ಬಿಡು. ಯಾತಕ್ಕೆ ದುಃಖವನ್ನ ಬಿಡಬೇಕು? ಪುತ್ರ ಯೋಗಮಂ ಪಡೆವೆ, ನಿನಗೆ ಮುಂದೆ ಇಬ್ರು, ಒಬ್ಬರಲ್ಲ ಇಬ್ರು ಹುಟ್ಟತಾ ಇದ್ದಾರೆ. ಇನ್ನು ಸಂದೇಹ ಸ್ವಲ್ಪ ಕೂಡ ನಿನಗೆ ಯಾವ ಅನುಮಾನವೂ ಬೇಡ. ಅನುಮಾನ ಯಾತಕ್ಕೆ? ಇಷ್ಟು ದಿನ ಅವಳು ಅನುಮಾನ, ಅವಳಿಗೆ ಯಾವ ರೀತಿಯ ಆಘಾತ ಬಂದಿದೆಯೋ ಅದೆಲ್ಲ ನಂಬಿದವರಿಂದಲೇ ಬಂದದ್ದು. ರಾವಣ ಸನ್ಯಾಸಿಯಾಗಿ ಬಂದಾಗ, ಭಿಕ್ಷಾ ಕೊಡಕ್ಕೆ ಹೋದಾಗ ಅವಳು ಅವನ ಸನ್ಯಾಸಿಯೇ ಅಂತ ನಂಬಿದ್ಲು, ನಂಬಿದ ಅವನಿಂದ ಇವಳಿಗೆ ಸೀತೆಗೆ ಆಘಾತ ಬಂದಿತ್ತು. ಈಗ ರಾಮನನ್ನ ನಂಬಿದ್ಲು, ಯಾವುದೇ ಕಾರಣಕ್ಕೂ ರಾಮನನ್ನ ಕೈ ಬಿಡಲ್ಲ ಅಂತ ಹೇಳಿ ರಾಮನಿಂದ ಈ ಆಘಾತ ಬಂತು. ಹಾಗಾಗಿ ಈಗ ವಾಲ್ಮೀಕಿ ವಾಲ್ಮೀಕಿಯಾಗಿ ಬಂದಿದ್ದಾನೆ. ವಾಲ್ಮೀಕಿಯ ಪರಿಚಯ ಇವಳಿಗೆ ಇತ್ತೋ ಇಲ್ಲವೋ, ನೆನಪಿಗೆ ಬಂತೋ ಇಲ್ಲವೋ ಗೊತ್ತಿಲ್ಲ. ಆದರೆ ಇವನು ವಾಲ್ಮೀಕಿಯೇ ಹೌದಾದರೂ ಕೂಡ ಇವನನ್ನು ನಂಬಿದಾಗ ನನಗೆ ಇನ್ಯಾವ ಆಘಾತ ಬರಬಹುದೋ ಅನ್ನೋ ಅಂತಹ ಸ್ವಲ್ಪ ಅನುಮಾನ ಕೂಡ ನಿನಗೆ ಬೇಡಮ್ಮ. ಅದಕ್ಕೆ ಅವನು ಕೊಡುವ ಭರವಸೆ, ಜನಕಂಗೆ ನಾವನ್ಯರಲ್ಲ, ನಿಮ್ಮ ತಂದೆ ಜನಕ ಇದ್ದಾನಲ್ಲ ಅವನಿಗೂ ನಮಗೂ ತುಂಬಾ ಕೇವಲ ತುಂಬಾ ಹತ್ತಿರದ ಒಂದು ಸಂಬಂಧ, ನಾವು ಬೇರೆಯವರಲ್ಲ. ಹಾಗಾಗಿ ನೀನು ಯಾವ ಒಂದು ಸಂದೇಹವನ್ನು ಭಯವನ್ನು ಇಟ್ಟುಕೊಳ್ಳದೆ ನಮ್ಮ ಆಶ್ರಮಕ್ಕೆ ಬಂದು ನೀನು ಸುಖದಲ್ಲೇ ಇರು. ಹಾಗಿದ್ದೀಯಾದ್ರೆ ನೀನು ಬಸುರಿ ಗರ್ಭಿಣಿ, ನಿನ್ನ ಯಾವ್ಯಾವ ಬಯಕೆಗಳಿದೆಯೋ ಅದೆಲ್ಲವನ್ನೂ ತೀರಿಸಿ ನಾನು ನಿನ್ನ ಪ್ರೀತಿಯಾಗಿ ನೋಡ್ಕೊಂಡಿರ್ತೀನಮ್ಮ, ಅಂಜಬೇಡ ಅಂತ ಹೇಳಿ ಅವಳನ್ನ ಸಂತೈಸಿ ರಾವಣಾರಿಯ ರಾಣಿಯಂ. ಇಲ್ಲಿ ರಾವಣಾರಿ ರಾಮ ರಾಮ ಅನ್ಬೋದಿತ್ತು, ರಾಘವ ಅನ್ಬೋದಿತ್ತು, ಯಾವ ಒಂದು ಛಂದಸ್ಸಿಗೆ ಯಾವ ಲೋಪವೂ ಬರ್ತಾ ಇರಲಿಲ್ಲ. ಆದರೆ ಇಲ್ಲಿ ಪದದ ಬಳಕೆ ಇದೆಯಲ್ಲ, ಆ ರಾವಣನನ್ನ ಕೊಂದ ರಾಮನ ರಾಣಿ ಇವಳು. ಯಾವ ಉದ್ದೇಶಕ್ಕೆ ರಾವಣನನ್ನ ಕೊಂದ ರಾಮ, ಆ ಉದ್ದೇಶವನ್ನೇ ಮರೆತು ಈಗ ಇವಳನ್ನ ಹೀಗೆ ಅನಾಥೆಯನ್ನಾಗಿ ಮಾಡಿದ್ದಾನಲ್ಲ ಅನ್ನೋ ಅಂತಹ ವ್ಯಂಗ್ಯವನ್ನ ಕವಿ ಇಲ್ಲಿ ಇಟ್ಟಿದ್ದಾನೆ. ಇದು ವಾಲ್ಮೀಕಿಯ ಮನಸ್ಸೂ ಹೌದು, ಅವಳನ್ನ ತನ್ನ ಆಶ್ರಮಕ್ಕೆ ಕರ್ಕೊಂಡು ಬಂದಿದ್ದಾನೆ. ಹಾಗೆ ಕರ್ಕೊಂಡು ಬಂದಾಗ ಅವಳಿಗೆ ಮಾಡಿಕೊಟ್ಟಂತ ವ್ಯವಸ್ಥೆ ಆದ್ರೂ ಹೇಗಿತ್ತು ನೋಡಿ.

ಗೌರವವನ್ನು ತೋರಿಸ್ತಾರೆ, ಯಾರು ಕೂಡ ಯಾವ ಪ್ರಶ್ನೆಯನ್ನು ಕೇಳಲ್ಲ. ನೀನು ಯಾಕೆ ಬಂದೆ, ನಿನ್ನ ಗಂಡ ಯಾಕೆ ಬಿಟ್ಟ, ಆ ರೀತಿಯಾದಂಥ ಯಾವ ಚುಚ್ಚು ಮಾತು ಇಲ್ಲ ಅಲ್ಲಿ. ಎಲ್ಲರೂ ಅವಳ ಜೊತೆ ಸಮಸ್ನೇಹ ಭಾವದಿಂದ ಇರ್ತಾರೆ. ಆ ವಾಲ್ಮೀಕಿ ಮುನಿಯ ಆರೈಕೆಯಲ್ಲಿ ಸೀತೆ ತನ್ನ ಪುತ್ರೋದಯದ ಕಾಲವನ್ನು, ತನ್ನ ಪ್ರಸವದ ಒಂದು ಸಮಯವನ್ನು ನಿರೀಕ್ಷಿಸ್ತಾ ಸಂತೋಷದಿಂದ ಕಾಲ ಕಳೀತಾ ಇರ್ತಾಳೆ. ಒಂದು ಕ್ಷಣ ಇಲ್ಲಿಯವರೆಗಿನ ಘಟನಾವಳಿಗಳು ಶ್ರೋತೃಗಳಿಗೆ ಒಂದು ರೀತಿಯಾಗಿ ಉಸಿರನ್ನು ಬಿಗಿ ಹಿಡಿದು ಕೂತಿರುವಂತಹ ಸಂದರ್ಭ ಆಗಿತ್ತು. ಈಗ ಭೂಮಿ ಜಾತೆಗೆ ಇಂತಹ ಒಂದು ಸುಂದರವಾದಂತಹ ಆಶ್ರಯ ಸಿಕ್ಕಿದ್ದು ಕೇಳಿ ಬಿಗಿ ಹಿಡಿದ ಉಸಿರು ಹೊರಕ್ಕೆ ಬಂದಿದೆ. ಅದನ್ನು ಕವಿ ಕೂಡ ಹೇಳ್ತಾ ಇದ್ದಾನೆ, ದೃಢವಾದಂತಹ ಪತಿವ್ರತೆಯರಿಗೆ, ನಿರಪರಾಧಿಗಳಿಗೆ, ನಿರ್ಮಲ ಚರಿತ್ರರಿಗೆ ಏನೇ ಕಷ್ಟಗಳು ಬರಬಹುದು, ವಿಪರೀತವಾದಂತಹ ಒಂದು ಪರಿಣಾಮ, ವಿಪರೀತವಾದಂತಹ ಒಂದು ಅಂತ್ಯ ಮಾತ್ರ ಕಾಣೋದಿಲ್ಲ, ಅದು ಆಗತ್ಯೇ ಭೂಮಿಯಲ್ಲಿ ಅನ್ನೋದನ್ನು ಅವನು ಇಲ್ಲಿ ಹೇಳ್ತಾ ಇದ್ದಾನೆ ಕವಿ. ಹಾಗೆ ಇರುವಂತಹ ಆಶ್ರಮದಲ್ಲಿ ಸಾತ್ವಿಕ ಭಾವದಿಂದ ಕೂಡಿರುವಂತಹ ವಾತಾವರಣ ಅಲ್ಲಿ ಹೇಗಿತ್ತು, ಮುಂದಿನ ಒಂದು ಷಟ್ಪದಿಯನ್ನು

ಆಶ್ರಮದ ವಾತಾವರಣ ಅಲ್ಲಿ ಎಲ್ಲ ಮೃಗ ಪಕ್ಷಿಗಳೆಲ್ಲ ಒಟ್ಟಾಗಿ ಬಾಳ್ತಾ ಇದೆ. ಜಿಂಕೆಯ ಮರಿಯೂ ಇದೆ, ಸಿಂಹದ ಮರಿಯೂ ಇದೆ, ಹಾವು ಇದೆ, ನವಿಲೂ ಇದೆ, ಮೊಲವೂ ಇದೆ, ನರಿಯೂ ಇದೆ. ಹೀಗೆ ಎಲ್ಲ ರೀತಿಯಾದಂತಹ ಪಕ್ಷಿ ಸಂಕುಲ ಅಲ್ಲಿ ವಾಸ ಮಾಡ್ತಾ ಇದೆ. ಅವು ತಮ್ಮ ಜಾತಿ ವೈರಗಳನ್ನ ಅಲ್ಲಿ ತ್ಯಜಿಸಿ ಆ ಆಶ್ರಮದಲ್ಲಿ ವಾಸ ಮಾಡ್ತಾ ಇದೆ. ಋತು ಭೇದ ಇಲ್ಲ. ಎಲ್ಲ ಲತಾದ್ರುಮಗಳಲ್ಲಿ, ಬಳ್ಳಿ ವೃಕ್ಷಗಳಲ್ಲಿ ಯಾವಾಗಲೂ ಒಂದೇ ರೀತಿಯಾದಂತಹ ಹಸಿರು, ಒಂದೇ ರೀತಿಯಾದಂತಹ ಫಲಭರಿತವಾದಂತಹ ಸ್ಥಿತಿ ಇದೆ. ಅಲ್ಲಿ ಪೂಗೊಳಗಳಿದೆ. ಶೀತೋಷ್ಣವಾದಂತಹ ಒಂದು ವಾತಾವರಣ ಅಲ್ಲಿ ಕಾಣ್ತಾ ಇದೆ. ಸುಸ್ಥಳವಾಗಿದೆ. ಪ್ರೀತಿರಹಿತವಾದಂತಹ ಒಂದು ಜಾಗವೂ ಅಲ್ಲಿ ಇಲ್ಲ. ಎಲ್ಲೆಡೆಯೂ ಪ್ರೀತಿಯೇ ಚೈತನ್ಯದ ಸೆಲೆಯಾಗಿ ಅಲ್ಲಿ ಹರಿತಾ ಇದೆ. ಇಂತಹ ಒಂದು ತಪೋವನದಲ್ಲಿ ಋಷಿ ವಧುಗಳ ಜೊತೆ ವೈದೇಹಿ ಸುಕ್ಷೇಮದಿಂದ ಪದುಳದೊಳು ಇರ್ದಳು. ಪದುಳ ಅಂದರೆ ತುಂಬ ಕ್ಷೇಮವಾಗಿ ಇರುವಂಥದ್ದು. ಅಂಥ ಜಾಗದಲ್ಲಿ ಅವಳು ವಾಸ ಮಾಡ್ತಾ ಇರ್ತಾಳೆ ಅಂತ ಹೇಳ್ತಾರೆ. ನೋಡಿ, ವಾತಾವರಣವನ್ನು ವರ್ಣನೆ ಮಾಡುವಾಗ ಕವಿ ಬಳಸಿಕೊಳ್ಳುವಂತಹ ರೀತಿಯಾದರೂ ಹೇಗೆ ಸಂದರ್ಭಕ್ಕೆ ಅನುಗುಣವಾಗಿ, ಭಾವಕ್ಕೆ ಅನುಗುಣವಾಗಿ ಅವನು ಆ ಪ್ರಕೃತಿಯ ಪರಿಕರಗಳನ್ನು ಬಳಸ್ಕೊಳ್ತಾನೆ. ಇದೇ ಹಿಂದಿನ ಇದರಲ್ಲಿ ಇರಳಂತೆ, ಹಗಲಂತೆ, ಮಖದಂತೆ, ದಿವದಂತೆ ಅದನ್ನು ಬಳಸ್ಕೊಂಡಾಗ ಅಲ್ಲಿಯ ವರ್ಣನೆ, ಇದೇ ವರ್ಣನೆಗಳೇ ಇದ್ವು, ಇದೇ ಪ್ರಾಣಿ ಪಕ್ಷಿಗಳೇ ಅಲ್ಲೂ ಇದ್ದದ್ದು. ಆದರೆ ಅವನು ಅದನ್ನು ಬಳಸಿಕೊಂಡಂತಹ ರೀತಿ, ವರ್ಣನೆ ಮಾಡಿದಂತಹ ರೀತಿ ಅವಳ ಪರಿಸ್ಥಿತಿಗೆ ಅನುಗುಣವಾಗಿತ್ತು. ತುಂಬ ಭೀಷಣವಾಗಿತ್ತು, ಭೀಕರವಾಗಿತ್ತು. ಇಲ್ಲಿ ಈಗ ಸೀತೆಗೆ ಎಂತಹುದೇ ಆಘಾತ ತಟ್ಟಿದ್ರೂ ಸಹ ಈಗ ಅವಳ ಮನಸ್ಸು ಒಂದು ನೆಲೆಗೆ ಬಂದಿದೆ. ಒಂದು ಒಳ್ಳೆಯ ಆಶ್ರಯಕ್ಕೆ ಅವಳು ಸೇರಿದ್ದಾಳೆ. ಆಗಿದ್ದಾಗೋಯ್ತು, ಮುಂದಾದರೂ ಒಳ್ಳೆಯದಾಗುತ್ತೆ ಅನ್ನೋಂತಹ ಒಂದು ಭರವಸೆ ಅವಳಿಗೆ ಸಿಕ್ಕಿದೆ. ಹಾಗಾಗಿ ಅವಳ ಮನಸ್ಸಿನ ಭಾವವನ್ನು ಕೂಡ ಈ ವರ್ಣನೆ ಪ್ರತಿಬಿಂಬಿಸ್ತಾ ಇದೆ. ಅಲ್ಲಿ ಸಾತ್ವಿಕ ಭಾವ ಇದೆ. ಇವಳ ಮನಸ್ಸು ಕೂಡ ಸಾತ್ವಿಕವಾದಂತಹ ಒಂದು ಶಾಂತವಾಗಿ ಕಾಣ್ತಾ ಇದೆ. ಇದೆಲ್ಲವನ್ನು ಕೂಡ ಇಲ್ಲಿ ಅಭಿವ್ಯಂಜನೆ ಮಾಡ್ತಾ ಕವಿ ಈ ಪದ್ಯವನ್ನು ಬರೆದಿದ್ದಾನೆ. ಅಲ್ಲಿರೋ ಅಂತಹ ಆ ಮುನಿವಟುಗಳು ಕೂಡ ಇವಳ ಜೊತೆ ಸೋದರ ಭಾವದಿಂದ, ಪುತ್ರ ಭಾವದಿಂದ ನಡ್ಕೊಳ್ತಾ ಇದ್ದಾರೆ. ಅದನ್ನು ವರ್ಣನೆಯನ್ನು ನೋಡೋಣ ನಾವು.

0: ಮುನಿ ಕುಮಾರರೆಲ್ಲ ಸೀತೆಯನ್ನ ಮತ್ತೆ ಮತ್ತೆ ಬಂದು ಉಪಚಾರ ಮಾಡ್ತಾ ಇರ್ತಾರೆ. ಋಷಿ ವಧುಗಳೆಲ್ಲ ಕೂಡ ಆಶ್ರಮದಲ್ಲಿ ಬೆಳೆದಂತ ಇನಿದಾದ ಹಣ್ಣು ಹಂಪಲೆಗಳನ್ನ, ತಾವು ಮಾಡಿದಂಥ ಪುರೋಡಾಶವೇ ಮೊದಲಾದಂತಹ ವಸ್ತುಗಳನ್ನೆಲ್ಲ ಇವಳಿಗೆ ಕೊಟ್ಟು ಉಪಚಾರ ಮಾಡ್ತಾ ಇರ್ತಾರೆ. ವಾಲ್ಮೀಕಿ ಕೂಡ ಋಷಿಯಾಗಿದ್ದಂಥವನು, ಆದರೂ ಸಹ ಅವನೂ ಕೂಡ ಎಲ್ಲವನ್ನು ಇವಳ ಬಯಕೆಗಳನ್ನೆಲ್ಲ ಕೂಡ ಸಲ್ಲಿಸ್ತಾ ಇರ್ತಾನೆ. ಹಾಗೆ ಇರಬೇಕಾದ್ರೆ ಅವಳು ದಿನ ದಿನವೂ ರಾಘವೇಂದ್ರರ ಚರಣ ಕಮಲಗಳನ್ನು ನೆನೆಸ್ಕೊಳ್ತಾ ಇರ್ತಾಳೆ, ತನ್ನ ಪತಿಯನ್ನು ನೆನೆಸ್ಕೊಳ್ತಾ ಇರ್ತಾಳೆ. ಆದರೆ ಆ ರಾಜ ವೈಭವವನ್ನು ಮರೆದಿರ್ತಾಳೆ. ರಾಜ ವೈಭವ ಯಾಕೆ ಮರೆದಿರ್ತಾಳೆ? ರಾಜ ವೈಭವಕ್ಕೆ ರಾಜ್ಯದ ಆಚಾರ ವಿಚಾರಗಳಿಗೆ ನೀತಿ ನಿಯಮಗಳು ಹೆಚ್ಚು, ಶಿಷ್ಟಾಚಾರ ಹೆಚ್ಚು, ಅಲ್ಲಿ ಸಹಜತೆ ಕಡಿಮೆ. ಯಾರು ಏನಂತಾರೆ ಅದೆಲ್ಲವನ್ನು ನೀತಿಯ ನ್ಯಾಯದ ಕಾನೂನಿನ ತಕ್ಕಡಿಯಲ್ಲಿ ಇಟ್ಟೇ ಬದುಕಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಇಲ್ಲಿ ಆಶ್ರಮ ವಾಸಿಗಳಿಗೆ ಅವರು ಪ್ರಕೃತಿಯ ಮಡಿಲಲ್ಲಿ ಇರೋದ್ರಿಂದ ಶಿಷ್ಟಾಚಾರಗಳು ಕಡಿಮೆ, ಸಹಜತೆ ಜಾಸ್ತಿ, ಪ್ರಕೃತಿಗೆ ಹತ್ತಿರವಾಗಿರೋದ್ರಿಂದ. ಹಾಗಾಗಿ ಇವಳು ರಾಜ ವಿಭವ ಶ್ರೀಯನ್ನ ಮರೆತು ಬಿಟ್ಲಂತೆ. ಇದೆಲ್ಲಕ್ಕೂ ಕಾರಣವಾದಂತಹ ದೃಢ ಪತಿವ್ರತೆ ಅಂತಾನೆ ಹೇಳ್ತಾನಲ್ಲ ಕವಿ. ಹಾಗಾಗಿ ತನ್ನ ಪತಿಯ ಚರಣ ಕಮಲವನ್ನ ದಿನವೂ ಧ್ಯಾನಿಸ್ತಾ ಇರ್ತಾಳೆ. ಹಾಗೆ ತುಂಬಾ ಸಂತೋಷವಾಗಿ ಅವಳು ಅಲ್ಲಿ ಕಾಲ ಕಳೀತಾ ಇರ್ತಾಳೆ. ಹಾಗೆ ಕಾಲ ಕಳೀತಿರುವಂತಹ ಅವನಿಜಿಯ ಗರ್ಭಕ್ಕೆ ತುಂಬಿದುದು ನವಮಾಸ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 19ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಿದವರು ಶ್ರೀಮತಿ ಶಾಂತಾ ಗೋಪಾಲ್.
2: ಚೈತ್ರವನ ಚೈತ್ರವನ ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಬಂಡೀಪುರ ನಾಗರಹೊಳೆ ಜಂಗಲ್ ಸಫಾರಿ ಪೂರ್ಣ ಪ್ರಮಾಣದಲ್ಲಿ ಆರಂಭಿಸಲು ರಾಜ್ಯ ಸರ್ಕಾರ ಆದೇಶ. ಅನುಮತಿ ಇಲ್ಲದೆ ಖಾಸಗಿ ಚಿತ್ರ ವಿಡಿಯೋ ಪ್ರಸಾರಕ್ಕೆ ನಿರ್ಬಂಧ. ಕಡ್ಡಾಯ ಎಫ್ಐಆರ್ ದಾಖಲಿಸಲು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸೂಚನೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರ ಸಮಸ್ಯೆ ಬಗೆಹರಿಸಲು ಮಧ್ಯಪ್ರವೇಶ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಸ್ಪಷ್ಟನೆ. ಕೆಪಿಟಿಸಿಎಲ್ನಿಂದ ವಿದ್ಯುತ್ ಪ್ರಸರಣ ಮಾರ್ಗಗಳ ತಪಾಸಣೆಗೆ ಡ್ರೋನ್ ತಂತ್ರಜ್ಞಾನ ಬಳಕೆ, ವಿದ್ಯುತ್ ವ್ಯತ್ಯಯದಲ್ಲಿ ಶೇಕಡ 85% ಕಡಿತ. ತೆರಿಗೆ ಸಂಗ್ರಹ ಹಾಗೂ ಅಬಕಾರಿ ಇಲಾಖೆ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ತಜ್ಞರು ಮತ್ತು ಅಧಿಕಾರಿಗಳ ತಾಂತ್ರಿಕ ಸಮಿತಿಯ ವರದಿ ಶಿಫಾರಸಿನ ಅನ್ವಯ ಬಂಡೀಪುರ ಮತ್ತು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಜಂಗಲ್ ಸಫಾರಿ ಪುನರಾರಂಭಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಈ ಬಗ್ಗೆ ತಾಂತ್ರಿಕ ಸಮಿತಿಯ ವರದಿಯನ್ನು ಅಂಗೀಕರಿಸಲಾಗಿದ್ದು, ವೈಜ್ಞಾನಿಕ ಮೌಲ್ಯಮಾಪನದ ಬಳಿಕ ಪರಿಣಾಮಕಾರಿ ಸಾಗಣೆ ಸಾಮರ್ಥ್ಯದ ಆಧಾರದ ಮೇಲೆ ಜಂಗಲ್ ಸಫಾರಿಗೆ ಹಸಿರು ನಿಶಾನೆ ನೀಡಲಾಗಿದೆ. ಪರಿಸರ ವ್ಯವಸ್ಥೆಯ ಸಮಗ್ರತೆಯನ್ನು ರಕ್ಷಿಸುವ ಜೊತೆಗೆ ಪರಿಸರ ಪ್ರವಾಸೋದ್ಯಮವು ವನ್ಯಜೀವಿ ಸಂರಕ್ಷಣೆ, ಸ್ಥಳೀಯರ ಜೀವನೋಪಾಯ ಮತ್ತು ಪ್ರವಾಸಿಗರ ಉತ್ತಮ ಅನುಭವಕ್ಕೆ ಪೂರಕವಾದ ಪರಿಸರ ಪ್ರವಾಸೋದ್ಯಮಕ್ಕೆ ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಕಚೇರಿಯ ಮಾಧ್ಯಮ ಪ್ರಕಟಣೆ.

0: ಮನೆಯಲ್ಲಿ ತಿಳಿಸಲಾಗಿದೆ. ಯಾವುದೇ ವ್ಯಕ್ತಿ ಅನುಮತಿ ಇಲ್ಲದೆ ಖಾಸಗಿ ಚಿತ್ರ ಅಥವಾ ವಿಡಿಯೋ ಪ್ರಸಾರ ಮಾಡುವ ಪ್ರಕರಣಗಳನ್ನು ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಈ ಕುರಿತಂತೆ ಎಫ್ಐಆರ್ ದಾಖಲಿಸಲು ಹಾಗೂ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಎಲ್ಲ ಪೊಲೀಸ್ ಆಯುಕ್ತರು, ವಲಯ ಐಜಿಪಿಗಳು ಮತ್ತು ಪೊಲೀಸ್ ಅಧೀಕ್ಷಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಸಂತ್ರಸ್ತರು ವಿಡಿಯೋ ಅಥವಾ ಚಿತ್ರ ಸೆರೆಹಿಡಿಯಲು ಒಪ್ಪಿಗೆ ನೀಡಿದ್ದರೂ ಪ್ರಸಾರ ಮಾಡಲು ಒಪ್ಪಿಗೆ ಇರದೇ ಇದ್ದ ಪಕ್ಷದಲ್ಲಿ ಅದನ್ನು ಪ್ರಚಾರಪಡಿಸುವುದು ಸಂಜ್ಞೆಯ ಅಪರಾಧವಾಗಲಿದೆ. ಬ್ಲಾಕ್ಮೇಲ್ ವಿಡಿಯೋಗಳು ಮತ್ತು ದ್ವೇಷಪೂರಿತ ಅಶ್ಲೀಲ ವಿಡಿಯೋಗಳು ಎಂದು ಕರೆಯಲ್ಪಡುವ ಪ್ರಕರಣಗಳಲ್ಲಿ ಕಡ್ಡಾಯವಾಗಿ ಎಫ್ಐಆರ್ ದಾಖಲಿಸುವಂತೆ ಪೊಲೀಸ್ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಮೊದಲ ಅಪರಾಧಕ್ಕೆ 1-3 ವರ್ಷ ಹಾಗೂ ಪುನರಾವರ್ತಿತ ಅಪರಾಧಕ್ಕೆ 3-7 ವರ್ಷ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಲು ನಿರ್ಧರಿಸಲಾಗಿದೆ. ಈ ಮೂಲಕ ಸಂವಿಧಾನಬದ್ಧ ಖಾಸಗಿತನದ ಹಕ್ಕನ್ನು ಮತ್ತಷ್ಟು ಬಲಪಡಿಸುವುದರ ಜೊತೆಗೆ ರಾಜ್ಯದ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಸಂತ್ರಸ್ತರ ಪರ ಕಾನೂನುಬದ್ಧ ಹಾಗೂ ಏಕರೂಪದ ಕ್ರಮವನ್ನು ಖಚಿತಪಡಿಸಲಿದೆ. ಬಿಡದಿಯ ಪ್ರಸ್ತಾವಿತ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಂತೆ ರೈತರೊಂದಿಗೆ ಮಾತುಕತೆ ನಡೆಸಲು ನಾಳೆ ಮುಖ್ಯಮಂತ್ರಿ ಆಗಮಿಸುವವರೆಗೆ ಕಾಯುವುದಾಗಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರು ನಗರದ ಅಭಿವೃದ್ಧಿಗೆ ಅಡ್ಡಿಯಾಗಲು ಬಯಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಭೂಸ್ವಾಧೀನಕ್ಕೆ ರೈತರ ಆಕ್ಷೇಪ ಇಲ್ಲದೇ ಇದ್ದರೆ ನನಗೂ ಯಾವುದೇ ಆಕ್ಷೇಪ ಇಲ್ಲವೆಂದು ಹೇಳಿದ್ದಾರೆ. ರೈತರ ಸಮಸ್ಯೆ ಬಗೆಹರಿಸಲು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಮಧ್ಯಪ್ರವೇಶಿಸಿರುವುದಾಗಿ ತಿಳಿಸಿದ್ದಾರೆ. ರೈತರು ವಿರೋಧ ವ್ಯಕ್ತಪಡಿಸುತ್ತಿದ್ದರೂ ಸರ್ಕಾರ ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಯಾಕೆ ಮುಂದುವರಿಸುತ್ತಿದೆ ಎಂದು ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ. ಹೈವೋಲ್ಟೇಜ್ ಮತ್ತು ಎಕ್ಸ್ಟ್ರೀಂ ಹೈವೋಲ್ಟೇಜ್ ವಿದ್ಯುತ್ ಪ್ರಸರಣ ಮಾರ್ಗಗಳ ತಪಾಸಣೆಯಲ್ಲಿ ಸಿಬ್ಬಂದಿ ವರ್ಗದ ಸುರಕ್ಷತೆಯನ್ನು ಹೆಚ್ಚಿಸುವ ಹಾಗೂ ನಿಖರತೆಯನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಕೆಪಿಟಿಸಿಎಲ್ ಅತ್ಯಾಧುನಿಕ ಡ್ರೋನ್ ತಂತ್ರಜ್ಞಾನದ ಮೂಲಕ 11,000ಕ್ಕೂ ಹೆಚ್ಚು ಟವರ್ಗಳನ್ನು ತಪಾಸಣೆ ನಡೆಸಿದೆ. 1.5 ಲಕ್ಷಕ್ಕೂ ಹೆಚ್ಚು ತಾಂತ್ರಿಕ ಸಮಸ್ಯೆಗಳನ್ನು ಗುರುತಿಸಿ ಅದನ್ನು ಸರಿಪಡಿಸಲಾಗಿದೆ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಡ್ರೋನ್ ತಪಾಸಣೆಯಿಂದಾಗಿ 85%ರಷ್ಟು ವಿದ್ಯುತ್ ವ್ಯತ್ಯಯ ಕಡಿತವಾಗಿದೆ. ಸಂಭಾವ್ಯ ಮತ್ತು ನಿರ್ಣಾಯಕ ಸಮಸ್ಯೆಗಳನ್ನು ವಿದ್ಯುತ್ ಕಡಿತಗೊಳ್ಳುವ ಮುನ್ನವೇ ಪತ್ತೆ ಹಚ್ಚಲಾಗಿದೆ. ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಮೊಬೈಲ್ ಆಪ್ ಮೂಲಕವೇ ನೈಜ ಸಮಯದಲ್ಲಿ ಸಮಸ್ಯೆಯನ್ನು ಪತ್ತೆ ಹಚ್ಚಲು ಸಾಧ್ಯವಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ನೂತನ ತಂತ್ರಜ್ಞಾನದ ಮೂಲಕ ರೈತರು, ಕೈಗಾರಿಕೆಗಳು ಮತ್ತು ಸಾರ್ವಜನಿಕರಿಗೆ ನಿರಂತರ ವಿದ್ಯುತ್ ಪೂರೈಕೆಯನ್ನು ಖಾತ್ರಿಪಡಿಸುವುದರ ಜೊತೆಗೆ ಲೈನ್ಮ್ಯಾನ್ಗಳ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ಕೆಪಿಟಿಸಿಎಲ್ನ ವ್ಯವಸ್ಥಾಪಕ ನಿರ್ದೇಶಕ ಡಾ ವಿ ರಾಮ್ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ತೆರಿಗೆ ಸಂಗ್ರಹ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಎಲ್ಕೆ ಅತೀಕ್, ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಆರ್ಥಿಕ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ರಿತೇಶ್ ಕುಮಾರ್ ಸಿಂಗ್ ಹಾಗೂ ವಾಣಿಜ್ಯ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಬಕಾರಿ ಇಲಾಖೆ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದು ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತಿ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಡಿದ್ದು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿರುವ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ 30ನೇ ಸಂಸ್ಥಾಪನಾ ದಿನಾಚರಣೆ ಹಾಗೂ ನಶಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಲಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಇಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ರಾಜ್ಯ ರಾಜಕೀಯ ಕುರಿತಂತೆ ಮಾತುಕತೆ ನಡೆಸಿದರು. ಶಾಸಕರಾದ ಪೊನ್ನಣ್ಣ, ರಾಘವೇಂದ್ರ ಹಿಟ್ನಾಳ್, ಅಪ್ಪಾಜಿ ನಾಡಗೌಡ ಹಾಗೂ ಯಶವಂತ ರಾಯಗೌಡ ಅವರು ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ನಮ್ಮ ಮೆಟ್ರೋದ ನೇರಳೆ ಮಾರ್ಗದ ಕಬ್ಬನ್ ಪಾರ್ಕ್ ನಿಲ್ದಾಣದಲ್ಲಿ ನಿನ್ನೆ ಸಂಜೆ ರೈಲಿನ ಬಾಗಿಲು ಮುಚ್ಚದಿರುವುದಕ್ಕೆ ಬಿಎಂಆರ್ಸಿಎಲ್ ಸ್ಪಷ್ಟನೆ ನೀಡಿದೆ. ರೈಲಿನಲ್ಲಿ ಯಾವುದೇ ತಾಂತ್ರಿಕ ದೋಷವಿರಲಿಲ್ಲ ಎಂದು ತಿಳಿಸಿರುವ ಬಿಎಂಆರ್ಸಿಎಲ್ ಪ್ರಾಥಮಿಕ ವರದಿಯಲ್ಲಿ ರೈಲಿನ ಬಾಗಿಲಿನ

ಡೋರ್ ಗೈಡ್ವೇಯಲ್ಲಿ ಲೋಹದ ಸರ ಸಿಲುಕಿಕೊಂಡಿದ್ದರಿಂದ ರೈಲಿನ ಬಾಗಿಲುಗಳು ಸ್ವಯಂಚಾಲಿತವಾಗಿ ಮುಚ್ಚಲಿಲ್ಲ ಎಂದು ತಿಳಿಸಿದೆ. ಘಟನೆಯ ಬೆನ್ನಲ್ಲೇ ಬಿಎಂಆರ್ಸಿಎಲ್ ಕಾರ್ಯಾಚರಣೆ ಮತ್ತು ನಿರ್ವಹಣಾ ತಂಡಗಳು ಜಂಟಿಯಾಗಿ ಸಮಗ್ರ ಪ್ರಾಥಮಿಕ ತನಿಖೆ ನಡೆಸಿದ್ದು ಘಟನೆಗೆ ಕಾರಣವಾದ ಹಿನ್ನೆಲೆಯನ್ನು ಬಹಿರಂಗಪಡಿಸಿದ್ದಾರೆ. ರಾಜ್ಯದೆಲ್ಲೆಡೆ ಇಂದು ಅಶೂರಾ ಎ ಮೊಹರಂ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ತ್ಯಾಗ ಬಲಿದಾನದ ಸಂಕೇತವಾದ ಮೊಹರಂ ಹಬ್ಬವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ, ಹೊಸಕೋಟೆ, ದೇವನಹಳ್ಳಿ ಹಾಗೂ ನೆಲಮಂಗಲ ತಾಲೂಕುಗಳಲ್ಲಿ ಮುಸ್ಲಿಂ ಸಮುದಾಯದವರು ಶ್ರದ್ಧಾಭಕ್ತಿ ಸಡಗರದಿಂದ ಆಚರಿಸಿದರು. ದೊಡ್ಡಬಳ್ಳಾಪುರದ ಬಾಬಯ್ಯ ದೇವಾಲಯದಲ್ಲಿ ಕಳೆದ ರಾತ್ರಿ ಕೆಂಡ ಹಾರುವ ಆಚರಣೆ ನಡೆಯಿತು. ಜಿಲ್ಲೆಯ ಹೊಸಕೋಟೆ ಸೂಲಿಬೆಲೆಯಲ್ಲಿ ಬಾಬಯ್ಯನ ಜಾತ್ರಾ ಮಹೋತ್ಸವ ನಡೆಯಿತು. ಹಿಂದೂ ಮುಸ್ಲಿಮರ ಭಾವೈಕ್ಯತೆ ಬಿಂಬಿಸುವ ಮೊಹರಂ ಆಚರಣೆಯಲ್ಲಿ ಹಿಂದೂ ಸಮುದಾಯದವರು ಭಾಗವಹಿಸಿ 10 ದಿನಗಳ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುವುದು ವಾಡಿಕೆ. ಕೋಲಾರ ಜಿಲ್ಲೆಯಲ್ಲಿಯೂ ಮೊಹರಂ ಹಬ್ಬವನ್ನು ಮುಸ್ಲಿಂ ಬಾಂಧವರು ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತಿದ್ದಾರೆ. ಹಬ್ಬದ ಅಂಗವಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಕೋಲಾರದ ಕ್ಲಾಕ್ ಟವರ್ನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಭಾರತೀಯ ಚಾರ್ಟೆಡ್ ಅಕೌಂಟೆಂಟ್ ಸಂಸ್ಥೆಯ ಜಿಲ್ಲಾ ಘಟಕ ಮತ್ತು ಬಳ್ಳಾರಿ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಜಂಟಿಯಾಗಿ ನಾಳೆ ಅಂತಾರಾಷ್ಟ್ರೀಯ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ದಿನಾಚರಣೆಯನ್ನು ಹಮ್ಮಿಕೊಂಡಿದೆ. ಕೌಶಲ್ಯ ಅಭಿವೃದ್ಧಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು 400 ಜನ ಸೂಕ್ಷ್ಮ ಮೈಕ್ರೋ ಉದ್ದಿಮೆದಾರರು, ಸಾವಯವ ಕೃಷಿಕರು ಭಾಗವಹಿಸಲಿದ್ದಾರೆ. ರಾಷ್ಟೀಯ ಎಂಎಸ್ಎಂಇ ದಿನಾಚರಣೆ 2026 ಅಂಗವಾಗಿ ಗದಗ ಜಿಲ್ಲೆಯಲ್ಲಿ ಜಾಗೃತಿ ಅಭಿಯಾನಕ್ಕೆ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಚಾಲನೆ ನೀಡಿದರು. ಎಂಎಸ್ಎಂಇ ಕ್ಷೇತ್ರವು ಉದ್ಯೋಗ ಸೃಷ್ಟಿ, ಉದ್ಯಮಶೀಲತೆ ಅಭಿವೃದ್ಧಿ ಹಾಗೂ ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ನಾಳೆ ನಡೆಯುವ ಎಂಎಸ್ಎಂಇ ದಿನಾಚರಣೆಯಲ್ಲಿ ಉದ್ಯಮಿಗಳು ಹಾಗೂ ಸಾರ್ವಜನಿಕರು ಸಕ್ರಿಯವಾಗಿ ಭಾಗವಹಿಸುವಂತೆ ಅವರು ಕರೆ ನೀಡಿದರು. ಇನ್ನು ಸಂಕ್ಷಿಪ್ತ ಸುದ್ದಿ. ರಾಯಚೂರು ತಾಲೂಕಿನ ಕೂಡ್ಲೂರು ಗ್ರಾಮದಲ್ಲಿ ಪೋಷಕರು ಬಾಲಕಿಯ ಮದುವೆ ಮಾಡಲು ಮುಂದಾಗಿದ್ದ ಖಚಿತ ಮಾಹಿತಿಯೊಂದಿಗೆ ದಾಳಿ ನಡೆಸಿದ ಅಧಿಕಾರಿಗಳ ತಂಡ ಬಾಲ್ಯ ವಿವಾಹವನ್ನು ತಡೆದಿದ್ದಾರೆ. ಬಾಲಕಿಯನ್ನು ರಕ್ಷಣೆ ಮಾಡಿ ಸರ್ಕಾರಿ ಬಾಲಕಿಯರ ಬಾಲಮಂದಿರಕ್ಕೆ ಸೇರಿಸಲಾಗಿದೆ ಎಂದು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮಾದಕ ದ್ರವ್ಯಗಳ ವ್ಯಸನವು ಸಮಾಜಕ್ಕೆ ಹಾಗೂ ಯುವ ಸಮುದಾಯದ ಭವಿಷ್ಯಕ್ಕೆ ಗಂಭೀರ ಸವಾಲಾಗಿದ್ದು ಅದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಪ್ರತಿಯೊಬ್ಬ ನಾಗರಿಕರು ಕೈಜೋಡಿಸಬೇಕು ಎಂದು ಯಾದಗಿರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿಕ್ ಶಂಕರ್ ಕರೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಗುರುಪೂರ್ಣಿಮೆ ಹಾಗೂ ಕಾಲಜ್ಞಾನಿ ಕೈವಾರ ತಾತಯ್ಯನವರ 300ನೇ ಜಯಂತ್ಯೋತ್ಸವದ ಅಂಗವಾಗಿ ನಾಳೆಯಿಂದ 3 ದಿನಗಳ ಕಾಲ ರಾಷ್ಟ್ರಮಟ್ಟದ ಸಂಗೀತೋತ್ಸವ ಹಾಗೂ ಗುರುಪೂಜಾ ಮಹೋತ್ಸವ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಂಡೀಪುರ ನಾಗರಹೊಳೆ ಜಂಗಲ್ ಸಫಾರಿ ಪೂರ್ಣ ಪ್ರಮಾಣದಲ್ಲಿ ಆರಂಭಿಸಲು ರಾಜ್ಯ ಸರ್ಕಾರ ಆದೇಶ. ಅನುಮತಿ ಇಲ್ಲದೆ ಖಾಸಗಿ ಚಿತ್ರ ವಿಡಿಯೋ ಪ್ರಸಾರಕ್ಕೆ ನಿರ್ಬಂಧ. ಕಡ್ಡಾಯ ಎಫ್ಐಆರ್ ದಾಖಲಿಸಲು ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಸೂಚನೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರ ಸಮಸ್ಯೆ ಬಗೆಹರಿಸಲು ಮಧ್ಯಪ್ರವೇಶ. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಸ್ಪಷ್ಟನೆ. ಕೆಪಿಟಿಸಿಎಲ್ನಿಂದ ವಿದ್ಯುತ್ ಪ್ರಸರಣ ಮಾರ್ಗಗಳ ತಪಾಸಣೆಗೆ ಡ್ರೋನ್ ತಂತ್ರಜ್ಞಾನ ಬಳಕೆ. ವಿದ್ಯುತ್ ವ್ಯತ್ಯಯದಲ್ಲಿ 85% ಕಡಿತ. ತೆರಿಗೆ ಸಂಗ್ರಹ ಹಾಗೂ ಅಬಕಾರಿ ಇಲಾಖೆ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಸಮಯ ಸರಿಯಾಗಿ 2:40:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
2: ಮನೆ ಒಳಗೆಲ್ಲ ಶಾಂತವಾಗಿದ್ರು ಕೂಡ ಸುದ್ದಿ ಹಬ್ಬಿಡ್ತು, ಗಾಂಧೀಜಿ ರುಸ್ತುಂಜಿ ಮನೆಯಲ್ಲಿದ್ದಾರೆ ಅಂತ. ಜನ ಸುತ್ತುವರೆದು ಬಿಟ್ರು ಮನೆ, ರಾತ್ರಿ ಆಗ್ತಾ ಇತ್ತು. ಗಾಂಧೀಜಿ ನಮ್ ಕೊಡಿ, ಗಾಂಧೀಜಿ ನಮ್ಗೆ ಒಪ್ಸ್ಬಿಡಿ ಅಂತ ಕೂಗ್ತಾ ಇದ್ರು. ಅದ್ ತಿಳ್ಕೊಂಡಂತ ಪೊಲೀಸ್ ಸೂಪರಿಂಟ್ ಅಲ್ಲಿ ಬಂದ್ರು. ಒಳ್ಳೆ ಮಾತುಗಳಿಂದ ಜನರನ್ನ ಗುಂಪನ್ನು ಹತೋಟಿಗೆ ತರೋಕೆ ಪ್ರಯತ್ನ ಮಾಡ್ತಾ ಇದ್ರು, ಆದ್ರೇನು ಅದಾಗ್ತಾ ಇರಲಿಲ್ಲ. ಅವರೊಂದು ಹೇಳಿ ಕಳಿಸಿದ್ರು, ನೋಡಿ ನಿಮ್ಮ ಮಿತ್ರರ ಮನೆ, ರುಸ್ತುಂಜಿ ಮನೆ ಇದು, ಅವ್ರ ಮನೆ ಆಸ್ತಿ ಉಳಿಬೇಕಾದ್ರೆ ಮತ್ತು ನಿಮ್ಮ ಹೆಂಡತಿ ಮಕ್ಕಳು ಪ್ರಾಣ ಉಳಿಸ್ಬೇಕಾದ್ರೆ ನಾನು ಹೇಳುವಂತೆ ನೀವು ವೇಷ ಮರೆಸ್ಕೊಂಡು ಹಿಂದಿನ ಬಾಗಿಲಿಂದ ಹೋಗ್ಬಿಡ್ಬೇಕು ನೀವು. ನೋಡಿ ಒಂದೇ ದಿವಸದಲ್ಲಿ ಎರಡು ಥರದ ಪ್ರತಿಕ್ರಿಯೆಗಳು. ಲ್ಯಾಟನ್ ಬನ್ನಿ ಧೈರ್ಯವಾಗಿ ಹೊರಡಿ ಅಂದಾಗ ಅವ್ರು

ಜೊತೆಗೆ ಹೊರಟುಬಿಟ್ರು ಗಾಂಧಿ. ಈಗ ಸುಪ್ರಿಂಟೆಂಡೆಂಟ್ ಬಂದು ವೇಷ ಬದಲಾಯಿಸ್ಕೊಂಡು ಹಿಂದಿನ ಬಾಗಿಲಿಂದ ಹೋಗಿದ್ದ ಹಾಗೆ ಹೋಗಬೇಕಾಯ್ತು. ಅವ್ರು ಹೇಳ್ತಾರೆ, ಜೀವನದಲ್ಲಿ ಯಾವ ಪರಿಸ್ಥಿತಿ ಹೇಗೆ ಬರ್ತದೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಈ ನಡೆದು ಹೋದ ಸಂಗತಿಗಳು ಸರಿಯೇ ತಪ್ಪೆ ನಿರ್ಣಯ ಕೊಡೋಕ್ಕೆ ಸಾಧ್ಯ ಇಲ್ಲ. ಆಯಾ ಪರಿಸ್ಥಿತಿಯಲ್ಲಿ ಹಾಗಾಯಿತು ಅನ್ನೋದು ಮಾತ್ರ ಸತ್ಯ. ತಪ್ಪಿಸ್ಕೊಂಡು ಹೋಗಬೇಕಲ್ಲ, ಹೇಗಾದರೂ ಏನು ಮಾಡಿದರು, ಭಾರತೀಯ ಪೊಲೀಸ್ನವನು ಸಮವಸ್ತ್ರ ಧರಿಸಿದರು, ತಲೆಗೆ ಟೋಪಿ ಬದಲು ಒಂದು ಹಿತ್ತಾಳಿ ತಟ್ಟೆ ಇಟ್ಕೊಂಡು ಮದ್ರಾಸ್ನವನಂತೆ ಮುಂಡಾಸೆಯನ್ನು ಬಿಗಿದ್ರು, ವಸ್ತ್ರದ ಸುತ್ತಿಟ್ಕೊಂಡ್ರು. ಇಬ್ಬರು ಪೊಲೀಸ್ ಗೂಢಚಾರ್ಯರು ಜೊತೆಗಿದ್ದರಂತೆ, ಒಬ್ಬ ಭಾರತೀಯ ವರ್ತಕನಂತೆ ವೇಷ ಹಾಕ್ಕೊಂಡಿದ್ದ, ಇನ್ನೊಬ್ಬ ಏನೋ ಬೇರೆ ವೇಷ ಹಾಕ್ಕೊಂಡಿದ್ದ. ಇವರೆಲ್ಲ ಒಂದು ಸಣ್ಣ ಓಣಿ ದಾಟಿ ಮಗ್ಗಲ ಅಂಗಡಿಯೊಳಗೆ ಹೋದರು. ಅಲ್ಲೊಂದು ಗೋಡೌನ್ ಇತ್ತು, ಅದು ಗೋಣಿ ಚೀಲಗಳ ಮಧ್ಯ ಆ ದೊಂಬಿ ಕಾರ್ ಮಧ್ಯೆ ತೂರ್ಕೊಂಡು ರಸ್ತೆ ಕೊನೆಯಲ್ಲಿ ಇವ್ರಿಗೋಗಿ ನಿಂತಂಥ ಗಾಡಿ ತಲುಪಿದ್ರು. ಗಾಡಿಯಲ್ಲಿ ಕುಳಿತು ಅಲೆಕ್ಸಾಂಡರ್ ಮೊದಲೇ ರಕ್ಷಣೆ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಆ ಪೊಲೀಸ್ ಸ್ಟೇಷನ್ಗೆ ಹೋದರು. ಹಿಂಗೆ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಲೆಕ್ಸಾಂಡ್ರು ಹೊರ ಗುಂಪಿನ ನಿಭಾಯಿಸ್ತಿದ್ರಲ್ಲ, ಹೇಳೋರಂತೆ, ಹೇಳಿ ಹೇಳಿ ಗಾಂಧಿ ನೇಣು ಹಾಕ್ಬಿಡೋಣ, ಅಲ್ಲಿ ಹುಣಸೆ ಮರ ಇದೆಯಲ್ಲ ಅದಕ್ಕೆ ನೇಣು ಹಾಕೋಣ ಅಂತ ತಮಾಷೆ ಮಾಡ್ತಿದ್ರಂತೆ. ಇವರು ಪೊಲೀಸ್ ಸ್ಟೇಷನ್ ಮುಟ್ಟಿದ್ದಾರೆ ಅಂತ ಸಂಗತಿ ತಿಳಿದ ತಕ್ಷಣ ಹೇಳಿದ್ರಂತೆ, ನೋಡಿ ನೀವು ಕಾಯ್ತಿದ್ರಲ್ಲ ಶಿಕಾರಿ, ಶಿಕಾರಿ ತಪ್ಪಿಸ್ಕೊಂಡು ಹೋಗಿದೆ, ಈಗ ಮಗ್ಗಲ ಅಂಗಡಿ ಮೂಲಕ ಹೋಗ್ಬಿಟ್ಟಿದೆ, ನೀವು ಮನೆಗೆ ಹೋಗಿ ಅಂತ ನಕ್ಬಿಟ್ರಂತೆ. ಏ ಒಳಗಿದ್ದಾರೆ ಅಂತ ಕೆಲವರು ಅಂದ್ರಂತೆ, ನೀವು ಬನ್ನಿ ಒಂದಿಬ್ಬರು ಕಳಿಸ್ಕೊಡಿ, ಒಳಗಡೆ ಮನೆ ತೋರಿಸ್ತೀನಿ, ಗಾಂಧಿ ಒಳಗಡೆ ಇದ್ದಾರೆ ಅಂತ ಅನ್ನೋದಾದರೆ ಗಾಂಧಿ ನಿಮ್ಗೆ ಒಪ್ಪಿಸ್ತೇನೆ, ಇಲ್ಲ ನೀವು ಮನೆಗೆ ಹೋಗ್ಬೇಕು ನೀವು, ಆದರೆ ರುಸ್ತುಂಜಿಯವ್ರ ಮನೆ ಏನೂ ತೊಂದರೆ ಮಾಡೋಂಗಿಲ್ಲ ಅಂತ. ಆದರೂ ಗುಂಪಿನ ಒಂದಿಬ್ಬರು ಮೂರು ಜನ ಒಳಗಡೆ ಹೋಗಿ ಮನೆಯೆಲ್ಲ ನೋಡ್ಕೊಂಬಂದು ಇಲ್ಲ ಅಂತ ಮನೆ ಬೇಜಾರು ಮಾಡ್ಕೊಂಡು ಹೋದರು. ಆಗ ಚೇಂಬರ್ಲೈನ್ ವಸಾಹತುಗಳು ಕಾರ್ಯದರ್ಶಿ ಆಗಿದ್ದರು, ಅವ್ರು ನೇಟಾಳ್ ಸರ್ಕಾರಕ್ಕೆ ಒಂದು ಪತ್ರ ಬರೆದ್ರಂತೆ, ಗಾಂಧಿ ಮೇಲೆ ಆಕ್ರಮಣ ಮಾಡಿದ ಯಾರಿದ್ದಾರೋ ಅವ್ರ ಮೇಲೆ ಮೊಕದ್ದಮೆ ಹೂಡಿ ಅಂತ ತಂತಿ ಕಳಿಸಿದ್ರಂತೆ. ಎಸ್ಕಾಂ ಹೇಳಿದ್ರಂತೆ, ನನಗೆ ಕ್ಷಮೆ ಕೇಳ್ತೀನಿ ನಿಮ್ಮನ್ನು, ನಿಮ್ಮ ದೇಹಕ್ಕೆ ಸ್ವಲ್ಪ ನೋವಾದರೂ ನನಗೆ ದುಃಖ ಆಗುತ್ತೆ, ನೀವು ದಯವಿಟ್ಟು ಕಂಪ್ಲೇಂಟ್ ಕೊಡಿ, ಆಕ್ರಮಣಕಾರನ ಗುರುತಿಸಿ ಅವ್ರನ್ನ ಬಂಧಿಸಿ ಮೊಕದ್ದಮೆ ಹೂಡ್ತೇವೆ ನಾವು, ಇದು ಚೇಂಬರ್ಲೈನ್ ಅವರು ಹೇಳಿದ್ದಾರೆ ಅಂತ. ಗಾಂಧೀಜಿ ಮನಸ್ಸು ನೋಡಿ ಹೇಗಿದೆ, ನಾನು ಯಾರ ಮೇಲೂ ಮೊಕದ್ದಮೆ ಹೂಡೋದಿಲ್ಲ, ಆ ದೊಂಬಿಕಾರರ ಪೈಕಿ ಒಂದಿಬ್ಬರನ್ನ ಗುರುತಿಸ್ಬೋದೇನೋ ನಾನು, ಶಿಕ್ಷೆ ಕೊಡಿಸೋದು ಆಗುವ ಪ್ರಯೋಜನ ಏನು, ಅವರು ನನ್ನ ತಪ್ಪಿತಸ್ಥರು ಅಂತ ಹೇಳಿದ್ದಾರೆ. ನಾನು ಭಾರತದಲ್ಲಿ ನಾನು ಕೊಟ್ಟಂಥ ಹೇಳಿಕೆಯೇ ಬೇರೆ, ಪ್ರಕಟವಾದ ಹೇಳಿಕೆನೇ ಬೇರೆ. ಅದನ್ನು ಓದಿ ನನ್ನ ಮೇಲೆ ಅವ್ರ ಕೋಪ ಬಂದಿದ್ರೆ ಆಶ್ಚರ್ಯ ಏನಿಲ್ಲ, ನಿಮ್ಮ ದೋಷ ಅದು, ನೀವು ಹೇಳಬೇಕಾಗಿತ್ತು, ನಿಜವಾದ ವಿಷಯ ತಿಳ್ಕೊಂಡು ಆಮೇಲೆ ಮಾಡೋಣ ಅಂತ ಹೇಳಿ ನಾನು ಪತ್ರ ಬರ್ಕೊಡ್ತೇನೆ ನಿಮಗೊಂದು, ಅವ್ರದ್ದೇನೂ ದೋಷ ಇಲ್ಲ, ನಾನು ಯಾರ ಮೇಲೂ ಕಂಪ್ಲೇಂಟ್ ಇಲ್ಲ ಅಂತ ಬರ್ಕೊಡ್ತೇನೆ ಅಂದರು, ಬರ್ಕೊಡಿ ಅಂದರು. ಆ ರೀತಿ ಬರ್ಕೊಟ್ಟು ಯಾರ ಮೇಲೂ ಕೇಸನ್ನು ನಮೂದು ಮಾಡಲಿಲ್ಲ ಗಾಂಧಿ. ಯಾಕಂದರೆ ಅವ್ರು ಹೇಳ್ತಾರೆ, ನನ್ನ ಮೇಲೆ ದ್ವೇಷ ಮಾಡಿಕೊಂಡು ಅವ್ರು ಕೇಸ್ ಹಾಕಿದರೆ ದ್ವೇಷ ಹೋಗುತ್ತಾ, ದ್ವೇಷ ಹೆಚ್ಚಾಗತ್ತೆ ಇನ್ನು ಅಂತ. ಗಾಂಧೀಜಿ ದರ್ಬಾರ್ನಲ್ಲಿ ಇಳಿದಾಗ ಇವ್ರ ಜೊತೆಗೆ ಮೂರು ಜನ ಹುಡುಗರಿದ್ದರು, ಅಕ್ಕನ ಗಂಡ ತೀರ್ಕೊಂಡಿದ್ರಲ್ಲ ಅಕ್ಕನ ಮಗನ ಕರ್ಕೊಂಬಂದಿದ್ದಾರೆ. 10 ವರ್ಷ ವಯಸ್ಸಿನ ಅಕ್ಕನ ಮಗ, 9 ವರ್ಷ ಮತ್ತು 5 ವರ್ಷದ ವಯಸ್ಸಿನ ಸ್ವಂತ ಮಕ್ಕಳು. ಇವರು ವಿದ್ಯಾಭ್ಯಾಸಕ್ಕೆ ಏನು ಏರ್ಪಾಡು ಮಾಡಬೇಕು, ಭಾರತೀಯ ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ಕ್ರೈಸ್ತ ಮಿಷನರಿಗಳು ಮಾಡುವಂಥ ಕೆಲವು ಶಾಲೆಗಳಿದ್ದವು, ಆದರೆ ಅಲ್ಲಿ ಕಲಿಸುವಂಥ ರೀತಿ ಗಾಂಧೀಜಿಗೆ ಒಪ್ಪಿಗೆ ಆಗಲಿಲ್ಲ. ಗುಜರಾತಿ ಕಲಿಬೇಕು ಅಂತ ಆಸೆ ಅವರಿಗೆ, ಗುಜರಾತಿ ಕಲಿಸೋದು ಹೇಗೆ ಕಲಿಸೋದು ಅವ್ರ ಕಷ್ಟ ಆಗ್ತಿತ್ತು, ಅದಕ್ಕೆ ಇವರು ತಾವೇ ಶಿಕ್ಷಣ ಕೊಡೋಕೆ ಪ್ರಯತ್ನ ಮಾಡಿದರು ಮನೆಯಲ್ಲೇ ಕಲಿಸೋಣ ಅಂತ. ಆದರೂ ಅದು ನಿಯಮಿತ ರೂಪದಲ್ಲಿ ಆಗ್ತಿರಲಿಲ್ಲ, ಒಬ್ಬ ಒಳ್ಳೆ ಗುಜರಾತಿ ಉಪಾಧ್ಯಾಯರು ಸಿಗಲಿಲ್ಲ, ಏನು ಮಾಡಬೇಕು ಅಂತ ತೋಚಲಿಲ್ಲ ಗಾಂಧಿಗೆ. ಒಬ್ಬ ಇಂಗ್ಲೀಷ್ ಉಪಾಧ್ಯಾಯ ಬೇಕು, ಆದರೆ ಆತ ಇವರು ಹೇಳಿದ ಹಾಗೆ ಪಾಠ ಹೇಳಿಕೊಡ್ಬೇಕು ಅಂಥೇಳಿ ಒಂದು ಪತ್ರಿಕೆಯಲ್ಲಿ ಪ್ರಕಟಣೆ ಹೊರಡಿಸಿದರು. ಆ ಸ್ವಲ್ಪ ದಿವಸ ಆದಮೇಲೆ ಒಂದು 7 ಪೌಂಡಿಗೆ ಒಬ್ಬ ಆಂಗ್ಲ ಮಹಿಳೆ ಒಪ್ಕೊಂಡ್ಳು ಕೆಲಸ ಮಾಡ್ತೀನಿ ಅಂತ. ಸ್ವಲ್ಪ ದಿವಸ ಹಾಕಿ ಪಾಠ ಮಾಡಿದ್ಲು, ಇವರಿಗೇನು ಸಮಾಧಾನ ಆಗಲಿಲ್ಲ. ಹುಡುಗರಿಗೆ ಸ್ವಲ್ಪ ಸ್ವಲ್ಪ ಗುಜರಾತಿ ಜ್ಞಾನ ಬಂತು, ಆದರೆ ಅವ್ರ ಜೊತೆಗೆ ಗಾಂಧಿ ಮಾತ್ರ ಗುಜರಾತಿಯಲ್ಲೇ ಮಾತಾಡ್ತಾ ಇದ್ರು. ಅವ್ರನ್ನ ಭಾರತಕ್ಕೆ ಹಿಂದೆ ಕಳಿಸೋದು ಸರಿಯಲ್ಲ ಅನ್ನಿಸ್ತು. ಇದು ಭಾಳ ಮುಖ್ಯವಾದ ಅಭಿಪ್ರಾಯ ಗಾಂಧೀಜಿದು. ಸಣ್ಣ ಮಕ್ಕಳು ತಂದೆ ತಾಯಿಯಿಂದ ದೂರ ಇರಬಾರ್ದು ಕಲಿಬೇಕಾದ್ರೆ. ಎಂಥ ಒಳ್ಳೆ ವ್ಯವಸ್ಥೆ ನಿಮ್ಮ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿದ್ದರೂ ಕೂಡ ಮಕ್ಕಳು ಮನೆಯಲ್ಲಿ ತಂದೆ ತಾಯಿ ಜೊತೆ ಕಲಿಯುವಂಥದ್ದನ್ನು ಕಲಿಯೋಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಮಕ್ಕಳನ್ನ ಜೊತೆಗೆ ಇಟ್ಕೊಂಡ್ರು. ದೊಡ್ಡ ಮಗ ಬಂದು ಹೈಸ್ಕೂಲ್ ಸೇರಿಕೊಂಡಿದ್ದ, ಅಕ್ಕನ ಮಗ ಗಾಂಧೀಜಿ ಕೊಟ್ಟ ಶಿಕ್ಷಣದಿಂದ ತೃಪ್ತ ಆಗಿದ್ದ ಅಂತ. ಆದರೂ ದುರ್ದೈವದಿಂದ ಹುಡುಗ ಯೌವನದಲ್ಲೇ 4-5 ದಿವಸ ಕಾಯಿಲೆಯಿಂದ ಸಾವಿಗೆ ತುತ್ತಾಗ್ಬಿಟ್ಟ. ಇವ್ರು ಉಳಿದ 3 ಮಕ್ಕಳು ಯಾವ ಸಾರ್ವಜನಿಕ ಶಾಲೆಗೂ ಹೋಗಲಿಲ್ಲ. ಆದರೆ ಆಫ್ರಿಕಾದಲ್ಲಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದ ತಂದೆ ತಾಯಿಗಳ ಮಕ್ಕಳಿಗಾಗಿ ಏರ್ಪಡಿಸಿ ನಡೆಸಿದಂಥ ಶಾಲೆಗಳೊಳಗೆ ಇವರು ಸ್ವಲ್ಪ ಕ್ರಮವಾದ ಶಿಕ್ಷಣ ಸಿಕ್ತು ಅಂತ. ಗಾಂಧೀಜಿ ಹೇಳ್ತಾರೆ, ನನ್ನ ಈ ಪ್ರಯೋಗ ಎಲ್ಲ ಅಪೂರ್ಣ ಆಗಿದ್ದು, ನನ್ನ ಬಾಲಕರ ಶಿಕ್ಷಣಕ್ಕಾಗಿ ನಾನು ಎಷ್ಟು ಸಮಯ ಕೊಡಬೇಕು ಅಂತ ಆಸೆ ಇತ್ತೋ ಅಷ್ಟನ್ನು ಕೊಡೋಕೆ ನನ್ನಿಂದ ಆಗಲಿಲ್ಲ. ಇದು ಬಹಳ ದೊಡ್ಡ ಮಾತು ಗಾಂಧೀಜಿ ಮನಸ್ಸಲ್ಲಿರಬೇಕು.
ನನ್ನ ಮಕ್ಕಳ ಶಿಕ್ಷಣಕ್ಕೆ ಪೂರ್ಣ ಲಕ್ಷ್ಯ ಕೊಡದೇ ಇರೋಕ್ಕಾಗದೇ ಇರೋದು

ಮತ್ತು ಅನಿವಾರ್ಯ ಕಾರಣಗಳಿಂದ ನಾನು ಬಯಸಿದಂಥ ಅಕ್ಷರ ಜ್ಞಾನ ಶಿಕ್ಷಣ ಅವರು ದೊರಕಲಿಲ್ಲ. ಈ ವಿಷಯದಲ್ಲಿ ನನ್ನ ಮಕ್ಕಳ ಆಕ್ಷೇಪಣೆ ನನ್ನ ಮೇಲೆ ಇದ್ದೇ ಇದೆ. ಒಬ್ಬ ಎಂ ಎ ಅಥವಾ ಬಿ ಎ ಕೊನೆಗೆ ಮ್ಯಾಟ್ರಿಕ್ಯುಲೇಷನ್ ಆದವನು ಅವ್ರ ಕಣ್ಣಿಗೆ ಬಿದ್ದರೂ ಸಹ ನಮಗಂಥ ಶಾಲೆ ಶಿಕ್ಷಣ ದೊರೆಯಲಿಲ್ಲಲ್ಲ ಎಂಬ ಕೊರಗು ಅವ್ರಿಗೆ ಉಂಟಾಗ್ತದೆ. ಆದರೆ ಗಾಂಧೀಜಿ ಖಚಿತವಾದ ಅಭಿಪ್ರಾಯ ಏನು ಅಂದರೆ, ಅವ್ರಿಗೆ ಸಾರ್ವಜನಿಕ ಶಿಕ್ಷಣ ಸಾಕು ಅಂತ ನಾನು ಒತ್ತಾಯಪಡಿಸಿದರೆ ಅನುಭವದ ಪಾಠಶಾಲೆಯಲ್ಲಿ ಮತ್ತು ತಂದೆ ತಾಯಿ ಜೊತೆಗೆ ಸದಾ ಇರೋದರಿಂದ ದೊರೆಯುವಂಥ ಶಿಕ್ಷಣ, ಸ್ವತಂತ್ರ ಜೀವನ ನಡೆಸುವಂಥ ಪ್ರಾಯೋಗಿಕ ಪಾಠ ಅವ್ರಿಗೆ ಸಿಗೋಕ್ಕೆ ಸಾಧ್ಯ ಇರಲಿಲ್ಲ. ಆಗ ಅವ್ರಿಗಾಗಿ ನನ್ನ ಚಿಂತೆ ಕಮ್ಮಿ ಆಗ್ತಿರಲಿಲ್ಲ. ಕೃತಕ ಶಿಕ್ಷಣ ಈ ದಿವಸ ಇವತ್ತು ಆ ಮಕ್ಕಳಲ್ಲಿ ಏನು ಸರಳತನ ಪ್ರಕಟ ಆಗ್ತಾ ಇದೆ ಅದನ್ನು ಕಲಿತಾ ಇರಲಿಲ್ಲ ಅವರು. ಬಹಳ ಮುಖ್ಯ, ಅವರು ತಮ್ಮ ಹಿರಿಯ ಮಗನಲ್ಲಿ ಕಾಣ್ತಿರುವಂಥ ಅನಿಷ್ಟ ಲಕ್ಷಣಗಳೇನಿತ್ತು ಅದು ಎಷ್ಟು ಚೆಂದ ಹೇಳ್ತಾರೆ ಅವರು. ನನ್ನ ಅಪರಿಪಕ್ವ ಪ್ರಾರಂಭ ಜೀವನ ಕಾಲದ ಅಶಿಸ್ತು ಬಾಳಿನ ಪ್ರತಿಧ್ವನಿಗಳು ಅಂತ ಎಷ್ಟು ಚೆಂದ ಮಾತು. ನನ್ನಲ್ಲಿ ಅಶಿಸ್ತಿತ್ತು, ನನ್ನಲ್ಲಿ ಸರಿಯಾಗಿರಲಿಲ್ಲ, ಆದರೆ ಪರಿಣಾಮ ನನ್ನ ಮಗನ ಮೇಲೆ ಆಯಿತು ಅಂತ ಹೇಳ್ತಾರೆ. ನನಗೆ ಅಸಂಖ್ಯಾತ ವಿದ್ಯಾರ್ಥಿಗಳ ಸಂಬಂಧ ಉಂಟಾಗಿದೆ. ಬಹಳ ಮುಖ್ಯ ಮಾತು, ಅವ್ರ ಮಾತಲ್ಲೇ ಕೇಳಬೇಕಿದೆ. ನಾನಾಗಿಯೇ ಮತ್ತು ಇತರರ ಮೂಲಕ ಮಕ್ಕಳ ಮೇಲೆ ನನ್ನ ಶಿಕ್ಷಣದ ಪ್ರಯೋಗಗಳನ್ನು ಮಾಡಲು ಪ್ರಯತ್ನ ಮಾಡಿದ್ದೇನೆ, ಅವುಗಳ ಫಲಗಳನ್ನು ನೋಡಿದ್ದೇನೆ. ನನ್ನ ಮಕ್ಕಳ ವಯಸ್ಸಿನ ಅನೇಕರು ನನಗೆ ಗೊತ್ತು, ಆದರೆ ಮನುಷ್ಯತ್ವದಲ್ಲಿ ಅವರು ನನ್ನ ಮಕ್ಕಳಿಗಿಂತ ಉತ್ತಮರಾಗಿಲ್ಲ. ನನ್ನ ಮಕ್ಕಳು ಅವರಿಂದ ಕಲಿಯಬೇಕಾದಿದೆ ಎಂದು ನಾನು ಭಾವಿಸುವುದಿಲ್ಲ. ಇದು ಬಹಳ ಮುಖ್ಯ. ಇದು ನನ್ನ ಪ್ರಯೋಗಗಳ ಆತ್ಮ ಪರಿಣಾಮ ಭವಿಷ್ಯದ ಗರ್ಭದಲ್ಲಿದೆ. ಈ ವಿಷಯವನ್ನು ಚರ್ಚಿಸುವ ಉದ್ದೇಶ ಇದು. ಶಿಸ್ತಿನ ಗೃಹ ಶಿಕ್ಷಣಕ್ಕೂ ಶಿಸ್ತಿನ ಶಾಲಾ ಶಿಕ್ಷಣಕ್ಕೂ ಇರುವ ವ್ಯತ್ಯಾಸ ತಂದೆ ತಾಯಿಗಳ ಮೂಲಕ ಮಕ್ಕಳ ಮೇಲೆ ಉಂಟಾಗುವಂಥ ಪರಿಣಾಮವನ್ನು, ಮನುಷ್ಯ ಜಾತಿಯಲ್ಲಿ ಉಂಟಾಗುವ ಕ್ರಾಂತಿಯನ್ನು ಅಧ್ಯಯನ ಮಾಡುವವರು ಗಣನೆಗೆ ತೆಗೆದುಕೊಳ್ಳಿ ಅನ್ನೋದು ಮುಖ್ಯ. ಅಷ್ಟೇ ಅಲ್ಲ, ಸತ್ಯದ ಆರಾಧಕನನ್ನು, ಸತ್ಯದ ಪ್ರಯೋಗಗಳು ಎಷ್ಟು ದೂರ ಎಳ್ಕೊಂಡು ಹೋಗ್ತವೆ ಮತ್ತು ಸ್ವಾತಂತ್ರ್ಯ ದೇವತೆ ಯಾವ್ಯಾವ ಬಲಿಗಳನ್ನು ದಾನಗಳನ್ನು ಅಪೇಕ್ಷೆ ಪಡ್ತಾಳೆ ಎಂದು ತೋರಿಸೋದು ಕೂಡ ಈ ಅಧ್ಯಾಯದ ಮುಖ್ಯ ಉದ್ದೇಶ. ನನಗೆ ಸ್ವಾಭಿಮಾನ ಇಲ್ಲದೆ ಹೋಗಿದ್ದರೆ, ನಾನು ಮಕ್ಕಳಿಗೆ ದೊರಕದೇ ಇದ್ದ ಶಿಕ್ಷಣವನ್ನು ನನ್ನ ಮಕ್ಕಳಿಗೆ ಕೊಡಿಸಿದರೆ ಅಕ್ಷರಜ್ಞಾನೇನು ಉಂಟಾಗ್ತಿತ್ತು ಅವರಲ್ಲಿ ಬಹುಶಃ. ಆದರೆ ಅವರು ಕಲಿತಿರುವಂತಹ ಸ್ವಾತಂತ್ರ್ಯದ ಅನುಭವದ ಪಾಠಗಳು, ಸ್ವಾಭಿಮಾನ ಅವ್ರಿಗೆಂದೂ ದೊರಕ್ತಿರಲಿಲ್ಲ. ಇದು ಬಹಳ ಮುಖ್ಯ ಅವ್ರ ಮಾತು. ಸ್ವಾತಂತ್ರ್ಯ ಮತ್ತು ಅಕ್ಷರಜ್ಞಾನ ಈ ಎರಡರಲ್ಲಿ ಒಂದನ್ನು ಆರಿಸ್ಕೊಳ್ಳೋದಾದರೆ ಅಕ್ಷರಜ್ಞಾನಕ್ಕಿಂತ ಸ್ವಾತಂತ್ರ್ಯ ಸಾವಿರ ಪಾಲು ಉತ್ತಮ ಅಂತ ಯಾರು ಹೇಳೋದಿಲ್ಲ. ಗುಲಾಮಗಿರಿ ಕೋಟೆಗಳಾಗಿರುವಂಥ ಸ್ಕೂಲು ಕಾಲೇಜುಗಳನ್ನು ಹೊರಗೆಬಿಟ್ಟು ಹೊರಗೆ ಬನ್ನಿ, ಗುಲಾಮಗಿರಿಯ ಸಂಕೋಲೆಗಳೊಡನೆ ಅಕ್ಷರಜ್ಞಾನವನ್ನು ಸಂಪಾದಿಸುವುದ್ರ ಬದಲು ಸ್ವಾತಂತ್ರ್ಯಕ್ಕಾಗಿ ಕಲ್ಲು ಹೊಡಿತಾ ಅನಕ್ಷರಾಕ್ಷರ ಉಳಿಯೋದು ಒಳ್ಳೆಯದು ಅಂತ 1920 ವಿದ್ಯಾರ್ಥಿಗಳಿಗೆ ನಾನು ಕೊಟ್ಟಂಥ ಕರೆ ಇವತ್ತಿಗೂ ಸತ್ಯ ಅಂತ ಗಾಂಧೀಜಿ ಅಭಿಪ್ರಾಯಪಡ್ತಾರೆ.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಈಗ ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ. ಸಂಜೆ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 5:45 ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮ, ವಿಷಯ ತಂಬಾಕು ವ್ಯಸನ ನಿವಾರಣಾ ಕೇಂದ್ರ. ಭಾಗವಹಿಸುತ್ತಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮ್ ಹ್ಯಾಂಡ್ಸ್ ಬೆಂಗಳೂರು, ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಈ ಕಾರ್ಯಕ್ರಮದ ಕೊಡುಗೆ ವಾಣಿಜ್ಯ ಪ್ರಸಾರ ಕೇಂದ್ರದ್ದಾಗಿರುತ್ತದೆ. 6:15 ಕನ್ನಡ ರತ್ನ ಭಂಡಾರ, 6:30 ಅವಲೋಕನ, 6:51 ಕೃಷಿರಂಗದಲ್ಲಿ ಆನುವಂಶಿಕ ತಳಿಗಳು ಮತ್ತು ಅವುಗಳ ಉಪಯೋಗ ಕುರಿತು ಡಾಕ್ಟರ್ ಪ್ರಿಯದರ್ಶಿನಿ ಕೆಎಸ್ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ಸಂಗಡಿಗರಿಂದ ಚಿಟ್ಮೇಳ ವಾದನ. 7:45 ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಸಿರಿಗಂಧ. 9:15 ಶಶಿಕಲಾ ವೈ ಅವರು ಹಾಡಿರುವಂತಹ ಭಾವಗೀತೆಗಳನ್ನು ಆಲಿಸುವಿರಿ. 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರ

ಸಹ ಪ್ರಸಾರದಲ್ಲಿ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಚಂದ್ರಶೇಖರ ಕಲ್ಯಾಣರಾಮನ್ ಅವರ ಹಾಡುಗಾರಿಕೆ. 10:30 ಮೆಲೋಡಿ ಟೈಮ್ ಗೀತ ಚಂದ್ರಿಕೆ ಕಾರ್ಯಕ್ರಮ ಮೂಡಿಬರಲಿದೆ. ಇದುವರೆಗೂ ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದುವರೆಗೂ ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 600 ಕಿಲೋಹರ್ಟ್ಸ್ಗಳಲ್ಲಿ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಆಲಿಸಿದರೆ ಈಗ ಸಮಯ ಸರಿಯಾಗಿ 3:03:10 ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಮತ್ತೆ 5:30 ನಮ್ಮ ನಿಲಯದ ಕಾರ್ಯಕ್ರಮಗಳು ಆರಂಭವಾಗಲಿದೆ. ಅಲ್ಲಿಯವರೆಗೂ ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಚೈತ್ರ ಎನ್ಎಸ್ ಮಾಡುವ ನಮಸ್ಕಾರ.

0: ಈಗ ಕೇಳಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ
1: ಆಕಾಶವಾಣಿ. ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್ ನಮಸ್ಕಾರ.
3: ನಮಸ್ಕಾರ.
2: ಈಗ ಸಾಮಾನ್ಯವಾಗಿ ಸರ್ಕಾರದ ಕೆಲವು ಸೌಲಭ್ಯಗಳನ್ನ ಪಡಿಬೇಕಂದಾಗ ಬೇರೆ ಬೇರೆ ಕಾರ್ಡ್ಗಳನ್ನ ಪಡಿತೀವಿ ನಾವು. ಅದರಲ್ಲಿ ವಿಶೇಷವಾಗಿ ಪ್ರತಿಯೊಬ್ಬರ ಒಂದು ಬಹಳ ಮುಖ್ಯವಾದ ಹಕ್ಕು ಅಂತಂದ್ರೆ ಈ ವೋಟಿಂಗ್ ಮಾಡೋದು. ಆ ವೋಟರ್ ಐಡಿ ಕಾರ್ಡ್ ಅನ್ನ ಹೇಗೆ ತೆಗೆದುಕೊಳ್ಬೇಕು ಅಂತ ಅನ್ನೋದು ಕೂಡ ಕೆಲವು ಸಲ ಕೆಲವರಿಗೆ ಗೊತ್ತಿರಲ್ಲ. ಹೇಗೆ ಸರ್ ಯಾವ ರೀತಿ ಅದನ್ನ ಪಡಿಬಹುದು ಅದ್ರ ಬಗ್ಗೆ ತಿಳಿಸಿ.
3: ವೋಟರ್ಸ್ ಐಡಿ ತುಂಬಾ ಜನ ಇವತ್ತು ಯುವಕರು ಪಡ್ಕೊಳ್ತಾ ಇಲ್ಲ. ಇದನ್ನು ನಾವು ನೋಡಿದ್ರೆ ಆಧಾರ್ ಕಾರ್ಡ್ ಇದೆ, ಮತ್ತೊಂದು ರೇಷನ್ ಕಾರ್ಡ್ ಇದೆ ಮಾತ್ರ ಅಲ್ಲ, ವೋಟರ್ ಐಡಿಯನ್ನು ಕೂಡ ನಾವು ಪಡ್ಕೊಳ್ಬೇಕು. ಇದು ಸರ್ಕಾರಿ ದಾಖಲೆ, ಮತ್ತು ಚುನಾವಣಾ ಆಯೋಗ ಇವತ್ತು ಬಹಳ ಸುಲಭದಲ್ಲಿ ನೀಡ್ತಾ ಇದೆ. ಮೊದಲಿನ ಥರ ಪ್ರತಿ ಸಲ ಅದನ್ನು ಆಫ್ಲೈನಲ್ಲಿ ನಾವು ಒಂದು ಫಾರ್ಮನ್ನು ತುಂಬಿಸಿ ಕೊಟ್ಟೆ ಮಾಡಬೇಕಾಗಿಲ್ಲ, ಆನ್ಲೈನ್ ಮುಖಾಂತರ ಕೂಡ ಇವತ್ತು ಪಡ್ಕೊಳ್ಬೋದು. ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ವೆಬ್ಸೈಟ್, ಅದರಲ್ಲಿ ವೋಟರ್ಸ್ ಡಾಟ್ ECI .gov.in ಅನ್ನುವಂಥ ವೆಬ್ಸೈಟ್ಗೆ ಹೋದರೆ ಅಲ್ಲಿ ತಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿಗಳ ಮೂಲಕ ಲಾಗಿನ್ ಆಗಬಹುದು. ಮತ್ತು ಅಲ್ಲಿ ಫಾರ್ಮ್ ನಂಬರ್ 6 ಅಂತ ಇದೆ, ಆ ಫಾರ್ಮ್ ನಂಬರ್ 6 ಅನ್ನು ತುಂಬಿ ಹೊಸ ಮತದಾರರು ಅಲ್ಲಿ ಅಗತ್ಯ ಇರುವಂಥ

0: ಕೆಲವು ಪುರಾವೆಗಳಿವೆ. ಒಂದಂದರೆ ವಯಸ್ಸಿನ ಪುರಾವೆ, 18 ವರ್ಷ ತುಂಬಿದೆ ಅನ್ನುವಂಥ ವಯಸ್ಸಿನ ಪುರಾವೆ, ಅದು ಆಧಾರ್ ಕಾರ್ಡ್ ಇರ್ಬೋದು ಅಥವಾ ಆತನ ಜನನ ಪ್ರಮಾಣ ಪತ್ರ ಇರ್ಬೋದು. ಆಮೇಲೆ ವಿಳಾಸದ ಪುರಾವೆ, ಅದು ಆಧಾರ್ ಕಾರ್ಡಲ್ಲೇ ಆಗುತ್ತೆ ಅಥವಾ ಅದೇ ವ್ಯಕ್ತಿಯ ಹೆಸರಲ್ಲಿರುವಂಥ ವಿದ್ಯುತ್ ಬಿಲ್ ಅಥವಾ ಬ್ಯಾಂಕ್ ಪಾಸ್ಬುಕ್ ಇರ್ಬೋದು ಅಥವಾ ಬೇರೆ ಇತರ ವಿಳಾಸದ ಅಧಿಕೃತ ಪುರಾವೆಗಳು. ರೆಂಟ್ ಅಗ್ರಿಮೆಂಟ್ ಕೂಡ ಆಗಬಹುದು, ಆದರೆ ಆ ರೆಂಟ್ ಅಗ್ರಿಮೆಂಟ್ ಕೂಡ ಅದೇ ವ್ಯಕ್ತಿಯ ಹೆಸರಲ್ಲಿ ಇರಬೇಕಾಗುತ್ತೆ. ಅದಾದ ನಂತರ ಒಂದು ಪಾಸ್ಪೋರ್ಟ್ ಸೈಜಿನ ಭಾವಚಿತ್ರ, ಇದರಲ್ಲಿ ಫೋಟೋ ತೆಗೆಯುವಾಗ ಅದರ ಹಿನ್ನೆಲೆಯಲ್ಲಿ ಬಿಳಿ ಬಣ್ಣದ ಹಿನ್ನೆಲೆಯಲ್ಲಿ ಇರಬೇಕಾಗುತ್ತೆ. ಇದನ್ನ ಇಟ್ಟುಕೊಂಡು ಅದನ್ನ ಸ್ಕ್ಯಾನ್ ಮಾಡಿ ಅದೇ ವೆಬ್ಸೈಟ್ ಅಲ್ಲಿ ತುಂಬಿಸಿ, ಯಾಕಂದ್ರೆ ಇವತ್ತು ಹೆಚ್ಚಿನ ಎಲ್ಲ ಯುವಕರು ಯುವತಿಯರು ಈ ಆನ್ಲೈನ್ ಮುಖಾಂತರ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಇದರ ಮೂಲಕ ಅವರು ಅದನ್ನು ಸ್ಕ್ಯಾನ್ ಮಾಡಿ ತುಂಬಿಸಿ ಆ ಫಾರ್ಮ್ ನಂಬರ್ 6 ತುಂಬಿಸಿ ಅದನ್ನು ಅಪ್ಲೋಡ್ ಮಾಡಬಹುದು. ಅರ್ಜಿ ಸಲ್ಲಿಸಿದ ನಂತರ ಅದರಲ್ಲಿ ಒಂದು ರೆಫರೆನ್ಸ್ ನಂಬರ್ ಸಿಗ್ತದೆ, ಆ ರೆಫರೆನ್ಸ್ ನಂಬರ್ ಅನ್ನು ನೀವು ಬರೆದಿಟ್ಕೊಳ್ಬೇಕು. ಆನಂತರ ಚುನಾವಣಾ ಆಯೋಗದ ಅಧಿಕಾರಿಗಳು, ಅಂದರೆ ಬೂತ್ ಹಂತದ ಅಧಿಕಾರಿಗಳು, ಅದರನ್ನು BLO ಅಂತ ಹೇಳ್ತೇವೆ, ಬೂತ್ ಲೆವೆಲ್ ಆಫೀಸರ್ಗಳು, ಅದು ಅಂಗನವಾಡಿ ಕಾರ್ಯಕರ್ತೆಯರಿರ್ಬೋದು ಅಥವಾ ಸ್ಥಳೀಯ ಚುನಾವಣಾ ಕಚೇರಿಯ ಅಧಿಕಾರಿಗಳು, ಅವರು ದಾಖಲೆಯನ್ನು ಮನೆಗೆ ಬಂದು ಪರಿಶೀಲಿಸ್ತಾರೆ ಅಥವಾ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮುಗಿದ ನಂತರ ವೋಟರ್ ಐಡಿ ನಿಮ್ಮ ವಿಳಾಸಕ್ಕೆ
1: ಬರುತ್ತಲ್ಲ. ಈಗ ಸಾಮಾನ್ಯವಾಗಿ ಆನ್ಲೈನ್ ಏನಂತಂದ್ರೆ ಅದು ಫ್ರಾಡು ಆಗಬಾರದು, ಹಾಗಾಗಿ ಮನೆಗೆ ಬಂದು ಪರಿಶೀಲನೆ ಮಾಡಿ ನೀವೇನೇ ಅರ್ಜಿ ಹಾಕಿದವರು ಹೌದಾ ಅಂತ ಹೇಳಿ ಅದನ್ನು ಕೂಡ ನೋಡ್ತಾರೆ. ಎಷ್ಟು ದಿನ ಆಗುತ್ತೆ ಸರ್?
0: ಸಾಮಾನ್ಯವಾಗಿ ಎಲ್ಲ ಪ್ರಕ್ರಿಯೆಗಳು ಸುಮಾರು 30-45 ದಿವಸದ ಒಳಗಡೆ ನಡೀತದೆ. ಡಿಜಿಟಲ್ ಕಾಪಿ ಅಥವಾ ಇ ಎಪಿಕ್ ಕಾರ್ಡ್ ಅಂತ ಹೇಳ್ತೇವೆ, ಈ ಎಪಿಕ್ ನಮಗೆ ಮೊದಲೇ ಡೌನ್ಲೋಡ್ ಮಾಡಿಕೊಳ್ಬಹುದು, ಆದರೆ ಅಧಿಕೃತವಾಗಿ ನಮಗೆ ರಿಜಿಸ್ಟರ್ಡ್ ಅಂಚೆಯ ಮೂಲಕ ಸುಮಾರು 45 ದಿವಸದ ಒಳಗಡೆ ಅಂಚೆಯ ಮುಖಾಂತರ ಬರುವಂತ.
1: ಆಫ್ಲೈನ್ ಬೇಕಿತ್ತಂದ್ರೆ,
0: ಆಫ್ಲೈನ್ ಬೇಕಾದ್ರೆ ನಿಮ್ಮ ಹತ್ತಿರದ ಇಲೆಕ್ಟೋರಲ್ ಆಫೀಸ್ ಯಾವುದಿದೆ ಅಲ್ಲಿ ಫಾರ್ಮ್ 6 ತೆಗೆದುಕೊಂಡು ದಾಖಲೆಗಳ ಜೊತೆಗೆ ಅದು ತುಂಬಿಸಿ ಸಲ್ಲಿಸಬಹುದು.
1: ಆನ್ಲೈನ್ ಅಲ್ಲಿ ಕೂಡ ಫಾರ್ಮ್ ನಂಬರ್ 6 ಇರುತ್ತೆ, ಆಫ್ಲೈನ್ ಕೂಡ ಫಾರ್ಮ್ 6. ಹಾಗಾಗಿ ವೋಟರ್ ಐಡಿ ಅನ್ನ ಪ್ರತಿಯೊಬ್ಬರು
0: ಪಡ್ಕೊಂಡಿರಬೇಕು ಮತ್ತೆ ಚುನಾವಣೆಗಳಲ್ಲಿ ಭಾಗವಹಿಸಿ ಅಂತ
1: ಭಾಗವಹಿಸಬೇಕು. ಒಳ್ಳೆಯ ನಾಯಕರನ್ನ ಆರಿಸಲಿಕ್ಕೆ ನಿಮ್ಮ
0: ಕೈಯಲ್ಲಿ ಇದೆ.
1: ಈ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ, ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಕ್ಲಿಯೋಸ್ ಮ್ಯಾಜಿಕಲಿಯೋಸ್ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನವಿಲ್ಲನ ಟ್ಯೂನ್ ಮಾಡಿದ್ದೀರಿ. 3:46 ಹೊತ್ತಿನಲ್ಲಿ ಹೊಂ ಬಿಸಿಲು ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಪ್ರಶ್ನೆಗಳನ್ನು ಕೇಳುವಂತ ಹೊತ್ತು ಉತ್ತರ ಕೊಡೋದಕ್ಕೆ ನೀವಂತೂ ರೆಡಿಯಾಗಿ ಕಾಯ್ತಾ ಇರ್ತೀರಿ, ಅಂದಮೇಲೆ ತಡ ಮಾಡೋ ಮಾತೇ ಇಲ್ಲ. ಮೊದಲನೇ ಪ್ರಶ್ನೆ ಹೀಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರು ನಾಯಕ ನಟನಾಗಿ ಮೊದಲ ಬಾರಿಗೆ ಅಭಿನಯಿಸಿದಂಥ ಬೇಡರ ಕಣ್ಣಪ್ಪ ಚಿತ್ರ ಅಂದಿನ ದಿನಗಳಲ್ಲಿ ರಾಜ್ಯದ ಎಷ್ಟು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಿತ್ತು? ಡಾಕ್ಟರ್ ರಾಜ್ಕುಮಾರ್ ಅವರು ಮೊದಲ ಬಾರಿಗೆ ನಾಯಕ ನಟನಾಗಿ ಅಭಿನಯಿಸಿದಂಥ

ಬೇಡರ ಕಣ್ಣಪ್ಪ ಚಿತ್ರ ಅಂದಿನ ದಿನಗಳಲ್ಲಿ ರಾಜ್ಯದ ಎಷ್ಟು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಿತ್ತು? ಸರಿಯಾದ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

0: ಸೇರ್ತೀಯಲ್ವಾ ಬಚ್ಚಕ?
1: ಸದ್ಯಕ್ಕೆ ನೀವಂತೂ ಉತ್ತರ ಬಚ್ಚಿಟ್ಕೊಳ್ಳೋ ಹಾಗೆ ಇಲ್ಲ. ನಾನು ಪ್ರಶ್ನೆ ಕೇಳಾಯ್ತು, ಉತ್ತರ ಸರಿಯಾಗಿ ಕಳಿಸಿರಬೇಕು ಅಷ್ಟೇ. ಪ್ರಶ್ನೆ ಕೇಳಿದ್ವಿ, ಡಾಕ್ಟರ್ ರಾಜ್ಕುಮಾರ್ ಅವರು ಮೊದಲ ಬಾರಿಗೆ ನಾಯಕ ನಟನಾಗಿ ಅಭಿನಯಿಸಿದಂಥ ಬೇಡರ ಕಣ್ಣಪ್ಪ ಚಿತ್ರ ಅಂದಿನ ದಿನಗಳಲ್ಲಿ ರಾಜ್ಯದ ಎಷ್ಟು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಿತ್ತು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿರೋದು ಯಾರೆಲ್ಲ ಅಂತ ನೋಡೋದಾದರೆ, ರಾಧಾಕೃಷ್ಣ ಚಲಹಳ್ಳಿಯಿಂದ ನಿಮ್ಮ ಉತ್ತರ ಸರಿಯಾಗಿದೆ. ಎನ್ ಜೆ ಬಸವರಾಜ್ ಚಿತ್ರದುರ್ಗದಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆಯೇ ಸರಿ ಉತ್ತರ ಕೊಟ್ಟಿರೋದು ಮತ್ಯಾರು ಅಂತ ಹೇಳಿ ನೋಡೋದಾದರೆ, ಬಹಳಷ್ಟು ಜನ ಮೂರು ಮೂರು ಮೂರು ಅಂತ ಹೇಳ್ಬಿಟ್ಟಿದ್ದೀರಾ. ಮೂರು ಸರಿ ಉತ್ತರ ಅಲ್ಲ. ಎಸ್ ಸಸ್ರೆ ಯಶೋಧ ಹೆಸರು ಸುಳ್ಯಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಬೇರೆ ಲೈನಕ್ಕೆ ಚಿತ್ರ ಬಂದಿರೋ ರಮ್ಯಾ ಅಂತ ತುಂಬ ಈಸಿಯಾಗಿ ಬುದ್ಧಿವಂತಿಕೆ

ಎಂದ ಆನ್ಸರ್ ಕೊಟ್ಬಿಟ್ಟಿದ್ದಾರೆ. ಇರಬಹುದು, ಆದರೆ ಸರಿ ಉತ್ತರ ಬೇಕಲ್ಲ. ಹಾಗೆಯೇ ಎಸ್, ಮತ್ತಾರು ಸರಿ ಉತ್ತರ ಕೊಟ್ಟಿದ್ದಾರೆ ಅಂದರೆ ಇಷ್ಟೇ ಜನ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿರೋದು. ಹಾಗಿದ್ರೆ ಸರಿ ಉತ್ತರ ಏನಾಗಿತ್ತು? ಸರಿಯಾದ ಉತ್ತರ ಆಗಿತ್ತು 20 ಚಿತ್ರಮಂದಿರಗಳಲ್ಲಿ, ರಾಜ್ಯದ 20 ಚಿತ್ರಮಂದಿರಗಳಲ್ಲಿ ಬೆಡರ ಕಣ್ಣಪ್ಪ ಚಿತ್ರ ರಿಲೀಸ್ ಆಗತ್ತೆ. ಆದರೆ ಬೆಂಗಳೂರಿನ ಸಾಗರ್ ಚಿತ್ರಮಂದಿರ ಹಾಗೆ ಮೈಸೂರಿನ ಅಪೇರ ಚಿತ್ರಮಂದಿರದಲ್ಲಿ ಬೆಡರ ಕಣ್ಣಪ್ಪ ಚಿತ್ರ ಶತದಿನೋತ್ಸವವನ್ನು ಆಚರಿಸುತ್ತೆ. ಹಾಗೆ ಒಟ್ಟು ಬಿಡುಗಡೆಯಾಗಿದ್ದು ರಾಜ್ಯದ 20 ಚಲನಚಿತ್ರ ಮಂದಿರಗಳಲ್ಲಿ. ಓಕೆ, ಸೊ 20 ಸರಿ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ, ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಖ್ಯಾತ ಇಟಾಲಿಯನ್ ನಿರ್ದೇಶಕ ವಿಕ್ಟೋರಿಯಾ ಡಿ ಸಿಕಾ ಅವರ ಹೆಸರಿನಲ್ಲಿ ನೀಡಲಾಗುವಂಥ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಿರುವಂಥ ಏಕೈಕ ಭಾರತೀಯ ಯಾರು? ಖ್ಯಾತ ಇಟಾಲಿಯನ್ ನಿರ್ದೇಶಕ ವಿಕ್ಟೋರಿಯಾ ಡಿ ಸಿಕಾ ಅವರ ಹೆಸರಿನಲ್ಲಿ ನೀಡಲಾಗುವಂಥ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಿರುವಂಥ ಏಕೈಕ ಭಾರತೀಯ ನಿರ್ದೇಶಕ ಯಾರು? ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013, ನಮ್ಮ ವಾಟ್ಸಪ್ ನಂಬರ್.

ಸೂಪರ್ ಸ್ಟಾರ್ ಚಿತ್ರದ ಹರಿಹರನ್ ಅವರ ಧ್ವನಿಯಲ್ಲಿ ಮೂಡಿಬಂದಂತ ಅದ್ಭುತವಾದಂತಹ ಗೀತೆಯನ್ನ ಆಲಿಸಿದ್ರಿ. ಖ್ಯಾತ ಇಟಾಲಿಯನ್ ನಿರ್ದೇಶಕ ವಿಕ್ಟೋರಿಯಾ ಡಿ ಸಿಕಾ ಅವರ ಹೆಸರಿನಲ್ಲಿ ನೀಡಲಾಗುವಂತ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪಡೆದಿರುವಂತ ಏಕೈಕ ಭಾರತೀಯ ನಿರ್ದೇಶಕ ಯಾರು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ ಎನ್ ಆರ್ ಪ್ರಸಾದ್ ರಾಜಜಿನಗರದಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಸುಬ್ರಹ್ಮಣ್ಯ ಜಯಂತ್ ಸಿದ್ದಗುಂಟೆಪಾಳ್ಯದಿಂದ, ಬಿಳೆಬಾವಿಯಿಂದ ಮಂಜುನಾಥ್ ಇಂದರಗಿ, ಹಾಗೆ ಸರಿ ಉತ್ತರವನ್ನು ಕಳಿಸಿರೋದು ಮತ್ತಾರು ಅಂದರೆ ಎಸ್ ಎನ್ ಸುಭಾಂಕೋರಿ ಹಂಪಸಾಗರದಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಸುಧಾ ಬುದಿಹಾಳ್ನಿಂದ ಸರಿಯಾದ ಉತ್ತರವನ್ನು ಕಳಿಸಿದರೆ. ಎಸ್ ಎಂ ಶೋಭಾ ಹಾಸನ್ನಿಂದ, ಅನನ್ಯ ಜಿ ಗುತ್ತೂರ್ನಿಂದ, ಹಾಗೆ ಸರಿಯಾದ ಉತ್ತರವನ್ನು ಕಳಿಸಿರೋದು ಮತ್ತಾರು ಅಂತ ಹೇಳಿ ನೋಡೋದಾದ್ರೆ ನೇತ್ರ ಕೆಂಗೇರಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಜೊತೆಗೆ ನೊಬೆಲ್ ಮುನಿರಾಬಾದ್ನಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಭೋಜರಾಜ್ ಕಾಮನಳ್ಳಿ ಪಂಜಾಬಿನಿಂದ ಸರಿ ಉತ್ತರವನ್ನು ಕಳಿಸಿದ್ದಾರೆ. ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಸರಿ ಉತ್ತರವನ್ನು ಕಳಿಸಿರೋದು ಮತ್ತಾರು ಅಂತ ಹೇಳಿ ನೋಡೋದಾದ್ರೆ ಎಸ್, ಬಹಳ ಖುಷಿ ಆಯಿತು. ಬಹಳ ದಿನಗಳ ನಂತರ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ನಿಮ್ಮ ಧ್ವನಿಯಲ್ಲಿ ಅಂತ ಹೇಳಿ ಚಂದ್ರಮುಖಿ ಐ ಟಿ ಎಲ್ ಎವಟ್ ಮಲತಹಳ್ಳಿಯಿಂದ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಹೀಗೆ ಕೇಳ್ತಾ ಇರಿ ಕಾರ್ಯಕ್ರಮವನ್ನು. ಹಾಗೆ ಸರಿ ಉತ್ತರವನ್ನು ಕಳಿಸಿರೋದು ಎಸ್ ಪ್ರತಿಭಾ ಗೌಡ ಬೆಂಗಳೂರಿನಿಂದ. ಹಾಡೆಲ್ಲ ನಿಮಗಾಗಿಯೇ ಪ್ಲೇ ಮಾಡ್ತಾ ಇದ್ದೀನಿ, ಎಂಜಾಯ್ ಮಾಡಿ ಪ್ರತಿಭಾ. ಸದ್ಯಕ್ಕೆ ಇಷ್ಟು ಜನ ಸರಿ ಉತ್ತರವನ್ನು ಕಳಿಸಿದ್ರು, ಸರಿಯಾದ ಉತ್ತರ ಏನಾಗಿತ್ತು ಅಂತ ಹೇಳಿದ್ರೆ ಖ್ಯಾತ ನಿರ್ದೇಶಕ ಛಾಯಾಗ್ರಾಹಕ ಗೌತಮ್ ಘೋಷ್ ಅವರು ಖ್ಯಾತ ಇಟಾಲಿಯನ್ ನಿರ್ದೇಶಕ ವಿಕ್ಟೋರಿಯಾ ಡಿ ಸಿಕಾ ಅವರ ಹೆಸರಿನಲ್ಲಿ ನೀಡಲಾಗುವಂಥ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಿರುವಂಥ ಏಕೈಕ ಭಾರತೀಯ ನಿರ್ದೇಶಕ. ಸೊ ಗೌತಮ್ ಘೋಷ್ ಸರಿಯಾದ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಯಾವ ನದಿಯನ್ನು ಜಗತ್ತಿನ ಐದು ಬಣ್ಣಗಳ ನದಿ ಎಂದು ಕರೆಯಲಾಗುತ್ತೆ? ಯಾವ ನದಿಯನ್ನು ಜಗತ್ತಿನ ಐದು ಬಣ್ಣಗಳ ನದಿ ಎಂದು ಕರೆಯಲಾಗುತ್ತೆ? ಸರಿ ಉತ್ತರ ಗೊತ್ತಿದೆಯಲ್ಲ, 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಮುದ್ದಾದ ಹೆಸರಿನ ಜೊತೆ ಬಂದು ತಲುಪಲಿ.

ನಿಮ್ಮ ಆನ್ಸರ್ ಏನಾದರೂ ಸರಿ ಇಲ್ಲ ಅಂತ ನಾನು ಹೇಳಿದ್ರೆ ಅದು ಒಂಥರ ಎದೆ ಚುಚ್ಚೋ ವಿಷಯ ಅಂತ ಅನ್ಸುತ್ತಲ್ವಾ? ಪ್ರಶ್ನೆ ಕೇಳಿ ಆಗಿತ್ತು, ಯಾವ ನದಿಯನ್ನು ಜಗತ್ತಿನ 5 ಬಣ್ಣಗಳ ನದಿ ಅಂತ ಹೇಳಿ ಕರೆಯಲಾಗುತ್ತೆ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ರಘುನಾರಾಯಣ್ ಬೆಂಗಳೂರಿನಿಂದ, ಹಾಗೆ ಸರಿ ಉತ್ತರ ಕೊಟ್ಟಿರೋದು ಮತ್ತಾರು ಅಂತ ಹೇಳಿ ನೋಡೋದಾದ್ರೆ ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಜೊತೆಗೆ ಸರಿಯಾದ ಉತ್ತರ ನೋಡಿ ಮೇಡಮ್ ನಾವು ಕಳಿಸಿದ್ದೀವಿ ಅಂತ ಸೋಮಶೇಖರ್ ಶಾಮನೂರ್ ದಾವಣಗೆರೆಯಿಂದ ಹೇಳ್ತಾ ಇದ್ದಾರೆ. ಹೌದು, ಸರಿಯಾಗಿದೆ. ಗಜಾನನ ಭಟ್ ಬೊಳುನುಮಕ್ಕಿ ಹೊನ್ನಾವರದಿಂದ, ಹಂಪಿಯಿಂದ ಜಾಫರ್ ಅವರ ಉತ್ತರ ಕೂಡ ಸರಿಯಾಗಿದೆ. ಸಿದ್ದಲಿಂಗ ಮೂರ್ತಿ ಸಿರಿಗೆರೆಯಿಂದ ಸರಿ ಉತ್ತರ ಕಳಿಸಿದ್ದಾರೆ. ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ, ವಾಣಿಶ್ರೀ ಧಾರವಾಡದಿಂದ, ಮಂಡಿಕಲ್ ಕೃಪಾ ಅವರ ಉತ್ತರ ಸರಿಯಾಗಿದೆ. ಹಾಗೆ ಜಿ ಎಸ್ ಚಂದನ ಅವರು ಕೂಡ ಸರಿ ಉತ್ತರ ಕಳಿಸಿದ್ದಾರೆ ಚಿತ್ರದುರ್ಗದಿಂದ. ಗೋಪಾಲಕೃಷ್ಣ ಆರ್ ನಿಮ್ಮ ಉತ್ತರ ಕೂಡ ಸರಿ. ಭೂಮಿಕಾ ಬಸವರಾಜ್ ಕೆಂಗೇರಿ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಸರಿ ಉತ್ತರವನ್ನು ಕೊಟ್ಟಿರೋದು ನಾಗದೇವನ ಹಳ್ಳಿಯಿಂದ ಹರ್ಷವರ್ಧನ ಬಿ ಎಸ್, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ನಮ್ಮ ಉತ್ತರ ಕೂಡ ಸರಿ ಇದೆ ಅಲ್ವೇ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನಂಬರ್ ಎಂಡಿಂಗ್ ವಿತ್ 7719. ಹೌದು, ಸರಿಯಾಗಿದೆ ನಿಮ್ಮ ಉತ್ತರ ಕೂಡ. ಚಂದ್ರಕಾಂತ್ ಹವಲ್ದಾರ್ ರಾಯಚೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ರೆ, ರಮ್ಯಾ ನೆಲಮಂಗಲದಿಂದ, ನಾನಲ್ಲ ನೆಲಮಂಗಲದ ರಮ್ಯಾ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಎಸ್, ಇನ್ನೂ ಬಹಳಷ್ಟು ಜನ ಸರಿ ಉತ್ತರವನ್ನು ಕಳಿಸಿದ್ರು. ಸದ್ಯಕ್ಕೆ ಸರಿಯಾದ ಉತ್ತರ ಏನಾಗಿತ್ತು? ಕೊಲಂಬಿಯಾದ ಕ್ಯಾನೋ ಕ್ರಿಸ್ಟಲ್ಸ್ ಅನ್ನುವಂಥ ನದಿ. ಸಾಮಾನ್ಯವಾಗಿ ಈ ನದಿ 2 ಬಣ್ಣದಲ್ಲಿ ಕಾಣುತ್ತೆ, ಆದರೆ ಇದನ್ನು ಜಗತ್ತಿನ 5 ಬಣ್ಣಗಳ ನದಿ ಅಂತಾನೆ ಕರೆಯಲಾಗುತ್ತೆ. 6 ತಿಂಗಳು ಕಪ್ಪು ಬಣ್ಣದಲ್ಲಿರುವಂತೆ ಈ ನದಿ ಕಾಣಿಸಿದ್ರೆ, ಇನ್ನು 6 ತಿಂಗಳು ಕೆಂಪು ಬಣ್ಣದಲ್ಲಿರುವ ಹಾಗೆ ಈ ನದಿ ಕಾಣಿಸುತ್ತೆ. ಕೊಲಂಬಿಯಾದ ಕ್ಯಾನೋ ಕ್ರಿಸ್ಟಲ್ಸ್ ಸರಿಯಾದ ಉತ್ತರ ಆಗಿತ್ತು. ಇದಾಗಿತ್ತು ಇವತ್ತಿನ ಹೊಂಬಿಸಿಲು. ಒಂದಷ್ಟು ಸಣ್ಣ ಮಾಹಿತಿ ಜೊತೆ ಮನರಂಜನೆ ಕೂಡ ನಿಮಗೆ ಲಭ್ಯ ಆಯಿತು ಅಂತ ಭಾವಿಸ್ತಾ, ಅಂದಹಾಗೆ 4 ಗಂಟೆಗೆ ನಾನು ನಿಮ್ಮನ್ನು ಒಂದೊಳ್ಳೆ ಟ್ರಿಪ್ ಕರ್ಕೊಂಡು ಹೋಗ್ತೀನಿ ವಿಸ್ಮಯ ಜಗತ್ತಿನಲ್ಲಿ. ಏನು ಗೊತ್ತಾ, ಲಾಂಗ್ ವೀಕೆಂಡ್ ಅಲ್ವಾ, ಇವತ್ತೇ ರಜಾ ಬಂದು ಆಹಾ ಇನ್ನೂ 2 ದಿನ ಹೇಗೆಲ್ಲ ಕಳೆಯೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ವರಿನೇ ಮಾಡಬೇಡಿ. ಟ್ರಿಪ್ ಕರ್ಕೊಂಡು ಹೋಗೋದಕ್ಕೆ ನಾನು ರೆಡಿ ಇದ್ದೀನಿ, ನನ್ನ ಜೊತೆ ಬರೋದಕ್ಕೆ ನೀವು ರೆಡಿಯಾಗಿ. ಸದ್ಯಕ್ಕೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ಜೊತೆಯಾಗೇ ಇರ್ತೀನಿ, ನಿಮ್ಮ ಆರ್ ಜೆ ರಮ್ಯಾ.

0: भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
4: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
3: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
4: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
5: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ನ ಟ್ಯೂನ್ ಮಾಡಿದ್ದೀರಾ. ಎಸ್, ಶುಕ್ರವಾರದ ಸಂಜೆಯ 4:02:33 ಈ ಹೊತ್ತಿನಲ್ಲಿ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ.

ಎಸ್, ಈಗಾಗಲೇ ಗೊತ್ತಿದೆ ಶುಕ್ರವಾರ ಸಂಜೆಯ 4 ಗಂಟೆ ಈ ಹೊತ್ತು ಅಂದರೆ ನಾವೆಲ್ಲಾದರೂ ಒಂದು ಕಡೆ ಲಾಂಗ್ ಡ್ರೈವ್ ಅಥವಾ ಟ್ರಿಪ್ ಹೋಗಿ ಬರುವಂಥ ಸಮಯ ಅಂತ. ಎಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅನ್ನೋ ಕುತೂಹಲ ನಿಮ್ಮನ್ನು ಕಾಯ್ತಾ ಇದೆಯಾ? ಆ ಕುತೂಹಲ ಹಾಗೇ ಇರಲಿ. ನೀವು ಎಲ್ಲಿಗೆ ಅಂತ ಹೇಳದಿದ್ರೂ ಪರವಾಗಿಲ್ಲ, ರಮ್ಯಾ ನಿಮ್ಮ ಜೊತೆ ಬರೋದಕ್ಕೆ ನಾವು ರೆಡಿ ಅನ್ನೋದಿದ್ರೆ ಈಗಲೇ ನಿಮ್ಮ ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಎಷ್ಟು ಜನ ಅನ್ನೋದು ಲೆಕ್ಕ ಬೇಡವೆ, ಒಂದು ಟ್ರಿಪ್ಗೆ ಹೋಗ್ತಾ ಇದ್ದೀವಿ ಅಂದಮೇಲೆ ಲೆಕ್ಕ ಸಿಕ್ಕಿದ್ಮೇಲೆ ಎಲ್ಲಿಗೆ ಅನ್ನೋದನ್ನು ನಾನು ರಿವೀಲ್ ಮಾಡ್ತೀನಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ, ಇದು FM Rainbow 101.3 ಕನ್ನಡ ಕಾಮನಬಿಲ್ಲು.

ಸಂತೆಯಲ್ಲೇ ನಿಂತರೂ ನೀವಂತೂ ನನ್ನೇ ನೋಡಬೇಕು. ಯಾಕಂದ್ರೆ ನಾನು ಕರ್ಕೊಂಡು ಹೋಗ್ತಿರೋಂಥ ಜಾಗದಲ್ಲಿ ಇನ್ ಕೇಸ್ ಏನಾದರೂ ಸಂತೆ ಇದ್ರೆ ನೀವು ನನ್ನ ಕಣ್ಣಿಂದ ಮರೆಯಾಗಬಾರ್ದಲ್ವೇ? ನಾನು ಎಷ್ಟು ಜನನ ಕರ್ಕೊಂಬಂದಿರ್ತೀನಿ, ನಿಮ್ಮೆಲ್ಲರ ಜವಾಬ್ದಾರಿ ನನ್ನ ಮೇಲಿರುತ್ತೆ. ಹಾಗಾಗಿ ನನ್ನ ಕಣ್ಣಿಗೆ ಕಾಣೋ ಹಾಗೆ ನೀವು ನಿಂತ್ಕೊಂಡು ನನ್ನೇ ನೋಡಿದ್ರೆ ಸೂಪರ್ ಅನ್ಸುತ್ತೆ ಅಲ್ವೇ? ಸದ್ಯಕ್ಕೆ ನಾನು ಹೇಳಿದ್ದೆ, ಯಾರೆಲ್ಲ ರೆಡಿ ಇದ್ದೀರಿ ಬೇಗ ಹೇಳಿ, ನನಗೆ ಲೆಕ್ಕ ಬೇಕು.

ಅಂತ ಹೇಳಿ. ಹೌದು, ಖಂಡಿತವಾಗಿ ಕೂಡ ನಾವೆಲ್ಲರೂ ರೆಡಿಯಾಗಿ ಕಾಯ್ತಾ ಇದ್ದೀವಿ ಅಂತ ಹೇಳಿ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ನಾವಂತೂ ರೆಡಿ ಬರೋದಕ್ಕೆ, ಆದರೆ ಒಂದು ಕಂಡೀಷನ್ ಏನಂದರೆ, ಈ ಸಾರಿ ಟ್ರಿಪ್ಗೆ ತಿನ್ನೋದಕ್ಕೆ ಬೇಕಾಗುವಂಥ ಎಲ್ಲ ಕರಿದ ಪದಾರ್ಥಗಳನ್ನು ನಾನೇ ತಗೊಂಡು ಬರೋದು ಅಂತ ಹೇಳಿ ಗಜಾನನ ಭಟ್ ಬೋಳನ ಮಕ್ಕಿ ಹೊನ್ನಾವರದಿಂದ ಹೇಳ್ತಾ ಇದ್ದಾರೆ. ಈಗ ಸ್ವಲ್ಪ ಗಂಟಲು ಸರಿ ಹೋಗ್ತಾ ಇದೆ. ಸಂದೇಶವನ್ನು ಕಳಿಸಿರೋದು ಮತ್ತಾರು ಅಂತ ನೋಡೋದಾದರೆ ಸುಬ್ರಹ್ಮಣ್ಯ ಜಯಂತ್, ನಾನು ಕೂಡ ರೆಡಿ ಮೇಡಮ್ ಅಂತ ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ. ಏ, ನಾವು ಬರದೇ ಇರ್ತೀವ, ನೀವು ಕರೆದ್ರು ಕರೀದೆ ಹೋದ್ರು ನಾವು ಟ್ರಿಪ್ಗೆ ಬರೋದಕ್ಕೆ ರೆಡಿಯಾಗಿರ್ತೀವಿ ಅಂತ ಶಾಂತ ಚರಬಡಿಗೆರ ಕುಕ್ನೂರ್ ಹರಿಹರ ಇಂದ ಹೇಳ್ತಾ ಇದ್ದಾರೆ. ಸೊ ನಾವು ಕೂಡ ರೆಡಿ ಅಂತ ಡೇವಿಡ್ ಮುನಿರಾವದ್ನಿಂದ ಸಂದೇಶವನ್ನು ಕಳಿಸಿದರೆ. ಅರ್ಪಿತಾ ಬೆಂಗಳೂರಿನಿಂದ ಐ ಆಮ್ ರೆಡಿ ರಮ್ಯ ಅಂತ ಹೇಳ್ತಾ ಇದ್ದಾರೆ. ಏ, ನಾವು ಕೂಡ ರೆಡಿ, ನಿಮ್ಮ ಜೊತೆ ಟ್ರಾವೆಲ್ ಮಾಡೋದಂದ್ರೆ ಮಿಸ್ ಮಾಡ್ಕೊಳ್ತೀವ ಅಂತ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ಹೇಳ್ತಾ ಇದ್ದಾರೆ. ನೆಲಪ್ರಸಾದ್ ಬಸವನಗುಡಿಯಿಂದ, ನಾವು ರೆಡಿ ರೀ ಜರ್ನಿಗೆ ಅಂತ ಹೇಳ್ತಾ ಇದ್ದಾರೆ. ಹಾ ಹಾ, ಸ್ವರ ಕೇಳಿದ್ರೇ ಓಡೋಡಿ ಬರ್ತೀವಿ, ಇನ್ನು ನೀವು ಕರೆದ್ರೆ ಬರೋದಿಲ್ಲ ಅಂತೀವ ಅಂತ ಶ್ವೇತಾ ಹೆಸರಾವ್ ಸುಳಿಯೋಯಿಂದ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸಂದೇಶವನ್ನು ಕಳಿಸಿ, ನಮ್ಮನ್ನು ಕರ್ಕೊಂಡು ಹೋಗಿ ಮಿಸ್ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದೀರಾ ಅಂತ ಹೇಳಿ ಪದ್ಮಾವತಿ ಹುಬ್ಬಳ್ಳಿಯಿಂದ ಹೇಳ್ತಾ ಇದ್ದಾರೆ. ಆಹಾ, ಮುಳ್ಳಯ್ಯನಗಿರಿ ಕಡೆ ಏನಾದರೂ ಕರ್ಕೊಂಡು ಹೋಗ್ತಾ ಇದ್ದೀರಾ ಈ ಹೊತ್ತಲ್ಲಿ ಅಂತ ಹೇಳಿ ಜಯಣ್ಣ ಶಶಿವಾಳ ಅರಸೀಕೆರೆಯಿಂದ ಕೇಳ್ತಾ ಇದ್ದಾರೆ. ಸದ್ಯಕ್ಕೆ ನಾನು ಲಾಂಗ್ ಟ್ರಿಪ್ ಅಂದಮೇಲೆ ಕರ್ನಾಟಕದ ಆಚೆನೆ ಕರ್ಕೊಂಡು ಹೋಗೋದು ನಿಮ್ಮನ್ನು, ಎಲ್ಲಿಗೆ ಅನ್ನೋದು ಕೂಡ ನೀವೇ ಗೆಸ್ ಮಾಡಬೇಕು. ನಾನೊಂದು ಕ್ಲೂ ಕೊಡ್ತೀನಿ, ನಮಗೂ ಇಷ್ಟ, ನಾವು ಬರ್ತೀವಿ ಅಂತ ಸುಜಾತ ಕೆ ನಟರಾಜ್ ಹಾಸನ್ನಿಂದ ಹೇಳ್ತಾ ಇದ್ದಾರೆ. ನಾವು ರೆಡಿ ಮೇಡಮ್ ಅಂತ ಹೇಳಿ ಸಂದೇಶವನ್ನು ಕಳಿಸಿರೋದು ಎಸ್ ಅರುಂಧತಿ ಗಂಗಾವತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲಿ ಕರೆದ್ರೂ ಬರ್ತೀವಿ ನೋಡ್ರಿ ಅಂತ ಸುಧಾ ಬುದಿಹಾಳಿನಿಂದ ಹೇಳ್ತಾ ಇದ್ದಾರೆ. ಹಾಗಿದ್ಮೇಲೆ ಎಷ್ಟೊಂದು ಜನ, ಆಹಾ, ಓಕೆ, ಎಲ್ಲರನ್ನು ಕರ್ಕೊಂಡು ಹೋಗೋ ಜವಾಬ್ದಾರಿ ನಂದು. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋದನ್ನು ಸದ್ಯಕ್ಕೆ ನೀವೀಗ ಗೆಸ್ ಮಾಡಬೇಕು. ಒಂದು ಕ್ಲೂ ನಾನು ಕೊಡ್ತೀನಿ, ಇದು ಭಾರತದ ಅತಿ ದೊಡ್ಡ ಜಿಲ್ಲೆ. ಭಾರತದ ಅತಿ ದೊಡ್ಡ ಜಿಲ್ಲೆಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿಗೆ ಗೆಸ್ ಮಾಡಿ, ಸರಿ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಇಂತಹ ರಮ್ಯಾತ್ಮಕವಾದಂತಹ ಭಾವನೆಗಳನ್ನು ಬರೆಸುವಂತ ಸ್ಥಳಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸಂದೇಶ ಕಳಿಸಿಯೇ, ವಾತಾವರಣ ಹೇಗಿದೆ ಅಂದಮೇಲೆ ನಾನು ರೈನ್ಕೋಟ್ ಮಿಸ್ ಮಾಡೋ ಹಾಗಿಲ್ಲ, ಒಂದು ನಿಮಿಷ ರೈನ್ಕೋಟ್ ತಂದುಬಿಡ್ತೀನಿ ಅಂತ ಹೇಳಿ ಸಂದೇಶವನ್ನು ಕಳಿಸಿರೋದು ಚಂದ್ರು ಅವರು. ನೀನು ಮಾಡೋದು, ನಾನು ಮರ್ತ್ಬಿಟ್ಟು ಹೊರಟ್ಬಿಟ್ನಲ್ಲ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಎನ್ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ. ಹೌದು, ನೀವು ಇಂಥದ್ದೇ ಜಾಗ ಕರ್ಕೊಂಡು ಹೋಗ್ತಿದ್ದೀರಾ, ಇಲ್ಲಿ ಹೋದ್ವಿ ಅಂದಮೇಲೆ ನಾವು ಕಲ್ಯಾಣ್ಜಿ ಆನಂದ್ಜಿಯವ್ರನ್ನ ಮಿಸ್ ಮಾಡ್ಕೊಳ್ಳುವಂಥ ಒಂದು ಆಟ ಕೂಡ ಆಡ್ಬೋದಲ್ವೇ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಯಾವ ಸ್ಥಳ ಅಂತ ಸುಧಾ ಬುದಿಹಾಳಿನಿಂದ ಹೇಳ್ತಾ ಇದ್ದಾರೆ. ಗಣೇಶ ಸಾಗರದಿಂದ ಕಳಿಸಿದ್ದಾರೆ. ಹುಬ್ಬಳ್ಳಿಯ ಲೋಹ್ಯ ನಗರದಿಂದ ಚನ್ನಬಸಪ್ಪ ಗರಮಡಿ, ಶಾಂತಾಚಾರ ಬಡಿಗೇರ ಹರಿಹರ ಕೊಕ್ನೂರ್ನಿಂದ, ಸುಜತಾ ಕೆ ನಟರಾಜ್ ಲಂಕ ನ್ಯೂ ಟೌನ್ನಿಂದ, ಹಾಗೆ ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ವಾಣಿಶ್ರೀ ಧಾರವಾಡದಿಂದ, ವೇದಶೆಟ್ಟಿ ಕಾಳವರ ಕುಂದಾಪುರದಿಂದ, ಹಾಗೆ ಆಹಾಹಾ ಕುಮಾರ ಪಾರ್ಕ್ನಿಂದ ಚಂದ್ರಶೇಖರ ಅವರು ಹಾ ಕರ್ಕೊಂಡು ಹೋಗ್ತೀರಾ ಅಥವಾ ನಮ್ಮ ಮನೇನಾದರೂ ಫುಲ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಿದ್ದಾರೆ. ಖಂಡಿತ ಕರ್ಕೊಂಡು ಹೋಗ್ತೀನಿ. ಹಾಗೆ ಸಂದೇಶವನ್ನು ಕಳಿಸಿರೋದು ಗಜಾನನ ಭಟ್ ಬೊಳನಮಕ್ಕಿ ಹೊನ್ನಾವರದಿಂದ. ಎಸ್, ನಮಗಂತೂ ಗೊತ್ತಾಯಿತು ಯಾವ ಸ್ಥಳ ಅಂತ. ಡೇವಿಡ್ ಮುನಿರಾಬಾದ್ನಿಂದ ಹೇಳ್ತಾ ಇದ್ದಾರೆ. ಬಿ ಕೆ ಶಿವಕುಮಾರ್ ಸಿಂಗಟಗೆರೆಯಿಂದ ಸಂದೇಶವನ್ನು ಕಳಿಸಿ ಯಾವ ಸ್ಥಳ ಅಂತ ಗೆಸ್ ಮಾಡಿದ್ದಾರೆ. ಜಯಣ್ಣ ಶಿಶುವಾಳ ಅರಸೀಕೆರೆ ತಾಲೂಕಿನಿಂದ, ಹಾಗೆ ಚಂದ್ರಕಾಂತ್ ಹವಲ್ದಾರ್ ರಾಯಚೂರಿನಿಂದ, ಜೊತೆಗೆ ರಮಾಮಣಿ ಅಜ್ಜಾವರ ಸುಳ್ಯ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ತಮಿಳ್ನಾಡು ಇರಬಹುದಾ ಅಂತ ಕೇಳ್ತಾದ್ರ, ಇನ್ನು ಸ್ವಲ್ಪ ದೂರ ಹೋಗೋಣ, ಹತ್ರ ಆಗ್ಬಿಡ್ತದೋ. ಗುರುರಾಜ್ ಕುಟುಂಬ ವಿರೂಪಾಕ್ಷಪುರದಿಂದ, ಉತ್ತರ ಪ್ರದೇಶನ ಅಂತ ಕೇಳ್ತಾ ಇದ್ದೀರಾ. ಅಲ್ಲ, ಇನ್ಯಾವುದು, ಬೆಳಗಾವಿನ ಅಂತ ಕೇಳಿದ್ದೀರಿ. ನಾನು ಹೇಳದ್ನಲ್ಲ, ಕರ್ನಾಟಕದಿಂದ ಆಚೆ ಹೋಗ್ತಾ ಇದ್ದೀನಿ ಕರ್ಕೊಂಡು ನಿಮ್ಮನ್ನ ಅಂತ ಹೇಳಿ. ನಂಬರ್ ಎಂಡಿಂಗ್ ವಿತ್ 5198 ನಿಮ್ಮ ಗೆಸ್ ಕರೆಕ್ಟ್ ಆಗಿದೆ. ಹಾಗೆ ನೇತ್ರ ಕೆಂಗೇರಿಯಿಂದ ಸರಿಯಾಗಿ ಗೆಸ್ ಮಾಡಿದ್ದೀರಿ. ಜಗದೀಶ್ ಗೋಪನಹಳ್ಳಿ ಚಳ್ಳಕೆರೆಯಿಂದ ಗೆಸ್ ಮಾಡಿದ್ದೀರಿ. ಎಸ್, ನಿಮ್ಮೆಲ್ಲರ ಗೆಸ್ ಕರೆಕ್ಟ್ ಆಗಿದೆ. ಸಹನಾ ವಿಜಯಪುರದಿಂದ, ಹಾಗಾದರೆ ನಿಮಗೂ ಒಂದು ನಾನೇ ತಂದ್ಬಿಡ್ತೀನಿ ಬಿಡಿ ಅಂತ ಹೇಳಿ ಇಲ್ಲಿ ಸಂದೇಶ ಬಂದಿದೆ. ಏನು, ರೈನ್ ಕೋಟ್ ತರಲಿ, ಒಳ್ಳೇದಾಗಲಿ. ಸದ್ಯಕ್ಕೆ ನಾನು ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿ ಬಹಳಷ್ಟು ಜನ ಗೆಸ್ ಮಾಡಿಬಿಟ್ರು. ಗುಜರಾತ್ನ ಕಚ್ ಪ್ರದೇಶಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೆ ಕಚ್ ಪ್ರದೇಶನ ಆಯ್ಕೆ ಮಾಡಿಕೊಂಡೆ, ಏನಿದೆ ಅಲ್ಲಿ ಅಂಥ ಸ್ಪೆಷಾಲಿಟಿ, ಯಾವ ಸ್ಥಳನ ನಾನು ನಿಮಗೆಲ್ಲ ತೋರಿಸ್ತೀನಿ, ಆಹಾಹಾ ಗೊತ್ತಾಗತ್ತೆ, ಟ್ಯೂನ್ ಮಾಡ್ಕೊಂಡು ಕೇಳ್ತಾರಿ. ಜೊತೆಗೆ ಸದ್ಯಕ್ಕೀಗ ನಮ್ಮ ರೈಡ್ ಆರಂಭ ಆಗ್ತಾ ಇದೆ. ಜರ್ನಿ, ಹ್ಯಾಪಿ ಜರ್ನಿ ಅಂತ ಹೇಳ್ತಾ ಪ್ರತಿಯೊಬ್ಬರು ಆಹಾ ಸೂಪರ್ ಹಾಡುಗಳನ್ನು ಕೇಳ್ತಾ ಎಂಜಾಯ್ ಮಾಡ್ತಾ ನಾವು ಜರ್ನಿಯಲ್ಲಿ ಸಾಗೋಣ.

ಮಧುರಾತಿ ಮಧುರ ದಾಹ ಎಲ್ಲಾಗತ್ತೆ ಅಂದ್ರೆ ಮರುಭೂಮಿಗೆ ಹೋದಾಗ ಆಗತ್ತೆ. ಆದ್ರೆ ನಾನ್ ಕರ್ಕೊಂಡು ಹೋಗ್ತಾ ಇರೋದು ಇನ್ನೂ ಶುದ್ಧವಾದಂತ ಮರುಭೂಮಿ. ಎಷ್ಟು ಕಣ್ಣು ಹಾಯಿಸಿದ್ರು ಕೂಡ ಅಷ್ಟು ವಿಸ್ತಾರವಾಗಿ ಕಾಣುವಂತ ಬಿಳಿ ಮರಳಿನ ಮರುಭೂಮಿ. ಅಂದಮೇಲೆ ಎಲ್ಲೋ ಉಪ್ಪಿನ ರಾಶಿಗೆ ನಾವು ಹೋಗಿ ನಿಂತ್ವಾ ಅನ್ನುವಂಥ ಫೀಲ್ ನಿಮ್ಗೆ ಸಿಗತ್ತೆ ಈ ಸ್ಥಳಕ್ಕೆ ಹೋದಾಗ. ರೌನ್ ಆಫ್ ಕಚ್ ಪ್ರದೇಶಕ್ಕೆ ಸದ್ಯಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಿಳಿ ಉಪ್ಪು ಮರುಭೂಮಿಯ ವಿಸ್ತಾರದೊಂದಿಗೆ ಸಾಕ್ಷಿಯಾಗೋದಕ್ಕೆ ಒಂದು ಅದ್ಭುತ ಅನುಭವವನ್ನು ನೀವು ಪಡೆಯೋದಕ್ಕೆ ಸದ್ಯಕ್ಕೆ ರೆಡಿಯಾಗಿ ಕಾಯ್ತಾ ಇದ್ದೀರಾ. ಜರ್ನಿ ಸ್ಟಾರ್ಟ್ ಆಗಿದೆ. ಆಹಾ, ಸ್ವಲ್ಪ ತಡ ಆದ್ರೂ ಬೇಸರ ಮಾಡ್ಕೋಬೇಡಿ, ನಾನು ನಿಮ್ಮನ್ನು ತುಂಬ ಸೇಫ್ ಆಗಿ ಕರ್ಕೊಂಡು ಹೋಗ್ತೀನಿ. ಹೌದಲ್ವೇ? ಸದೀಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ ಶಿವಾನಂದಪ್ಪ ಚಂದ್ರಮ್ಮ ಅವರು. ಎಸ್, ಬೇಗ ಕರ್ಕೊಂಡು ಹೋಗಿ ರಮ್ಯ, ನಮಗಂತೂ ಕುತೂಹಲ ಇದೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಕರ್ಕೊಂಡು ಹೋಗ್ತಾ ಇದ್ದೀನಿ, ನಾನು ನಿಮ್ಮ ಜೊತೆ ಬರ್ತೀನಿ. ಹೇಗೆ ಗೊತ್ತಾ? ಎಸ್ಕಾರ್ಟ್ ಆಗಿ ಇರ್ತೀನಿ ನಿಮಗೆ ಅಂತ ಹೇಳಿ ಸೋಮಶೇಖರ್ ಅವರು ದಾವಣಗೆರೆಯಿಂದ ಹೇಳ್ತಾ ಇದ್ದಾರೆ. ದಾವಣಗೆರೆ ಅಲ್ವೇ, ಬೇಗ ಬಂದು ತಲುಪಿ ಈ ಸ್ಥಳಕ್ಕೆ. ಶಾಂತಚರ ಬಡಿಯರ ಹರಿಯರ ಕೊಕ್ನೂರಿನಿಂದ ಹೇಗಿದೆ ಆ ಸ್ಥಳ ಅನ್ನೋದಕ್ಕೆ ಒಂದೊಳ್ಳೆ ವಿವರಣೆ ಸಮೇತ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 9105 ನಿಮ್ಮ ಸಂದೇಶ ನಮ್ಮನ್ನು ತಲುಪಿದೆ. ಆಹಾಹಾ, ಅನಂತಮೂರ್ತಿ ಶೃಂಗೇರಿಯಿಂದ ಸ್ವಲ್ಪ ಲೇಟಾಗಿ ಟ್ಯೂನ್ ಮಾಡ್ಕೊಂಡಿದ್ದೀನಿ, ಯಾವ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಸದ್ಯಕ್ಕೆ ನಾನು ವಿಸ್ಮಯ ಜಗತ್ತಿನಲ್ಲಿ ನಿಮ್ಮನ್ನು ಕಚ್ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈಗೆಲ್ಲ ಹೇಳಿದ ಹಾಗೆ ಎಲ್ಲೆಲ್ಲೂ ಬಿಳಿ ಉಪ್ಪು ಮರುಭೂಮಿಯ ವಿಸ್ತಾರತೆ ನೋಡುವಷ್ಟು ಅಗಲ ಕೂಡ ಆ ಬಿಳಿ ಬಣ್ಣದ ಸ್ಥಳದಲ್ಲಿ ನಿಂತು ಭೂಮಿಯ ಸೌಂದರ್ಯವನ್ನು ಸವಿಯೋದಿದೆಯಲ್ಲ, ಅದ್ಭುತ ಅನುಭವ, ಎಲ್ಲೂ ಬೇರೆ ಮಾತೇ ಇಲ್ಲ. ಸದ್ಯಕ್ಕೆ ನಾವು ಹೋಗ್ತಾ ಇರೋದು ಮಳೆಗಾಲ, ಆದರೆ ಚಳಿಗಾಲದಲ್ಲಿ ಹೋಗಿದ್ರೆ ಇನ್ನೂ ಸೂಪರ್ ಆಗಿರ್ತಿತ್ತು. ಯಾಕೆ ಅಂದರೆ ಚಳಿಗಾಲದಲ್ಲಿ ರಾನ್ ಉತ್ಸವ ನಡೆಯುತ್ತೆ. ಎಲ್ಲೆಡೆ ಡಿಸೆಂಬರ್ನಿಂದ ಫೆಬ್ರವರಿಯ ತನಕ ನಡೆಯುವಂಥ ಈ ಒಂದು ಸ್ಥಳದ ಉತ್ಸವದಲ್ಲಿ ಜನ ಜಂಗುಳಿಯಿಂದ ಆ ಸ್ಥಳ ಕೂತ್ಕೊಂಡಿರುತ್ತೆ. ಇದರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ, ಬಿಸಿ ಗಾಳಿಯ ಬಲೂನಿನಂತಹ ಸಾಹಸ ಚಟುವಟಿಕೆ ಕೂಡ ನಡೆಯುತ್ತೆ, ಬೃಹತ್ ಶಿಬಿರದ ಅಲ್ಲಿ ಹಾಕಿರ್ತಾರೆ. ಸೊ ಹೇಗಿದೆ ಇಡೀ ಸ್ಥಳ ಅಂತ ಹೇಳಿದ್ರೆ, ಕಡಿಮೆ ಜನಸಂಖ್ಯಾ ಸಾಂದ್ರತೆಯನ್ನು ಹೊಂದಿದ್ರೂ ಕೂಡ ಭಾರತದ ಅತಿ ದೊಡ್ಡ ಜಿಲ್ಲೆಯಾಗಿರುವಂಥ ಕಚ್ ಪ್ರದೇಶ ಅತಿ ವಾಸ್ತವಿಕವಾಗಿ ಇರುವಂಥ ಪ್ರದೇಶ. ಎಲ್ಲೂ ಮನುಷ್ಯನ ಅತಿಯಾದ ಕೈಚಳಕ ಕೈವಾಡ ಕಾಣದಂಥ ಕಚ್ ಪ್ರದೇಶದ ಕಡೆ ನಮ್ಮ ಪಯಣ ಶುರುವಾಗಿದೆ.

ಪ್ರದೇಶದಲ್ಲಿ ನಿಂತು ನೀವು ಕೂಡ ಹೀಗೆ ಹಾಡಬಹುದು, ಹೊಸ ಸಂವತ್ಸರ ಹೊಸ ಮನ್ವಂತರ ಶುರುವಾಗಿದೆ ಈಗ ಅಂತ ಹೇಳಿ ಖುಷಿಯಿಂದ ಕುಣಿದಾಡಬಹುದು ಅಲ್ವೇ. ಸದ್ಯಕ್ಕೆ ಸದೇಶವನ್ನ ಕಳಿಸಿ ಹೇಳ್ತಾ ಇದಾರೆ, ನೋಡ್ರಿ ನಮ್ಮ ಹತ್ರ ಕಾಸಿಲ್ಲ, ಕರ್ಕೊಂಡು ಹೋಗಿ

ಅಂತ ಹೇಳಿದ್ರೆ ಬರ್ತೀವಿ ಅಂತ ಹೇಳಿ ಸಂತೋಷ್ ಬೆಸಗ್ರಹಳ್ಳಿಯಿಂದ ಹೇಳ್ತಾ ಇದ್ರೆ, ಏನ್ರಿ ನನ್ನ ಜೊತೆ ನೀವು ಎಲ್ಲರೂ ಮಿಕ್ಕದವರು ಶೇರ್ ಮಾಡ್ಕೊಳ್ತೀರಾ ಅಲ್ವಾ, ಕರ್ಕೊಂಡು ಹೋಗೋಣ ಸಂತೋಷನ. ಓಕೆನಾ? ಡಿ ಎಸ್ ಚಂದನ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾನು ಗುಜರಾತ್ನ ಕಚ್ನ ಉಪ್ಪು ಮರುಭೂಮಿಯ ಪಯಣದಲ್ಲಿ ಸದ್ಯಕ್ಕೆ ನಿಮ್ಮ ಜೊತೆಯಾಗಿ ಇದ್ದೀನಿ ಅಂತ ಹೇಳಿ. ಹುಷಾರು, ಕೈ ತಪ್ಪು ಹೋಗಬೇಡಿ. ಸಿದ್ದಲಿಂಗಮೂರ್ತಿ ಅವರು ಸಿರಿಗೆರೆಯಿಂದ ಒಳ್ಳೊಳ್ಳೆ ತಿಂಡಿಗಳನ್ನ ತಿನ್ಸ್ರಿ ಮೇಡಮ್ ಅಂತ ಕೇಳ್ತಾ ಇದಾರೆ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಒಳ್ಳೆಯ ಹಾಡುಗಳ ಪ್ರಸಾರಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇದಾರೆ. ಸದ್ಯಕ್ಕೆ ನಂಗಂತೂ ಜರ್ನಿ ಮಾಡಿ ಸುಸ್ತಾಯಿತು. ಗುಜರಾತ್ನ ಕಚ್ ಪ್ರದೇಶಕ್ಕೆ ನಾವು ಬಂದು ಇಳಿದಿದ್ದು ಆಯಿತು. ಎಲ್ಲಿ ಹೋಗೋಣ ಫಸ್ಟ್ ಗುಜರಾತ್ನ ಕಚ್ನಲ್ಲಿ ಅಂತ ಹೇಳಿದ್ರೆ, ನಾವು ಸದ್ಯಕ್ಕೆ ಕಚ್ ಮ್ಯೂಸಿಯಂಗೆ ಹೋಗ್ಬಿಡೋಣ. ಯಾಕೆ ಗೊತ್ತಾ? ಅಳಿವಿನಂಚಿನಲ್ಲಿ ಇರೋವಂಥ ಎಷ್ಟೋ ವಸ್ತುಗಳನ್ನು ನೀವಿಲ್ಲಿ ಕಾಣಬಹುದು. ಹಾಗಾಗಿ ಶಬ್ದ ಮಾಡದೆ ಮ್ಯೂಸಿಯಂ ಒಳಗಡೆ ಇರುವಂಥ ಅಳಿವಿನಂಚಿನಲ್ಲಿರುವಂಥ ಈ ಪ್ರತಿಯೊಂದು ವಸ್ತುಗಳನ್ನು ನೋಡೋಣ. ಓಕೆ, ಅಲ್ಲಿ ನೋಡಿ, ಕಚ್ಚಿ ಸ್ಕ್ರಿಪ್ಟ್ ಇದೆ. ಪ್ರಾಚೀನ ನಾಣ್ಯಗಳ ಸಂಗ್ರಹ ಕಾಣ್ತಾ ಇದೆ ಅಲ್ವಾ ನಿಮಗೆ? ಆ ನಾಣ್ಯಗಳನ್ನು ಗಮನಿಸಿ. ಇನ್ನು ಈ ಕಡೆ ಬಂದರೆ ಆಹಾ, ಬುಡಕಟ್ಟು ಕಲಾಕೃತಿಗಳು. ವಸ್ತು ಸಂಗ್ರಹಾಲಯದ ಅತಿ ದೊಡ್ಡ ಭಾಗವಾಗಿ ಈ ಕಲಾಕೃತಿಗಳು ನಮಗೆ ಕಾಣಿಸ್ತಾ ಇದೆ. ಕಸೂತಿ ಇದೆ, ವರ್ಣಚಿತ್ರ ಇದೆ, ಶಸ್ತ್ರಾಸ್ತ್ರಗಳಿದೆ. ರೀ, ಮುಟ್ಕಿಟ್ಬಿಟ್ಟಿರಾ, ನನ್ನ ಮೇಲೆ ಏನಾದರೂ ಕೋಪ ಇದ್ರೆ ತಗೊಂಡ್ಬಿಟ್ಟಿರಾ. ಸಂಗೀತ ಉಪಕರಣಗಳಿದೆ, ಶಿಲ್ಪಕಲೆಯನ್ನು ಕಾಣಬಹುದು. ಅಬ್ಬ, ಎಂಥ ಅಮೂಲ್ಯವಾದ ಲೋಹದ ಕೆಲಸಗಳ ವಸ್ತುಗಳು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿ. ಆಹಾ, ಇಷ್ಟನ್ನೂ ಕಣ್ತುಂಬಿಕೊಂಡ್ರ, ಎಂಥ ಅದ್ಭುತ ಅನುಭವ ಕೊಡ್ತಲ್ವೇ ಈ ಕಚ್ ಮ್ಯೂಸಿಯಂ. ಈ ಅನುಭವವನ್ನು ಹಾಗೆ ತಾಜವಾಗಿ ಇಟ್ಕೊಳ್ಳಿ. ತಾಜವಾಗಿ ಇರುವಂಥ ಈ ಅನುಭವವನ್ನು ಸವಿತಾ ನಾವೀಗ ನಮ್ಮ ಪಯಣವನ್ನು ಹಾಗೆ ಮುಂದುವರಿಸೋಣ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ಟ್ರಾವೆಲ್ ಮಾಡಿ ತುಂಬಾ ಸುಸ್ತಾಯ್ತಾ? ಇಲ್ಲ ಅನ್ಕೊಳ್ತೀನಿ. ಸಿಕ್ಕಾಬಟ್ಟೆ ಸುಸ್ತಾದಾಗ ಸ್ವಲ್ಪ ನೀರಿನಲ್ಲಿ ಫ್ರೆಶ್ ಅಪ್ ಆದ್ರೆ ಅಥವಾ ನೀರಿನಲ್ಲಿ ಆಟವಾಡಿದ್ರೆ ಹಾ, ದೇಹಕ್ಕೂ ಹಿತ, ಮನಸ್ಸಿಗೂ ಹಿತ ಅಂತ ಅನ್ಸುತ್ತಂತೆ. ಹಾಗಾಗಿ ಸದ್ಯಕ್ಕೆ ನಾವೀಗ ಕಚ್ನಲ್ಲಿ ಬೀಚ್ ಕಡೆ ಪ್ರಯಾಣವನ್ನ ಬೆಳೆಸೋಣ. ಯಾವ ಬೀಚ್ಗೆ ಹೋಗ್ತಾ ಇದೀವಪ್ಪ ಕಚ್ನಲ್ಲಿ ನಾವು ಅಂತ ಹೇಳಿದ್ರೆ, ಮಾಂಡ್ವಿ ಬೀಚ್ಗೆ ಹೋಗ್ತಾ ಇದೀವಿ. ವಾಯುವ್ಯ ತೀರದಲ್ಲಿರುವಂತ ಅತ್ಯಂತ ಪ್ರಶಾಲ ಕಡಲ ತೀರಗಳಲ್ಲಿ ಇದು ಒಂದಾಗಿದೆ. ನೋಡಿ, ಬೀಚ್ನ ತೋರಿಸ್ತಾ ಇದ್ದೀನಿ, ಆದರೆ ನೀವು ಬೀಚ್ಗೆ ಇಳಿಯೋದಕ್ಕಿಂತ ಮುಂಚೆನೇ ನಾನು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೀರಲ್ಲಿದ್ದೀರಾ, ಹುಷಾರಾಗಿರಿ. ಸೊ ನೀರಿನ ಜೊತೆ ಯಾವುದೇ ರೀತಿಯ ಆಟ ತುಂಬ ಹುಷಾರಾಗಿ ಆಡಬೇಕು, ಓಕೆನಾ? ಸೊ ಇಲ್ಲಿಗೆ ನಾವು ಬಂದ್ವಿ ಅಂತ ಹೇಳಿದ್ಮೇಲೆ ಆಹಾ, ಎಲ್ಲೆಲ್ಲೂ ನೋಡಿದ್ರು ನಮ್ಮ ಸ್ನೇಹಿತರೆ ಕಾಣ್ತಾ ಇದ್ದಾರೆ, ಜೊತೆಗೆ ಒಂದು ಲೆಕ್ಕದಲ್ಲಿ ಕಣ್ಣು ಹಾಯಿಸಿದಷ್ಟು ದೂರ ಕೂಡ ನೀರು. ಈ ಕಡೆ ನಮ್ಮನ್ನು ಸ್ವಾಗತ ಮಾಡೋದಕ್ಕೆ ಇರುವ ಹಾಗೆ ಇರುವಂಥ ಈ ಮರಳಿನ ಕಾರ್ಪೆಟ್, ರೆಡ್ ಕಾರ್ಪೆಟ್ ಅಂತಾರಲ್ಲ ಹಾಗೆ, ಮರಳಿನ ಕಾರ್ಪೆಟ್ ಎಷ್ಟು ಚಂದ ಅಲ್ವೇ? ಅರೇಬಿಯನ್ ಸಮುದ್ರದ ಆ ಉಪ್ಪು ನೀರನ್ನು ನೋಡೋದಕ್ಕೆ, ಅದರಲ್ಲಿ ಆಡೋದಕ್ಕೆ ಈ ರೆಡ್ ಕಾರ್ಪೆಟ್ ನಮ್ಮನ್ನು ದಾರಿ ಮಾಡಿ ಕರೀತಾ ಇದೆ. ಆಹಾ, ಎಂಥ ಚಂದ! ಇದ್ರ ಜೊತೆಗೆ ವಿಂಡ್ ಮಿಲ್ಗಳು ಅಲ್ಲಲ್ಲೇ ಸುತ್ತಾ ಇದೆ, ಅದನ್ನ ಕೂಡ ನೋಡಿ ಒಂದು ಸ್ವಲ್ಪ. ಆ ಒಂದು ಪವನ ಶಕ್ತಿಯನ್ನು ಕಣ್ ತುಂಬಿಕೊಳ್ಳೋದಕ್ಕೂ ಕೂಡ ನಾವು ಪುಣ್ಯ ಮಾಡಿರಬೇಕು. ಬೆಂಗಳೂರಿನಲ್ಲಿ ಸಿಗತ್ತಾ? ಓಹೋ, ನಮ್ಮ ಉತ್ತರ ಕರ್ನಾಟಕದ ಕಡೆ ಐತ್ರಿ ಅಂತ ನೀವು ಹೇಳೋದಿದ್ರೆ ಹೌದ್ರಿ, ಸದ್ಯಕ್ಕೆ ಉತ್ತರ ಭಾರತದಲ್ಲಿರುವಂಥ ವಿಂಡ್ ಮಿಲ್ನ ನೋಡೋಣ ಕಣ್ರಿ. ಈ ಎಲ್ಲ ಕಣ್ಣು ತುಂಬಿಕೊಂಡ ಮೇಲೆ ನೀರೇ ಗೆಳೆದ ಮೇಲೆ ಸಾಹಸ ಕ್ರೀಡೆಗಳನ್ನು ಆಡಲಿಲ್ಲ ಅಂದರೆ ಹೆಂಗೆ ರಮ್ಯ ಅಂತ ನೀವು ಕೇಳಿದ್ರೆ, ಓಕೆ, ಪರ್ಮಿಷನ್ ಕೊಡ್ತೀನಿ. ಯಾಕಂದರೆ ಮಾಂಡ್ವಿ ಬೀಚ್ನಲ್ಲಿ ನಮಗೆ ಜಲಕ್ರೀಡಾ ಸೌಲಭ್ಯಗಳು ಕೂಡ ಇದೆ. ಹಾಗಾಗಿ ಇಲ್ಲಿ ನಾವು ಕ್ಯಾಂಪ್ ಹಾಕೋಬಹುದು, ಜಲಕ್ರೀಡೆ ಆಡಬಹುದು. ಹಾಗಾಗಿ ಈ ಸಾಹಸ ಕ್ರೀಡೆಗಳಲ್ಲಿ ನೀವು ಕೂಡ ಭಾಗಿ ಆಗಿ, ಓಕೆನಾ? ಸದ್ಯಕ್ಕೆ ನೀರಲ್ಲಿ ಆಟಾಡಿ, ಒಂದು ಹಾಡಿನ ಕಾಲಾವಧಿ ನಿಮಗೆ ಕೊಡ್ತೀನಿ ಆಟಾಡೋದಕ್ಕೆ. ಅದಕ್ಕಿಂತ ಮುಂಚೆ ಇಲ್ಲೊಂದಷ್ಟು ಸಂದೇಶ ಬಂದಿದೆ. ಚಂದ್ರಮುಖಿ ITI ಲೇಔಟ್ ಮಲತಹಳ್ಳಿಯಿಂದ ಹೇಳ್ತಾ ಇದ್ರೆ, ಚಕ್ಲಿ, ಕೋಡ್ಬಳೆ, ಚಿರೋಟಿ, ಒಗ್ಗರಣೆ ಪುಡಿ ಇದೆಲ್ಲ ಕಾಯ್ತಾ ಇದೆ ರಮ್ಯಾ, ಬರೀ ಆಟಾಡ್ತಾ ಇದ್ರೆ ಹೇಗೆ? ಇದನ್ನ ಕೂಡ ಸವಿ ಬನ್ನಿ ಅಂತ. ನೀವೆಲ್ಲ ಆಟಾಡಿ ಆಯ್ತಾ, ನಾನು ಈಗ ತಿಂಡಿ ಕಡೆ ಹೋಗ್ತೀನಿ. ಸದೇಶವನ್ನ ಕಳಿಸಿ, ಮಾತಾಡಿ ಸುಸ್ತಾಗಿದ್ದೀರಾ, ಅದಕ್ಕೆ ಒಂದು ಕಲ್ಲಂಗಡಿ ಜ್ಯೂಸ್ನ ತಗೊಂಬಂದು ಕೊಡ್ಲೆ ಅಂತ ಹೇಳ್ತಾ ಇದ್ದಾರೆ. ಕಚ್ನಲ್ಲಿ ಕಲ್ಲಂಗಡಿ ನಿಮ್ಮ ಕಣ್ಣಿಗೆ ಎಲ್ರಿಗೆ ಕಾಣಿಸ್ತು ಚಂದ್ರ ಅವರೇ? ನನ್ನ ಕಣ್ಣಿಗಂತೂ ಕಾಣಿಸ್ತಾ ಇಲ್ಲ. ಕಣ್ಣಿಗೆ ಕಟ್ಟೋ ಹಾಗೆ ಗುಜರಾತ್ನಲ್ಲಿ ನೀವು ಹೇಳ್ತಾ ಇರೋದು ನಾವಲ್ಲೇ ಇದ್ದೀವಿ ಅನ್ನೋ ಹಾಗೆ ಅನ್ನಿಸ್ತಾ ಇದೆ. ಅಮೋಘ, ಅದ್ಭುತ, ಸುಂದರವಾಗಿದೆ, ಅಷ್ಟೇ ಸುಭದ್ರವಾಗಿ ಕೂಡ ಇದೆ ಈ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ಯಾರು? ನಾಗೇಂದ್ರ, ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ. ಹಾಗೆ ಗುಜರಾತ್ನ ಪ್ರದೇಶದ ಕಡೆ ಹೋಗಿದ್ದೀವಿ, ಸದ್ಯಕ್ಕೆ ವಾಪಸ್ ಹೋಗೋದು ಯಾವಾಗ ಅಂತ ಹೇಳಿ ಶಕುಂತಲಾ ಶಂಕರ್ ಮಂಡ್ಯದಿಂದ ಕೇಳ್ತಾ ಇದ್ದಾರೆ. ಈಗಷ್ಟೇ ಹೊರಟಿದ್ದೀವಿ, ಬಂದಿದ್ದೀವಿ, ತಲುಪಿದ್ದೀವಿ, ಎರಡೇ ಪ್ಲೇಸ್ ನೋಡಿದ್ದೀವಿ, ಇನ್ನೊಂದೆರಡು ಪ್ಲೇಸ್ ತೋರಿಸಿ, ಇಮಿಡಿಯೇಟಾಗಿ ನಿಮ್ಮನ್ನು 5 ಗಂಟೆಗೆ ಬೆಂಗಳೂರಿಗೆ ವಾಪಸ್ ಬಿಟ್ಬಿಡ್ತೀನಿ, ಓಕೆನಾ? ಸೊ ಸೇಫಾಗಿ ಕರ್ಕೊಂಡು ಬಂದಿದ್ದೀನಿ, ಸೇಫಾಗಿ ವಾಪಸ್ ಕರ್ಕೊಂಡೋಗಿ ಬಿಡ್ತೀನಿ, ಅನುಮಾನವೇ ಬೇಡ.

ಹೇ ಮೇಡಮ್, ಅಲ್ಲಿ ನೋಡಿ ಭೂಮಿ, ಹಾಗೆ ಈ ಒಂದು ಸಮುದ್ರ, ಎಲ್ಲ ಕೂಡ ಕೂಡ್ಕೊಂಡ ಹಾಗೆ ಕಾಣಿಸ್ತಾ ಇದೆ ತುತ್ತ ತುದಿಯನ್ನು ನೋಡಿದ್ರೆ ಅಂತ ಹೇಳ್ತಿದ್ದಾರೆ. ಹೌದಲ್ವೇ, ಅದಕ್ಕೆ ಹೇಳೋದು ಅದನ್ನ ದಿಗಂತದಾಚೆಗೆ ಅಂತ ಹೇಳ್ತಾರಲ್ಲ, ಎರಡೂ ಸರಿರೋ ಹಾಗೆ ಭ್ರಮಿಸುವಂಥದ್ದು ಅದ್ಭುತವಾಗಿದೆ ಅಲ್ವಾ ಈ ದೃಶ್ಯವಂತೂ. ಹಾಗೆ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ನಿರೂಪಣೆ ಕಚ್ ಸುತ್ತಿ ನೋಡಿ ಬಂದಂಗಾಯ್ತು ನಿಜವಾಗಿಯೂ ಅಂತ ಹೇಳಿ ಶ್ವೇತಾ ಹೆಸರಾ ಸುಳ್ಯಿಂದ ಹೇಳ್ತಾ ಇದ್ದಾರೆ. ಅಯ್ಯಯ್ಯೋ ಪ್ಲೀಸ್ ವಾಪಸ್ ಬರದ್ ಬೇಡ ಶಕುಂತಲಾ ಶಂಕರ್ ಅವರೇ, ರಾತ್ರಿ ಅಲ್ಲೇ ತಂಗೋಣ, ಗುಜರಾತ್ ಹೆಡ್ ಕ್ವಾರ್ಟರ್ಸ್ ಅಮ್ಮ ಅಲ್ವೇ, ಹಾಗಾಗಿ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ಶಾಂತಚಾರ ವಡಿಗೆರ ಕುಕ್ನೂರಿನಿಂದ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದೀರಿ, ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳಿ. ಕಚ್ನ ನೋಡುವಂಥ ಆಸೆ ಮತ್ತಷ್ಟು ದುಪ್ಪಟ್ಟಾಗ್ತಾ ಇದೆ ನಮಗಂತೂ ಅಂತ ಹೇಳಿ ಹೊಗಳಿಕೆಗೆ ಧನ್ಯವಾದಗಳು. ಹಾಗೆ ಸಂದೇಶವನ್ನು ಕಳಿಸಿದರೆ, ಅಯ್ಯೋ ಮೇಡಮ್ ಈಗಷ್ಟೇ ಹೋಗಿದ್ದೀವಿ ನಮ್ಮ ರೈನ್ಬೋ ಸ್ನೇಹಿತರ ಜೊತೆಯಲ್ಲಿ, ಇಷ್ಟು ಬೇಗ ಗುಜರಾತ್ ಟ್ರಿಪ್ ಮಾಡ್ಕೊಂಡು ವಾಪಸ್ ಬರೋದು ಅಂದರೆ ಹೆಂಗೆ, ಇನ್ನೂ ಒಂದು ರೌಂಡ್ ಹೊಡಿಬೇಕು, ಹೆಂಗಿರ್ಬೇಕಂದ್ರೆ ಸಿಕ್ಕಾಪಟ್ಟೆ ಮಜಾ ವರಿಸ್ಬೇಕು, ಆ ರೀತಿ ಸುತ್ತಾಡಿಸಿ ನಮ್ಮನ್ನು ವಾಪಸ್ ಬಿಡಿ, ಅದೆಲ್ಲ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ನಾನಂತೂ ಇಷ್ಟು ಬೇಗ ವಾಪಸ್ ಬಿಡೋದಿಲ್ಲ, ಇನ್ನು

ಕನಿಷ್ಠ ಅಂದ್ರೂ 15 ನಿಮಿಷ ನಿಮ್ಮನ್ನ ಸುತ್ತಾಡಿಸ್ತೀನಿ, ಹಾಗಾಗಿ ಬೇಗ ವಾಪಸ್ ಕಳಿಸೋದಿಲ್ಲ. ಸದ್ಯಕ್ಕೆ ನೀವು ಮ್ಯೂಸಿಯಂ ನೋಡಿದ್ರಿ, ಬೀಚ್ ನೋಡಿದ್ರೆ, ಕಾಡು ನೋಡಿದ್ರೆ ಹೇಗೆ? ನಾವೀಗ ಈ ಒಂದು ಕಚ್ನಿಂದ ಸ್ವಲ್ಪ ದೂರ ಸಾಗಿದ್ವಿ ಅಂತ ಹೇಳಿದ್ರೆ ಅಲ್ಲೊಂದು ಅಭಯಾರಣ್ಯ ನಮಗೆ ಇದೆ. ಸೊ ಆ ಕಚ್ ಅಭಯಾರಣ್ಯವನ್ನು ಕೂಡ ನಾವು ಕಣ್ತುಂಬಿಕೊಳ್ಳೋದಕ್ಕೆ ಸದ್ಯಕ್ಕೆ ಹೋಗೇ ಬಿಡೋಣ. ಯಾಕೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ದೊಡ್ಡದು ರೀ ಈ ಅಭಯಾರಣ್ಯ. 7,505 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಈ ಒಂದು ವನ್ಯಜೀವಿಯ ಅಭಯಾರಣ್ಯವನ್ನು ನಾವು ಕಾಣಬಹುದು. ಇದು ಸಿಕ್ಕಾಪಟ್ಟೆ ಫೇಮಸ್ ಯಾವುದಕ್ಕೆ ಅಂತ ಹೇಳಿದ್ರೆ ವಿವಿಧ ಜಾತಿಯ ಫ್ಲೆಮಿಂಗೋ ಪಕ್ಷಿಗಳನ್ನು ನೀವಿಲ್ಲಿ ನೋಡಬಹುದು. ಈ ಫ್ಲೆಮಿಂಗೋ ಪಕ್ಷಿಗಳನ್ನು ನೋಡಿದ್ರೆ ಆಹಾ, ಕಣ್ಣಿಗೆ ಹಬ್ಬ. ಅಷ್ಟೇ ಅಲ್ಲ, ಇಂಡಿಯನ್ ಮುಳ್ಳಹಂದಿ ಇದೆ, ಹಾಗೆ ಸ್ಟೈನಿ ಟೈಲ್ಡ್ ಹಲ್ಲಿ ಇದೆ, ಸ್ವಲ್ಪ ನಾನು ಅದರಿಂದ ದೂರ, ಕಪ್ಪು ಕತ್ತಿನ ಕೊಕ್ಕರೆ ಇದೆ, ಕಾಡು ಕತ್ತೆ ಇದೆ, ಏನಿಲ್ಲ ರೀ, ಎಲ್ಲ ವೆರೈಟೀಸ್ನ ನೀವು ಈ ಅಭಯಾರಣ್ಯದಲ್ಲಿ ನೋಡಬಹುದು. ಸದ್ಯಕ್ಕೆ ಇಷ್ಟೆಲ್ಲವನ್ನ ಕಣ್ತುಂಬಿಕೊಂಡು ಆಹಾ ಅದ್ಭುತವಾಗಿದೆ ಅಂತ ಹೇಳುವಾಗ ನನಗೊಂದು ಕವಿತೆ ಬರೆದ್ರೆ ಹೇಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಕವಿತೆ ಅನ್ನೋದು ಮನದೊಳಗೆ ಅವಿತಂತದ್ದು ಅಲ್ವೇ.

ಈ ಉನ್ಮಾದ, ಏಕಾಂತ, ಈ ಎಲ್ಲ ಭಾವನೆಗಳನ್ನು ಸವಿಬೇಕು ಅಂತ ಹೇಳಿದ್ರೆ ಯಾರೂ ಇಲ್ಲದ ನಿಶ್ಶಬ್ದವಾದಂಥ ಒಂದು ದೊಡ್ಡ ಬಂಗಲೆಗೆ ಹೋಗಬೇಕಂತೆ. ಹೇಗಿರ್ಬೇಕು ಆ ಬಂಗಲೆ ಅಂತ ಹೇಳಿದ್ರೆ ಈ ಐನಾ ಮಹಲ್ ಅರಮನೆ ಥರ ಇರಬೇಕು. ಹೌದೌದು, ಕರೆಕ್ಟ್. ಕಚ್ನಲ್ಲಿರುವಂಥ ಈ ಐನಾ ಮಹಲ್ ಅರಮನೆ ಕಡೆ ನಮ್ಮ ಪಯಣ ಸಾಗ್ತಾ ಇದೆ. ಅಲ್ಲಿ ನೋಡಿ ಎಷ್ಟು ದೊಡ್ಡದಾಗಿ ಕಾಣ್ತಾ ಇದೆ. ಸದ್ಯಕ್ಕೆ ತುಂಬ ಹಾಳಾಗಿದೆ ಅಲ್ವೇ, ಬೇಸರ ಮಾಡ್ಕೋಬೇಡಿ. ಆದರೂ ನಮ್ಮ ಇತಿಹಾಸವನ್ನು ಹೇಳುವಂಥ ಅರಮನೆ ಇದು. ಹಾಲ್ ಆಫ್ ಮಿರರ್ಸ್ ಅಂತ ಹೇಳಿ ಇದನ್ನು ಕರೀತಾರೆ. ಕಾಣಿಸ್ತಾ ಇದೆ ಅಲ್ವೇ, 18ನೇ ಶತಮಾನದ ಮಧ್ಯಭಾಗದಲ್ಲಿ ಈ ಲಖ್ಪತ್ ಜಿಯ ಅಬ್ಬರದ ಆಳ್ವಿಕೆಯಲ್ಲಿ ಈ ಒಂದು ಅರಮನೆಯನ್ನು ನಿರ್ಮಿಸಿರುವಂಥದ್ದು. ನೋಡಿ ಹೇಗಿದೆ ವಾಸ್ತುಶಿಲ್ಪ, ಯಾರೀ ಕಟ್ಲಿಕ್ಕೆ ಸಾಧ್ಯ ಇವತ್ತಿನ ಕಾಲದಲ್ಲಿ? ಹೀಗೆ ರಾಮ್ ಸಿಂಗ್ ಮಾಲಂ ಅನ್ನುವಂಥವನು ಈ ವಾಸ್ತುಶಿಲ್ಪದ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಂತೆ. ಈ ಹಾಲ್ ಆಫ್ ಮಿರರ್ಸ್ ಅರಮನೆಯಲ್ಲಿ ಒಂದು ಅನನ್ಯವಾದಂಥ ಕೋಣೆ ಇದೆ, ರೂಮ್ ಇದೆ. ಬನ್ನಿ ಆ ಕಡೆ ನಮ್ಮ ಪಯಣವನ್ನು ಬೆಳೆಸೋಣ. ಯಾಕೆ ಇದು ಅನನ್ಯವಾದಂಥ ಕೋಣೆ ಅಂತ ನಾನು ನಿಮಗೆ ಹೇಳಿದೆ ಅಂತ ಹೇಳಿದ್ರೆ, ಇಲ್ಲಿರುವಂಥ ಒಂದು ವಿಭಿನ್ನವಾದಂಥ ಆಕಾರಗಳಿರ್ಬೋದು, ಗಾತ್ರಗಳಿರ್ಬೋದು, ಕಟ್ಟಡದ್ದು ತುಂಬ ವಿಭಿನ್ನವಾಗಿದೆ. ಯಾರು ಈ ಇಂಜಿನಿಯರ್ ಅಂತ ಹೇಳಿ ತಲೆ ಕೆಡಿಸ್ಕೋಬೇಕೆಲ್ಲರೂ. ಹೆಂಗ್ರಿ ಸಾಧ್ಯ ಹಿಂಗು ಕಟ್ಟಲಿಕ್ಕೆ ಅಂತ ಹೇಳಿ ಮೂಗಿನ ಮೇಲೆ ಬೆರಳಿಟ್ಕೊಂಡು ನೋಡೋದು ಅಂತಾರಲ್ಲ, ಹಾಗೆ ನಾವೀಗ ಈ ಅನನ್ಯ ಕೋಣೆಯನ್ನು ಗಮನಿಸ್ತಾ ಇದ್ದೀವಿ. ಹೇಗಿದೆ ಅಂತ ಹೇಳಿದ್ರೆ, ಆಭರಣಗಳಿದೆ, ಆಭರಣಗಳೆಲ್ಲ ಕನ್ನಡಿಗಳಿಂದ ಮುಚ್ಚಿದ ಬಿಳಿ ಅಮೃತ ಶಿಲೆಯ ಗೋಡೆಗಳ ಮೇಲೆ ಇದೆ. ನೋಡೋದಕ್ಕೆ ಆಭರಣಗಳು ಆದರೆ ಸಂಪೂರ್ಣ ಕೆತ್ತನೆಗಳು. ವಿಶಾಲವಾದಂಥ ಕೋಣೆ, ಕೋಣೆಯ ಒಳಗೆ ಸಂಪೂರ್ಣ ಅಮೃತ ಶಿಲೆಯ ಒಂದು ಆಭರಣಗಳ ಮೂರ್ತಿಗಳು. ನೀವು ಹಲವಾರು ಹೊಳೆಯುವ ಕನ್ನಡಿಗಳ ಮೂಲಕ ಪರಸ್ಪರ ಪ್ರತಿಬಿಂಬಿಸುವ ಕನ್ನಡಿಗಳ ಕೋಣೆಗಳ ಒಳಗೆ ಕಾಲಿಟ್ಟ ನಂತರ ಆಹಾ ಸಮ್ಮೋಹನವಾಯಿತು ಅಂತ ಹೇಳ್ತೀವಲ್ಲ, ಹಾಗೆ ಹಿಪ್ನೊಟೈಸ್ ಮಾಡಿದ್ರು ನಮ್ಮನ್ನು ಒಂದು ಕ್ಷಣ ಅಂತ ಹೇಳ್ತೀವಲ್ಲ, ಹಾಗೆ ಈ ಒಂದು ಹಾಲ್ ಆಫ್ ಮಿರರ್ಸ್ ಕೋಣೆ ನಮ್ಮನ್ನು ಹಿಪ್ನೊಟೈಸ್ ಮಾಡುತ್ತೆ, ಸಮ್ಮೋಹನಗೊಳಿಸುತ್ತೆ. ನಾನಂತೂ ಕನ್ನಡಿಗಳ ಮಧ್ಯೆ ಕಳೆದು ಹೋಗ್ತಾ ಇದ್ದೀನಿ. ಎಂಥ ತಾಜಾ ಸಮಾಚಾರ ಅಲ್ವೇ ಇದು, ಕನ್ನಡಿಗಳ ಮಧ್ಯೆ ಕಳೆದು ಹೋಗೋದು ಅನ್ನೋದು.

0: ಒಂದೊಂದು ಕ್ಷಣ ಕೂಡ ನಿಮಗೂ ನವಿರಾಯ್ತಾ? ಆಹಾ, ಒಂದೊಂದು ಪುಟ ಕೂಡ ನಿಮ್ಮ ಮನಸ್ಸಿನಲ್ಲಿ ಹಾಗೆ ಅಚ್ಚೊಳಿಯದೆ ಉಳಿಯುತ್ತಲ್ವಾ? ಈ ಒಂದು ಜರ್ನಿ ಯಾವತ್ತಿಗೂ ನೀವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಳ್ತೀನಿ. ಯಾವುದೇ ಕ್ಷಣದಲ್ಲಿ ನಿದ್ದೆಲೆಬ್ಬರಿಸಿ ನಿಮ್ಮನ್ನ ಕಚ್ ಪ್ರದೇಶದ ಬಗ್ಗೆ ಕೇಳಿದ್ರು ಕೂಡ ಹಾ ಹಾ ಹಾ ಖಂಡಿತ ನನ್ನ ಟ್ರಿಪ್ ಹೋಗಿದೆ ಅಂತ ನೀವು ಹೇಳಲೇಬೇಕು. ಆ ರೀತಿ ನಾನು ನಿಮ್ಮನ್ನ ಸೇಫಾಗಿ ಕರ್ಕೊಂಡು ಹೋಗಿ ಈಗ ಸೇಫಾಗಿ ವಾಪಸ್ ಕರ್ಕೊಂಡು ಬರ್ತಾ ಇದ್ದೀನಿ. ಇನ್ನೊಂದು 2 ನಿಮಿಷದಲ್ಲಿ ನಿಮ್ಮನ್ನ ನಿಮ್ಮ ನಿಮ್ಮ ಸ್ಥಳಕ್ಕೆ ತಲುಪಿಸಿಬಿಡ್ತೀನಿ. ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಅಲ್ಲಿರುವಂತ ಫೇಮಸ್ ಜುಲಾಬಿ ಬರ್ಫಿ ಕೊಡಿಸ್ತೀರಾ ಅಲ್ವೇ ಅಂತ ಹೇಳಿ ಜಯಣ್ಣ ಶಶಿವಾಳ ಅರಸೀಕೆರೆಯಿಂದ ಇಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ನಾನು ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ, ನೀವು ತಾನೇ ನನಗೆ ಬರ್ಫಿ ಕೊಡಿಸ್ಬೇಕು. ಸಂದೇಶವನ್ನ ಕಳಿಸಿ ಹೇಳ್ತಿದ್ರೆ, ಕಣ್ಣಿಗೆ ಕಟ್ಟಿದಂತೆ ಹೇಳ್ತಾ ಇದ್ದೀರಲ್ಲ ರಮ್ಯ, ನನಗಂತೂ ಪ್ರಾಣಿಗಳು ಅಂದ್ರೆ ಇಷ್ಟ, ಅಭಯಾರಣ್ಯ ಬಹಳ ಇಷ್ಟ ಆಯ್ತು ಅಂತ ಸುಧಾ ಬುದಿಹಾಳ್ನಿಂದ ಹೇಳ್ತಾ ಇದ್ದಾರೆ. ವಾಹ್, ಸೊಗಸಾದ ಜಾಗಕ್ಕೆ ಕರ್ಕೊಂಡು ಬಂದು ಎಲ್ಲ ಕಡೆ ಸ್ಥಳಗಳನ್ನ ನಮಗೆ ತೋರಿಸಿ ಅದೇ ರೀತಿ ವಾಪಸ್ ತಲುಪಿಸಿದ್ದೀರಿ, ಧನ್ಯವಾದ ಅಂತ ಗಜಾನನ ಭಟ್ ಬೊಳನಮುಖಿ ಹೊನ್ನಾವರದಿಂದ ಹೇಳ್ತಾ ಇದ್ದಾರೆ. ಸುಂದರವಾದಂತ ಹಾಡುಗಳನ್ನ ಕೇಳ್ತಾ ಕಚ್ ಟ್ರಿಪ್ ಹೇಗೆ ಮುಗಿದೋಯ್ತು ಅನ್ನೋದು ಗೊತ್ತಾಗ್ಲೇ ಇಲ್ಲ ರೀ ರಮ್ಯ. ಉಪ್ಪಿನ ಸಮುದ್ರದಲ್ಲಿ ಓಡಾಡಿ ಮೈಯೆಲ್ಲ ಉಪ್ಪಾಗಿರ್ಬೋದು, ಈಗ ಬೆಂಗಳೂರಿಗೆ ಬಂದು ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಫ್ರೆಶ್ ಆಗಿ ಮತ್ತೆ ಬೇರೆ ಕಾರ್ಯಕ್ರಮಕ್ಕೆ ನಾವು ಸಿದ್ಧ ಆಗ್ತೀವಿ, ಬಬಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಚಂದ್ರಮುಖಿ ಐ ಟಿ ಲೇಔಟ್ ಮಲತಹಳ್ಳಿಯಿಂದ ಒಮ್ಮೆ ನನಗೆ ಸಿಗಿ, ಈ ಕಾರ್ಯಕ್ರಮ ಎಲ್ಲ ಹೇಗೆ ಮಾಡ್ತೀರಾ ಅಂತ ನಾನು ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಸಿಗೋಣ. ಹಾಗೆ ಸಂದೇಶವನ್ನ ಕಳಿಸಿದರೆ, ಜರ್ನಿ ತುಂಬಾ ಚೆನ್ನಾಗಿತ್ತು, ಆಯಾಸನೇ ಆಗ್ಲಿಲ್ಲ, ಎಲ್ಲ ಪ್ರದೇಶ ಅಚ್ಚುಕಟ್ಟಾಗಿ ತೋರಿಸಿದ್ರಿ, ಥ್ಯಾಂಕ್ ಯು ರಮ್ಯಾ ಅಂತ ಹೇಳಿ ಜಿ ಎಸ್ ಚಂದನ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ನಿಮ್ಮೆಲ್ಲರ ಜೊತೆ ಟ್ರಿಪ್ಗೆ ಹೋಗಿದ್ದು ನನಗಂತೂ ಬಹಳ ಖುಷಿ ಕೊಡ್ತು. ಸೊ ಕಾರ್ಯಕ್ರಮ ನಿಮಗೂ ಇಷ್ಟವಾಯಿತು ಅಂತ ಭಾವಿಸ್ತಾ ಸದ್ಯಕ್ಕೆ ನಾನು ಟಟಾ ಬವಾ ಹೇಳ್ತಾ ಸ್ಟುಡಿಯೋಯಿಂದ ಹೊರಡ್ತಾ ಇದ್ದೀನಿ. ಮತ್ತೆ ಸೋಮವಾರ ನಿಮ್ಮನ್ನು ಭೇಟಿ ಮಾಡ್ತೀನಿ, ಅಲ್ಲಿ ತನಕ ಗೊತ್ತೇ ಇದೆಯಲ್ಲ, ಮಿಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ FM ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ನಾನು ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದೆ, ನಿಮ್ಮ ಆರ್ಜೆ ರಮ್ಯಾ. ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಆಗ್ತಾರೆ
1: ಸಚಿನ್ ಬನವಾಸಿ.
0: ಸಚಿನ್ ಬನವಾಸಿ ಸಂಜೆಯ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ, ಹಾಗಾಗಿ ಮಿಸ್ ಮಾಡದೆ ಕಾರ್ಯಕ್ರಮ ಕೇಳಿ.

0: Non-stop Sunday. Non-stop Sunday. Non-stop Sunday. ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
3: ಮ್ಯೂಸಿಕಲಿ ಯೋರ್ಸ್ ಆಕಾಶವಾಣಿ ಎಫ್ಎಂ ರೇನ್ಬೋ ಮ್ಯೂಸಿಕಲಿ ಯೋರ್ಸ್
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ, ಎಲ್ಲರಿಗೂ ಸಹ ಶುಭ ಸಂಜೆ, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇರೋದು ನಿಮ್ಮ ವೀಕೆಂಡ್ ಗೆಳೆಯ ಸಚಿನ್ ಬನವಾಸಿ. 5:04 ಆಗ್ತಾ ಇದೆ ಸ್ನೇಹಿತರೆ, ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ ಇವತ್ತು. ನಿಮ್ಮ ಜೊತೆ ಯಾವ ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು, ನಿಮ್ಮ ಸಂದೇಶಗಳು ಏನು ಎತ್ತ ಇದೆಲ್ಲ ಗೊತ್ತಾಗುತ್ತೆ. ಸೂಪರ್ ಹಿಟ್ ಆಗಿರುವಂತಹ ಹಾಡುಗಳು,

0: ನಮಸ್ಕಾರ ಶ್ರೋತೃಗಳೇ, ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು ಹಾಗೂ DRM ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಈ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ ಸರಿಯಾಗಿ 5:30:24 ನಿಮಗೆಲ್ಲ ಈ ಸಂಜೆಯ ಪ್ರಸಾರಕ್ಕೆ ಆತ್ಮೀಯವಾದ ಸ್ವಾಗತ. ಸ್ವಾಗತ ಹೇಳ್ತಾ ಇರೋದು ನಾನು ನಿಮ್ಮ ಬಾನುಲಿ ಗೆಳತಿ ಅರ್ಚನಾ ಆರ್. ನಮ್ಮ ಕಾರ್ಯಕ್ರಮಗಳು ಇದೀಗ ಆರಂಭವಾಗಲಿದೆ. ಮೊದಲಿಗೆ ಒಂದು ಪ್ರಕಟಣೆ.
1: ನಿಮ್ಮ ಮನದಂಗಳದಲ್ಲಿನ ಆಕಾಶವಾಣಿ 90+ ನಾಟ್ ಔಟ್.

0: 90 ವರ್ಷದ ಹಾದಿಯಲ್ಲಿ ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಸಂಜೆಯ ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಪೈಲ್ವಾನ್ ಚಿತ್ರದ ಗೀತೆಯನ್ನ. ಗೀತೆಗೆ ಧ್ವನಿಯಾಗಿದ್ದಾರೆ ವಿಜಯ ಪ್ರಕಾಶ್, ಗೀತೆಗೆ ಸಾಹಿತ್ಯ ನಾಗೇಂದ್ರ ಪ್ರಸಾದ್, ಗೀತೆಗೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಕೇಳಿ. ರಿಕ್ಕಿ ಚಿತ್ರಕ್ಕಾಗಿ ಟಿಪ್ಪು ಅನುರಾಧ ಭಟ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರೋ ಗೀತೆಗೆ ಕೆ ಕಲ್ಯಾಣ್ ಅವರ ಸಾಹಿತ್ಯ ಇದೆ, ಅರ್ಜುನ್ ಚನ್ಯಾ ಅವರ ಸಂಗೀತವಿದೆ.

ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಕೆಜಿಎಫ್ ಚಾಪ್ಟರ್ 2 ಚಿತ್ರದ ಮೆಹಬೂಬಾ ಗೀತೆ ಕೇಳ್ತಾ ಇದ್ದೀರಾ. ಅನನ್ಯ ಭಟ್ ಅವರ ಧ್ವನಿಯಲ್ಲಿ ಕಿನ್ನಿರಾಜ್ ಅವರ ಸಾಹಿತ್ಯ ಇದೆ, ರವಿ ಬಸ್ರೂರವರ ಸಂಗೀತವಿದೆ.

0: ಗೀತೆಯೊಂದಿಗೆ ನಮ್ಮ ಗಿರಿಮೆಟ್ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಸಮಯ ಆಗಲಿದೆ 5:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ
2: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
1: ಆತ್ಮಹತ್ಯೆ ಒಂದು ಸಾಮಾಜಿಕ ಪಿಡುಗು.
3: ಭಾರತದಲ್ಲಿ ಪ್ರತಿ ವರ್ಷ 1,00,000 ಹೆಚ್ಚು ಜನರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ.
1: ಆತ್ಮಹತ್ಯೆ ಕುರಿತು ಇರುವ ಕಳಂಕ ತಾರತಮ್ಯವನ್ನು ದೂರ ಮಾಡಿ.
3: ಕುಟುಂಬದಲ್ಲಿ ನಿರಾಸಕ್ತಿ, ನಡವಳಿಕೆಯಲ್ಲಿ ಬದಲಾವಣೆ, ಜೀವನದಲ್ಲಿ ನಿರಾಸೆ, ಹೆಚ್ಚಾದ ದುಶ್ಚಟಗಳು, ಹಸಿವು, ನಿದ್ರೆಯ ತೊಂದರೆ, ಸಾವಿನ ಬಗ್ಗೆ ಮಾತನಾಡುವುದು, ಇವು ಆತ್ಮಹತ್ಯೆ ಮನೋಭಾವದ ಎಚ್ಚರಿಕೆಯ ಲಕ್ಷಣಗಳು.
1: ಆರಂಭದಲ್ಲೇ ಈ ಲಕ್ಷಣಗಳನ್ನು ಗುರುತಿಸಿ ಚಿಕಿತ್ಸೆ ನೀಡಿದಲ್ಲಿ ಆತ್ಮಹತ್ಯೆ ತಡೆಗಟ್ಟಬಹುದು.
3: ಹೆಚ್ಚಿನ ಮಾಹಿತಿಗೆ ಟೆಲಿಮನಸ್ 144-16 ಗೆ ಕರೆ ಮಾಡಿ.
1: ಸಾರ್ವಜನಿಕ ಹಿತಾಸಕ್ತಿಗಾಗಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಪ್ರಕಟಣೆ.
2: ಮನೋಚಿಂತನ, ಮನಸ್ಸಿನ ಮಂಥನ.
4: ತಂಬಾಕು ವ್ಯಸನ ನಿವಾರಣಾ ಕೇಂದ್ರ, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಮತ್ತು ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು.
5: ಇವತ್ತಿನ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ತಂಬಾಕು ಮತ್ತು ನಿಕೋಟಿನ್ ವ್ಯಸನ ನಿವಾರಣೆ ಸೇರಿದಂತೆ ಮಾದಕ ದ್ರವ್ಯ ಬಳಕೆಯ ಅಸ್ವಸ್ಥತೆಗಳಲ್ಲಿ ವ್ಯಾಪಕ ಪರಿಣಿತಿಯನ್ನು ಹೊಂದಿದ್ದಾರೆ ಡಾಕ್ಟರ್ ಸುಬೋಧ್ ಬಿಎನ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
6: ನಮಸ್ಕಾರ.
5: ತಂಬಾಕು ಯಾವುದೇ ರೂಪದಲ್ಲಿದ್ರೂ ಅದು ಮಾರಕ, ವಿಷಕಾರಿ. ವಿಶ್ವ ಆರೋಗ್ಯ ಸಂಸ್ಥೆ ತಂಬಾಕು ಬಳಕೆಯನ್ನ ವಿಶ್ವದ ಏಕೈಕ ತಡೆಗಟ್ಟಬಹುದಾದ ಸಾವಿನ ಪ್ರಮುಖ ಕಾರಣ ಅಂತ ಕೂಡ ಘೋಷಣೆ ಮಾಡಿದೆ. ಈ ತಂಬಾಕಿನಲ್ಲಿ ಅಂಥ ಮಾರಕ ರಾಸಾಯನಿಕಗಳು ಏನಿದೆ?
6: ತಂಬಾಕುವನ್ನು ನಾವು ಭಾರತದಲ್ಲಿ ಎರಡು ತರವಾಗಿ ಯೂಸ್ ಮಾಡ್ತೇವೆ. ಧೂಮಪಾನ ಅಂತ ಹೇಳ್ತೇವೆ, ಸ್ಮೋಕಿಂಗ್ ಅಂತ ಹೇಳ್ತೇವೆ. ಇನ್ನು ಅದರಲ್ಲಿ ಬೀಡಿ, ಸಿಗರೇಟು, ಈಗ ಯಂಗೆಸ್ಟರ್ಸ್ ಗೆ ಅದು ಇ ಸಿಗರೇಟ್ ಅಂತೇಳಿ ಮಾತಾಡ್ತಾರೆ, ಕೆಲವರು ವೀಪಿಂಗ್ ಅಂತ ಮಾತಾಡ್ತಾರೆ. ಇನ್ನೊಂದರ ತಂಬಾಕುನ ಯೂಸ್ ಮಾಡೋದು ಅಂತ ಹೇಳಿದ್ರೆ ತಂಬಾಕುನು ಹೊಗೆ ರಹಿತ ಅಂತ ಹೇಳ್ತೀವಿ ನಾವು, ಇಂಗ್ಲಿಷ್ ಅಲ್ಲಿ ಸ್ಮೋಕ್ಲೆಸ್ ಅಂತ ಹೇಳ್ತೇವೆ. ಜಗಿಯುವುದು ಅಂತ ಹೇಳ್ತೇವೆ. ಯಾವ್ಯಾವ ತರತರವಾದ ಮಾದಕ ವಸ್ತುಗಳನ್ನು ಉಪಯೋಗಿಸ್ತಾರೆ ಅದರಲ್ಲಿ ಸ್ಟಡಿ ಮಾಡಿದಾಗ ಅರೌಂಡ್ 27 crore ಜನಗಳು ಇಂಡಿಯಾದಲ್ಲಿ ಈಗ ಧೂಮಪಾನ ಅಥವಾ ತಂಬಾಕುನ್ನು ಜಗಿಯುವುದರಿಂದ ಯೂಸ್ ಮಾಡ್ತಾ ಇದ್ದಾರೆ. ತಂಬಾಕು ಸ್ಮೋಕಿಂಗ್ ಮಾಡುವವರು, ಜಗಿಯೋರು, ಇದರ ಎರಡರಲ್ಲೂ ತಂಬಾಕುದು ತೊಂದರೆಗಳು ಶರೀರಕ್ಕೆ ಎಲ್ಲ ಅಂಗಗಳಿಗೂ ಆಗುತ್ತೆ. ಮೇಲೆಯಿಂದ ಕೆಳಗೆ, ಕೂದಲಿಂದ ಇಟ್ಕೊಂಡು ಪಾದ ತನಕನು ಎಲ್ಲ ಶರೀರದ ಅಂಗದ ಮೇಲೆ ತಂಬಾಕು ಸೇವನೆಯಿಂದ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ. ಇದನ್ನು ನೋಡಿದರೆ ಅದರಲ್ಲಿ ಮೋಸ್ಟ್ ಡೇಂಜರಸ್ ಎಲ್ಲರಿಗೂ ಗೊತ್ತಿರೋದು ಅಂತ ಹೇಳಿದ್ರೆ ಕ್ಯಾನ್ಸರ್. ವರ್ಲ್ಡ್ ಅಲ್ಲಿ ಅರೌಂಡ್ 4 ಜನ ಕ್ಯಾನ್ಸರ್ ಪೇಷಂಟ್ಸ್ ಇದ್ರೆ ಅದರಲ್ಲಿ 1 ಕ್ಯಾನ್ಸರ್ ಪೇಷಂಟ್ ತಂಬಾಕು ಯೂಸ್ ಮಾಡೋದರಿಂದಲೇ

0: 7,000 ರಾಸಾಯನಿಕಗಳು ಇರುತ್ತೆ, ಅದರಲ್ಲಿ 250 ರಾಸಾಯನಿಕದಿಂದ ಕ್ಯಾನ್ಸರ್ ಆಗುತ್ತೆ, ಅದರಲ್ಲಿ 70 ಅಂತೂ ಗ್ಯಾರಂಟಿ ಕ್ಯಾನ್ಸರ್ ಕಾಸ್ ಮಾಡುತ್ತೆ ಅಂತ ಗೊತ್ತಿರುತ್ತೆ. ಸೊ ಆ ರಾಸಾಯನಿಕಗಳು ಇರೋದ್ರಿಂದಲೇ ಎಲ್ಲರಿಗೂ ಹೇಳುದು ತಂಬಾಕು ಅನ್ನು ಸ್ಮೋಕಿಂಗ್ ಉಪಯೋಗಿಸಬಾರದು.
1: ಈ ತಂಬಾಕು ಸೇವನೆಯಿಂದ ಪರಿಣಾಮ ತುಂಬಾ ತೀವ್ರವಾಗಿರುತ್ತೆ ಅಂತ ಕೂಡ ಹೇಳಿದ್ರಿ. ಈ ತಂಬಾಕನ್ನ ಯಾರು ಹೆಚ್ಚು ಉಪಯೋಗಿಸ್ತಾರೆ ಅಂದ್ರೆ ಯಾರು ವ್ಯಸನಿಗಳಾಗ್ತಾರೆ?
0: ಯಂಗ್ಸ್ಟರ್ಸ್ ಈಗ ಇ ಸಿಗರೇಟ್ ಅಂತ ಅದನ್ನು ಯೂಸ್ ಮಾಡಿ ಅದು ಡೇಂಜರ್ ಇಲ್ಲ ಅಂತೇಳಿ ಅದರ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡ್ತಾರೆ ಸೋಷಿಯಲ್ ಮೀಡಿಯಾ ಅದರಲ್ಲೆಲ್ಲ. ಆದ್ರೆ ಅದು ಇ ಸಿಗರೇಟು ಸಿಗರೇಟ್ ಎಷ್ಟು ಮಾಡ್ತಾರೆ ಅಷ್ಟೇ ಡೇಂಜರು ಇದೆ, ಅದರಲ್ಲೂ ಸೇಮ್ ಪ್ರಾಬ್ಲಮ್ ಆಗುತ್ತೆ ತುಂಬಾ ಹೊತ್ತು ಯೂಸ್ ಮಾಡಿದ್ರೆ. ಸೊ ಅದು ಸಹ ಅಷ್ಟೇ ಡೇಂಜರ್. ಸೊ ಅದಕ್ಕೆ ನಾವು ಅದನ್ನು ಸಹ ಯೂಸ್ ಮಾಡಬಾರ್ದು. ಈಗ ನಮ್ಮಲ್ಲಿ ನಾನು ಆಗೊಂದು ಹೇಳಿದೆ 27 crore ಜನ ಯೂಸ್ ಮಾಡ್ತಾರೆ ಅಂತ ಇಂಡಿಯಾದಲ್ಲಿ, ಅದರಲ್ಲಿ ಅರೌಂಡ್ 20 crore ಬರೀ ಸ್ಮೋಕ್ಲೆಸ್ ಅಂತ ಹೇಳ್ತೀವಲ್ಲ ಜರ್ದ ಅದನ್ನು ಯೂಸ್ ಮಾಡ್ತಾರೆ, ಅದರಲ್ಲಿ ಅರೌಂಡ್ 10 crore ಅರೌಂಡ್ ಸ್ಮೋಕಿಂಗ್ ಯೂಸ್ ಮಾಡ್ತಾರೆ, ಅದರೊಂದು 30 lakh ಅರೌಂಡ್ ಎರಡನ್ನು ಯೂಸ್ ಮಾಡ್ತಾರೆ ಇದರಲ್ಲಿ ಅಡಲ್ಟ್ಸ್ ಅಲ್ಲಿ.
1: ಆದ್ರೆ ಉಪಯೋಗಿಸೋರು ಎಲ್ಲರಿಗೂ ನಾವು ವ್ಯಸನಿಗಳು ಅಂತ ಹೇಳಲ್ಲ. ಸೊ ಹಾಗಾದ್ರೆ ವ್ಯಸನಿಗಳು ಯಾರು?
0: ವ್ಯಸನಿಗಳು ಅಂತ ಹೇಳಿದ್ರೆ ನಾವು ICD-10 ಅಥವಾ ICD-11 ಈಗ ಯೂಸ್ ಮಾಡ್ತಾರೆ, ಅದು ಇಂಟರ್ನ್ಯಾಷನಲ್ ಕ್ಲಾಸಿಫಿಕೇಶನ್ ಆಫ್ ಡಿಸಾರ್ಡರ್ಸ್ 11 ಅಂತ. ಅದರಲ್ಲಿ ಕೆಲವು ಲಕ್ಷಣಗಳು ಇದ್ರೆ ಅವರು ಡಿಪೆಂಡೆಂಟ್ ಅಂತ. ಅದರಲ್ಲೂ ಅಂತ ಹೇಳಿದ್ರೆ ಯಾರಾದರೂ ತಂಬಾಕುವನ್ನು ಸೇವನೆ ಮಾಡದೇ ಇದ್ರೆ ಅವರಲ್ಲಿ ವಿಡ್ರಾವಲ್ ಸಿಂಪ್ಟಮ್ಸ್ ಅಂತ ಹೇಳ್ತೇವೆ. ಅದರಲ್ಲಿ ಇರಿಟೇಬಲ್ ಆಗುತ್ತೆ, ಸಿಟ್ಟು ಬರುತ್ತೆ, ಎದ್ದ ಕೂಡಲೇ ಎಷ್ಟು ಬೇಗ ಯೂಸ್ ಮಾಡ್ತಾರೆ ತಂಬಾಕುವನ್ನು, ಅದು ಸಿವಿಯರಿಟಿಯನ್ನು ಇಂಡಿಕೇಟ್ ಮಾಡುತ್ತೆ. ಇನ್ನಂತ ಹೇಳಿದ್ರೆ ಸಿಗರೇಟ್ ಇಲ್ಲದೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಅದು ಆ ತಕೊಂಡೇ ಅವರು ನಾರ್ಮಲ್ ಆಗಿ ಕೆಲಸ ಮಾಡಬಹುದು. ಅವ್ರು ಹೇಳ್ತಾರೆ ನನಗೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಒಂದ್ಸಲ ಸ್ಮೋಕ್ ಮಾಡಿ ಬಂದ್ಬಿಡ್ತೀನಿ, ಆಮೇಲೆ ನಾನೆಲ್ಲ ಆರಾಮಾಗಿ ಕೆಲಸ ಮಾಡಬಹುದು, ಅದು ಇನ್ನೊಂದು ಕ್ರೈಟೀರಿಯಾ. ಇನ್ನೊಂದು ಅಂತ ಹೇಳಿದ್ರೆ ಅದನ್ನು ತಗೊಳ್ತಾ ತಗೊಳ್ತಾ ಶರೀರದಲ್ಲಿ ಅಥವಾ ಬೇರೆ ತರ ಹಾನಿಗಳು ಉಂಟಾಗಬಹುದು. ಅದು ಅಂತೇಳಿ ಅದರಲ್ಲಿ ಮೋಸ್ಟ್ ಕಾಮನ್ ಹಾನಿ ಆಗುದು ಅಂತ ಹೇಳಿದ್ರೆ ಶ್ವಾಸಕೋಶದಲ್ಲಿ ಬೇಗ ಬೇಗ ನಮಗೆ ಕೋಲ್ಡ್ ಕಾಫು ಅದೆಲ್ಲ ಆಗೋದು. ಇದು 3 ಕ್ರೈಟೀರಿಯಾ ಇರುತ್ತೆ, ಇದರಲ್ಲಿ ಯಾವ್ದಾದ್ರು ಎರಡಾದ್ರೂ ಸಹ ಅವರು ವ್ಯಸನಿಗಳು.
1: ಓಕೆ,
0: ಅಂದ್ರೆ ನಾವು ಸಿಂಡ್ರೋಮ್ಸ್ ಅಂತ ಹೇಳ್ತೇವೆ, ನಿಕೋಟಿನ್ ಯೂಸ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ ನಾವು.
1: ಸಿಗರೇಟ್ ಸೇದವರಿಗೆ ನೀವು ಹೇಳಿದಂತ ಎಲ್ಲಾ ಲಕ್ಷಣಗಳು ಇರುತ್ತೆ, ವ್ಯಸನಿಗಳು ಆಗುವಂತ ಚಾನ್ಸಸ್ ಇರುತ್ತೆ. ಆದ್ರೆ ಸಿಗರೇಟ್ ಸೇದದೆ ಇರುವಂತವರಿಗೂ ಇದು ಎಫೆಕ್ಟ್ ಆಗುತ್ತೆ, ಅದು ಹೇಗೆ?
0: ಅದರಲ್ಲಿ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಇದೆ, ಥರ್ಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಇದೆ. ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತೇಳಿ ನೀವು ಬಸ್ಸಲ್ಲಿ ಹೋಗುವಾಗ ಯಾರಾದ್ರೂ ಸ್ಮೋಕ್ ಮಾಡ್ತಾ ಇದ್ದಾರೆ, ಬೀಡಿ ಸೇರ್ತಾ ಇರ್ತಾರೆ, ಆಗ ಅದರಲ್ಲಿ ಅವ್ರು ಆ ಇದರಲ್ಲಿ ಇರೋದ್ರಿಂದ ನಿಮಗೂ ಸಹ ಅದರ ರಾಸಾಯನಿಕ ಯಾವುದು ಕ್ಯಾನ್ಸರ್ ಕಾಸ್ ಮಾಡಬಹುದು ಅಥವಾ ಡೇಂಜರಸ್ ರಾಸಾಯನಿಕ ನಿಮ್ಮ ಬಾಡಿ ಒಳಗೂ ಹೋಗ್ಬೋದು, ಅದನ್ನ ನಾವು ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಹೇಳ್ತೇವೆ. ಇನ್ನೊಂದು ಥರ್ಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಹೇಳಿದ್ರೆ ಮನೇಲಿ ಸ್ಮೋಕ್ ಮಾಡುವಾಗ ನಿಮ್ಮ ಡ್ರೆಸ್ ಅಲ್ಲಿ ಎಲ್ಲಾದ್ರೂ ಅದು
1: ಧೂಳು
0: ಅದು ಹೋಗೇದ್ದು ತಂಬಾಕುದು ಪಾರ್ಟ್ ನಿಮ್ಮ ಶರೀರದಲ್ಲಿ ಯಾವ್ದಾದ್ರು ಡ್ರೆಸ್ ಅಲ್ಲಿ ಅದನ್ನ ಅಂಟ್ಕೊಂಡಿರುತ್ತಲ್ಲ, ಅದರಿಂದಲೂ ತಂಬಾಕು ರಾಸಾಯನಿಕ ಮಕ್ಕಳಿಗೂ ಅವರ ಮನೆಯವರಿಗೂ ಹೋಗ್ಬೋದು, ಅದನ್ನ ನಾವು ಥರ್ಡ್ ಹ್ಯಾಂಡ್ ಸ್ಮೋಕ್ ಅಂತ ಹೇಳ್ತೇವೆ. ಸೆಕೆಂಡ್ ಹ್ಯಾಂಡ್ ಸ್ಮೋಕು ಅಷ್ಟೇ ಡೇಂಜರ್ ಇದೆ, ಥರ್ಡ್ ಹ್ಯಾಂಡ್ ಸ್ಮೋಕು ಅಷ್ಟೇ ಡೇಂಜರ್ ಇದೆ.
1: ಈ ಸಿಗರೇಟ್ ಮತ್ತೆ ವೇಪಿಂಗ್ ಯುವ ಪೀಳಿಗೆಯಲ್ಲಿ ಹೆಚ್ಚಾಗಿದೆಯಲ್ಲ, ಇದು ಮತ್ತೆ ಜಗಿಯೋದು, ಇದು ಎರಡರ ವ್ಯತ್ಯಾಸ ಮತ್ತೆ ಎಷ್ಟು ಹಾನಿ, ಯಾವುದು ತುಂಬಾ ಹಾನಿ ಮಾಡುತ್ತೆ?
0: ಈಗ ನಾವು ಇ ಸಿಗರೇಟ್ ಅಂತ ಹೇಳ್ತೀವಲ್ಲ, ವೇಪಿಂಗ್ ಅಂತ ಹೇಳ್ತೇವೆ, ಅದ್ರಲ್ಲಿ ಯಂಗೆಸ್ಟರ್ಸ್ ಜಾಸ್ತಿ ಆಗ್ತಾ ಇದೆ, ವೇಪರ್ ಆಗಿ ಅದು ಸ್ಪ್ರೆಡ್ ಆಗುತ್ತೆ. ಸೊ ಅದರಲ್ಲೂ ಕೆಮಿಕಲ್ ಇರುತ್ತೆ. ಸೊ ಮೊದಲೇನು ಹೇಳ್ತಾ ಇದ್ರೆ ಅದು ಅಷ್ಟು ಡೇಂಜರ್ ಇಲ್ಲ ಅಂತ, ಈಗೆಲ್ಲ ಸ್ಟಡೀಸ್ ಏನ್ ಹೇಳ್ತಾ ಇದೆ ಅಂತ ಅದು ಸಹ ಡೇಂಜರ್ ಇದೆ. ಅದಕ್ಕೆ 2019 ಅಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಅದನ್ನು ಇ ಸಿಗರೇಟ್ ಅನ್ನು ಬ್ಯಾನ್ ಮಾಡಿದೆ, ಸೇಲ್ ಮಾಡುದು ಪ್ರೊಕ್ಯೂರ್ ಮಾಡುದು, ಅವರಿಗೆ ಪನಿಷ್ಮೆಂಟು ಇದೆ, ಸ್ಟ್ರಿಕ್ಟ್ ಪನಿಷ್ಮೆಂಟು ಇದೆ, ಅದನ್ನು ಯಾರು ತಗೊಳ್ಳೋದು ಅದೆಲ್ಲ ಇಲ್ಲೀಗಲ್ ಇಂಡಿಯಾದಲ್ಲಿ, ಯಾಕಂದ್ರೆ ಬ್ಯಾನ್ ಆಗೋಗಿದೆ ಇ ಸಿಗರೇಟ್ ಎಲ್ಲ. ಸೊ ಯಾರೇ ಯೂಸ್ ಮಾಡ್ತಾ ಇದ್ರು ಸಹ ಅದು ತಪ್ಪು, ಅದು ಇಲ್ಲೀಗಲ್ ಆಕ್ಟಿವಿಟೀಸ್. ಸೊ ಅದು ಸಹ ಸೇಮ್ ತಂಬಾಕು ಯಾವ ತರ ಬಾಡಿಗೆ ಎಂಟರ್ ಆಗುತ್ತೆ ಅದೇ ತರ ಅದು ಸಹ ಸೇಮ್ ಡೇಂಜರ್.
1: ಇನ್ನು ಯಾರಾದ್ರೂ ಈ ತಂಬಾಕು ವ್ಯಸನದಿಂದ ಮುಕ್ತರಾಗಬೇಕು, ಒಳ್ಳೆಯ ಜೀವನವನ್ನ ನಡೆಸಬೇಕು ಅನ್ನೋರಿಗೆ ಯಾವ ರೀತಿಯ ಮಾರ್ಗದರ್ಶನ ನೀಡಬಹುದು?
0: ಇದಕ್ಕೆ ನಮ್ಮ ಇಂಡಿಯಾದಲ್ಲೇ ಟೊಬಾಕೋ ಕ್ವಿಟ್ ಲೈನ್ ಅಂತ ಇದೆ, ಅದು 1800-11-2356 ಈ ನಂಬರಿಗೆ ಕಾಲ್ ಮಾಡಿದ್ರೆ ಅಲ್ಲಿ ಕೌನ್ಸಿಲರ್ಸ್ ಎಲ್ಲ ಇರ್ತಾರೆ. ಅದರದ್ದು ಈ ಸೆಂಟರ್ ನಮ್ಮ ನಿಮಾನ್ಸಲ್ಲೇ ಇದೆ. ಸೊ ಯಾರು ಬೇಕಾದ್ರೂ ಯಾವಾಗ್ಲೂ ಆ ಟೋಲ್ ಫ್ರೀ ನಂಬರಿಗೆ ಕಾಲ್ ಮಾಡಿದ್ರೆ ಅವರು ಯಾವಾಗ್ಲೂ ಕೌನ್ಸಿಲರ್ಸ್ ಮಾತಾಡಿ ಬೇಕಾದ್ರೆ ಅವರವರಿಗೆ ಸೈಕಾಟ್ರಿಸ್ಟಿಗೆ ತೋರಿಸಿ ಅವರಿಗೆ ಮಾತ್ರೆನೂ ಮಾಡಿಕೊಡ್ತಾರೆ, ಇಲ್ದರೆ ಕೌನ್ಸಿಲಿಂಗು ಮಾಡ್ತಾರೆ. ಸೊ ಯಾರಾದರೂ ತೊಂದರೆ ಇದ್ರೆ ಅವ್ರಿಗೆ ಅನಿಸಿದ್ರೆ ಸೊ ಅವರು ಅದಕ್ಕೆ ಕಾಲ್ ಮಾಡಿ ಮಾಹಿತಿಗಳನ್ನು ತಗೋಬಹುದು, ಏನೇನು ಮಾಡಬೇಕು, ಏನೇನು ಮಾಡಬಹುದು, ಅದು ಯಾವಾಗ ಅವರು ಡಾಕ್ಟರ್ ಹತ್ರ ತೋರಿಸ್ಕೋಬೇಕಾಗುತ್ತೆ ಎಲ್ಲದರ ಬಗ್ಗೆನೂ ಮಾಹಿತಿ ತಗೋಬಹುದು. ಅವರು ನಿಯರೆಸ್ಟ್ ಅಂದರೆ ಯಾವುದು ಪಕ್ಕದಲ್ಲಿ ಡಾಕ್ಟರ್ಗಳು ಇದ್ದಾರೆ, ಯಾವ್ಯಾವ ಸೆಂಟ್ರಿಗೆ ಹೋಗ್ಬೋದು, ಅವರೆಲ್ಲ ಅದರ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಕೊಡ್ತಾರೆ. ಅದು ಎಲ್ಲ ಲ್ಯಾಂಗ್ವೇಜಲ್ಲೂ ಇದೆ ಇಂಡಿಯಾದಲ್ಲಿ, ಅವರಿಗೆ ಬೇಕಾದ ಭಾಷೆಯಲ್ಲಿ ಅವರು ಟ್ರೀಟ್ಮೆಂಟ್ ಅನ್ನು ತಗೋಬಹುದು.
1: ಈ ತಂಬಾಕು ವ್ಯಸನಕ್ಕೆ ಯಾವ ರೀತಿಯ ಚಿಕಿತ್ಸೆಗಳಿವೆ?
0: ಅದಕ್ಕೂ ಫಾರ್ಮಕೊಲಾಜಿಕಲ್ ಇದೆ, ಅದು ಕೌನ್ಸಿಲಿಂಗ್, ಅದು ನಾನ್ ಫಾರ್ಮಕೊಲಾಜಿಕಲ್, ಅದು ಕೌನ್ಸಿಲಿಂಗ್, ಎರಡೂ ಇದೆ. ಅದರಲ್ಲಿ ನಾವು ಒಂದಂದರೆ ಅದನ್ನು ಸೇಫ್ ಆಗಿ ನಿಕೋಟಿನ್ ಇರುವ ಗಮ್ಸ್ ಪ್ಯಾಚ್

0: ಆಗಿಲ್ಲ ಅಂದ್ರೆ ನಾವು ಪುನಃ ಪುನಃ ಹೋಗ್ತೇವೆ. ಸೊ ಅದಕ್ಕೆ ಕೌನ್ಸಿಲಿಂಗು ಅಷ್ಟೇ ಮುಖ್ಯ. ಕೆಲವರು ಹೇಳ್ತಾರೆ ನಾನೀಗ ತಂಬಾಕು ಬಿಟ್ರೆ ನನಗೇನ ತೊಂದರೆ ಕಮ್ಮಿ ಆಗುತ್ತಾ ಅಂತ. ಅದಕ್ಕೂ ಸ್ಟಡೀಸ್ ಇದೆ. 15-20 ಮಿನಿಟ್ ಅಲ್ಲಿ ಬಿಟ್ರು ಸಹ ನಿಮ್ಮ ಬಿ ಪಿ, ಹಾರ್ಟ್ ರೇಟ್ ಎಲ್ಲ ಕಮ್ಮಿ ಆಗೋಗುತ್ತೆ. ಅದೇ ನೀವು 1-9 ತಿಂಗಳು ಬಿಟ್ರೆ ನಿಮ್ಮದು ಶ್ವಾಸಕೋಶದಲ್ಲಿ ಏನಂತ ಕೆಮ್ಮು, ಶ್ವಾಸಕೋಶದಲ್ಲಿ ಫಂಕ್ಷನ್ಸ್ ಮಾಡ್ಲಿಕ್ಕೆ ಅಷ್ಟು ತೊಂದರೆ ಇರೋದು, ಅದೆಲ್ಲ ಇಂಪ್ರೂವ್ ಆಗೋಗುತ್ತೆ. ಅದೇ 5-10 ವರ್ಷ ಬಿಟ್ರೆ ನಿಮ್ದು ಸ್ಟ್ರೋಕ್ ಅಥವಾ ಹಾರ್ಟ್ ಅಟ್ಯಾಕ್ ಅದರ ಚಾನ್ಸಸ್ ಕಮ್ಮಿ ಆಗೋಗುತ್ತೆ, ಅರ್ಧಕ್ಕಿಂತ ಜಾಸ್ತಿ. ಅದೇ 10-15 ವರ್ಷ ಬಿಟ್ರೆ ಕ್ಯಾನ್ಸರ್ ಚಾನ್ಸಸ್ ನಾರ್ಮಲ್ ಪಾಪ್ಯುಲೇಷನ್ ಆಗಿರುತ್ತೆ, ಅಷ್ಟೇ ಆಗೋಗುತ್ತೆ. ಬಿ ಪಿ ಎಲ್ ಕಾರ್ಡ್ ಇದ್ರೆ ಅವರಿಗೆ ಫ್ರೀ ಆಗುತ್ತೆ, ಅಲ್ಲಿ ಮಾತ್ರೆಗಳು ಫ್ರೀ ಆಗಿರುತ್ತೆ ಸಿಗುತ್ತೆ, ಗಮ್ಸ್ ಅಥವಾ ಅದು ಪ್ಯಾಚ್ ಅಂತ ಹೇಳ್ತಾರೆ ಅದೆಲ್ಲ ಫ್ರೀ ಆಗಿ ಸಿಗುತ್ತೆ. ಮತ್ತೆ ಎಲ್ಲರಿಗೆ ಎಷ್ಟು ಅದು ತುಂಬಾ ಕಾಸ್ಟ್ಲಿ ಇಲ್ಲ. ಸಿಗರೇಟಿಗೆ ಎಷ್ಟು ಕಾಸ್ಟ್ಲಿ ಇದ್ರು ಸ್ಮೋಕ್ ಮಾಡೋದ್ರಿಂದ ಅಥವಾ ಯೂಸ್ ಮಾಡೋದ್ರಿಂದ ಎಷ್ಟು ಖರ್ಚಾಗುತ್ತೆ ಅದಕ್ಕಿಂತ ಕಮ್ಮಿಯೇ ಆಗುತ್ತೆ.
1: ಡಾಕ್ಟರ್, ಇಷ್ಟೆಲ್ಲ ನಮ್ಮ ಯುವ ಪೀಳಿಗೆಗೆ, ನಮ್ಮ ಸಾರ್ವಜನಿಕರಿಗೆ ಮಾಹಿತಿಯನ್ನ ನೀಡ್ತಾ ಇದ್ದೀರಾ. ವ್ಯಸನಿಗಳು ಯಾರಾದ್ರೂ ಇದ್ದರೆ ಖಂಡಿತವಾಗಿ ಸೆಂಟರ್ಗೆ ಬಂದು ಅವರು ನಿವಾರಣೆಯನ್ನ ಮಾಡ್ಕೊಳ್ಬಹುದು, ಸಮಸ್ಯೆಯನ್ನ ಹೇಳ್ಕೊಂಡು ಪರಿಹಾರವನ್ನ ಪಡ್ಕೊಳ್ಬಹುದು ಅಂತ ಕೂಡ ಹೇಳ್ತಾ ಇದ್ರ. ಕೊನೆಯದಾಗಿ ಕಾರ್ಯಕ್ರಮದಲ್ಲಿ ನಿಮ್ಮ ಸಂದೇಶ.
0: ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈಗಿನ 2020-26 ಇದ್ದು, ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅದು ಅವತ್ತು ಯಾವಾಗಲೂ ಒಂದೊಂದು ಥೀಮ್ ಕೊಡುತ್ತೆ. ಈ ಥೀಮ್ ಅಲ್ಲಿ ಇಟ್ ಇಸ್ ಪರ್ಟಿಕ್ಯುಲರ್ಲಿ ಫಾರ್ ಇ ಸಿಗರೇಟ್ಸ್ ಅಂಡ್ ಅವರು ಹೇಳ್ತಾ ಇರೋದು ಯಾಕಂತ ಹೇಳಿ, ಅಡೋಲೆಸೆಂಟ್ ಅನ್ನು ಟೊಬ್ಯಾಕೋ ಲಾಬಿ ಅಟ್ರಾಕ್ಟ್ ಮಾಡ್ಲಿಕ್ಕೆ ಅದನ್ನು ಅವರು ಸೋಷಿಯಲ್ ಮೀಡಿಯಾ ಅದರಲ್ಲಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಇ ಸಿಗರೇಟ್ ಇಸ್ ಹೆಲ್ತಿಯರ್ ಕಂಪೇರ್ ಟು ಸ್ಮೋಕಿಂಗ್ ಅಂಡ್ ಅದನ್ನೆಲ್ಲ. ಸೊ ಅದೆಲ್ಲ ಕರೆಕ್ಟ್ ಆದ ಮೆಸೇಜಿಂಗ್ ಅಲ್ಲ. ಇಟ್ ಈಸ್ ಆಸ್ ಡೇಂಜರ್ ಆಸ್ ಸಿಗರೇಟ್, ಬೀಡಿ, ಜರ್ದ. ಅದರೊಟ್ಟಿಗೆ ಅವ್ರು ಏನ್ ಹೇಳ್ತಾ ಇರೋದು, ಯಂಗ್ಸ್ಟರ್ಸ್ ಅನ್ನು ಅಟ್ರಾಕ್ಟ್ ಮಾಡ್ಲಿಕ್ಕೆ ಅವ್ರು ಏನ್ ಮಾಡ್ತಾರೆ, ಅದನ್ನು ಫ್ಲೇವರ್ಡ್ ಅಂತ ಇದು ಮಾಡ್ತಾರೆ, ಇನ್ನೊಂದು ಇ ಸಿಗರೇಟ್ ಅಂತ ಅದನ್ನು ಪ್ರಮೋಟ್ ಮಾಡ್ತಾರೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರನ್ನು ಎನ್ಕರೇಜ್ ಮಾಡ್ತಾರೆ, ಸೊ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅವರಿಗೆಲ್ಲ ಅಡ್ವರ್ಟೈಸ್ ಪ್ರಕಾರ. ಮತ್ತೆ ಇನ್ನೊಂದು ಮೂರನೇದು ಅವ್ರು ಮಾಡೋದು ಅಂತ ಹೇಳಿದ್ರೆ ಅದನ್ನು ಮೋರ್ ಅಟ್ರಾಕ್ಟಿವ್, ಕಲರ್ಫುಲ್ ಮಾಡ್ತಾರೆ. ಅಂದ್ರೆ ಕಲರ್ಫುಲ್ ಮಾಡಿದಾಗ ಯಂಗ್ಸ್ಟರ್ಸ್ ಅಟ್ರಾಕ್ಟ್ ಆಗ್ತಾರೆ, ಅದನ್ನು ಯೂಸ್ ಮಾಡ್ಲಿಕ್ಕೆ ತಗೊಂಬರ್ತಾರೆ ಅಂತ ಹೇಳಿದ್ರೆ ಅವರನ್ನು ಪ್ಯಾಕೇಜಿಂಗ್ ಆ ತರ ಮಾಡಿ ಅದನ್ನು ಅಟ್ರಾಕ್ಟ್ ಮಾಡ್ತಾರೆ. ಸೊ ಅದಕ್ಕೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈ ಸಲ ಅದಕ್ಕೆ ವಿ ಹ್ಯಾವ್ ಟು ಕೌಂಟರ್ ದ ಮೆಸೇಜಿಂಗ್ ಬೈ ದ ಇಂಡಸ್ಟ್ರಿ ಟು ಅಟ್ರಾಕ್ಟ್ ದ ಯಂಗರ್ ಪಾಪ್ಯುಲೇಷನ್ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಸೊ ದ WHO ಥೀಮ್ ಅಂತ ಹೇಳಿದ್ರೆ ಕೌಂಟರಿಂಗ್ ದ ನಿಕೋಟಿನ್ ಅಂಡ್ ಟೊಬ್ಯಾಕೋ ಅಡಿಕ್ಷನ್.
1: ಸೊ ಕೇಳಿದ್ರಲ್ಲ ಕೇಳುಗರೆ, ತಂಬಾಕು ಅದು ವಿಷಕಾರಿ ಅನ್ನೋದು ಎಲ್ರಿಗೂ ಗೊತ್ತಿದೆ. ತಂಬಾಕು ಸೇವನೆಯಿಂದ ಕ್ಯಾನ್ಸರ್ ಕೂಡ ಬರುತ್ತೆ. ಹಾಗಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಒಳ್ಳೆಯ ಮೆಸೇಜ್ ಅನ್ನ ಕೊಟ್ಟಿದೆ, ಥೀಮ್ ಅನ್ನ ಕೊಟ್ಟಿದೆ. ನಮ್ಮ ಯುವ ಪೀಳಿಗೆ ಯಾವುದೇ ತಂಬಾಕು ಪದಾರ್ಥಗಳಿಗೆ, ಆಮಿಷಗಳಿಗೆ ಒಳಗಾಗದಂತೆ, ಆವರಿಸಿಕೊಳ್ಳದಂತೆ ನೋಡ್ಕೊಂಡು ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಈ ಒಂದು ಒಳ್ಳೆಯ ಮೆಸೇಜ್ ಥೀಮ್ ಅನ್ನ ಕೊಟ್ಟಿದೆ ಈ ವರ್ಷ. ಇನ್ನು ವ್ಯಸನಿಗಳು ತಮ್ಮ ವ್ಯಸನವನ್ನ, ಚಟವನ್ನ ಬಿಡಬೇಕು ಅನ್ನೋದಾದ್ರೆ ಟೋಲ್ ಫ್ರೀ ಸಂಖ್ಯೆಯನ್ನ ಸಂಪರ್ಕಿಸಿ ಮಾಹಿತಿಯನ್ನ ಪಡೆಯಬಹುದು ಹಾಗೂ ಸಲಹೆಯನ್ನ ಪಡೆಯಬಹುದು. ಟೋಲ್ ಫ್ರೀ ಸಂಖ್ಯೆ 1800112356. ನಿಮ್ಹಾನ್ಸ್ ಯಾವುದೇ ಹತ್ತಿರದ ಸೆಂಟರ್ನ ಕಾಲ್ ಮಾಡಿ ನಿಮ್ಮ ಭಾಷೆಯಲ್ಲೇ ನಿಮ್ಮ ಸಮಸ್ಯೆಯನ್ನ ಹೇಳಿಕೊಂಡು ಪರಿಹಾರವನ್ನ ಪಡ್ಕೊಳ್ಬಹುದು ಅಂತ ತಿಳಿಸಿದ್ರು ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದ.
2: ತಂಬಾಕು ವ್ಯಸನ ನಿವಾರಣಾ ಕೇಂದ್ರ, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಮತ್ತು ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
3: ದುಶ್ಚಟಗಳು ನಿಮ್ಮ ಜೀವಕ್ಕೆ ಮಾರಕವಾಗಬಹುದು. ಧೂಮಪಾನ, ಮದ್ಯಪಾನ ಮತ್ತು ಮಾದಕ ವಸ್ತುಗಳ ಸೇವನೆಯಿಂದ ದೂರವಿರಿ. ಮೈ ಮೇಲೆ ದೇವರು ದೆವ್ವ ಬರುವುದು ಮಾನಸಿಕ ಒತ್ತಡದ ಲಕ್ಷಣ ಇರಬಹುದು. ಕೂಡಲೇ ಹತ್ತಿರದ ಆರೋಗ್ಯ ಕೇಂದ್ರಗಳಲ್ಲಿ ಚಿಕಿತ್ಸೆ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದಿಂದ ಪ್ರಕಟಣೆ.
4: ಮನೋಚಿಂತನ, ಮನಸ್ಸಿನ ಮಂಥನ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
5: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
6: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
7: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
6: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ

0: ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
1: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ವಿಷಯಾಧಾರಿತ ಪ್ರಸ್ತುತಿಯೊಂದಿಗೆ ಚಿತ್ರಗೀತೆಗಳು,
1: ಮಾತು ಮಾಹಿತಿ, ಹಾಡುಗಳ ಪಯಣ ಸಿರಿಗಂಧದಲ್ಲಿ.
2: ಗುಡಿ ಚಂದದ ಗುಡಿ ಶ್ರೀಗಂಧದ ಗುಡಿ.
0: ಪ್ರತಿದಿನ ರಾತ್ರಿ 7:45 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಆಕಾಶವಾಣಿ ಬೆಂಗಳೂರು. ಇನ್ನೀಗ ಕೆಲವು ಪ್ರಕಟಣೆಗಳು.
1: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನಾನು ನಿಮ್ಮ ಆಕಾಶವಾಣಿ
3: ಸಂಗೀತವೇ ನನ್ನ ದೇವರು, ಚಪ್ಪಾಳೆ ನನ್ನ ಉಸಿರು.
2: ನಂಗೀಗ 90ರ ಸಂಭ್ರಮ.
3: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು.
2: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು.
3: ಹೊರತಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.
2: ಗಾಂಧಿ, ಸುಭಾಷರು, ನೆಹರು, ಅಂಬೇಡ್ಕರರು, ಕುವೆಂಪು, ಟ್ಯಾಗೂರರು, ಬೇಂದ್ರೆ, ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು.
4: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ ನಾನು. ನನಗೆ ನಾನು ದೇವರು ಕಂಡಿದ್ದೀನಿ, ನೀವೆಲ್ಲ ಒಪ್ಪುಗೊತ್ತೀರ ಅಂತ ಹೇಳಿ. ಅವರುಗಳಿಗೆಲ್ಲ ಆಶ್ಚರ್ಯ, ಏನು ಹೇಳಕ್ಕಾಗಲ್ಲ, ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ. ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ ನನ್ನ ದೇವರುಗಳೆಲ್ಲ.
2: ಸಂಗೀತಕ್ಕೆ ತವರಂತೆ ನಾನು, ಮನೆ ಮನೆಯ ಗಡಿಯಾರ ನಾನು, ಮಕ್ಕಳಿಗೆ ಮಾಹಿತಿ, ಹಿರಿಯರಿಗೆ ಸಾರಥಿ, ರೈತರಿಗೆ ಮಿತ್ರ, ಸೈನಿಕರಿಗಂತೂ ಆಪ್ತ ಮಿತ್ರ. ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ.
5: ಹೀಗೆ ಸಾಗಲಿ ನಮ್ಮ ಪಯಣ, ಹಾಡಿನಲ್ಲಿ ಸರಳ ಗಗನ.
2: ನಿಮ್ಮ ಸಂಗಾತಿ ಈಗ 90ರ ಕಿಶೋರನು, ನಿಮ್ಮ ಆಕಾಶವಾಣಿ ನಾನು.
6: ಜೀವ

0: ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತೋ. ಎಷ್ಟ್ ಸಲ ಕರಿತೀಯಾ? ಬರ್ತೀನಿರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.

0: ಅಮ್ಮ ಅಮ್ಮ
1: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
0: ಏನಮ್ಮ ಹಾಗ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ

0: ಮಾಡಿದೀಯ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
2: ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಆಲಿಸಿದಿರಿ. ಸಮಯ ಸರಿಯಾಗಿ 6:05. ಇನ್ನು ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ

ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳನ್ನು ಮುನ್ನೋಟವನ್ನು ಕೇಳುವಿರಿ. ಈ ಸಂಜೆ 6:15 ಕನ್ನಡ ರತ್ನ ಭಂಡಾರ, 6:30 ಅವಲೋಕನ, 6:51 ಕೃಷಿ ರಂಗ, ಅನುವಂಶಿಕ ತಳಿಗಳು ಮತ್ತು ಅವುಗಳ ಉಪಯೋಗ ಕುರಿತು ಡಾಕ್ಟರ್ ಪ್ರಿಯದರ್ಶಿನಿ ಕೆಎಸ್ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ, ನಂತರದಲ್ಲಿ ಜನಪದ ಸಂಗೀತ, ಗುಬ್ಬಿ ತಾಲೂಕು ಮಾದೇನಹಳ್ಳಿ ಶಾಂತಲಿಂಗಪ್ಪ ಮತ್ತು ಸಂಗಡಿಗರಿಂದ ಚಿಟ್ ಮೇಳ ವಾದನ, 7:45 ಸಿರಿಗಂಧ. ಒಂಬತ್ತು ಭಾವಗೀತೆಗಳು ಶಶಿಕಲಾ ವೈ ಅವರಿಂದ, 9:30 ಕರೆಂಟ್ ಅಫೈರ್ಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ, 10:00 ಕನ್ನಡ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಚಂದ್ರಶೇಖರ್ ಕಲ್ಯಾಣರಾಮನ್ ಅವರ ಹಾಡುಗಾರಿಕೆ, 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್. ಇದುವರೆಗೂ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಮುನ್ನೋಟವನ್ನು ಕೇಳಿದರೆ, ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಎನ್ ಪ್ರಕಾಶ್ ಅವರಿಂದ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆಗಳು, 6:45 ಕಾನೂನು ಅರಿವಿನ ಸರಣಿ ನ್ಯಾಯವಾಣಿ ಪ್ರಸಾರವಾಗಲಿದೆ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ, 6:50 ರೈತರಿಗೆ ಸಲಹೆ, 7:15 ಎನ್ ಅಪರ್ಣಾ ಅವರು ಹಾಡಿರುವ ಭಾವಗೀತೆಗಳು, 7:45 ಚಿತ್ರಗೀತೆಗಳು, 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಗಲಿದೆ. ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೊ, 8:35 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ, 9:05 ಗೀತ ಪಲ್ಲವ, 9:30 ಗಾನಗಂಗೆ, 10:30 ಸುನೇರೆ ಪಲ್, 11:00 ಸವಿ ನೆನಪು, 11:30 ಸ್ಟಾಂಪ್ಡ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ, 12:05 ವನಿತಾ ವಿಹಾರ, 12:35 ಆರೋಗ್ಯ ಸಂಚಿಕೆ, ಕೀಲು ನೋವಿನ ಕಾರಣಗಳು ಹಾಗೂ ಕೀಲು ಮರುಜೋಡಣೆ ಚಿಕಿತ್ಸೆಯ ಕುರಿತು ರಾಯಚೂರಿನ ಎಲುಬು ಮತ್ತು ಕೀಲು ತಜ್ಞರಾದ ಡಾಕ್ಟರ್ ಹರೀಶ್ ಮೂರ್ತಿ ಅವರೊಡನೆ ಸಂದರ್ಶನ, ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ, ರಾಯಚೂರು ಕೇಂದ್ರದ ಕೊಡುಗೆ, 1:00 ಪ್ರಗತಿಪಥ, ಪ್ರಧಾನಮಂತ್ರಿ ಜನಧನ್ ಯೋಜನೆ ಕುರಿತು ಸಂಭಾಷಣೆ, ಭಾಗವಹಿಸುತ್ತಾರೆ ಪಿಎಂ ಜಗದೀಶ್ ಮತ್ತು ಕೆಎನ್ ಸಂತೋಷ್, ಮಡಿಕೇರಿ ಕೇಂದ್ರದ ಕೊಡುಗೆ, 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಸ್ ಶಂಕರನಾರಾಯಣ, 2:40 ಚಿಲ್ಡ್ರನ್ಸ್ ಆರ್ ಲಯದ ಸೊಬಗು ಮತ್ತು ಯುವ ನೃತ್ಯಗಾರ ಶೌರ್ಯ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಆಶಾ, 3:00 ಗುಲ್ಮೋಹರ್, ನಾಳೆ ಸಂಜೆ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:30 ವಿಜ್ಞಾನದ ಮುನ್ನಡೆ ಡಾಕ್ಟರ್ ದೀಪಾ ಎಂಬಿ ಅವರಿಂದ, 6:51 ಕೃಷಿ ರಂಗ, ನಾಳಿನ ಕೃಷಿ ರಂಗದಲ್ಲಿ ಅಡಿಕೆ ಆಧಾರಿತ ಕೃಷಿಯ ಕುರಿತು ಡಾಕ್ಟರ್ ಬಿ ನಾರಾಯಣ ಸ್ವಾಮಿ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ, ನಂತರದಲ್ಲಿ ಜನಪದ ಸಂಗೀತ, ದೊಡ್ಡಬಳ್ಳಾಪುರ ತಾಲೂಕು ಅಂತರಹಳ್ಳಿ ಮುನಿಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಭಾನೆ ಪದ ಕೇಳುವಿರಿ. 8:00 ಸಿರಿ

ಸಂಧ 9:15 ಶ್ರೀನಿವಾಸ್ ಕೆ ಸವಾಯ್ ಅವರು ಹಾಡಿರುವ ಭಾವಗೀತೆಗಳು, 9:30 ಯುವ ವಾಣಿ, 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಭಾತ್ ಮುಖ್ಯೋಪಾಧ್ಯಾಯ್ ಅವರಿಂದ ಸಂತೂರ್ ವಾದನ ಕೇಳುವಿರಿ. ಇದುವರೆಗೂ ಇಂದು ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟವನ್ನು ಆಲಿಸಿದಿರಿ.

0: ಸಮಯ 6:15 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕನ್ನಡ ಚಿತ್ರಗೀತೆಗಳ ಸಾಹಿತ್ಯಕ್ಕೆ ಕವಿ ಸಾಹಿತ್ಯದ ಮೆರುಗು ತಂದು ಚಿತ್ರಗೀತೆಗಳು ಕವನಗಳೇ, ಅದು ಒಂದು ವಿಶಿಷ್ಟ ಪ್ರಕಾರದ ಕಾವ್ಯವೇ ಅಂತ ಹೇಳಿದವರು ವಿಜಯನಾರಸಿಂಹ. ಮೂಲತಃ ಮಂಡ್ಯದವರು. ಕುವೆಂಪು, ಪೋತಿ ನರಸಿಂಹಾಚಾರ್, ಗೋಪಾಲಕೃಷ್ಣ ಅಡಿಗರಿಂದ ಪ್ರಭಾವಿತರಾಗಿದ್ದವರು. ಪತ್ರಕರ್ತರಾಗಿದ್ದರು. ಪುಟ್ಟಣ ಕಣಗಾಲ್ ಅವರ ಬಹುತೇಕ ಚಿತ್ರಗಳಿಗೆ ಸಾಹಿತ್ಯ ಒದಗಿಸಿದರು. ಭಕ್ತಿಗೀತೆಗಳ ಆಲ್ಬಂಗಳಿಗೂ ಕೂಡ ಅವರು ಸಾಹಿತ್ಯ ಬರೆದರು. ವಿಜಯನಾರಸಿಂಹ ಅವರ ಗೀತೆಗಳನ್ನು ನಾವು ಕೇಳಿದ್ದೀವಿ, ಅವರ ಧ್ವನಿಯನ್ನ ಕೇಳೋಣ ಇವತ್ತಿನ ರತ್ನ ಭಂಡಾರದಲ್ಲಿ.
2: ಮೈಸೂರಿನ ವಾತಾವರಣ ಎಂಥವರಿಗೂ ಸಂಗೀತ ಮತ್ತು ಸಾಹಿತ್ಯಕ್ಕೆ ಪ್ರೋತ್ಸಾಹದ ಕೇಂದ್ರ, ಬಹಳ ಒಳ್ಳೆ ಸ್ಫೂರ್ತಿ ಉಂಟಾಗುತ್ತೆ. ಸಂಗೀತಗಾರರಂತೂ ನಾವು ಕೇಳಿದ ಆ ಸಂಗೀತಗಾರರು ಆ ಸಂಗೀತ ಸುದ್ದೆ ಇವತ್ತು ಯಾಕೋ ನಶಿಸೋಗಿದೆ ಅಂತಂದ್ಬಿಟ್ಟು ನಮಗೆ ನಿಜವಾಗಿ ದುಃಖವಾಗುತ್ತೆ. ಸಂಗೀತ ಮತ್ತು ಸಾಹಿತ್ಯದ ಎರಡರ ಒಂದು ಓತಪ್ರೋತವಾದಂಥ ಒಂದು ಸಂಗಮ ನಾವು ರಂಗಭೂಮಿ, ಅಲ್ಲಿನ ಸಂಗೀತ, ಸಂಗೀತದ ಕ್ಷೇತ್ರ, ಅದಕ್ಕೆ ಅಂದರೆ ನಿಸ್ವಾರ್ಥವಾಗಿ ಕೇವಲ ಮೋಕ್ಷಗಾಮಿಗಳು ಅಂತಲೇ ಹೇಳ್ಬೋದು. ಅಂಥ ಮಹಾಮಹಾ ಸಂಗೀತಗಾರರು ಅವಾಗ ಅಲ್ಲಿ ಹಾಡ್ತಾಯಿದ್ರು, ಅದನ್ನು ನಾವು ಕೇಳಿದ್ವಿ. ನಾಲ್ವಡಿ ಕೃಷ್ಣರಾಜ ಒಡೆಯರಂಥ ಸಂಗೀತ ಪ್ರಿಯರು ಮಹಾರಾಜರಾಗಿ ಸಂಗೀತಗಾರರಿಗೂ ಸಾಹಿತಿಗಳಿಗೂ ಅನೇಕ ದೃಷ್ಟಿಯಿಂದ ಆಗ ಪ್ರೋತ್ಸಾಹ ಕೊಡ್ತಾಯಿದ್ರು. ನಮಗೆ ನಮ್ಮ ಹತ್ತಿರದಲ್ಲೇ ಅಂದರೆ ನಮ್ಮ ಸುತ್ತಮುತ್ತಲ ಅಂದರೆ ನಮ್ಮ ಮನೆ ಹತ್ತಿರದಲ್ಲೇ ಇದ್ದವರು ಅಂತಂದರೆ ಗೋಪಾಲಕೃಷ್ಣ ಅಡಿಗ. ಈ ಎಲ್ಲ ಮಹನೀಯರ ಒಂದು ಸತ್ಸಂಗದಿಂದ ನಾನು ಬರೀತಾನೂ ಇದ್ದೆ, ಸಂಗೀತದಲ್ಲಿ ನನಗೆ ಅಭಿರುಚಿನೂ ಇತ್ತು. ನಮ್ಮ ಅಣ್ಣಂದರು ಕೃಷ್ಣಶಾಸ್ತ್ರಿಗಳು ಮತ್ತು ರಾಮಚಂದ್ರ ಶಾಸ್ತ್ರಿಗಳು ಅಂತ, ಅವರು ಸಿನಿಮಾದಲ್ಲೂ ಪ್ರಸಿದ್ಧರು ಮತ್ತು ನಾಟಕ ರಂಗದಲ್ಲೂ ಪ್ರಸಿದ್ಧರು. ಅವರ ಒಂದು ಪ್ರೇರಣೆ ಮತ್ತು ಅವರ ಪ್ರೋತ್ಸಾಹದಿಂದ ನನಗೆ ಸಿನಿಮಾ ರಂಗಕ್ಕೆ ನೆಂಟು ಉಂಟಾಯಿತು. ನನಗೆ ಬಹಳ ಅಂದರೆ ಮಡಿವಂಥ ಭಾವನೆ ನನ್ನಲ್ಲಿತ್ತು. ನಾನು ಸಿನಿಮಾಗೆ ಬರೆದ್ರೆ ನನ್ನ ಸಾಹಿತ್ಯ ಕಲುಷಿತವಾಗುತ್ತೆ ಏನೋ ಅನ್ನೋ ಒಂದು ಭಾವನೆಯೂ ಕೂಡ ನನಗಿತ್ತು. ಆದರೆ ನಮ್ಮ ಅಣ್ಣ ರಾಮಚಂದ್ರ ಶಾಸ್ತ್ರಿಗಳವರು ಹೇಳಿದ್ರು, ನೀನು ಸಿನಿಮಾ ರಂಗಕ್ಕೆ ಬಂದು ನೋಡು, ನಿನಗೆ ಗೊತ್ತಾಗುತ್ತೆ. ಸುಮ್ಮನೆ ದೂರದ ಬೆಟ್ಟ ನುಣ್ಣಗೆ ನಾವು ಕಾಣೋದಿಲ್ಲ, ಅದು ಹೊನ್ನು ನಮ್ಮ ಸಾಹಿತ್ಯ ಚೆನ್ನ ಭಾವನೆ ಬಿಟ್ಬಿಡು ಅಂತಂದ್ಬಿಟ್ಟು ಹೇಳಿ ಸಿನಿಮಾ ರಂಗಕ್ಕೆ ಕರೆಸಿ ನನ್ನ ಕೈಲಿ ಮೊದಲೇದಾಗಿ ಅವರು ಡಬ್ಬಿಂಗ್ ಪಿಕ್ಚರ್ಗೆ ಬರೆಯೋದಕ್ಕೆ ಅವರು ಹೇಳಿಕೊಟ್ರು, ನಾನು ಬರೆದೆ. ಅದಾದಮೇಲೆ ನನಗೆ ಸಾಹಿತ್ಯ ಯಾವ ರೀತಿ ಕಲುಷಿತವಾಗದೇ ಇರೋ ಹಾಗೆ ನಮ್ಮದೇ ಆದ ರೀತಿಯಲ್ಲಿ ಚಿತ್ರರಂಗದಲ್ಲಿ ಒಳ್ಳೆಯ ಸಾಹಿತ್ಯ ಕೊಡೋಕೆ ಸಾಧ್ಯ ಅನ್ನೋದನ್ನ ನಾನು ನನ್ನ ಮೊದಲನೇ ಚಿತ್ರದಿಂದ ಕಂಡುಕೊಂಡೆ. ಅದು ನನ್ನ ಮೊದಲನೇ ಚಿತ್ರ ಓಹಿಲೇಶ್ವರ. ಈ ದೇಹದಿಂದ ದೂರನಾದೆ ಅನ್ನೋದು ಮೊದಲೇ ಮನೇಲಿ ಕೂಡ ಹಾಡ್ತಾ ಇದ್ದಂಥ ಆಗಿನ ಕಾಲದ ಒಂದು ಬಹಳ ಒಳ್ಳೆ ಜನಪ್ರಿಯ ಗೀತೆ ಆಯಿತು. ಅಂದಿನಿಂದ ನನ್ನ ಸಾಹಿತ್ಯ ರಂಗದ ಒಂದು ಕೃಷಿ ಚಿತ್ರರಂಗದಲ್ಲೂ ಪ್ರಾರಂಭ ಆಯಿತು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಕೇಳಿದ ಧ್ವನಿ ಖ್ಯಾತ ಚಿತ್ರ ಸಾಹಿತಿ ವಿಜಯನಾರಸಿಂಹ ಅವರದು. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಆಕಾಶವಾಣಿ ಸಮಯ ಸರಿಯಾಗಿ 6:20 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: ಪಿಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾ. ಆದೌ ಮುಖ್ಯ ವಾರ್ತಾಃ. ಗೃಹಮಂತ್ರಿ ಅಮಿತ್ ಶಾಹಃ ಮಾದಕ ದ್ರವ್ಯಾನಾಂ ವಿರುದ್ಧಂ ಸಂಯುಕ್ತ ಸಂಘರ್ಷಸ್ಯ ಆಹ್ವಾನಂ ಕೃತವಾನ್. ತೇನ ಪ್ರತಿಪಾದಿತಂ ಯತ್ ಮಾದಕ ದ್ರವ್ಯಾನಾಂ ವಿಭೀಷಿಕಾ ರಾಷ್ಟ್ರೀಯ ಸುರಕ್ಷಾಯಾಃ ಯೂನಾಂ ಭವಿಷ್ಯಸ್ಯ ಕೃತೆ ಚ ಸಂಕಟಂ ಜನಯತಿ. ಅಯೋಧ್ಯಾಯಾಃ ರಾಮ ಮಂದಿರ ದಾನ ರಾಶಿ ಸ್ಥೇಯ ಪ್ರಕರಣೇ ಅಷ್ಟೌ ಜನಾಃ ನಿಗಡಿತಾಃ. ಪೆಕ್ ಸಿಲಿಕಾ ಸಂಧೌ ಕೃತ್ರಿಮ ಬುದ್ಧಿಮತ್ತಾ ಆಪೂರ್ತಿ ಶೃಂಖಲಾಯೈ ಭಾರತೇನ ಸಹ ಚತುಃತ್ರಿಂಶತ್ ದೇಶಾನಾಂ ಹಸ್ತಾಕ್ಷರಂ ಜಾತಂ. ಮೊಹರಂ ಪರ್ವಣಿ ಪ್ರಧಾನಮಂತ್ರಿಣಾ ಹಜರತ್ ಇಮಾಂ ಹುಸೇನಸ್ಯ ತ್ಯಾಗಾಃ ಸಂಸ್ಮೃತಾಃ. ಅಪಿ ಚ ಕ್ರೀಡಾವಾರ್ತಾಸು ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಪ್ರತಿಯೋಗಿತಾಯಾಂ ಭಾರತಸ್ಯ ಯುವಾ ಕ್ರೀಡಕಃ ರೌನಕ್ ಚೌಹಾನಃ ಚೀನೀ ತಾಯ್ಪೇ ಕ್ರೀಡಕಂ ಚೌ ತಿಯೆನ್ಚೇನ್ ಇತ್ಯಮುಂ ಪರಾಜಿತ್ಯ ಪ್ರಾಗುಪಾಂತ್ಯ ಚಕ್ರಂ ಪ್ರಾವಿಶತ್. ಅಥ ವಾರ್ತಾಃ ವಿಶದೀಕೃತ್ಯ. ಗೃಹಮಂತ್ರಿಣಾ ಅಮಿತ್ ಶಾಹೇನ ಅದ್ಯ ಮಾದಕ ದ್ರವ್ಯಾನಾಂ ವಿರುದ್ಧಂ ಸಂಯುಕ್ತ ಸಂಘರ್ಷಸ್ಯ ಆಹ್ವಾನಂ ವಿಹಿತಂ. ಮಾದಕ ದ್ರವ್ಯಾನಾಂ ಪ್ರಕೋಪಃ ರಾಷ್ಟ್ರೀಯ ಸುರಕ್ಷಾಯೈ ಸಾಮಾಜಿಕ ಸ್ಥಿರತಾಯೈ ಆರ್ಥಿಕ ಹಿತಾಯ ಯೂನಾಂ ದೇಶಸ್ಯ ಚ ಭವಿಷ್ಯಾಯ ಭಯಂ ಜನಯತಿ. ಸಹ ಆಧ್ಯಾತ್ಮಿಕ ನೇತೃಭ್ಯಃ ಯುವಭ್ಯಃ ಮಾತೃಭ್ಯಃ ಅಸ್ಯ ಸಂಘರ್ಷಸ್ಯ ಕೃತೆ ಏಕಸ್ಮಿನ್ ಮಂಚೇ ಆಗತ್ಯ ಕಾರ್ಯಂ ಕರ್ತುಂ ಚ ಆಗ್ರಹಂ ಅಕರೋತ್. ಶ್ರೀ ಶಾಹಃ ನವದಿಲ್ಲ್ಯಾಂ ನಾರ್ಕೋ ಕೋಆರ್ಡಿನೇಷನ್ ಕೇಂದ್ರಸ್ಯ ದಶಮ ಶೀರ್ಷಸ್ತರೀಯ ಸಭಾಂ ಅಭಿಸಂಬೋಧಯನ್ ಏತಾನಿ ವಕ್ತವ್ಯಾನಿ ಪ್ರಾಯಚ್ಛತ್.
2: आज हमारा देश नार्कोटिक्स के खिलाफ लड़ाई के ऐसे नाजुक मोड़ पर खड़ा है. आने वाले 3 साल तय करने वाले हैं कि नशा हम पर विजय प्राप्त करेगा या हम नशे पर विजय. और मेरा आप सबसे विनम्र आग्रह कि देश के आने वाले 100 वर्ष के भविष्य के लिए ये लड़ाई हमने जीतनी चाहिए, दृढ़ता के साथ जीतनी चाहिए और हमारे संयुक्त प्रयास से जीतनी चाहिए.
1: श्री शाह अवोचत ಯತ್ ಚತುರುತ್ತರ 2000 2000 ಪರ್ಯಂತಂ ಅಧಿಕಾರಿಣ ಪ್ರಾಯಃ 26 ಲಕ್ಷ ಕಿಲೋಗ್ರಾಂ ಮಿತಂ ಸಂಶ್ಲೇಷಿತ ಮಾದಕ ದ್ರವ್ಯಾಣಿ ಗೃಹೀತವಂತಃ. ತಸ್ಯಾಪೇಕ್ಷಯ 2000 ಪರ್ಯಂತಂ ಗೃಹೀತಾನಿ ಸಂಶ್ಲೇಷಿತ ಮಾದಕ ದ್ರವ್ಯಾಣಿ 8.11 ಮಿಲಿಯನ್ ಕಿಲೋಗ್ರಾಂ ಮಿತಂ ಯಾವತ್ ವರ್ಧಿತಂ. ಸಹ ಅವೋಚತ್ ಯತ್ ಮಾದಕ ದ್ರವ್ಯಾಣಾಂ ವ್ಯಾಪಾರಸ್ಯ ವಿರುದ್ಧಂ ಸರ್ವಕಾರಸ್ಯ ಅಭಿಯಾನಂ ಅವಿರತಂ ಪ್ರಗತಿಂ ಕುರ್ವದಸ್ತಿ ಇತಿ ಅಂಕೈಃ ಜ್ಞಾಯತೆ. ಮಾದಕ ದ್ರವ್ಯಾಣಾಂ ನಿವಾರಣಸ್ಯ ಪ್ರಯತ್ನಾನಾಂ ವಿಷಯೆ ಶ್ರೀ ಶಾಹಃ ಅವೋಚತ್ ಯತ್ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಇತ್ಯನೇನ ಮಾದಕ ದ್ರವ್ಯಾಣಾಂ ಅಪರಾಧ ಸಂಬದ್ಧಾನಾಂ ಸೂಚನಾನಾಂ ಸಮಯೋಚಿತ ಆದಾನ ಪ್ರದಾನಾರ್ಥಂ ಅನೇಕಾನಿ ಆನ್ಲೈನ್ ಪಟಲಾನಿ ವಿಕಸಿತಾನಿ ಸಂತಿ.
2: पहला स्तंभ है एनफोर्समेंट इंटेलिजेंस और ऑपरेशंस. इसका उद्देश्य पूरे नेटवर्क पर लक्षित इंटेलिजेंस लीड कार्रवाई करें और उनके नेटवर्क को नष्ट कर दें. दूसरा है प्रीकर्सर्स एवं सिंथेटिक ड्रग कंट्रोल. उत्पादन स्तर पर ही हमने नशे को रोकने की रणनीति अपनानी पड़ेगी और कैपेसिटी बिल्डिंग कोऑर्डिनेशन और मॉनिटरिंग जो तंत्र को सक्षम बनाने के लिए और आधुनिक बनाने के लिए ये चौथे स्तंभ की रचना की गई है.
1: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಅವೋಚತ್ ಯತ್ ನಶಾಮುಕ್ತ ಭಾರತ ಅಭಿಯಾನಂ ಜನಸಹಭಾಗಿತ್ವೇನ ಚಾಲಿತಂ ಜನಾಂದೋಲನಂ ಜಾತಂ. ಮಾದಕ ದ್ರವ್ಯ ಮುಕ್ತ ಭಾರತ ನಿರ್ಮಾಣಸ್ಯ ಮಹತ್ವ ವಿಷಯೆ ಸಾಮಾಜಿಕ ನ್ಯಾಯ ಸಶಕ್ತೀಕರಣ ರಾಜ್ಯ ಮಂತ್ರಿಣಃ ಬಿಎಲ್ ವರ್ಮಣಃ ಲೇಖಂ ವಿನಿಮಯೀಕುರ್ವನ್ ಶ್ರೀ ಮೋದಿ ಏತತ್ ಅವೋಚತ್. ಉತ್ತರ ಪ್ರದೇಶ ಆರಕ್ಷಕೇನ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ನ್ಯಾಸಸ್ಯ ದಾನ ರಾಶಿ ಸ್ಥೇಯ ಪ್ರಕರಣೆ ಎಫ್ಐಆರ್ ಇತಿ ಪ್ರಥಮ ಸೂಚನಾ ಪ್ರತಿವೇದನಾಧಾರೇಣ ಅಷ್ಟೌ ಜನಾ ನಿಗಡಿತಾ. ಇದಂ ತಾವತ್ ಪ್ರಾಥಮಿಕಂ ಪ್ರತಿವೇದನಂ ಮುಖ್ಯಮಂತ್ರಿಣಃ ಯೋಗಿ ಆದಿತ್ಯನಾಥಸ್ಯ ನಿರ್ದೇಶನೆ ವಿಶೇಷ ನಿರೀಕ್ಷಣ ದಳಸ್ಯ ಅನುಶಂಸನಾನಂತರಂ ಪಂಜೀಕೃತಮಾಸೀತ್. ಇದಂ ಪ್ರಕರಣಂ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ನ್ಯಾಸೇನ ಪ್ರಾಪ್ತಾನಾಂ ಉಪಹಾರಾಣಾಂ ದಾನಾನಾಂ ಚ ಸ್ಥೇಯ ಸಂಬಂಧಿನಾಂ ಆರೋಪಾಣಾಂ ಪ್ರಕಾಶನಾನಂತರಂ ಸಮ್ಮುಖಮಾಗತಂ. ನ್ಯಾಸಸ್ಯ ಅನುರೋಧೆ ಮುಖ್ಯಮಂತ್ರಿಣಾ ಯೋಗಿ ಆದಿತ್ಯನಾಥೇನ ಏಕಸ್ಯ ಎಸ್ಐಟಿ ದಳಸ್ಯ ಘಟನಸ್ಯ ಆದೇಶಃ ಪ್ರಖ್ಯಾಪಿತಃ. ನ್ಯಾಸೀಯ ಸದಸ್ಯಸ್ಯ ಕೃಷ್ಣಮೋಹನಸ್ಯ ಲಿಖಿತ ಅಭಿಯೋಗಾಧಾರೇಣ ಶ್ರೀರಾಮ ಜನ್ಮಭೂಮಿ ಆರಕ್ಷಕ ಕೇಂದ್ರೇ ಅಯಂ ಅಭಿಯೋಗಃ ಪ್ರವಿಷ್ಟಃ. ಸಂಸ್ಕೃತವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೇ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೆ ಅಪಿ ಸಮುಪಲಬ್ಧೋ ಭವಿಷ್ಯತಿ. ह्यः वाशिंगटन नगरे आयोजिते द्वितीये पैक्सिलिका शिखर सम्मेलने भारतेन सह अन्यैः चतुस्त्रिंशत् देशैः कृत्रिम बुद्धिमत्ता प्रविधीनां विकासाय विश्वसनीय दृढ आपूर्ति श्रृंखलायाः निर्माणार्थं अमेरिका नेतृत्वे एकस्मिन् महत्वपूर्ण प्रस्तावे हस्ताक्षरं विहितम्. ಆರ್ಥಿಕ ವಿಷಯಾನಾಂ ಅಮೇರಿಕಾ ಉಪಸಚಿವಃ ಜೇಕಬ್ ಹೆಲ್ಬರ್ಗಃ ಅವೋಚತ್ ಯತ್ ಎಐ ಅವಸರೆ ಸಂಯುಕ್ತ ವಿವರಣಂ ಇತ್ಯಸ್ಯ ಅಂತರ್ಗತಂ ಪ್ರತಿಭಾಗಿ ದೇಶಾಃ ಎಐ ಯುಗೇ ವಿಕಾಸಾನುಕೂಲಂ ನವೀನತಾನುಕೂಲಂ ಚ ನಿಯಾಮಕ ದೃಷ್ಟಿಕೋನಂ ಪ್ರತಿ ಸಹಮತಿಂ ಪ್ರದರ್ಶಿತವಂತಃ. ಪ್ರತಿನಿಧಿಭಿಃ ಸಹ ಸಂವಾದೇ ಶ್ರೀ ಹೆಲ್ಬರ್ಗಃ ಪ್ರತ್ಯಪಾದಯತ್ ಯತ್ ಅಮೇರಿಕಾ ಭಾರತೇನ ಸಹ ಸ್ವಸ್ಯ ಸಹಭಾಗಿತಾಂ ಸುದೃಢೀಕರ್ತುಂ ಸೋತ್ಸಾಹಂ ಅಗ್ರೆ ಆಯಾತಿ. ಅಸ್ಮಿನ್ ಶಿಖರ ಸಮ್ಮೇಳನೆ ಭಾರತಸ್ಯ ಪ್ರತಿನಿಧಿತ್ವಂ ಎಲೆಕ್ಟ್ರಾನಿಕ್ ಸೂಚನಾ ಪ್ರೌದ್ಯೋಗಿಕಿ ಮಂತ್ರಾಲಯಸ್ಯ ಸಚಿವೇನ ಎಸ್ ಕೃಷ್ಣನ್ ಮಹೋದಯೇನ ಅಥ ಚ ಭಾರತೀಯ ಉದ್ಯೋಗ ಕ್ಷೇತ್ರಸ್ಯ ಪ್ರತಿನಿಧಿಭಿಃ ಕೃತಂ. ಅದ್ಯ ದೇಶಸ್ಯ ವಿಭಿನ್ನ ಭಾಗೇಷು ಆಶುರಾ ಎ ಮುಹರ್ರಂ ಪೂರ್ಣ ಶ್ರದ್ಧಯಾ ಗಾಂಭೀರ್ಯೇಣ ಚ ಆಚರ್ಯತೆ. ಅಯಂ ದಿವಸಃ ಪೈಗಂಬರ್ ಮೊಹಮ್ಮದಸ್ಯ ದೌಹಿತ್ರಸ್ಯ ಹಜರತ್ ಇಮಾಂ ಹುಸೈನಸ್ಯ ವೀರಗತಿಂ ಸಂಸ್ಮರತಿ. ಹಜರತ್ ಇಮಾಂ ಹುಸೈನಃ ಕರ್ಬಲಾ ಯುದ್ಧೆ ಸತ್ಯಸ್ಯ ಸದಾಚಾರಸ್ಯ ನ್ಯಾಯಸ್ಯ ಚ ರಕ್ಷಣಾರ್ಥಂ ಸ್ವಪ್ರಾಣಾಹುತಿಂ ಅಯಚ್ಛತ್. ಅಸ್ಮಿನ್ನವಸರೆ ದೇಶೆ ಸ್ಥಾನೆ ಸ್ಥಾನೆ ತಾಜಿಯಾ ಯಾತ್ರಾಃ ನಿಷ್ಕಾಸ್ಯಂತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಹಜರತ್ ಇಮಾಂ ಹುಸೈನಸ್ಯ ತ್ಯಾಗಂ ಸಂಸ್ಮೃತವಾನ್. ಸಾಮಾಜಿಕ ಅಂತರ್ಜಾಲೀಯ ಮಾಧ್ಯಮೇನ ಪ್ರೇಷಿತೆ ಸಂದೇಶೆ ತೇನೋದೀರಿತಂ ಯತ್ ಹಜರತ್ ಇಮಾಂ ಹುಸೈನಸ್ಯ ಜೀವನಂ ಸತ್ಯಸ್ಯ ನ್ಯಾಯಸ್ಯ ಚ ಪಥಿ ದೃಢತಯಾ ಸ್ಥಾತುಂ ಅದ್ಯಾಪಿ ಜನಾನ್ ಪ್ರೇರಯತಿ. ಅತ್ರಾವಧೇಯಂ ಯತ್ ರಾಷ್ಟ್ರೀಯ ರಾಜಧಾನ್ಯಾಂ ದೆಹಲ್ಯಾಂ ಜಾಮಾ ಮಸ್ಜಿದ್ ನಿಜಾಮುದ್ದೀನ್ ಓಖಲಾ ಮಹರೌಲಿ ಇತ್ಯಾದಿಷು ವಿಭಿನ್ನ ಪ್ರಮುಖ ಸ್ಥಾನೇಷು ಮೊಹರಂ ಯಾತ್ರಾಃ ಆಯೋಜ್ಯಂತೆ. ಭಾರತಸ್ಯ ವಿದೇಶಮಂತ್ರಿ ಡಾಕ್ಟರ್ ಎಸ್ ಜೈಶಂಕರಃ ಅಸ್ಯ ಮಾಸಸ್ಯ ಚತುರ್ವಿಂಶತಿ ಪಂಚವಿಂಶತಿ ದಿನಾಂಕಯೋಃ ದಕ್ಷಿಣ ಕೊರಿಯಾ ದೇಶಸ್ಯ ಅಧಿಕಾರಿಕ ಯಾತ್ರಾಂ ವಿಹಿತವಾನ್. ಸ್ವಯಾತ್ರಾವಧೌ ಡಾಕ್ಟರ್ ಜೈಶಂಕರಃ ದ್ವಿಪಕ್ಷೀಯ ಸಂಬಂಧಾನ್ ಸುದೃಢೀಕರ್ತುಂ ದಕ್ಷಿಣ ಕೊರಿಯಾಯಾಃ ವಿದೇಶಮಂತ್ರಿಣಾ ಚೋ ಹ್ಯೂನ್ ಇತ್ಯನೇನ ಸಹ ವಿಸ್ತೃತಾಂ ಉಚ್ಚಸ್ತರೀಯ ಚರ್ಚಾಂ ವಿಹಿತವಾನ್. ಉಭಾಭ್ಯಾಂ ನೇತೃಭ್ಯಾಂ ಅನೇಕ ಪ್ರಮುಖಾಣಾಂ ಕ್ಷೇತ್ರಾಣಾಂ ಸಹಯೋಗಸ್ಯ ಸಮೀಕ್ಷಾ ಕೃತಾ ಯತ್ರ ವ್ಯಾಪಾರ ನಿವೇಶೌ ವಿತ್ತೀಯ ಸಹಯೋಗಃ ರಕ್ಷಾ ಸುರಕ್ಷಾ ಪ್ರವಿಧಯಃ ನವಾಚಾರಾಃ ಸಂಸ್ಕೃತಿಃ ಶಿಕ್ಷಾ ತಥಾ ಚ ಪರಸ್ಪರ ಜನಸಂಪರ್ಕಃ ಸಮ್ಮಿಲಿತಾಃ ಸಂತಿ. ತಾಭ್ಯಾಂ

0: ಕ್ಷೇತ್ರೀಯ ವೈಶ್ವಿಕ ಪರಿದೃಶ್ಯಾನಾಂ ವಿಷಯ ಅಪಿ ವಿಚಾರಾಣಾಂ ವಿನಿಮಯೀಕರಣಂ ಕೃತಂ ತಥಾ ಚ ಬಹುಪಕ್ಷೀಯ ಮಂಚೇಷು ಸಹಕಾರ್ಯಂ ವರ್ಧಯಿತುಂ ಉಪಾಯಾನಾಂ ವಿಷಯ ಮಂತ್ರಣ ಕೃತ. ವಿದೇಶ ಮಂತ್ರಾಲಯಾನುಸಾರಂ ದ್ವಾಭ್ಯಾಂ ಮಂತ್ರಿಭ್ಯಾಂ ಭಾರತ ದಕ್ಷಿಣ ಕೊರಿಯಾ ಸಂಬಂಧೇಷು ನೂತನ ಗತಿಶೀಲತಾಯಾಃ ಸ್ವಾಗತಂ ಕೃತಂ. ಸಹೈವ ಭಾರತ ದಕ್ಷಿಣ ಕೊರಿಯಾ ವಿಶೇಷ ರಣನೀತಿಕ ಸಂಧಿಂ ಇತೋಪಿ ಅಗ್ರೆ ನೇತುಂ ಅವಿರತಂ ಸಂಪರ್ಕೆ ಸ್ಥಾತುಂ ಸಹಮತಿಃ ಪ್ರಕಟೀಕೃತಾ. ಭಾರತಸ್ಯ ರೌನಕ್ ಚೌಹಾನೇನ ಅದ್ಯ ಫುಟ್ಲರ್ನ್ ನಗರೆ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಪ್ರತಿಯೋಗಿತಾಯಾಂ ಚೀನೀ ತೈಪೆ ಇತ್ಯಸ್ಯ ಪುರುಷ ಏಕಲಸ್ಯ ಕ್ರೀಡಕಂ ಚೌ ತಿಯೇನ್ ಚೇನ್ ಇತ್ಯೇತಂ ಏಕವಿಂಶತಿ ಸಪ್ತದಶ ಷಡ್ವಿಂಶತಿ ಚತುರ್ವಿಂಶತಿ ಅಂಕೈಃ ಪರಾಭೂಯ ಪ್ರಾಗುಪಾಂತ್ಯ ಚಕ್ರೀಯ ದ್ವಂದ್ವೇ ಪದಾರ್ಪಣಂ ಕೃತಂ. ಇತಿ ವಾರ್ತಾಃ.
1: ಆಕಾಶವಾಣಿ ಸಮಯ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
2: ಆಕಾಶವಾಣಿ ಅವಲೋಕನ ವಿಷಯ: ಹಡಗು ಮರುಬಳಕೆಯಲ್ಲಿ ವಿಶ್ವದ ಅಗ್ರ ರಾಷ್ಟ್ರವಾಗಿ ಹೊರಹೊಮ್ಮಿದ ಭಾರತ. ಬರೆದವರು ಸಂತೋಷ್, ಓದುತ್ತಿರುವವರು ಲಿಂಗಾನಂದ. ಭಾರತ 2025 ವಿಶ್ವದ ಪ್ರಮುಖ ಹಡಗು ಮರುಬಳಕೆ ರಾಷ್ಟವಾಗಿ ಹೊರಹೊಮ್ಮಿದ್ದು ಜಾಗತಿಕವಾಗಿ ಮೊದಲ ಸ್ಥಾನದಲ್ಲಿದೆ. ವಿಶ್ವಸಂಸ್ಥೆಯ ವ್ಯಾಪಾರ ಮತ್ತು ಅಭಿವೃದ್ಧಿ ಸಮ್ಮೇಳನದ ಇತ್ತೀಚಿನ ವರದಿಯ ಪ್ರಕಾರ ಜಾಗತಿಕ ಹಡಗು ಮರುಬಳಕೆಯಲ್ಲಿ ಭಾರತದ ಪಾಲು 2024 ಶೇಕಡ 30.1 ಶೇಕಡ 35.4 ಏರಿದೆ. ಭಾರತದಲ್ಲಿ ಹಡಗು ಮರುಬಳಕೆ 2025 ಗಮನಾರ್ಹವಾಗಿ ಒಟ್ಟಾರೆ 2.99 ಟನ್ಗಳಿಗೆ ಏರಿಕೆಯಾಗಿದೆ. ಇದು 2024 ಹೋಲಿಸಿದರೆ ಸುಮಾರು ಶೇಕಡ 60 ಹೆಚ್ಚಾಗಿದೆ. ಈ ಸಾಧನೆಯೊಂದಿಗೆ ಮ್ಯಾರಿಟೈಮ್ ಇಂಡಿಯಾ ವಿಷನ್ 2030 ಅಡಿಯಲ್ಲಿ ವಿಶ್ವದ ಪ್ರಮುಖ ಹಡಗು ಮರುಬಳಕೆ ರಾಷ್ಟವಾಗಲು ನಿಗದಿಪಡಿಸಿದ ಗುರಿಯನ್ನು ಸೂಚಿತ ನಿಗದಿತ ಸಮಯಕ್ಕಿಂತ ಮೊದಲೇ ಸಾಧಿಸಲಾಗಿದೆ. ಈ ಸಾಧನೆಯು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಭಾರತ ಸರ್ಕಾರ ಕೈಗೊಂಡ ಕಡಲ ನೀತಿ ಸುಧಾರಣೆಗಳು ಮತ್ತು ವ್ಯವಹಾರವನ್ನು ಸುಲಭಗೊಳಿಸುವ ಉಪಕ್ರಮಗಳ ಪರಿಣಾಮವನ್ನು ಪ್ರತಿಬಿಂಬಿಸುತ್ತದೆ. ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟವಾಗಿ ಭಾರತದ ಹೊರಹೊಮ್ಮುವಿಕೆಯು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ನಿರಂತರ ನೀತಿ ಸುಧಾರಣೆಗಳು, ಕೈಗಾರಿಕಾ ಪ್ರಯತ್ನಗಳು ಮತ್ತು ಅಂತಾರಾಷ್ಟೀಯ ಪರಿಸರ ಮತ್ತು ಸುರಕ್ಷತಾ ಮಾನದಂಡಗಳ ಅನುಸರಣೆಯ ಯಶಸ್ಸನ್ನು ಪ್ರತಿಬಿಂಬಿಸುತ್ತದೆ. ಇದು ಜವಾಬ್ದಾರಿಯುತ ಮತ್ತು ಸುಸ್ಥಿರ ಹಡಗು ಮರುಬಳಕೆಗಾಗಿ ಜಾಗತಿಕ ಕೇಂದ್ರವಾಗಿ ಭಾರತದ ಸ್ಥಾನವನ್ನು ಬಲಪಡಿಸುತ್ತದೆ. ಭಾರತದ ಹಡಗು ಮರುಬಳಕೆ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಮತ್ತು ಜಾಗತಿಕ ಮಾರುಕಟ್ಟೆಯ ಹೆಚ್ಚಿನ ಪಾಲನ್ನು ವಶಪಡಿಸಿಕೊಳ್ಳಲು ಬಂದರುಗಳು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ಹಲವಾರು ಉಪಕ್ರಮಗಳನ್ನು ಕೈಗೊಂಡಿದೆ. ಭಾರತ 2019 ಅಂಗೀಕರಿಸಿದ ಹಾಂಗ್ಕಾಂಗ್ ಅಂತಾರಾಷ್ಟೀಯ ಹಡಗುಗಳ ಸುರಕ್ಷಿತ ಮತ್ತು ಪರಿಸರ ಸ್ನೇಹಿ ಮರುಬಳಕೆ ಸಮಾವೇಶದೊಂದಿಗೆ ಹೊಂದಿಕೆಯಾಗುವ ಹಡಗು ಮರುಬಳಕೆ ಪರಿಸರ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಭಾರತ ಸರ್ಕಾರ ಹಡಗುಗಳ ಮರುಬಳಕೆ ಕಾಯ್ದೆ 2019 ಜಾರಿಗೆ ತಂದಿತು. ಹಡಗು ಮರುಬಳಕೆ ಯಾರ್ಡ್ಗಳ ಆಧುನೀಕರಣವನ್ನು ಬೆಂಬಲಿಸಲು ಕೇಂದ್ರ ಸರ್ಕಾರ 53.5 ಕೋಟಿ ರೂಪಾಯಿಗಳ ಆರ್ಥಿಕ ಸಹಾಯವನ್ನು ಒದಗಿಸಿದೆ. ಕೇಂದ್ರ ಬಂದರುಗಳು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ಕ್ರೆಡಿಟ್ ನೋಟ್ ಯೋಜನೆಯನ್ನು ಪ್ರಾರಂಭಿಸಿತು. ಇದರ ಅಡಿಯಲ್ಲಿ ಹಡಗು ಮಾಲೀಕರು ಮರುಬಳಕೆಯ ಹಡಗಿನ ಸ್ಕ್ರ್ಯಾಪ್ ಮೌಲ್ಯದ ಶೇಕಡ 40 ಸಮಾನವಾದ ಕ್ರೆಡಿಟ್ ನೋಟ್ ಅನ್ನು ಪಡೆಯುತ್ತಾರೆ. ಭಾರತೀಯ ಹಡಗು ಕಟ್ಟೆಯಲ್ಲಿ ನಿರ್ಮಿಸಲಾದ ಹೊಸ ಹಡಗಿನ ಮೌಲ್ಯದ ಶೇಕಡ 5 ಪಾವತಿಗೆ ಕ್ರೆಡಿಟ್ ನೋಟ್ ಅನ್ನು ಬಳಸಬಹುದು. ಇದು ಹಡಗು ಮರುಬಳಕೆ ಮತ್ತು ದೇಶೀಯ ಹಡಗು ನಿರ್ಮಾಣ ಎರಡನ್ನೂ ಉತ್ತೇಜಿಸುತ್ತದೆ. ಸವಾಲುಗಳನ್ನು ಗುರುತಿಸಲು ಮತ್ತು ಉದ್ದೇಶಿತ ಪರಿಹಾರಗಳನ್ನು ಕಾರ್ಯಗತಗೊಳಿಸಲು ಕೇಂದ್ರ ಬಂದರುಗಳು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ನಿಯಮಿತವಾಗಿ ಗುಜರಾತ್ ಮ್ಯಾರಿಟೈಮ್ ಬೋರ್ಡ್, ಶಿಪ್ ಮರುಬಳಕೆ ಕೈಗಾರಿಕೆಗಳ ಸಂಘ, ಜಾಗತಿಕ ಶಿಪ್ಪಿಂಗ್ ಕಂಪನಿಗಳು, ಖರೀದಿದಾರರು, ವರ್ಗೀಕರಣ ಸಂಘಗಳು ಮತ್ತು ಅಂತಾರಾಷ್ಟೀಯ ಸಂಸ್ಥೆಗಳೊಂದಿಗೆ ತೊಡಗಿಸಿಕೊಂಡಿದೆ. ಭಾರತ ಸರ್ಕಾರ ಐರೋಪ್ಯ ಒಕ್ಕೂಟದ ಅನುಮೋದಿತ ಮರುಬಳಕೆ ಸೌಲಭ್ಯಗಳ ಪಟ್ಟಿಯಲ್ಲಿ ಭಾರತೀಯ ಹಡಗು ಮರುಬಳಕೆ ಯಾರ್ಡ್ಗಳನ್ನು ಸೇರಿಸಲು ಸಕ್ರಿಯವಾಗಿ ಪ್ರಯತ್ನಿಸುತ್ತಿದೆ. ಅನುಮೋದನೆಗಳನ್ನು ಸುಗಮಗೊಳಿಸಲು ಸಂಬಂಧಿತ ಅಧಿಕಾರಿಗಳೊಂದಿಗೆ ನಿರಂತರ ತೊಡಗಿಸಿಕೊಳ್ಳುವಿಕೆ ನಡೆಯುತ್ತಿದೆ. ಅಲಾಂಗ್ ಶಿಪ್ ಮರುಬಳಕೆ ಯಾರ್ಡ್ನ ಯೋಜಿತ ವಿಸ್ತರಣೆಯ ಮೂಲಕ ಭಾರತ ತನ್ನ ಹಡಗು ಮರುಬಳಕೆ ಸಾಮರ್ಥ್ಯವನ್ನು ಸುಮಾರು 9.0 ಲಕ್ಷ ಲೈಟ್ ಡಿಸ್ಪ್ಲೇಸ್ಮೆಂಟ್ ಟನ್ಗಳಿಗೆ ದ್ವಿಗುಣಗೊಳಿಸುವ ಗುರಿಯನ್ನು ಹೊಂದಿದೆ. ಭವಿಷ್ಯದ ಬೇಡಿಕೆಯನ್ನು ಬೆಂಬಲಿಸಲು, ಮೂಲಸೌಕರ್ಯವನ್ನು ಸುಧಾರಿಸಲು ಮತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು ಗುಜರಾತ್ ಸರ್ಕಾರ ಸಮಗ್ರ ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸಿದೆ. ಬಾಲ್ಟಿಕ್ ಮತ್ತು ಅಂತಾರಾಷ್ಟೀಯ ಕಡಲ ಮಂಡಳಿಯ ಪ್ರಕಾರ ಮುಂದಿನ ದಶಕದಲ್ಲಿ ಜಾಗತಿಕವಾಗಿ 16,000 ಹೆಚ್ಚು ಹಡಗುಗಳನ್ನು ಮರುಬಳಕೆ ಮಾಡುವ ನಿರೀಕ್ಷೆ ಇದೆ. ಪ್ರಸ್ತುತ ಶೇಕಡ 35.4% ಮಾರುಕಟ್ಟೆ ಪಾಲನ್ನು ಹೊಂದಿರುವ ಭಾರತ ವಾರ್ಷಿಕವಾಗಿ ಸುಮಾರು 500-600 ಹಡಗುಗಳನ್ನು ಮರುಬಳಕೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದು, ಹಡಗು ಮರುಬಳಕೆ ಸಾಮರ್ಥ್ಯವನ್ನು ವಿಸ್ತರಿಸುತ್ತಲೇ ಇದೆ. ಜಾಗತಿಕ ಹಡಗು ಮರುಬಳಕೆಯಲ್ಲಿ ಭಾರತ ಉನ್ನತ ಸ್ಥಾನಕ್ಕೆ ಏರಿಕೆಯಾಗಿರುವುದು ಸುಸ್ಥಿರತೆ, ಸುಧಾರಣೆಗಳು, ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಕೈಗಾರಿಕಾ ಸಹಯೋಗದ ಮೇಲೆ ಕೇಂದ್ರೀಕರಿಸಿದ ಸಂಘಟಿತ ಕಾರ್ಯತಂತ್ರದ ಪರಿಣಾಮವಾಗಿದೆ. ಬಲವಾದ ಭವಿಷ್ಯದ ಬೇಡಿಕೆ, ಅಂತಾರಾಷ್ಟೀಯ ಮಾನದಂಡಗಳೊಂದಿಗೆ ಹೆಚ್ಚುತ್ತಿರುವ ಅನುಸರಣೆ ಮತ್ತು ನಿರಂತರ ಸರ್ಕಾರಿ ಬೆಂಬಲದೊಂದಿಗೆ ಭಾರತ ಆರ್ಥಿಕತೆ ಮತ್ತು ಸುಸ್ಥಿರ ಕಡಲ ಅಭಿವೃದ್ಧಿಯ ಉದ್ದೇಶಗಳನ್ನು ಮುನ್ನಡೆಸುವಾಗ ಹಡಗು ಮರುಬಳಕೆಯಲ್ಲಿ ತನ್ನ ನಾಯಕತ್ವವನ್ನು ಬಲಪಡಿಸಲು ಉತ್ತಮ ಸ್ಥಾನದಲ್ಲಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
3: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು? ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಆಕಾಶವಾಣಿ ಸಮಯ ಸರಿಯಾಗಿ 6:37 ಈಗ ಕೆಲವು ಪ್ರಕಟಣೆಗಳು. 6:40 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು. ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
3: ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
0: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
5: ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
6: ಜೀವನವೆಂಬುದು

0: ಒಂದು ನಾಣ್ಯವಿದ್ದಂತೆ
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು: ತೆರಿಗೆ ಸೋರಿಕೆ ತಡೆಗೆ ವಾಣಿಜ್ಯ ಇಲಾಖೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಅಬಕಾರಿ ಇಲಾಖೆಯಲ್ಲಿ 574 ಸನ್ನದುಗಳನ್ನು ಈ ಹರಾಜು ಹಾಕಲು ನಿರ್ಧಾರ. ರಾಜ್ಯದಲ್ಲಿ 72,000 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ತೀರ್ಮಾನ, ಇಬ್ಬರು ಅಧಿಕಾರಿಗಳ ನೇಮಕ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ನಾಳೆಯಿಂದ ರಾಜ್ಯ ಪ್ರವಾಸ, ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ಕೆಂಪೇಗೌಡ ಜಯಂತಿಯಲ್ಲಿ ಭಾಗಿ. ಬಿಡದಿ ಟೌನ್ಶಿಪ್ ವಿರುದ್ಧ ಬಿಜೆಪಿ ಹೋರಾಟ ನಡೆಸಲು ನಿರ್ಧಾರ, ನಾಳೆ ಬೆಂಗಳೂರಿನಲ್ಲಿ ಅಧಿಕೃತ ಘೋಷಣೆ. ಇದೇ 30 ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ಏರಿಕೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಯಾವುದೇ ಸರಕು ಸಾಗಣೆ ವಾಹನವು ಅಗತ್ಯ ದಾಖಲೆಗಳಿಲ್ಲದೆ ಚೆಕ್ಪೋಸ್ಟ್ ಅಥವಾ ರಾಜ್ಯದ ಗಡಿಯನ್ನು ದಾಟಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ವಾಣಿಜ್ಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಅಧಿಕಾರಿಗಳು ತೆರಿಗೆ ಸೋರಿಕೆಗೆ ಅವಕಾಶ ನೀಡಬಾರದು. ಪ್ರಾಮಾಣಿಕ ತೆರಿಗೆದಾರರಿಗೆ ಯಾವುದೇ ರೀತಿಯ ತೊಂದರೆ ನೀಡದಂತೆ ಸೂಚನೆ ನೀಡಿದ್ದಾರೆ. ಜಿಎಸ್ಟಿ ಸಂಗ್ರಹದಲ್ಲಿ 9% ಪ್ರಗತಿಯಾಗಿದ್ದು ರಾಜ್ಯ ದೇಶದಲ್ಲೇ 2 ಸ್ಥಾನದಲ್ಲಿದ್ದು ಗುಜರಾತ್, ತಮಿಳುನಾಡು, ಹರಿಯಾಣ ರಾಜ್ಯಗಳಿಗಿಂತ ಹೆಚ್ಚು ಪ್ರಗತಿ ಹೊಂದಿರುವುದು ಸಂತಸ ತಂದಿದೆ ಎಂದು ತಿಳಿಸಿದ್ದಾರೆ. ಬಳಿಕ ನಡೆದ ಅಬಕಾರಿ ಇಲಾಖೆಯ ಪ್ರಗತಿ ಪರಿಶೀಲನೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪರವಾನಗಿ ನವೀಕರಣ ಮೊತ್ತವನ್ನು 2 ಕಂತುಗಳಲ್ಲಿ ಪಾವತಿಸಲು ಅವಕಾಶ ಕಲ್ಪಿಸುವಂತೆ ತಿಳಿಸಿದ್ದಾರೆ. ಹೊಸದಾಗಿ 574 ಸನ್ನದುಗಳನ್ನು ಈ ಹರಾಜು ಹಾಕಲು ನಿರ್ಧರಿಸಲಾಗಿದೆ. ಅಧಿಕಾರಿಗಳು ಸರ್ಕಾರದ ಘನತೆ ಉಳಿಸುವ ವೃತ್ತಿಪರತೆ ಪ್ರದರ್ಶಿಸುವಂತೆ ಸಲಹೆ ನೀಡಿದ ಮುಖ್ಯಮಂತ್ರಿ, ಇಲ್ಲವಾದಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯದಲ್ಲಿ 72,000 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ಮುಂದಾಗಿದೆ. ಈ ಕುರಿತಂತೆ ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಚುನಾವಣೆ ಪ್ರಣಾಳಿಕೆಯಲ್ಲಿ ಹೇಳಿದಂತೆ ಖಾಲಿ ಇರುವ ಹುದ್ದೆಗಳ ಭರ್ತಿ ಅನೇಕ ಕಾರಣಗಳಿಂದ ವಿಳಂಬವಾಗಿತ್ತು. ಅದರಲ್ಲೂ ಒಳ ಮೀಸಲಾತಿ ದೊಡ್ಡ ಸಮಸ್ಯೆಯಾಗಿತ್ತು. ಇದೀಗ 72,000 ಹುದ್ದೆಗಳ ನೇಮಕ ಸಂಬಂಧ ತೀರ್ಮಾನಿಸಲಾಗಿದ್ದು, ಇಬ್ಬರು ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರನ್ನು ಒಕ್ಕಲೆಬ್ಬಿಸುವ ವಿಚಾರವೇ ಇಲ್ಲ ಎಂದು ಹೇಳಿದ್ದಾರೆ. ರೈತರನ್ನು ಒಕ್ಕಲೆಬ್ಬಿಸಿ ಟೌನ್ಶಿಪ್ ನಿರ್ಮಾಣ ಮಾಡುವುದರಲ್ಲಿ ಯಾವುದೇ ಅರ್ಥವಿಲ್ಲ ಎಂದು ಹೇಳಿದ್ದಾರೆ. ಬೆಂಗಳೂರಿನ ಮೇಲೆ ಸಂಚಾರ ದಟ್ಟಣೆ ಸೇರಿದಂತೆ ಅನೇಕ ಒತ್ತಡವಿದೆ. ನೈಸ್ ಯೋಜನೆ ಸಂದರ್ಭದಲ್ಲಿ ಬೆಂಗಳೂರು ಸುತ್ತಮುತ್ತ 7 ಟೌನ್ಶಿಪ್ ಮಾಡಬೇಕು ಎಂಬ ಪ್ರಸ್ತಾವನೆ ಇತ್ತು. ಬಿಡದಿ ಟೌನ್ಶಿಪ್ ಆದರೆ ಸಂಚಾರ ದಟ್ಟಣೆ ಸ್ವಲ್ಪ ಸುಧಾರಿಸಬಹುದು ಎಂದು ಉಪಮುಖ್ಯಮಂತ್ರಿ ಆಶಾಭಾವನೆ ವ್ಯಕ್ತಪಡಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದು, ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದಲ್ಲಿ ನಾಡಪ್ರಭು ಕೆಂಪೇಗೌಡ ಅವರ 517 ಜಯಂತಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಡಿದ್ದು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿರುವ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ 30 ಸಂಸ್ಥಾಪನಾ ದಿನಾಚರಣೆ ಹಾಗೂ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿಯವರು ಭಾಗವಹಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ವ್ಯವಹಾರಿಕ ಸಂಬಂಧ ಇಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇತ್ತೀಚೆಗೆ ನಡೆದ ವಿಧಾನ ಪರಿಷತ್ ಚುನಾವಣೆ ವೇಳೆ ಆಗಿರುವ ಅಡ್ಡ ಮತದಾನದಿಂದ ನೋವುಂಟಾಗಿದೆ ಎಂದು ತಿಳಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ರೈತರನ್ನು ಯಾವುದೇ ಕಾರಣಕ್ಕೂ ಒಕ್ಕಲೆಬ್ಬಿಸಲು ಬಿಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಬಿಡದಿ ಟೌನ್ಶಿಪ್ ವಿರುದ್ದ ಬಿಜೆಪಿ ಹೋರಾಟ ನಡೆಸಲಿದ್ದು, ಈ ಬಗ್ಗೆ

0: ನಾಳೆ ಬೆಂಗಳೂರಿನಲ್ಲಿ ಘೋಷಣೆ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಹೆಚ್ಚಿರುವ ಪ್ರದೇಶಗಳಿಗೆ ಸಂಜೆ ವೇಳೆಯಲ್ಲೂ ಆಟೋ ಟಿಪ್ಪರ್ಗಳನ್ನು ಕಳುಹಿಸುವಂತೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಯ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು, ಯಲಚೇನಹಳ್ಳಿ ಪ್ರದೇಶದಲ್ಲಿ ಈಗಾಗಲೇ ಸಂಜೆ ವೇಳೆಯಲ್ಲೂ ಕಸ ಸಂಗ್ರಹಣೆಗೆ ಆಟೋಗಳನ್ನು ನಿಯೋಜಿಸಲಾಗಿದೆ ಎಂದು ಹೇಳಿದ್ದಾರೆ. ಯಲಚೇನಹಳ್ಳಿ ಕೆರೆ ಸಮೀಪದ ಕಸ ವರ್ಗಾವಣೆ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು, ಈ ಪ್ರದೇಶದಲ್ಲಿ ರಸ್ತೆ ಬದಿಯಲ್ಲಿ ಕಸ ಬಿಸಾಡುವುದನ್ನು ಪರಿಣಾಮಕಾರಿಯಾಗಿ ತಡೆಯಬೇಕು ಎಂದು ಸೂಚಿಸಿದ್ದಾರೆ. ಕಸದ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕಬೇಕಾದರೆ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದು ಹೇಳಿದ್ದಾರೆ. ಯಾರಾದರೂ ರಸ್ತೆ ಬದಿಯಲ್ಲಿ ಕಸ ಎಸೆಯುತ್ತಿರುವುದು ಕಂಡುಬಂದರೆ ತಕ್ಷಣ ಪಾಲಿಕೆ ಸಿಬ್ಬಂದಿಗೆ ಮಾಹಿತಿ ನೀಡಬೇಕು, ನಿಯಮ ಉಲ್ಲಂಘಿಸುವವರ ವಿರುದ್ದ ದಂಡ ವಿಧಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ನಾಳೆ ನಡೆಯುವ ಬಿಡಿಎ ಸಸಿ ನೆಡುವ ಕಾರ್ಯಕ್ರಮ ಹಾಗೂ ವಾಕಥಾನ್ನಲ್ಲಿ ಭಾಗವಹಿಸುವ ಸಾರ್ವಜನಿಕರ ಅನುಕೂಲಕ್ಕಾಗಿ ಬಿಎಂಆರ್ಸಿಎಲ್ ವಿಶೇಷ ಮೆಟ್ರೋ ಸೇವೆ ಪ್ರಕಟಿಸಿದೆ. ನಾಳೆ ಬೆಳಗ್ಗೆ 4 ಗಂಟೆಯಿಂದ ನಗರದ ಎಲ್ಲಾ ಮೆಟ್ರೋ ಮಾರ್ಗಗಳಲ್ಲಿ ರೈಲು ಸಂಚಾರ ಆರಂಭವಾಗಲಿದೆ ಎಂದು ತಿಳಿಸಿದೆ. ಈ ಮೆಟ್ರೋ ಸೇವೆಯನ್ನು ಸದುಪಯೋಗಪಡಿಸಿಕೊಳ್ಳುವಲ್ಲಿ ಬಿಎಂಆರ್ಸಿಎಲ್ ಮನವಿ ಮಾಡಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಚಿರಕನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಅರಣ್ಯ ಇಲಾಖೆ ಅಳವಡಿಸಿದ್ದ ಬೋನಿನಲ್ಲಿ ಹುಲಿ ಸೆರೆಯಾಗಿದೆ. ಸೆರೆ ಸಿಕ್ಕ ಹೆಣ್ಣು ಹುಲಿ 8-10 ವರ್ಷವದ್ದಾಗಿರಬಹುದು ಎಂದು ಅಂದಾಜಿಸಲಾಗಿದೆ. ಚಿರಕನಹಳ್ಳಿ, ಕುಂದಕೆರೆ, ಕಡಬೂರು ಸೇರಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಹುಲಿ ಸಂಚಾರ ಕಂಡುಬಂದ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆ ಗಮನದಲ್ಲಿಟ್ಟುಕೊಂಡು ಅರಣ್ಯ ಇಲಾಖೆ ಮುನ್ನೆಚ್ಚರಿಕೆ ಕ್ರಮವಾಗಿ ಬೋನನ್ನು ಅಳವಡಿಸಿತ್ತು. ಆಹಾರ ಅರಸಿ ಬಂದಿದ್ದ ಹುಲಿ ಬೋನಿಗೆ ಬಿದ್ದಿದೆ. ಇದೇ ಭಾನುವಾರ ದೇಶಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಪಲ್ಸ್ ಪೋಲಿಯೋ ಲಸಿಕೆ ಹಾಕಲು ಸಕಲ ಸಿದ್ದತೆ ಮಾಡಿಕೊಳ್ಳಲಾಗಿದ್ದು, ಒಟ್ಟು 1,23,545 ಮಕ್ಕಳಿಗೆ ಲಸಿಕೆ ಹಾಕುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಜಾಗೃತಿ ಜಾಥಾಗೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಚಾಲನೆ ನೀಡಲಿದ್ದಾರೆ. ಜಾಥಾ ಮೂಲಕ ಸಾರ್ವಜನಿಕರಲ್ಲಿ ಪಲ್ಸ್ ಪೋಲಿಯೋ ಕುರಿತು ಅರಿವು ಮೂಡಿಸಲಾಗುವುದು ಎಂದು ಆರ್ಸಿಎಚ್ ಅಧಿಕಾರಿ ಡಾ ಜಂಬಯ್ಯ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 5 ವರ್ಷದೊಳಗಿನ 1,40,677 ಮಕ್ಕಳಿಗೆ ಪೋಲಿಯೋ ಹನಿ ಹಾಕಿಸುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಎಚ್ಆರ್ ತಿಮ್ಮಯ್ಯ ತಿಳಿಸಿದ್ದಾರೆ. ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಹಗುರದಿಂದ ಸಾಧಾರಣ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನಗಳ ಕಾಲ ಕೆಲವೆಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ನಿರ್ದೇಶಕ ಡಾ ಸಿಎಸ್ ಪಾಟೀಲ್ ತಿಳಿಸಿದ್ದಾರೆ. ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಲವೆಡೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆ ಇದೆ. ಇದೇ 30ರಿಂದ ರಾಜ್ಯದ ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ಏರಿಕೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಎಂದು ಮಾಹಿತಿ ನೀಡಲಾಗಿದೆ. ಸಂಕ್ಷಿಪ್ತ ಸುದ್ದಿಗಳು. ಪ್ರವಾಹ ನಿಯಂತ್ರಣ ನಿಧಿಯಡಿ ಕೈಗೊಂಡ ಕಾರ್ಯಗಳು ಹಾಗೂ ಮಹಾನಗರ ಪಾಲಿಕೆ ವಿಜಯಪುರದಿಂದ ಕೈಗೊಂಡ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಬೃಹತ್ ಹಾಗೂ ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ಪರಿಶೀಲಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧೆಡೆಗಳಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆಗೆ ಸಿದ್ಧತೆಗಳು ನಡೆಯುತ್ತಿವೆ. ಜಯಂತಿ ಅಂಗವಾಗಿ ಕೆಂಪೇಗೌಡರ ಮೂಲಸ್ಥಳವಾದ ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಿಂದ ಕೆಂಪೇಗೌಡ ಜ್ಯೋತಿ ರಥಯಾತ್ರೆ ಹೊರಡಲು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ವತಿಯಿಂದ ನಡೆದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಉದ್ಘಾಟಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೆರಿಗೆ ಸೋರಿಕೆ ತಡೆಗೆ ವಾಣಿಜ್ಯ ಇಲಾಖೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಅಬಕಾರಿ ಇಲಾಖೆಯಲ್ಲಿ 574 ಸನ್ನದುಗಳನ್ನು ಇ ಹರಾಜು ಹಾಕಲು ನಿರ್ಧಾರ. ರಾಜ್ಯದಲ್ಲಿ 72,000 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ತೀರ್ಮಾನ, ಇಬ್ಬರು ಅಧಿಕಾರಿಗಳ ನೇಮಕ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆಯಿಂದ ರಾಜ್ಯ ಪ್ರವಾಸ, ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ಕೆಂಪೇಗೌಡ ಜಯಂತಿಯಲ್ಲಿ ಭಾಗಿ. ಬಿಡದಿ ಟೌನ್ಶಿಪ್ ವಿರುದ್ಧ ಬಿಜೆಪಿ ಹೋರಾಟ ನಡೆಸಲು ನಿರ್ಧಾರ, ನಾಳೆ ಬೆಂಗಳೂರಿನಲ್ಲಿ ಅಧಿಕೃತ ಘೋಷಣೆ. ಇದೇ 30ರಿಂದ ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ಏರಿಕೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ.

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 6:50 34 ಸೆಕೆಂಡ್ಗಳಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲಿಗೆ ಒಂದು ಜಾಹೀರಾತು.
1: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಎಲ್ಲ ರೈತ ಬಾಂಧವರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಆನುವಂಶೀಯತೆ ಮತ್ತು ಸಸ್ಯ ತಳಿ ವಿಭಾಗದ ಪಾರಂಪರಿಕ ತಳಿ ಸಂರಕ್ಷಣೆ ಮತ್ತು ಮಹತ್ವ ಈ ವಿಷಯ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಕೃಷಿಯಲ್ಲಿ ಇವತ್ತು ಪಾರಂಪರಿಕ ತಳಿಗಳು ಅನೇಕ ಇವೆ. ಇವುಗಳ ರಕ್ಷಣೆಯನ್ನು ನಾವು ಏನು ಕಂಡುಹಿಡಿದಂಥ ಸಂಸ್ಥೆಗಳಿಂದ ರಕ್ಷಣೆ ಮಾಡೋದಕ್ಕಿಂತ ಹೆಚ್ಚಾಗಿ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಹಳ್ಳಿಗಳಲ್ಲಿ ಕೆಲವು ರೈತರು ಈ ಒಂದು ಪಾರಂಪರಿಕ ತಳಿಗಳನ್ನು ಸಂರಕ್ಷಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ನಮ್ಮ ವಿಶ್ವವಿದ್ಯಾಲಯದ ವಿಜ್ಞಾನಿಗಳಿಗೆಲ್ಲ ನಮ್ಮ ರೈತರ ಮೇಲೆ ತುಂಬ ಭರವಸೆ ಇದೆ. ಕನಿಷ್ಠ ನೀವಾದರೂ ಇಂಥ ಒಂದು ಅಪರೂಪದ ತಳಿಗಳನ್ನು ಸಂರಕ್ಷಣೆ ಮಾಡ್ಕೊಂಡಿದ್ದಿರಲ್ಲ ಅಂತ. ಇದು ದವಸ ಧಾನ್ಯಗಳ ತಳಿಗಳಷ್ಟೇ ಅಲ್ಲ, ಈಗ ಹಣ್ಣು ತರಕಾರಿ ತಳಿಗಳು ಕೂಡ ಸೇರಿರ್ತವೆ. ಬೇರೆ ಬೇರೆ ತಳಿಗಳು ಇವತ್ತು ನಮಗೆ ಬೇಕಾಗಿದೆ. ಹಾಗಾಗಿ ರೈತರು ಅಪರೂಪದ ಗುಣಮಟ್ಟದ ಮತ್ತು ರುಚಿಕರವಾದ ಬೇರೆ ಬೇರೆ ತಳಿಗಳು ನಮ್ಮ ಜನರಿಗೆ ಸಾರ್ವಜನಿಕರಿಗೂ ಇದು ಸಿಗುವಂತಾಗಬೇಕು. ಮತ್ತೆ ಇವು ಮತ್ತೆ ಮತ್ತೆ ನಮ್ಮ ಜನರಿಗೆ ಇವುಗಳ ಪರಿಚಯ ಮಾಡಿಕೊಡಬೇಕು. ಈ ಮೂಲಕ ರೈತರಿಗೂ ಅದರ ಉಪಯೋಗ ಆಗಬೇಕು. ಮತ್ತೆ ವಿಶ್ವವಿದ್ಯಾಲಯ, ವಿಜ್ಞಾನಿಗಳು, ಪ್ರಾಧ್ಯಾಪಕರು ಇವರೆಲ್ಲರೂ ಈ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದಾರೆ. ಸರ್ಕಾರ ಕೂಡ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಈ ವಿಷಯ ಕುರಿತು ಗಮನಾರ್ಹವಾದ ಸಾಧನೆ ಮಾಡಿ ಅಂತ ಹೇಳಿ ವಿಜ್ಞಾನಿಗಳಿಗೆ ಪ್ರೋತ್ಸಾಹ ನೀಡ್ತಾನೆ ಬರ್ತಾ ಇದೆ. ಡಾಕ್ಟರ್ ಪ್ರಿಯದರ್ಶಿನಿ ಮೇಡಮ್ ಅವರೇ, ಇವತ್ತು ಈ ಒಂದು ಪಾರಂಪರಿಕ ತಳಿಗಳ ಬಗ್ಗೆ ಯಾವ ಥರ ಒಂದು ಸಂಶೋಧನೆಗಳು ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ನಡೀತಾ ಇವೆ, ಮತ್ತೆ ಅದರ ಪರಿಚಯ ಹೆಂಗೆ ನಡೀತಿದೆ ನಮ್ಮ ರೈತರಿಗೆ ತಿಳಿಸ್ಕೊಡಿ.
3: ಧನ್ಯವಾದಗಳು ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ, ಕೇಳುಗರಿಗೆಲ್ಲ ನಮಸ್ಕಾರ. ಸೊ ಈ ಹೊತ್ತು ಈ ನಾವು

0: ಅದರ ಪರಿಸರ, ಮಣ್ಣು ಹಾಗೂ ಇತ್ಯಾದಿ ಸಾಂಸ್ಕೃತಿಕ ಪರಿಸರ, ಅಲ್ಲಿನ ಜನಗಳು ಅಥವಾ ರೈತರು ಅದನ್ನ ಹೇಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಬಂದಿರ್ತಾರೆ, ಆ ಮೂಲಕ ಅವು ಪ್ರತ್ಯೇಕವಾಗಿ ಅಭಿವೃದ್ಧಿಗೊಂಡಿರ್ತವೆ. ಸೊ ಈ ತಳಿಗಳನ್ನ ನಮ್ಮ ರೈತರೇ, ಈಗ ಯಾಕೆಂದ್ರೆ ರೈತರೇ ಇಲ್ಲಿ ಮೂಲ ಕಾರಣ, ದೇಶಿ ತಳಿಗಳನ್ನ ಅಭಿವೃದ್ಧಿ ಪಡಿಸಿ ಅವನ್ನ ಬೆಳೆಸಿ ಉಳಿಸ್ಕೊಂಡು ಬರ್ತಾ ಇರೋದಕ್ಕೆ ಮೂಲ ಕಾರಣ ನಮ್ಮ ರೈತರೇನೆ. ಯಾಕೆಂದ್ರೆ ವಿಜ್ಞಾನಿಗಳಿಗಿನ್ನ ಮುಂಚೆ ಈ ತಳಿಗಳನ್ನ ಅಭಿವೃದ್ಧಿ ಪಡಿಸಿದವರು ರೈತರೇ, ದೇಶಿ ತಳಿಗಳನ್ನೆಲ್ಲ.
1: ಅವರ ವಂಶ ಪಾರಂಪರ್ಯವಾಗಿ ನೂರಾರು ವರ್ಷಗಳಿಂದ ಅದು ಬಳುವಳಿಯಾಗಿ ಅವ್ರ ಕುಟುಂಬದಲ್ಲಿ ಬರ್ತಾ ಇದೆ.
0: ಹೌದು, ಈ ತಳಿಗಳು
1: ತಾನೇ ಇದ್ದಾರೆ,
0: ಕೇವಲ ಸಸ್ಯ ಪ್ರಭೇದದಲ್ಲೇ ಅಲ್ಲ, ಪ್ರಾಣಿಗಳದೇ ಆಗ್ಲಿ, ಪ್ರತಿಯೊಂದು ಪ್ರಭೇದಗಳು, ನಮ್ಮ ಜೀವ ವೈವಿಧ್ಯತೆ ಏನಿದೆ ಅದೆಲ್ಲ ನಮ್ಮ ಸಂಸ್ಕೃತಿಗೆ ಮೂಲವಾಗಿ ಹೊಂದ್ಕೊಂಡಿದೆ, ನಮ್ಮ ಜೀವನ ಜೊತೆನೆ ಬಂದಿರೋ ಅಂತವು. ಹಾಗಾಗಿ ಇದನ್ನ ನಮ್ಮ ರೈತರೇ ಫಸ್ಟ್ ಅಭಿವೃದ್ಧಿ ಪಡಿಸಿ ಬೆಳೆಸಿ ಉಳಿಸ್ಕೊಂಡು, ಮತ್ತೆ ಅದು ಎಷ್ಟೋ ಕಡೆ ಸಂಸ್ಕೃತಿಗೆ ತೀರಾ ಹೊಂದ್ಕೊಂಡ್ಬಿಟ್ಟಿದೆ, ದೈವವಾಗಿ ಕೆಲವರಿಗೆ ಕಾಣುತ್ತವೆ. ತುಂಬಾನೇ ಆತರ ನಮ್ಗೆ ಉದಾಹರಣೆಗಳು ನೋಡ್ತಾ ಹೋದ್ರೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಈ ತಳಿಗಳು ಬಹಳ ಮುಖ್ಯವಾದವು ಈಗಿನ ಕಾಲ ಮಟ್ಟಕ್ಕೆ.
1: ನಿಜ ಹೇಳ್ಬೇಕಂದ್ರೆ ಈಗ ಭತ್ತದಲ್ಲಿ ತಗೊಳ್ಳಿ, ಈಗ ರತ್ನ ಚೂಡ್ ಭತ್ತ ಅಂತ ಹೇಳ್ತಾರೆ, ಆಮೇಲೆ ಇವೆಲ್ಲ ಹಳೆ ಭತ್ತಗಳು, ಆಮೇಲೆ ಕರಿ ದೊಡಿಗೆ ಅಂತಾರೆ, ರಕ್ತ ಸಾಲಿ ಅಂತಾರೆ, ಇವೆಲ್ಲ ಅಪರೂಪದಲ್ಲಿ ಅಪರೂಪದ ಭತ್ತ ತಳಿಗಳು. ಅದೇ ತರ ಪ್ರಾಣಿಗಳಲ್ಲೂ ನಾವು ಕೇಳ್ತಾ ಇದ್ದೇವೆ, ಮಲ್ನಾಡ್ ಗಿಡ್ಡ, ಆಮೇಲೆ
0: ಅಮೃತ ಮಹಲ್, ಹಳ್ಳಿ
1: ಅಮೃತ ಮಹಲ್, ಒಂಗಲ್, ಇವೆಲ್ಲ ನಮ್ಮ ದೇಶಿ ತಳಿಗಳು. ಅದೇ ತರ ಈಗ ನೀವು ಹಣ್ಣಿನ ವಿಷಯಕ್ಕೂ ತೆಗೆದುಕೊಂಡಾಗ ನೂರಾರು ತಳಿಗಳಿದ್ದಾವೆ. ನೀವು ತೋಟಗಾರಿಕೆ ಬೆಳೆಗಳಲ್ಲಿ ಹುಡುಕಕ್ ಹೋದ್ರೆ ನಮ್ಮ ಹಿರಿಯರು ಇನ್ನೂ ಕಾದ್ಕೊಂಡು ಇಟ್ಟಿದ್ದಾರೆ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಮ್ಗೆ ಇವತ್ತು ಓದಕ್ಕೆಲ್ಲ ಸಿಗ್ತಾ ಇದೆ, ನಿಮ್ಮಂತ ವಿಜ್ಞಾನಿಗಳು ಪ್ರಾಧ್ಯಾಪಕರು ಇವತ್ತು ಅದ್ರ ಬಗ್ಗೆ ಮಾಹಿತಿ ಕಲೆ ಹಾಕೊಂಡು ಮತ್ತೆ ವಿದ್ಯಾರ್ಥಿಗಳಿಗೆ ಅದರ ಪರಿಚಯ ಮಾಡಿಕೊಡ್ತಾ ಇದ್ದೀವಿ.
0: ಹೌದು, ಈಗ ಆಧುನಿಕತೆ ಬೆಳೆದ ಹಾಗೆಲ್ಲ ಕೃಷಿಯಲ್ಲಿ ಕೂಡ ಆಧುನಿಕತೆ ಅಳವಡಿಸ್ಕೊಂಡಿದ್ದೀವಿ ನಾವು, ಆಧುನಿಕ ಕೃಷಿಯ ಈಗ ಮುಂಚೂಣಿಯಲ್ಲಿರೋದು ಕೂಡ. ಇಂಥ ಹೊತ್ತಿನಲ್ಲಿ ನಾವು ಯಾಕೆ ದೇಶಿ ತಳಿಗಳನ್ನ ನೆನಪಿಸ್ಕೋಬೇಕು ಅನ್ನೋದನ್ನ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಅವಾಗಲೇ ಹೇಳಿದಾಗೆ ರಾಸಾಯನಿಕ ಕೃಷಿ ಈಗ ಪ್ರಮುಖವಾಗಿದೆ, ಯಾಕೆಂದ್ರೆ ಇಳುವರಿ ನಮಗೆ ಜಾಸ್ತಿ ಬೇಕು, ಕಾರಣ ಜನಸಂಖ್ಯೆ ಜಾಸ್ತಿ ಇದೆ, ಎಲ್ಲರ ಹೊಟ್ಟೆ ತುಂಬಬೇಕು. ಹಾಗಾಗಿ ಅಧಿಕ ಇಳುವರಿ ಕೊಡುವಂತಹ ತಳಿಗಳನ್ನ ಕಂಡಿಡ್ದಿದ್ದಾರೆ. ಕಂಡಿಡ್ದಿದ್ದ ಕಾರಣ ಬಂದು ನಮ್ಮ ದೇಶ ಸ್ವತಂತ್ರ ಪೂರ್ವವಾಗಿ ಎಷ್ಟು ದವಸ ಧಾನ್ಯಗಳು ಕಡಿಮೆ ಇತ್ತು, ಮತ್ತೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು, ಆಗಿನ ಕಾಲ ಮಟ್ಟಕ್ಕೆ ಹೊಸ ತಳಿಗಳು ಜಾಸ್ತಿ ಇಳುವರಿ ಕೊಡುವಂತ ತಳಿಗಳು ನಮಗೆ ಬೇಕಾಗಿತ್ತು,
1: ಆಹಾರದ ಅಭಾವವನ್ನು ನೀಗಿಸಬೇಕಾಗಿತ್ತು,
0: ಅದಕ್ಕೆ ಬೇಕಾಗಿತ್ತು. ಸೊ ಹಾಗೆ ಅದಕ್ಕೋಸ್ಕರ ಏರ್ ಇಲ್ಡಿಂಗ್ ವೆರೈಟೀಸ್, ಹೈಬ್ರಿಡ್ಸ್ ಎಲ್ಲ ಕೂಡ ಬಂತು, ಗ್ರೀನ್ ರೆವಲ್ಯೂಷನ್ ಆಯ್ತು. ಈಗಿನ ಕಾಲಕ್ಕೆ ನಾವು ಸಾಕಷ್ಟು ಆಹಾರದ ಧಾನ್ಯಗಳನ್ನ ಉತ್ಪಾದನೆ ಮಾಡ್ತಾ ಇದ್ದೀವಿ, ಈಗ ನಮ್ಮಲ್ಲಿ ಆಹಾರದ ಕೊರತೆ ಅಷ್ಟಿಲ್ಲ. ಆದ್ರೆ ಇಂತಹ ಹೊತ್ತಿನಲ್ಲಿ ಈ ದೇಶಿ ತಳಿಗಳಿಗೆ
1: ಸ್ವಾವಲಂಬನೆ ಸಾಧಿಸಿದ್ದೇವೆ,
0: ಸ್ವಾವಲಂಬನೆ ಇದೆ.
1: ಪಾಪ ಏನು ಕೆಮಿಕಲ್ ಫರ್ಟಿಲೈಸರ್ ಬಳಸಿರ್ಬೋದು, ಇಂಪ್ರೂವ್ಡ್ ಸೀಡ್ಸ್ ಬಳಸಿರ್ಬೋದು, ಆದ್ರೆ ನಮ್ಮ ಜನರಿಗೆ ಆಹಾರ ಭದ್ರತೆ ಸಿಗ್ತದೆ,
0: ಆಹಾರ ಭದ್ರತೆ. ಹೌದು, ಹಾಗಾಗಿ ಹೊಸ ಹೈಬ್ರಿಡ್ಸ್ ಆಗ್ಲಿ, ವೆರೈಟೀಸ್ ಆಗ್ಲಿ, ಅಥವಾ ಆಧುನಿಕ ಕೃಷಿ ಆಗ್ಲಿ ನಮಗೆ ಅವಶ್ಯಕ ಆಗಿತ್ತು.
1: ಅದೇ,
0: ಆದ್ರೆ ಈ ನಿಟ್ಟಿನಲ್ಲೇ ಹೋಗ್ತಾ ಹೋಗ್ತಾ ನಾವು ಎಲ್ಲಿ ಕಳೆದೋಗಿದ್ದೀವಿ ಅಂತ ಅಂದ್ರೆ, ಆಧುನಿಕತೆಯಲ್ಲಿ ಅತಿಯಾಗಿ ರಾಸಾಯನಿಕವನ್ನು ಉಪಯೋಗಿಸುವಂಥದ್ದು, ಅತಿಯಾದ ರಾಸಾಯನಿಕ ಗೊಬ್ಬರ ಇರ್ಬೋದು, ಕೀಟನಾಶಕಗಳಿರ್ಬೋದು, ಕಳೆನಾಶಕ ಇರ್ಬೋದು, ಔಷಧಿಗಳಿರ್ಬೋದು, ಇದು ಇಳುವರಿ ಜಾಸ್ತಿ ಆಗ್ತಾ ಆಗ್ತಾ ನಮಗೆ ನಾವು ಅದನ್ನ ದುರ್ಬಳಕೆ ಕೂಡ ಜಾಸ್ತಿ ಆಗ್ಬಿಟ್ಟಿದೆ.
1: ಅದೇ ಅದೇ, ನಾವು ಈ ಜಾಸ್ತಿ ಆಹಾರ ಬೇಕು, ಜಾಸ್ತಿ ಉತ್ಪಾದನೆ ಮಾಡಬೇಕು, ಸ್ವಲ್ಪ ಲಾಭ ಮಾಡ್ಕೋಬೇಕು ಅಂತ ಎಲ್ಲ ನಮ್ದು ವಿಚಾರ ಬಂದ್ಬಿಟ್ಟಿವೆ. ಹಾಗಾಗಿ ನಾವು ನಮ್ಮ ಪಾರಂಪರಿಕ ತಳಿಗಳ ಕಡೆ ಲಕ್ಷ್ಯ ಹಾಕ್ತಾ ಇಲ್ಲ.
0: ಹಾಗಾಗಿ ಕ್ರಮೇಣವಾಗಿ ಪಾರಂಪರಿಕ ತಳಿಗಳು ಕಡಿಮೆ ಇಳುವರಿ ಕೊಡಬಹುದು ಆತರದ ಅವು ಹಿಂದಕ್ಕೆ ಹೊರಟೋಯ್ತು, ಹೊಸ ಹೊಸ ಹೈಬ್ರಿಡ್ ತಳಿಗಳು ಮುಂದಕ್ಕೆ ಬಂದಿದ್ದು
1: ಎಲ್ಲದರಲ್ಲೂ ಈ ಒಂದು ವಿಷಯ ಅಕ್ರಮ ಮಾಡ್ಕೊಂಡಿದೆ. ಉದಾಹರಣೆಗಾಗಿ ನಮ್ಮ ದೇಶೀಯ ಆಕಳ ಬಗ್ಗೆ ನಾವು ಇವತ್ತು ಗಮನ ಹರಿಸ್ತಾ ಇಲ್ಲ.
0: ಹೌದು,
1: ಅದೇ ತರ ನಮ್ದು ಎಲ್ಲದ ಹೇಳೋದು ಒಂದೇ ವಿಷಯ ಅಲ್ಲ, ಎಲ್ಲದು ಪ್ರಾಣಿಗಳಲ್ಲಿ ಬಂತು, ನಮ್ಮ ಸಸ್ಯದಲ್ಲಿ ಬಂತು, ದವಸ ಧಾನ್ಯದಲ್ಲಿ ಬಂತು, ಹಿಂಗೆ ಆಗಿದೆ.
0: ಹೌದು,
1: ಆದ್ರೆ ಇಷ್ಟು ದಿನ ಆಯ್ತು, ಈಗ ನಾವು ಮಾರ್ಪಾಡು ಮಾಡ್ಕೊಳ್ಳಕ್ಕೆ ಅವಕಾಶ ಇದೆ.
0: ಹೌದು,
1: ದೇಶಿ ತಳಿಗಳು ಅದು ಕಡಿಮೆ ಉತ್ಪಾದನೆ ನಿಮ್ ಕೊಡಬಹುದು, ಆದ್ರೆ ಅವುಗಳ ಮೌಲ್ಯ
0: ಅರ್ಥ ಮಾಡ್ಕೊಳ್ಳೋ ಸಮಯ ಇವಾಗ ಬಂದಿದೆ.
1: ಬಂದಿದೆ.
0: ಹೌದು, ಈಗ ಕಾರಣ ಹೇಳಿದೆ ನಾವೇನೇ ಅದನ್ನೇ ಅರ್ಥ ಮಾಡ್ಕೋಬೇಕು ಅಂತ. ಈಗ ಆಧುನಿಕತೆ ಜಾಸ್ತಿ ಆಗ್ತಾ ಕೃಷಿಯಲ್ಲಿ ರಾಸಾಯನಿಕಗಳು ಜಾಸ್ತಿ ಆಗಿ ಅದು ಆಹಾರ ಇದಕ್ಕೆ ಬಂದ್ಬಿಟ್ಟಿದೆ. ನಾವು ನೋಡಬಹುದು ಇವಾಗ ಇವನ್ ತಾಯಿಯ ಎದೆ ಹಾಲಲ್ಲಿ ಕೂಡ ರಾಸಾಯನಿಕಗಳನ್ನ ಪತ್ತೆ ಹಚ್ಚಿಸ್ತಾ ಇದ್ದಾರೆ, ಅದು ಫುಡ್ ಚೈನ್ಗೆ ಎಂಟ್ರಿ ಆಗ್ಬಿಟ್ಟಿದೆ ಕೆಮಿಕಲ್ಸ್. ಸೊ ಇದನ್ನ ನಾವು ಸರಿಪಡಿಸಬೇಕು, ಮತ್ತೆ ನಮ್ಮ ಏನು ಹಳೆಯ ಪದ್ಧತಿಗಳನ್ನ ಸ್ವಲ್ಪ ಮೌಲ್ಯ ಮಾಡಬೇಕು ಅನ್ನೋ

0: ಒಂದು ಇವಾಗ ಎಚ್ಚೆತ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿದೆ. ಯಾಕೆಂದರೆ ಮಣ್ಣಿನ ಫಲವತ್ತತೆ ಕಮ್ಮಿಯಾಗಿದೆ, ಹಾಗೂ ಇನ್ನೂ ಒಂದು ಏನಪ್ಪ ಅಂತಂದರೆ ನಮ್ಮ ಕೃಷಿ ಜಾಗ ಅಂದರೆ ಪ್ರದೇಶ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಫಲವತ್ತತೆಯನ್ನು ಕಳ್ಕೊಂಡು ಕೃಷಿ ಜಾಗನೂ ಕಡಿಮೆ ಆದಾಗ ನಮಗೆ ಸ್ವಲ್ಪ ಕಷ್ಟ ಆಗತ್ತೆ.
1: ಕೈಗಾರಿಕೀಕರಣ ಉದ್ಯಮೀಕರಣದ ಕಡೆ ನಾವು ಜಾಸ್ತಿ ಲಾಭ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೇವೆ, ಹಂಗಾಗಿ ಜಮೀನನ್ನು ನಾವು ಕಡಿಮೆ ಮಾಡ್ಕೋತಾನೆ ಇದ್ದೇವೆ.
0: ಹಂಗಾಗಿ ನಮಗೆ ಆಹಾರ ಭದ್ರತೆಯು ಕೂಡ ಒಂದು ಪ್ರಶ್ನೆ ಆಗುತ್ತೆ, ಹಾಗೂ ಮಣ್ಣಿನ ಫಲವತ್ತತೆ ಕಳ್ಕೊಂಡಾಗಲೂ ಕೂಡ ಅದು ಮುಂದಿನ ಪೀಳಿಗೆಗೆ ಮಾರ್ಕವಾಗಿ ಅದು ಪರಿಣಮಿಸಿಬಿಡುತ್ತೆ. ಸೊ ಮತ್ತೆ ಇನ್ನೂ ಒಂದು ಏನಕ್ಕೆ ನಾವು ಈ ದೇಶಿ ತಳಿಗಳ ಕಡೆ ತಿರುಗಿ ನೋಡಬೇಕಾಗಿದೆ ಇವಾಗ ಅಂತ ಅಂದರೆ, ನಾನು ಅವಾಗಲೇ ಹೇಳಿದಾಗೆ ಆಹಾರ ವಿಷಯುಕ್ತವಾಗಿದೆ ಮತ್ತು ಆಹಾರದಲ್ಲಿ ಪೌಷ್ಟಿಕಾಂಶಗಳ ಕೊರತೆ ಎದ್ದು ಕಾಣಿಸ್ತಿದೆ, ಮತ್ತು ಬೆಳೆಗಳು ಬೇಗನೆ ಹೊಸ ಹೊಸ ಕೀಟಗಳಿಗೆ ಹೊಸ ಹೊಸ ರೋಗಗಳ ಬಾಧೆಗೆ ಬೇಗ ಗುರಿಯಾಗ್ತಾ ಇದ್ದಾವೆ ಒಂದು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಹವಾಮಾನ ವೈಪರೀತ್ಯ ಈಗ ಎಲ್ಲರಿಗೂ ಕಂಡಿರುವಂಥ ಸತ್ಯ. ಇವಾಗ ಮೊದಲು ಇರೋ ಹಾಗೆ ಇವಾಗ ಇಲ್ಲ, ಕಾಲಕಾಲಕ್ಕೆ ಮಳೆಗಳಾಗ್ತಾ ಇಲ್ಲ, ಮತ್ತು ಏರಿದ ಉಷ್ಣಾಂಶ ಮತ್ತು ಫ್ಲಡ್ಡಿಂಗ್ ಇರ್ಬೋದು, ಈ ಥರ ಅತಿವೃಷ್ಟಿ ಅನಾವೃಷ್ಟಿಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಇಂಥದಕ್ಕೆ ನಮ್ಮ ಪಾರಂಪರಿಕ ತಳಿಗಳಲ್ಲಿ ಇದನ್ನೆಲ್ಲ ತಡ್ಕೊಳ್ಳೋಂಥ ಶಕ್ತಿಗಳಿದ್ದಾವೆ.
1: ಅದೇ,
0: ಹಾಗಾಗಿ ನಾವು ಈ ಸುಸ್ಥಿರತೆಯನ್ನು ಕಾಪಾಡ್ಕೋಬೇಕು ಅಂದರೆ ನಾವು ನಮ್ಮ ಪಾರಂಪರಿಕ ತಳಿಗಳನ್ನ ದೇಶಿ ತಳಿಗಳನ್ನ ಉಳಿಸ್ಕೊಳ್ಳೋದು ಅತ್ಯಂತ ಅವಶ್ಯಕ ಅಂತ.
1: ನಾವು ಏನು ಹೇಳ್ತಿರಲ್ಲ ಈಗ ಏನು ಹವಾಮಾನ ಬದಲಾವಣೆ, ಕ್ಲೈಮೇಟಿಕ್ ಚೇಂಜ್, ವರ್ಲ್ಡ್ ಕ್ಲೈಮೇಟಿಕ್ ಚೇಂಜ್, ಇದು ಇವತ್ತು ದೊಡ್ಡ ಸದ್ದು ಮಾಡ್ತಾ ಇದೆ. ಇದು ಈ ಸದ್ದು ಮಾಡೋದೇನಂದರೆ ದೊಡ್ಡ ಅನಾಹುತ ಆಗುತ್ತೆ ಅಂತ. ಅಂದರೆ ಈಗ ಏನು ನಮ್ಮದು ವಿಜ್ಞಾನಿಗಳು ಈಗ ಔಷಧಿಯ ಪ್ರಕಾರ ಮತ್ತೆ ಸರ್ವೆ ಮಾಡಿದ ಪ್ರಕಾರ ಕಳೆದ 100 ವರ್ಷಗಳಲ್ಲಿ ಹವಾಮಾನ 0.5 ಡಿಗ್ರಿ ಏರ್ಲಿಕ್ಕೆ 100 ವರ್ಷ ತಗೊಂಡ್ತು. ಆದರೆ ಕಳೆದ 25 ವರ್ಷಗಳಲ್ಲಿ ಇದು ಪ್ರಮಾಣ ಏನು ಅದು 0.5 ಡಿಗ್ರಿ ಟೆಂಪರೇಚರ್ ಹೆಚ್ಚಾಗಕ್ಕೆ 100 ವರ್ಷ ತಗೊಂಡಿದೆ. ಈಗ 25 ವರ್ಷದಲ್ಲಿ 1.5 ಡಿಗ್ರಿ ಟೆಂಪರೇಚರ್ ಜಾಸ್ತಿ ಆಗಿದೆ. ನೋಡಿ ಏನಿದು, ಬರೀ 25 ವರ್ಷದಲ್ಲಿ 1.5 ಡಿಗ್ರಿ ಟೆಂಪರೇಚರ್ ಇದು ಆಗಕ್ಕೆ ಕಾರಣ ಏನು, ಇದರಿಂದ ಏನೇನು ಅನಾಹುತ ಆಗುತ್ತೆ?
0: ಸೊ ಇದು ಆಧುನಿಕತೆಯ
1: ಆಧುನಿಕ ದುರ್ಬಳಕೆ. ನಾವು ನಮ್ಮ ಏನು ಕ್ಲೈಮೇಟ್ ಮೇಲೆ, ನಮ್ಮ ಒಂದು ಪರಿಸರದ ಮೇಲೆ ನಾವು ದಾಳಿ ಇಡ್ತಾ ಇದ್ದೇವೆ, ನಾಶ ಮಾಡ್ಕೋತಾ ಇದ್ದೇವೆ. ಹಂಗಾಗಿ ಇದರಿಂದ ಪಾರಾಗಬೇಕಂತ ನಾವು ಮೂಲ ಅದು ನಮ್ಮ ಬೇರನ್ನ ನಾವು ಹುಡುಕ್ಬೇಕಾಗಿದೆ. ಬೇರನ್ನ ಅಂದ್ರೆ ಈಗ ನಾವು ಪಾರಂಪರಿಕವಾಗಿ ನಮ್ದು ವ್ಯವಸಾಯ ಆ ಪದ್ಧತಿನ ಆ ಬೀಜನ ಬಳಸಬೇಕು
0: ಅಂದ್ರೆ ಈ ನೀವು ಹೇಳಿದಾಗೆ ಹವಾಮಾನ ವೈಪರೀತ್ಯ ಆಗಿರೋದು ಅಂತ ನಿಜ. ಸೊ ಇಂಥ ಹೊತ್ತಿನಲ್ಲಿ ನಮ್ಮ ಬೆಳೆಗಳು ಹೊಸ ಹೊಸದಾಗಿ ಬರುವಂತಹ ಕೀಟ ಬಾಧೆಗಳು ರೋಗ ಬಾಧೆಗಳಿಗೆ ಅವು ಮತ್ತೆ ಬರ ಇರ್ಬೋದು ಅಥವಾ ಅತಿಯಾದ ಮಳೆ ನೀರು ಇಂಥವಕ್ಕೆ ಅವು ಏನಾಗಿದೆ ಅಂದ್ರೆ ತುತ್ತಾಗ್ತಾ ಇದಾವೆ. ಸೊ ಇದನ್ನ ತಡ್ಕೊಳ್ಳುವಂತ ಶಕ್ತಿ ನಮ್ಮ ಬೆಳೆಗಳಿಗೆ ಬೇಕು, ಯಾಕೆಂದ್ರೆ ಅವು ಆಹಾರ ಭದ್ರತೆ ನಮಗೆ ಮುಂದಕ್ಕೆ ಬೇಕಾಗಿದೆ. ಸೊ ಅಂದ್ರೆ ಇಂಥವಕ್ಕೆಲ್ಲ ತಡ್ಕೊಂಡ್ರೆ ಮಾತ್ರ ಬೆಳೆಗಳು ಆಹಾರ ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯ. ಸೊ ಹಂಗಾಗಿ ನಾವು ನಮ್ಮ ದೇಶಿ ತಳಿಗಳು ಮತ್ತು ಪಾರಂಪರಿಕ ತಳಿಗಳು ಇಂಥ ಗುಣಲಕ್ಷಣಗಳನ್ನ ಹೊಂದಿರ್ತವೆ.
1: ಗುಣಲಕ್ಷಣ ಹೊಂದಿದ್ದಾವೆ ಮತ್ತು ನಮ್ಮ ಮುಂದೆ ನಮ್ಮ ಭದ್ರತೆ ಕೊಡ್ತವೆ.
0: ಭದ್ರತೆ ಕೊಡ್ತವೆ. ಹಾಗೆ ನಾವು ಈಗ ದೇಸಿ ತಳಿಗಳಂತ ಬಂದ್ರೆ ನಮ್ಮ ಬೆಳೆಗಳು ಸಾಕಷ್ಟು ಇದಾವೆ. ಅದರಲ್ಲಿ ಏಕದಳ ಧಾನ್ಯಗಳು, ದ್ವಿದಳ ಧಾನ್ಯಗಳು, ಎಣ್ಣೆ ಕಾಳುಗಳಿರ್ಬೋದು, ತರಕಾರಿ ಇರ್ಬೋದು, ಅಥವಾ ಫೈಬರ್ ಕ್ರಾಪ್ಸ್ ಅಥವಾ ಕಮರ್ಷಿಯಲ್ ಕ್ರಾಪ್ಸ್ ವಾಣಿಜ್ಯ ಬೆಳೆಗಳೇ ಇರ್ಬೋದು. ಸೊ ಎಲ್ಲದರಲ್ಲೂ ನಮ್ಮ ದೇಸಿಯ ತಳಿಗಳಿದ್ದಾವೆ, ಸಾಕಷ್ಟು ಸಾವಿರಾರು ಲಕ್ಷ ಸಂಖ್ಯೆಯಲ್ಲೂ ಕೂಡ ಇದಾವೆ. ಆದ್ರೆ ನಾವು ಸಮಯದ ಅಭಾವ ಅಥವಾ ಎಲ್ಲದನ್ನು ನಾವು ಇವಾಗ ಸದ್ಯ ಹೇಳಕ್ಕಾಗಲ್ಲ. ಕೆಲವು ಎಕ್ಸಾಂಪಲ್ಸ್ ಈಗ ನಾವು ಭತ್ತ ಅಂತಾನೆ ತಗೊಳ್ಳೋಣ ಅಂತದ್ರಲ್ಲಿ ಅಥವಾ ರಾಗಿ ಈ ತರದ್ರಲ್ಲಿ ನಾವು ಕೆಲವೊಂದು ನಾವು ವಿಚಾರ ಮಾಡ್ತಾ ಹೋಗೋಣ. ಕೆಲವು ಎಕ್ಸಾಂಪಲ್ಸ್ ಇದಾವೆ ಏನಕ್ಕೆ ನಾವು ಈ ಅಪರೂಪದ ತಳಿಗಳನ್ನ ಉಪಯೋಗಿಸ್ಬೇಕು ಅಂತ ನಾನು ಜನರಲ್ ಆಗಿ ಇದ್ರ ಬಗ್ಗೆ ಹೇಳ್ತಾ ಹೋಗ್ತೇನೆ. ಮೊದಲನೇದಾಗಿ ಇದರದ್ದು ಪ್ರಾಮುಖ್ಯತೆ ಏನು ದೇಶಿ ತಳಿಗಳದ್ದು ಅಥವಾ
1: ಸಾಂಪ್ರದಾಯಿಕ
0: ತಳಿ? ಹೌದು. ಸೊ ಮೊದಲನೇದಾಗಿ ಇವು ಈ ಪಾರಂಪರಿಕ ತಳಿಗಳು ಅಥವಾ ದೇಸಿ ತಳಿಗಳು ಏನಂದ್ರೆ ಜೀವ ವೈವಿಧ್ಯಕ್ಕೆ ತಮ್ಮ ಕೊಡುಗೆಯನ್ನ ಸಾಕಷ್ಟು ಕೊಟ್ಟಿವೆ. ಯಾಕೆಂದ್ರೆ ಅಷ್ಟು ವೈವಿಧ್ಯತೆಯನ್ನ ಅವು ಕಾಪಾಡ್ಕೊಂಡಿದ್ದೇವೆ. ವೈವಿಧ್ಯತೆ ಅಂದ್ರೆ ಅನುವಂಶಿಕ ವೈವಿಧ್ಯ ಇದೆ, ಅದನ್ನ ನಾವು ಜೆನೆಟಿಕ್ ಡೈವರ್ಸಿಟಿ ಅಂತ ಹೇಳ್ತೀವಿ. ಹಾಗೂ ವಿವಿಧ ಬಗೆಯ ಗುಣಲಕ್ಷಣಗಳು ಜೀನ್ಸ್ಗಳನ್ನ ಹೊಂದಿದ್ದಾವೆ. ಅಗ್ರಿಕಲ್ಚರಲ್ ಬಯೋಡೈವರ್ಸಿಟಿ ಅಂತ ಅಂದ್ರೆ ಕೃಷಿ ವೈವಿಧ್ಯತೆಗೆ ಕೂಡ ಇವು ತಮ್ಮ ಕೊಡುಗೆಯನ್ನ ಕೊಡ್ತವೆ. ಮತ್ತೆ ಈ ಇದ್ರ ಇಷ್ಟು ಇದನ್ನ ನಾವು ಜೆನೆಟಿಕ್ ಬೇಸ್ ಅಂತ ಏನ್ ಕರಿತೀವಿ ಅಂತ ಅಂದ್ರೆ ಅದರದ್ದು ಹೌದು ಅದು ತುಂಬಾ ಬ್ರಾಡ್ ಆಗಿರುತ್ತೆ. ಜೆನೆಟಿಕ್ ಡೈವರ್ಸಿಟಿ ಅನ್ನೋದು ಅನುವಂಶಿಕ ವೈವಿಧ್ಯತೆಯ ಒಂದು ತಳಹದಿ, ಇದಕ್ಕೆ ತುಂಬಾ ಬ್ರಾಡ್ ಆಗಿರುತ್ತೆ, ದೊಡ್ಡದಾಗಿರುತ್ತೆ. ಅಂದ್ರೆ ನಮ್ಗೆ ಸಾಕಷ್ಟು ಜೀನ್ಸ್ಗಳು ಅದರಲ್ಲಿ ಸಿಗ್ತವೆ. ಇದನ್ನ ನಾವು ಏನ್ ಮಾಡ್ಬೋದು ಅಂತ ಅಂದ್ರೆ ವಿಜ್ಞಾನಿಗಳು ಇವನ್ನ ಬಳಸ್ಕೊಂಡು ಇದರಲ್ಲಿ ಇರುವಂತಹ ಒಳ್ಳೆ ಗುಣಲಕ್ಷಣಗಳನ್ನ ಒಳ್ಳೆ ಒಳ್ಳೆ ಜೀನ್ಸ್ಗಳನ್ನ ನಾವು ತಗೊಂಡು ಹೊಸ ತಳಿಗಳಿಗೆ ತಳಿ ವರ್ಧನೆಯನ್ನ ಮಾಡ್ಕೋಬಹುದು,
1: ರೂಪಾಂತರ ಮಾಡಿ.

0: ರೂಪಾಂತರ ಅಂತಲ್ಲ ತಳಿ ವರ್ಧನೆಯನ್ನ ಮಾಡ್ಕೋಬಹುದು.
1: ಅಂದ್ರೆ ಇದು ಅನೇಕ ಗುಣಗಳನ್ನು ಹೊಂದಿರ್ತವೆ, ಅಂದ್ರೆ ಜಾಸ್ತಿ ವಾತಾವರಣ ಏರುಪೇರನ್ನ ತಡ್ಕೊಳ್ಳೋ ಶಕ್ತಿ ಇರುತ್ತೆ.
0: ಹೌದು, ಈಗ ನಾನು ಅದಕ್ಕೆ
1: ಕೆಲವೊಂದು ರೋಗ ಬಂದ್ರೆ ಅದನ್ನ ಸ್ವೀಕರಿಸೋದಿಲ್ಲ, ತಿರಸ್ಕಾರ ಮಾಡೋ ತಾಕತ್ತಿರುತ್ತೆ.
0: ಹೌದು,
1: ಆತರ
0: ಈಗ ಅದರಲ್ಲಿ ಕೆಲವು ನಾನು ನಿಮ್ಗೆ ಕೆಲವು ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಈಗ ನಮ್ಮಲ್ಲಿ ಈಗ ಭತ್ತದಲ್ಲೇ ತಗೊಳ್ಳೋಣ, ಈಗ ರಾಜಮುಡಿ ಅಂತ ನೀವು ಕೇಳಿದ್ದೀರಾ ಅನ್ಕೊಂತೀನಿ. ಸೊ ಅದು ಮೈಸೂರಿಗೆ ನೇಟಿವ್ ಆದಂತ ಒಂದು ತಳಿ. ಸೊ ಅದರಲ್ಲಿ ಅತಿ ರುಚಿ ಮತ್ತು ಪೌಷ್ಟಿಕತೆಗೆ ಅದು ಹೆಸರುವಾಸಿ. ಮತ್ತೆ ಗಂಧಸಾಲೆ ಅಂತ ಒಂದು ಸುವಾಸಿತ ರೈಸ್ ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಅದು ಪ್ರಚಲಿತವಾಗಿದೆ. ಮತ್ತೆ ಜೀರಿಗೆ ಸಣ್ಣ ಅಂತದ್ದು ಬಾಸುಮತಿ ತರ ತುಂಗಭದ್ರ ಇದರಲ್ಲಿ ಅದನ್ನ
1: ಬೆಳೀತಾರೆ,
0: ಆರೋಮ್ಯಾಟಿಕ್ ರೈಸ್ ಅಂತಾರೆ ಅದನ್ನ. ಮತ್ತೆ ಕರಿಕಗ್ಗ ಅಂತ ಅದು ಬರ ನಿರೋಧಕತೆಯನ್ನ ಹೊಂದಿರುತ್ತೆ, ಅದು ಉತ್ತರ ಕರ್ನಾಟಕದ ಕೆಲವು ಕಡೆ ನಮಗೆ ಕಾಣಸಿಗತ್ತೆ. ಸೊ ಹಾಗೆ ರಾಗಿಲಿ ಕೂಡ ಈ ಚಿತ್ರದುರ್ಗ ಕಡೆ ಎಲ್ಲ ಗುಡಿಹಟ್ಟಿ ರಾಗಿ ಅಥವಾ ಭಾರತೀಯ ರಾಗಿ ಅಥವಾ ದೊಡ್ಡ ರಾಗಿ ಅಂತ ಎಲ್ಲ ಹೇಳ್ತಾರೆ, ಅದನ್ನು ಕೂಡ ಅದರಲ್ಲಿ ಹೆಚ್ಚಿನ ಪೌಷ್ಟಿಕತೆ ಹಾಗೂ ಬರ ನಿರೋಧಕತೆ ಇವು ಸಿಗತ್ತೆ. ಅದೇ ತರ ತುಂಬಾ ತಳಿಗಳು ಹೇಳ್ತಾ ಹೋದ್ರೆ ಎಕ್ಸಾಂಪಲ್ಸ್ ತುಂಬಾ ಇದೆ. ಸೊ ಒಂದು ಪ್ರಾಮುಖ್ಯತೆ ಏನಪ್ಪಾ ಅಂದ್ರೆ ಅವು ಜೀವ ವೈವಿಧ್ಯತೆಗೆ ನಮ್ಗೆ ದೇಶಿ ತಳಿಗಳು ಕೊಡುಗೆಯನ್ನ ಕೊಡ್ತವೆ. ಇನ್ನ ಎರಡನೇದು ಏನಪ್ಪಾ ಅತಿ ಪ್ರಾಮುಖ್ಯತೆ ಅಂತ ಅಂದ್ರೆ, ಇವು ಹವಾಮಾನ ವೈಪರೀತ್ಯಕ್ಕೆ ನಿರೋಧಕತೆಯನ್ನ ಹೊಂದಿರ್ತವೆ. ನಿರೋಧಕತೆ ಅಂದ್ರೆ ಹವಾಮಾನ ವೈಪರೀತ್ಯವನ್ನ ತಡ್ಕೊಳ್ಳುವಂತ ಶಕ್ತಿ ಇದರಲ್ಲಿ ಇರುತ್ತೆ. ಈಗ ಬರ ಅಂತ ನಾನು ಅವಾಗ್ಲೇ ಹೇಳಿದೆ, ಒಂದು ಎಕ್ಸಾಂಪಲ್ ಕೂಡ ಹೇಳಿದೆ, ಮಾಲ್ದಂಡಿ ಜೋಳ ಅವು ದೇಶಿ ತಳಿ. ಹೌದು, ಹಾಗೂ ದಗ್ಗಿ ಅನ್ನೋದು. ಮತ್ತೆ ಇನ್ನೊಂದು ಫ್ಲಡ್ಸ್ ಅಂತ ಅಂದ್ರೆ ಅತಿಯಾದ ಮಳೆ ಜಾಸ್ತಿ ಬಂದಾಗ,
1: ಜಾಸ್ತಿ ಮಳೆ ನೀರು ಬಂದಾಗ.
0: ಹೌದು,
1: ಅಲ್ಲಿ ಅದು ಮಳೆ ನೀರಿಗೆ ಹೆದರದಿಲ್ಲ ಅದು.
0: ಈಗ ಅದು ಪೂರ್ವ ವಲಯದ ಇದು ನಮ್ಮ ಸಿಸ್ಟರ್ ಸ್ಟೇಟ್ಸ್ ಮತ್ತೆ ಒರಿಸ್ಸಾ ಈ ಕಡೆ ಎಲ್ಲ ನಮ್ಗೆ ಫ್ಲಡ್ಸ್ ಜಾಸ್ತಿ ಆಗುತ್ತೆ. ಸೊ ಅಲ್ಲಿ ಬಂದು ಭತ್ತ ಮುಳುಗ್ಬಿಡುತ್ತೆ. ಸೊ ಅದನ್ನ ತಡ್ಕೊಳ್ಳೋಕೋಸ್ಕರ ಒಂದು ದೇಸಿ ತಳಿ FR13 ಅನ್ನೋದ್ರಿಂದ
1: ಅದು ನೀರು ಎಷ್ಟೇ ನಿಂತ್ಕೊಳ್ಳಿ, ಎಷ್ಟು ದಿನ ಬೇಕಾದ್ರೆ ನಿಂತ್ಕೊಳ್ಳಿ, ಆ ಗಿಡ ಇದ್ದಂಗೆ ಇರುತ್ತೆ, ಸಾಯೋದಿಲ್ಲ.
0: FR13 ಅನ್ನೋದು ಒಂದು ದೇಸಿ ತಳಿ ಇದೆ, ಅದರಿಂದ ಲ್ಯಾಂಡ್ ರೇಸ್ ಅಂತ ನಾವು ಕರಿತೀವಿ ಅದನ್ನ. ಅದರಿಂದ ಜೀನ್ಸ್ ನ ತೆಗೆದು ಸ್ವರ್ಣ ಅನ್ನೋ ಒಂದು ವೆರೈಟಿ ಹಾಕಿದ್ದಾರೆ, ಯಾವುದು ತಳಿ ವರ್ಧನೆ ಮಾಡಿದ್ದಾರೆ. ಅದು ಒಂದು 10-15 ದಿವಸ ಅದು ತಡ್ಕೊಳ್ಳೋ ಒಂದು ಶಕ್ತಿನ
1: ನೀರನ್ನು ಏನಾಗಲ್ಲ. ನೀರು ಅಂದ್ರೆ ನೀರು ಸಂಪೂರ್ಣ ಮುಳುಗಡೆ ಆದ್ರೂ ಆ ಭತ್ತದ ಗಿಡ ಬದುಕಿರ್ತದೆ.
0: ಹೌದು, ಅದನ್ನ ನಾವು ಅಂದ್ರೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ನಾನು ಉದಾಹರಣೆ ಅನ್ನೋದನ್ನ
1: ವರ್ಧನೆ ಮಾಡಿದ ಆಗಿದ್ದು
0: ದೇಸಿ ತಳಿಗಳನ್ನ ಉಪಯೋಗಿಸಿಕೊಂಡು ತಳಿ ವರ್ಧನೆ ಮಾಡುವಂತ.
1: ಯಾಕೆ ಅಂದ್ರೆ ನಿಜವಾಗಿ ವಿಜ್ಞಾನಿಗಳಿಗೆ ನಾವು ಧನ್ಯವಾದ ಹೇಳಬೇಕು.
0: ಯಾಕೆಂದ್ರೆ ದೇಸಿ ತಳಿಗಳಲ್ಲಿ ನಮ್ಗೆ ತೊಂದರೆ ಏನಪ್ಪಾ, ಅವನು ಹಾಗೆ ತಳಿ ಅಂತ ಬಳಸೋದ್ರಿಂದ ಏನಪ್ಪಾ ಅಂದ್ರೆ ಜನಕ್ಕೆ ಅವು ಅದರದ ರುಚಿ ಏನೋ ಅಥವಾ ಅದರದ್ದು ಇವ್, ಯಾಕೆಂದ್ರೆ ನಾವು ಭತ್ತ ಅಂತ ಬಂದಾಗ ಸಣ್ಣ ಅಕ್ಕಿ ಈ ತರದ್ದೇ, ನಾವು ಪಾಲಿಶ್ ರೈಸ್ ಈ ತರದ್ದೇ ನೋಡ್ತೀವಿ, ಜನ ಅದನ್ನ ಇಷ್ಟಪಡದಲ್ಲೇ ಇರ್ಬೋದು. ಆದ್ರೆ ಅದರಲ್ಲಿ ಒಳ್ಳೊಳ್ಳೆ ಗುಣಲಕ್ಷಣಗಳಿರ್ಬೋದು. ನಮ್ಮ ವಿಜ್ಞಾನಿಗಳು ಮಾಡೋ ಕೆಲಸ ಅದೇ, ಆ ಒಳ್ಳೊಳ್ಳೆ ಗುಣಲಕ್ಷಣಗಳಿಗೆ ಇದು ನೋಡಿ ಫ್ಲಡ್ ಟಾಲರೆನ್ಸ್. ಸೊ ಅದನ್ನ ಅದರಲ್ಲಿರುವಂತ ಜೀನ್ಸ್ ನ ತಳಿವರ್ಧನೆ ಮೂಲಕ ಸ್ವರ್ಣ ಅನ್ನೋ ಒಂದು ಲೀಡಿಂಗ್ ವೆರೈಟಿಗೆ ಹಾಕಿ ಇದ್ ಮಾಡಿದ್ದಾರೆ.
1: ಅಂದ್ರೆ ಈ ತರ ವರ್ಧನೆ ಮಾಡಿದ್ದಾರೆ, ತಳಿಗಳ ಹುಡು�ಿ ಮತ್ತೆ ತಳಿ ವರ್ಧನೆ ಮಾಡಿ.
0: ಇದು ಒಂದು ಉದಾಹರಣೆ, ಈ ತರ ಸಾಕಷ್ಟು ಉದಾಹರಣೆಗಳು ಇದಾವೆ, ಸಾಕಷ್ಟು ಲ್ಯಾಂಡ್ ರೇಸಸ್ ನಮ್ಮಲ್ಲಿ ಇದಾವೆ.
1: ಉದಾಹರಣೆಗೆ ಮಲೆನಾಡಲ್ಲಿ ಅದು ಉತ್ತರ ಕನ್ನಡದಲ್ಲಿ ಒಂದ್ ಕಡೆ ಸಣ್ಣಕ್ಕಿ ಅಂತ ಒಂದು ಭತ್ತ ಬೆಳೀತಾರೆ. ಅದು ಸಣ್ಣಕ್ಕಿ ಅಂದ್ರೆ ಸಣ್ಣದೇ ಇರುತ್ತೆ, ಜೀರ ರೈಸ್ ತರ ಇರುತ್ತೆ, ಆದ್ರೆ ಅದು ಘಮ ಘಮ ಘಮ ಘಮ ಸುಹಾಸನೆ.
0: ಸಣ್ಣಕ್ಕಿ
1: ಅದು ಸಣ್ಣಕ್ಕಿ ಅಂತಾನೆ ಅದು ಕರೆಯೋದು. ಅದು ಎಲ್ಲೂ ಇನ್ನೂ ಪ್ರಚಾರಕ್ಕೆ ಬಂದಿಲ್ಲ, ಸಂಶೋಧನೆ ಕೂಡ ಆಗಿಲ್ಲ. ಆದ್ರೆ ಇತ್ತೀಚೆಗೆ ಸರ್ಕಾರ ಮತ್ತೆ ಅಲ್ಲಿನ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಆ ಒಂದು ಊರಿಗೆ ಹೋಗಿ ಭೇಟಿ ಕೊಟ್ಟರೋದು. ಅದು ಮೇದಿನಿ ಅಂತ ಕುಮಟಾ ತಾಲೂಕಿನಲ್ಲಿ ಒಂದು ಪ್ರದೇಶದಲ್ಲಿ ಸಣ್ಣ ಪ್ರಮಾಣದಲ್ಲಿ ಬೆಳೀತಾರೆ. ಬಟ್ ಅದು ಅಕ್ಕಿ ಎಲ್ಲರೂ ತಂದ್ರೆ ಘಮ ಘಮ ಘಮ ಘಮ ಸುವಾಸನೆ ಬರುತ್ತೆ. ಅಪರೂಪದ ತಳಿ, ನಮ್ಮ ವಿಜ್ಞಾನಿಗಳಿಗೆ ಅದು ಸಂಶೋಧನೆ ಮಾಡ್ಲಿಕ್ಕೆ ಒಂದು ಸೂಕ್ತ ವಿಷಯ.
0: ಖಂಡಿತ ಖಂಡಿತ ಖಂಡಿತ. ಅದೇ ತರ ಈಗ ನಾವು ಇನ್ನೂ ನಮ್ಮ ದೇಶದಲ್ಲಿ ಈ ತರ ಸಾಕಷ್ಟು, ಅದರಲ್ಲೂ ನಮ್ಮ ನೆರೆ ರಾಜ್ಯದ ತಮಿಳುನಾಡಲ್ಲೂ ಕೂಡ ಭತ್ತದ ಪ್ರಭೇದಗಳಲ್ಲಿ ತುಂಬಾ ವೈವಿಧ್ಯತೆ ಇದೆ.
1: ಕೇರಳ,
0: ಹೌದು, ಪಕ್ಕಾಳಿ ಅಂತ ಒಂದು ತಳಿ ಇದೆ, ಅದರಲ್ಲಿ ಉಪ್ಪಿನ ಅಂಶವನ್ನ ತಡ್ಕೊಳಕ್ಕೆ
1: ನೋಡಿ ನೋಡಿ,
0: ಉಪ್ಪು ಅಂಶ ಜಾಸ್ತಿ ಇದ್ರೆ ನೆಲದಲ್ಲಿ ನಿರೋಧಕತೆಯನ್ನ ಅದು ಹೊಂದಿದೆ. ಹೀಗೆ
1: ಅದು ಕರಾವಳಿ ಪ್ರದೇಶಕ್ಕೆ ಹೇಳಿ ಮಾಡಿಸಿ.
0: ಹೌದು,
1: ಆದ್ರೆ ಉಪ್ಪು ನೀರಿಂದನೇ ಗಿಡ ಹುಟ್ಟದೇ ಇಲ್ಲ.
0: ಹೌದು,
1: ಸೊ ನೋಡಿ ತಾವು ಹೇಳಿದ್ದ ಆ ತಳಿ ಉಪ್ಪು ನೀರಿಗೆ ಆ ಪ್ರದೇಶದಲ್ಲಿ ತಾನು ಹುಟ್ಕೋತೇನೆ ಅಂತದ ಆ ತಳಿ.
0: ಹೌದು, ಈ ತರ ಸಾಕಷ್ಟು ಉದಾಹರಣೆಗಳು ನಮಗೆ ಸಿಗ್ತಾ ಹೋಗುತ್ತೆ, ಎಲ್ಲಾ ಬೆಳೆಗಳಲ್ಲೂ ಸಿಗುತ್ತೆ. ಅಂದ್ರೆ ನಾವು ಏನಪ್ಪಾ ಅಂದ್ರೆ ಇವಾಗ ನಾವು ಮಾಡ್ಬೇಕಾಗಿರೋದು ನಮ್ಮ ದೇಶಿ ತಳಿಗಳನ್ನ ಈಗ ನಾವು ಸಂಶೋಧನೆ ಮಾಡ್ತಾ ಇದಾರೆ ಕೂಡ. ನೀವು ಸಾಕಷ್ಟು ಇವಾಗ ಹುಡುಕಿದ್ರೆ, ನಾವು ಗೂಗಲ್ ಸರ್ಚ್ ಮಾಡಿದ್ರೆ, ನಮ್ಮ ರಿವ್ಯೂ ಮಾಡಿದ್ರೆ, ನಮ್ಮ ಎಷ್ಟು ಸಂಶೋಧನೆಗಳಾಗಿದೆ ಅಂತ ನೋಡಿದಾಗ ಸಾಕಷ್ಟು ಇದ್ರ ಬಗ್ಗೆ, ಲ್ಯಾಂಡ್ ರಿಸರ್ಸ್ ಬಗ್ಗೆ ಸಂಶೋಧನೆಗಳಾಗಿವೆ, ನಡೀತಾ ಇದೆ.

0: ತಳಿ ವರ್ಧನೆಗೆ ಅದನ್ನ ಬಳಸ್ಕೊಳ್ಳಕ್ಕೆ ಯೋಜನೆಗಳು ಕೂಡ ಇದಾವೆ, ರೂಪುಗೊಂಡಿವೆ.
1: ಅದೇ ತರ ಈಗ ಅವು ಯಾವಾಗೂ ಮುಗಿಲೂ ಬಾರದು, ಅವು ಹೊಸದಾಗಿ ಹೊಸದಾಗಿ ಇನ್ನೂ ಪರಿಚಯ ಆಗ್ತಾನೆ ಇರ್ತದೆ. ಯಾಕಂದ್ರೆ ರೈತರು ಇಟ್ಕೊಂಡಿದ್ದಾರೆ, ಅದನ್ನ ವಿಜ್ಞಾನಿಗಳು ವಿಶ್ವವಿದ್ಯಾಲಯದವರು ಅದನ್ನ ಇದು ಮಾಡಿ ವರ್ಧನೆ ಮಾಡ್ಕೊಂಡ್ರೆ
0: ಈಗ ಏನಕ್ಕೆ ನಾವು ಅವನ್ನ ಕಳಿಬಾರ್ದು ಅನ್ನೋ ಒಂದು ಟಾಪಿಕ್ ಬಂದಾಗ, ವಿಷಯ ಬಂದಾಗ ಅದನ್ನ ನೀಟಾಗಿ ನಾನು ಹೇಳ್ತೀನಿ. ಅದಕ್ಕೆ ಏನ್ ಮಾಡ್ಬೋದು ಅಂತ, ಅದರಿಂದ ಏನ್ ಉಪಯೋಗ ಅನ್ನೋದನ್ನ ಹೇಳ್ತೀನಿ. ಅದೇ ತರ ಈಗ ಒಂದು ರಾಜಭೋಗ ಅಥವಾ ಕರಿಕಗ್ಗ ಅನ್ನೋದು ಪೆಸ್ಟ್ ಅಂಡ್ ಡಿಸೀಸ್ ಅಂತ, ಅಂದ್ರೆ ಕೀಟಬಾಧೆ ಮತ್ತು ರೋಗ ಬಾಧೆಗಳಿಗೆ ಅದು ನಿರೋಧಕತೆಯನ್ನ ಹೊಂದಿರುತ್ತೆ. ಸೊ ಹೀಗಾಗಿ ಅತಿಯಾದ ಕೀಟ ರೋಗ ಅಥವಾ ಮಳೆ ಅಥವಾ ಉಷ್ಣಾಂಶ ಜಾಸ್ತಿ ಆಗೋದು ಇವೆಲ್ಲ ಹವಾಮಾನ ವೈಪರೀತ್ಯದ, ಹಾಗಾಗಿ ಒಂದೊಂದು ಸಹಿಷ್ಣುತೆಯನ್ನು ಹೊಂದಿರುವಂತಹವು ನಮ್ಮ ಪಾರಂಪರಿಕ ತಳಿಗಳು ಆಗಿರ್ತವೆ. ಎರಡನೇದು ಪ್ರಾಮುಖ್ಯತೆ ಆಯಿತು. ಇನ್ನು ಮೂರನೇ ಪ್ರಾಮುಖ್ಯತೆ ಬಂದು ನ್ಯೂಟ್ರಿಷನಲ್ ವ್ಯಾಲ್ಯೂ, ಅದು ಪೌಷ್ಟಿಕಾಂಶ. ನಮ್ಮ ಹೊಸ ಆಧುನಿಕ ತಳಿಗಳಿಗಿಂತ ಎಷ್ಟೋ ಮಟ್ಟಿಗೆ ಅವು ಪೌಷ್ಟಿಕತೆಯನ್ನು ಹೊಂದಿರುತ್ತೆ. ಕೆಲವು ಮಿನರಲ್ಸ್ ಎಸ್ಪೆಷಲಿ ಇವು ಐರನ್, ಜಿಂಕ್, ಕಬ್ಬಿಣಾಂಶ ಇರ್ಬೋದು, ಜಿಂಕ್ ಅಂಶ, ವಿಟಮಿನ್ಸ್ ಅಥವಾ ಡೈಟ್ರಿ ಫೈಬರ್ ನಾರಿನಾಂಶ ಇರ್ಬೋದು, ಈ ಥರ ಎಷ್ಟೊಂದು ಪೌಷ್ಟಿಕಾಂಶಗಳ ಇದನ್ನು ಅವು ಕೊಡ್ತಾ ಹೋಗ್ತವೆ. ಈಗ ನಮಗೆಲ್ಲರಿಗೂ ಗೊತ್ತು, ಈಗ ಮಿಲೆಟ್ಸ್ ಬಗ್ಗೆ ಸಾಕಷ್ಟು ಪ್ರಚಾರ ಇದೆ. ಏನಕ್ಕೆ ಅಷ್ಟು ಮಿಲೆಟ್ಸ್ ಪ್ರಚಾರ ಆಗ್ತಾ ಇದೆ? ಮರ್ತು ಹೋಗಿದ್ದ ಅಂತ ಸಿರಿಧಾನ್ಯಗಳನ್ನ ನಾವ್ ಏನಕ್ಕೆ ಮತ್ತೆ ಪ್ರಾಮುಖ್ಯತೆಗೆ ತರ್ತಾ ಇದೀವಿ ಪ್ರಮುಖನೇ ಇದಕ್ಕೆ ಅಂತ ಅಂದ್ರೆ, ಮುನ್ನೆಲೆಗೆ ತರ್ತಾ ಇರೋ ಕಾರಣ ಅದರಲ್ಲಿರುವಂತಹ ಒಂದು ಪೌಷ್ಟಿಕಾಂಶ
1: ಮತ್ತೆ ಮುಂಬರುವ ಹೆಚ್ಚು ಕಡಿಮೆ ವಾತಾವರಣ ತಡ್ಕೊಳ್ಳೋ
0: ಶಕ್ತಿ. ಹೌದು,
1: ನಮ್ಗೆ ಮತ್ತೆ ನಮ್ಗೆ ಆಹಾರ ಭದ್ರತೆಯಲ್ಲಿ ನಾವು ಖುಷಿ ಪಡ್ತಾ ಇದ್ದೇವೆ. ನಾವು ಮುಂದೊಂದಿನ ಈಗ ಇದು ವಾತಾವರಣ ಏರುಪೇರು ಆಗ್ಬಹುದು. ಮಳೆನೇ ಒಂದು 10 ವರ್ಷ ಮಳೆ ಇಲ್ಲ ಅಂದ್ರೆ ಮತ್ತಿನ್ನೇನು ಹಣೆ ಬರ, ಇದ್ದ ನೀರಲ್ಲಿ ಏನಾದ್ರು ಬೆಳ್ಕೋಬೇಕಲ್ಲ.
0: ಹೌದು, ಅದೇ ಅದು ಒಂದು ಇನ್ನೊಂದು ಪ್ರಾಮುಖ್ಯತೆ ಅಂದ್ರೆ ಕಡಿಮೆ ಖರ್ಚಿನಲ್ಲಿ ಇಂತಹ ದೇಶಿ ತಳಿಗಳು ಬರ್ತವೆ. ಅಧಿಕವಾಗಿ ಅವು ಗೊಬ್ಬರವಾಗ್ಲಿ ಅಥವಾ ಅಧಿಕವಾದ ನಾವನ್ನ ಇಂಟೆನ್ಸಿವ್ ಅಗ್ರಿಕಲ್ಚರ್ ಅಂತ ಹೇಳ್ತೀವಲ್ಲ, ಅದನ್ನ ನಾವು ಬಯಸೋದಿಲ್ಲ. ಅದು ಕೆಲವು ಕಾರಣ, ಕೆಲವು ದೇಸಿ ತಳಿಗಳು ನೀವು ಜಾಸ್ತಿ ಹಾಕಿದ್ರು ಅವ್ರು ರೆಸ್ಪಾಂಡ್ ಮಾಡಲ್ಲ, ಅಂದ್ರೆ ಅದಕ್ಕೆ ಅವು
1: ಬೇಡ ಅಂತ.
0: ಹೌದು,
1: ಸ್ವೀಕಾರ
0: ಮಾಡೋದು ಇಲ್ಲ. ಹಾಗಾಗಿ ಕೂಡ ಕಡಿಮೆ ಖರ್ಚನ್ನ ಅವು ಕೊಡ್ತಾವೆ ರೈತರಿಗೆ, ಜಾಸ್ತಿ ಖರ್ಚನ್ನ ತೋರಿಸೋದಿಲ್ಲ. ಯಾಕೆಂದ್ರೆ ಅದರಲ್ಲಿ ಸಾಮಾನ್ಯವಾದಂತಹ ನಿರೋಧಕತೆ ಇದ್ದೇ ಇರುತ್ತೆ. ಯಾವುದಕ್ಕೆ? ನಮ್ಮ ಕೀಟಗಳಿಗಿರ್ಬೋದು, ರೋಗಗಳಿಗಿರ್ಬೋದು, ಹಾಗೂ ಹವಾಮಾನ ವೈಪರೀತ್ಯಕ್ಕೆ ಇರ್ಬೋದು. ಸೊ ಹಾಗಾಗಿ ಕಡಿಮೆ ಖರ್ಚನ್ನ ತೋರಿಸ್ತವೆ. ಇನ್ನೊಂದು ನಾಲ್ಕನೇ ಪ್ರಾಮುಖ್ಯತೆ ಏನಪ್ಪ ಅಂತಂದ್ರೆ ಸಾಂಸ್ಕೃತಿಕ ಹಿನ್ನೆಲೆಯನ್ನ ನಾವು ಅವಾಗಲೇ ಹೇಳ್ದಂಗೆ ನಮ್ಮ ಸಂಸ್ಕೃತಿ ಜೊತೆ ಹೊಂದ್ಕೊಂಡು ಇರ್ತವೆ. ಈ ಸಂಸ್ಕೃತಿಯ ಹೆಸರಲ್ಲಿ ಎಷ್ಟೊಂದು ತಳಿಗಳು, ದೇಸಿ ತಳಿಗಳು ಕಾಪಾಡ್ತಾ ಬಂದಿದ್ದಾರೆ ನಮ್ಮ.
1: ಉದಾಹರಣೆ ಹೇಳಿ, ಯಾವ ತರದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ನಾವು ಆಚರಣೆಗೆ ತರ್ಕೊಂಡಿದ್ದೀವಿ.
0: ಈಗ ನಾವು ಎಷ್ಟೊಂದು ಹಬ್ಬಗಳು, ಹರಿದಿನಗಳು ಇದರಲ್ಲಿ, ಮತ್ತೆ ಸಾಂಪ್ರದಾಯಿಕ ಅಡುಗೆಗಳಲ್ಲಿ ಇಂಥದನ್ನೇ ಬಳಸ್ಕೋಬೇಕು ಅನ್ನೋ ಒಂದು ಇದಿರುತ್ತಲ್ಲ,
1: ಪದ್ಧತಿ
0: ಇರುತ್ತಲ್ಲ. ಹಾಗಾಗಿ ಅದು ಬೇರೆ ಬೇರೆ ಪ್ರಾಂತ್ಯಕ್ಕೆ ಬೇರೆ ಬೇರೆ ಇದಾಗಿ ಹೋಗ್ತಾ,
1: ಸಮಯಕ್ಕೆ ಬೇರೆ ಬೇರೆ ಆಗಿರುತ್ತೆ.
0: ಹೌದು,
1: ಈಗ ಉದಾಹರಣೆ ನೋಡಿ, ಈಗ ಯಾವುದೇ ಸಮಾರಂಭ ಇರ್ಬೋದು, ಜೀರಾ ರೈಸ್ ಮಾಡ್ಬೇಕಂತಾರೆ, ಅಂದ್ರೆ ಅದು ಸಣ್ಣ ಅಕ್ಕಿ.
0: ನೀವು ಹೇಳಿದ್ರಿ ಅಲ್ವಾ, ಸಣ್ಣ ಅಕ್ಕಿ ಅದು
1: ಸುವಾಸನೆ ಅಂತ ಯುಕ್ತವಾದ ಅನ್ನ, ಅದು ಮುಖ್ಯವಾದ ದೇವ ಕಾರ್ಯ ಏನೋ ಇರ್ತದೆ ಅಥವಾ ಏನೋ ಶುಭ ಸಮಾರಂಭ ಇರ್ತದೆ ಅಂತ ಸಂದರ್ಭದಲ್ಲಿ ಅದು ಆ ಅಡಿಗೆ ಮಾಡ್ತಾರೆ ಅದನ್ನ. ಏ, ಎಲ್ಲರಿಗೂ ಸಿಗ್ಲಿ, ಎಲ್ಲರೂ ಇದನ್ನು ನೋಡ್ಲಿ, ಇದ್ರ ರುಚಿ ಗೊತ್ತಾಗ್ಲಿ ಅನ್ನೋದು.
0: ಅಲ್ಲ, ನಾನು ಇಂಥದೇ ಬೆಳೆ ಅಂತ ಹೇಳಕ್ಕಾಗಲ್ಲ, ಬೇರೆ ಬೇರೆ
1: ಇರ್ಬೋದು,
0: ವೈವಿಧ್ಯತೆ ಇರ್ಬೋದು, ಲೈಕ್ ಮರ ಗಿಡ, ಔಷಧಿ ಗಿಡಗಳು.
1: ಹೌದು,
0: ಔಷಧಿ ಗಿಡಗಳಲ್ಲಿ ನಮ್ಗೆ ಸಾಕಷ್ಟು ಇದು ಸಿಗ್ತವೆ. ಎಸ್ಪೆಷಲಿ ನಮ್ಮ ಟ್ರೈಬಲ್ ಕಮ್ಯುನಿಟಿ ಬರ್ತವೆ ನೋಡ್ರಿ, ಕೇರಳ, ತಮಿಳ್ನಾಡು ಆ ಕಡೆ ಎಲ್ಲ ಸಾಕಷ್ಟು ಔಷಧೀಯ ಗಿಡಗಳನ್ನ ದೇವ್ರು ಅಂತ ಪೂಜೆ ಮಾಡ್ಕೊಂಡು ಉಳಿಸ್ಕೊಂಡ್ ಬಂದಿರೋ ಉದಾಹರಣೆಗಳು ಸಾಕಷ್ಟು ಇದಾವೆ.
1: ಇದು ಉತ್ತರ ಕನ್ನಡದಲ್ಲಿ, ಅಲ್ಲಿ ಇದು ಯಲ್ಲಾಪುರ ಅಂತ ಒಂದು ಪ್ರದೇಶದಲ್ಲೂ ಕೂಡ ಅಪರೂಪದ ಗಡ್ಡೆ ಮತ್ತೆ ಗೆಣಸುಗಳನ್ನ ಅದು ಅರಣ್ಯದಿಂದ ಸಂಗ್ರಹಿಸಿ ಅಥವಾ ತಮ್ಮ ಹೊಲದಲ್ಲಿ ಸಂಗ್ರಹಿಸಿ ಅದನ್ನು ಒಂದು ಜಾತ್ರೆ ಮಾಡ್ತಾರೆ ಒಂದು ಕೆಲವು ದಿನ.
0: ಹೌದು,
1: ಸರ್ಕಾರ ಕೂಡ ಅದ್ರ ಬಗ್ಗೆ ಪ್ರೋತ್ಸಾಹ ಕೊಡ್ತಾ ಇದೆ.
0: ಹೌದು,
1: ಅದು ಪರಿಚಯ, ಅದು ಅಪರೂಪದ ಗಡ್ಡೆಗಳು.
0: ಹೌದು, ಸೊ ಇದೆಲ್ಲ ಅಂದ್ರೆ ನಾವು ಇದರಲ್ಲಿಂದ ಏನ್ ನೋಡಬಹುದು ಅಂತಂದ್ರೆ, ನಮ್ಮ ಸಾಂಸ್ಕೃತಿಕ ಹಿನ್ನೆಲೆ ನಮ್ಮ ದೇಸಿ ತಳಿಗಳನ್ನ ಕಾಪಾಡ್ಕೊಂಡ್ಬಂದಿದೆ.
1: ನಾನಂತೇನಿ ಡಾಕ್ಟರ್ ಪ್ರಿಯದರ್ಶನ್ ಮೇಡಮ್ ಅವರೇ, ಈಗ ಎಲ್ಲೋ ಒಂದಿಷ್ಟು ರೈತರು ಪಾರಂಪರಿಕ ತಳಿ, ಯಾವುದೇ ತಳಿ ಇರ್ಬೋದು, ಅದನ್ನು ಕಾಪಾಡ್ಕೊ ಬಂದರೆ, ವಿಶ್ವವಿದ್ಯಾಲಯದವರು ಅದನ್ನು ಗುರುತು ಮಾಡಿದ್ದಾರೆ, ಈಗ ವಿಜ್ಞಾನಿಗಳು ಅದನ್ನು ವರ್ಧನೆ ಮಾಡೋಕ್ಕಾಗಿ ಪ್ರಯತ್ನವೂ ಮಾಡ್ತಾ ಇದ್ದಾರೆ, ಈಗ ಆ ಪಾರಂಪರಿಕವಾದ ತಳಿಯನ್ನು ಅವರು ಉಳಿಸ್ಕೊಂಡಿದ್ದಾರಲ್ಲ, ಅವರಿಗೆ ಏನಾದರೂ ಪ್ರೋತ್ಸಾಹದಾಯಕವಾದ ಒಂದು ಯೋಜನೆ ಅಥವಾ ನಮ್ಮ ರೈತರಿಗೆ ಏನಾದರೂ

0: ಕೊಡುಗೆ ಏನಾದರೂ ಈ ಬಗ್ಗೆ ಏನಾದರೂ ಮಾಹಿತಿ?
1: ನೀವು ಬಹಳ ಅತ್ಯಂತ ಉತ್ತಮವಾದ ಪ್ರಶ್ನೆಯನ್ನ ನೀವು ನಮಗೆ ಇಲ್ಲಿ ಕೇಳಿದ್ರಿ. ಅದಕ್ಕೂ ಮುಂಚೆ ನಾನು ಈ ರೈತರು ನಮ್ಮ ತಳಿಗಳನ್ನ ಅಥವಾ ದೇಶಿ ತಳಿಗಳನ್ನ ಕಾದ್ಕೊಂಬಂದು ಅದನ್ನ ಬೆಳೆದು ಉಳಿಸ್ಕೊಂಡಿರೋದಕ್ಕೆ ಏನು ಅವ್ರಿಗೆ ಲಾಭ ಅನ್ನೋ ತರ ನೀವು ನನಗೆ ಪ್ರಶ್ನೆ ಮಾಡಿದ್ರಿ, ಅದನ್ನ ಹೇಳ್ತೀನಿ. ಅದಕ್ಕೂ ಮುಂಚೆ ನಾವೊಬ್ಬ ಅನುವಂಶೀಯಕ ವಿಜ್ಞಾನಿಯಾಗಿ ಇದರಿಂದ ಅನುವಂಶೀಯತೆ ವಿಭಾಗಕ್ಕೆ ಏನು ಉಪಯೋಗ ಅನ್ನೋದನ್ನ ನಾನು ಆಲ್ರೆಡಿ ನಾವು ಹೇಳಿದೀವಿ, ಆದ್ರೂ ಪ್ರಮುಖವಾಗಿ ನಮಗೆ ದೇಶೀಯ ತಳಿಗಳಲ್ಲಿ ನಮಗೆ ಈಗ ಮುಂದಿನ ದಿನಗಳಲ್ಲಿ ಬೇಕಾಗಿರುವಂತಹ ಬರ ನಿರೋಧಕತೆ ಹಾಗೂ ಹವಾಮಾನ ವೈಪರೀತ್ಯಕ್ಕೆ ನಿರೋಧಕತೆ ಹಾಗೂ ಪೆಸ್ಟ್ ಅಂಡ್ ಡಿಸೀಸ್ ಕೀಟ ಮತ್ತು ರೋಗಬಾಧೆ ನಿರೋಧಕತೆ ಅದಕ್ಕೆ ಮತ್ತೆ ಪೌಷ್ಟಿಕಾಂಶಗಳು, ಸೊ ಇದರಲ್ಲಿರುವಂತಹ ಗುಣಲಕ್ಷಣಗಳನ್ನ ಅಥವಾ ಜೀನ್ಸ್ಗಳನ್ನ ನಮ್ಮ ಅನುವಂಶಿಕ ವೈವಿಧ್ಯತೆಯನ್ನ ಈ ನಮ್ಮ ಈ ಲ್ಯಾಂಡ್ ರೇಸಸ್ ಅಥವಾ ದೇಶೀಯ ತಳಿಗಳಲ್ಲಿ ನಾವು ನೋಡಬಹುದು. ಸೊ ಇದನ್ನ ಕಾಪಾಡ್ಕೊಂಬಂದಿರುವಂತಹ ರೈತರು ನಮಗೆ ಅತ್ಯಂತ ಉಪಯುಕ್ತವಾದ ಅಂತ ಒಂದು ನಮ್ಮ ಕೈಗೆ
0: ಕೊಟ್ಟಿದ್ದಾರೆ.
1: ಈಗ ಅದರಿಂದ ಅವ್ರು ಏನಕ್ಕೆ ಮಾಡಬೇಕು ನಮಗೆ, ನಾವು ಇದನ್ನ ಹಳ್ಳಿಗಳಲ್ಲಿ ಕೆಲವು ರೈತರಿಗೆ ತರ ಉಳಿಸಿ ಬೆಳೆಸಿ ಸಾಂಪ್ರದಾಯಿಕ ತಳಿಗಳನ್ನ ಅಂತ ಕೇಳ್ಕೊಂಡಾಗ ಅವ್ರು ನಮ್ಗೆ ಮರು ಪ್ರಶ್ನೆ ಮಾಡ್ತಾ ಇದ್ದಿದ್ದು, ಇದರಿಂದ ನಮ್ಗೆ ಏನ್ ಲಾಭ?
0: ಮತ್ತೆ ನಾವು ಮಾಡ್ಕೊ ಬಂದಿದ್ದೇವ್ರಿ, ನಿಮ್ಗೆ ಯಾಕೆ ಬೇಕದು? ನಾವು ಮಾಡ್ಕೋತೇವೆ ಮಾಡ್ಕೋತೇವೆ ಊಟ ಮಾಡ್ತೇವೆ.
1: ಇಲ್ಲ, ಅದಕ್ಕಿಂತ ಇನ್ನೊಂದು ಪ್ರಶ್ನೆ ಅಂದ್ರೆ ನಮ್ಗೆ ಇದ್ರಲ್ಲಿ ಇಳುವರಿ ಬರಲ್ಲ, ಮತ್ತೆ ಜನ ಇವನ್ ತಿನ್ನಲ್ಲ ಕೊಂಡ್ಕೊಳ್ಳಲ್ಲ, ನಮ್ಗೆ ಇದರಿಂದ ಆರ್ಥಿಕತೆ ಲಾಭ ಕಡಿಮೆ ಆಗ್ಬಿಡುತ್ತಲ್ಲ, ನಾವ್ ಏನಕ್ ಮಾಡ್ಬೇಕು ಅನ್ನೋದನ್ನ ಪ್ರಶ್ನೆ ಮಾಡ್ತಾರೆ.
0: ಅದನ್ನು ಮಾಡ್ತಾರೆ,
1: ಹೌದು. ಆದ್ರೆ ನಾನು ಹೇಳೋದು, ಇದು ನಮ್ಗೆ ನೀವೊಂದು ಖನಿಜನ ಕೊಟ್ಟಂಗೆ, ಅದು ದೇಶೀಯ ತಳಿಗಳನ್ನ ಉಳಿಸೋದು ನೀವು, ಯಾಕೆ ಅಂದ್ರೆ ಅದರಲ್ಲಿ ಇರುವಂತ ಅತಿ ಅಮೂಲ್ಯವಾದ ಗುಣಲಕ್ಷಣಗಳು ಜೀನ್ಸ್ ಅದನ್ನ ನಾನು ಅದನ್ನ ಹೇಳಕ್ ಇಷ್ಟಪಡ್ತೀನಿ.
0: ಅಂದ್ರೆ ಅವರೇ ಮಾಡ್ಕೊಂಡಿರ್ತಾರೆ, ಆದ್ರೆ ಅದು ದೀಪದ ಬುಡದಲ್ಲಿ ಕತ್ಲೆ ಅಂತಾರಲ್ಲ,
1: ಹೌದು,
0: ತಮ್ಮ ತಳಿಗಳದ್ದು ಗುಣಲಕ್ಷಣಗಳು ಅವ್ರಿಗೆ ಗೊತ್ತಿರಲ್ಲ, ಅದ್ರ ಮಹತ್ವ ಅದ್ರ ಬೆಲೆ ಅವ್ರಿಗೆ ಗೊತ್ತಿರೋದಿಲ್ಲ.
1: ಇದರ ಬೆಲೆ ವಿಜ್ಞಾನಿಗಳಿಗೆ ಗೊತ್ತಿದೆ ಹಾಗೂ ಗಣ ಸರ್ಕಾರಕ್ಕೆ ಗೊತ್ತಿರೋದ್ರಿಂದ
0: ಅಲ್ಲ, ಪಾರಂಪರಿಕವಾದ ಬಂದಂತ ಆ ಕುಟುಂಬದವ್ರಿಗೆ ಗೊತ್ತಿರುತ್ತೆ, ಆದ್ರೆ ಮಕ್ಕಳು ಅದನ್ನು ತಿಳ್ಕೊಂಡಿರೋದಿಲ್ಲ ಅಷ್ಟೇ.
1: ಅದು ಆಧುನಿಕತೆಯಲ್ಲಿ ಹಾಗೆ,
0: ಆಧುನಿಕತೆಯಲ್ಲಿ ಅವರು ಪಕ್ಕದ ಮನೆನೇ ಚೆನ್ನಾಗಿರುತ್ತೆ, ಪಕ್ಕದ ರಾಜ್ಯನೇ ಚೆನ್ನಾಗಿರುತ್ತೆ ಈ ತರ.
1: ಈಗ ನಮ್ಮ ಭಾರತ ಸರ್ಕಾರದಲ್ಲಿ ಒಂದು ಪ್ರೊಟೆಕ್ಷನ್ ಆಫ್ ನ್ಯೂ ಪ್ಲಾಂಟ್ ವೆರೈಟೀಸ್ ಅಂಡ್ ಫಾರ್ಮರ್ಸ್ ರೈಟ್ಸ್ ಅಂತ ಇದೆ, ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಅಂಡ್ ಫಾರ್ಮರ್ಸ್ ರೈಟ್ಸ್ 2001 ಕಾಯ್ದೆ. ಸೊ ಈ ಕಾಯ್ದೆ ಅಡಿಯಲ್ಲಿ ಯಾರೆಲ್ಲ ಈ ತರ ಸಾಂಪ್ರದಾಯಿಕ ತಳಿಗಳನ್ನ
0: ಉಳಿಸ್ಕೊಂಡು
1: ಬೆಳೆಸ್ಕೊಂಡು ಬಂದಿರ್ತಾರೋ ಅವರ ಹೆಸರಲ್ಲಿ ಆ ತಳಿಗಳನ್ನ ರಿಜಿಸ್ಟರ್ ಮಾಡುವಂತ ಅವಕಾಶನ ಅದು ಕೊಡುತ್ತೆ.
0: ಆ ತಳಿಗೆ ಅವ್ರ ಹೆಸರು ಇಡ್ತಾರೆ,
1: ಹೌದು, ಅದನ್ನ ರಿಜಿಸ್ಟರ್
0: ಮಾಡ್ತಾರೆ
1: ಅವ್ರ ಇದರಲ್ಲಿ. ಈ ಅವಕಾಶನ ಸರ್ಕಾರ ಮಾಡಿಕೊಟ್ಟಿದೆ ರೈತರಿಗೆ, ಒಬ್ಬ ರೈತರನ್ನ ಒಬ್ಬ ವಿಜ್ಞಾನಿಯಷ್ಟೇ ಸಮನಾಗಿ ನೋಡುವಂತ ಒಂದು ಕಾಯ್ದೆ ಇದು.
0: ತುಂಬಾ ಸಂತೋಷ, ನಿಜವಾಗೂ ನಮ್ಮ ರೈತರಿಗೆ ಮೆಚ್ಚತಕ್ಕಂತ ಒಂದು ಕೆಲಸ ಸರ್ಕಾರ ಮಾಡ್ಕೊಳ್ತಾ ಇದೆ ಅಂತ.
1: ಆದ್ರೆ ಇದರ ಅರಿವು ಬಹಳ ಕಡಿಮೆ ಇದೆ,
0: ಹೌದು,
1: ಮತ್ತೆ ಇದ್ರ ಬಗ್ಗೆನೇ ಒಂದು ಕಾರ್ಯಕ್ರಮ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಈ ಕಾಯ್ದೆ ಅಂದ್ರೇನು, ಇದರಿಂದ ಏನು ಉಪಯೋಗ, ಯಾಕೆ ಬಂತು, ಯಾವಾಗ ಬಂತು, ಮತ್ತೆ ಇದರಲ್ಲಿ ರಿಜಿಸ್ಟ್ರೇಷನ್ ರೈತರು ಮಾಡಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಅದನ್ನೆಲ್ಲ ಒಂದು ಇದರಲ್ಲಿ ಯಾವಾಗಾದ್ರೂ. ಈ PPVFR ಕೆಳಗಡೆ ರೈತರು ಕೂಡ ತಮ್ಮ ದೇಶೀಯ ತಳಿಗಳನ್ನ ನೋಂದಣಿ ಮಾಡ್ಕೋಬಹುದು. ಹಾಗೂ ಇದೇ ತರ ನಮ್ಮ ಕರ್ನಾಟಕದ ಅಥವಾ ಭಾರತದಾದ್ಯಂತ ಸಾಕಷ್ಟು ರೈತರು, ನೂರಾರು ದೇಶೀಯ ತಳಿಗಳನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇರೋರಿಗೆ ಸರ್ಕಾರ ಈ PPVFR ಅಥಾರಿಟಿ ಏನಿದೆ ಅವರು ಕರೆದು ಅವ್ರಿಗೆ ಸನ್ಮಾನ ಕೂಡ ಮಾಡಿ ಗೌರವ ಕೂಡ ನೀಡಿದ್ದಾರೆ. ಹಾಗೂ ಮತ್ತೆ ಈ ಕರ್ನಾಟಕ ಸರ್ಕಾರದಲ್ಲಿ ಸಾಕಷ್ಟು ಯೋಜನೆಗಳನ್ನ ಇವಾಗ ಮುಂಚೂಣಿಯಲ್ಲಿ ತರ್ತಾ ಇದೆ, ಕನ್ಸರ್ವೇಷನ್ ಅಂಡ್ ಪ್ರಮೋಷನ್ ಆಫ್ ಲ್ಯಾಂಡ್ ರಿಸೋರ್ಸ್ ಪ್ರೋಗ್ರಾಮ್ಸ್ ಅಂತ ಹೇಳಿ, ಹಾಗೂ ಸಾಕಷ್ಟು NGOಗಳು, ಸಹಜ ಸಮೃದ್ಧ ಹಾಗೂ ಆರ್ಗ್ಯಾನಿಕ್ ಫಾರ್ಮರ್ಸ್ ಅಸೋಸಿಯೇಷನ್, ಸೊ ಈ ತರ ಕೆಲವು ಅಸೋಸಿಯೇಷನ್ಸ್ ಕೂಡ ನಮ್ಮ ದೇಸಿ ತಳಿಗಳನ್ನ ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ಬಹಳ ಮುಂಚೂಣಿಯಲ್ಲಿವೆ. ಸೊ ಅದರಲ್ಲಿ ಒಂದು ಎಕ್ಸಾಂಪಲ್ ಅಂದ್ರೆ ರತ್ನಚೂಡಿ ಹಾಗೂ ಮೈಸೂರು ಮಲ್ಲಿಗೆ, ಸೇಲಂ ಸಣ್ಣ ಇಂತಹ ಭತ್ತದ ತಳಿಗಳನ್ನ ಉಳಿಸಿ ಅದರ ವೈಜ್ಞಾನಿಕ ಸಂಶೋಧನೆಗೆ ಒಳಪಡಿಸಿರುವಂತದ್ದು. ಹಾಗೂ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯವು ಕೂಡ ಜೀನ್ ಕನ್ಸರ್ವೇಷನ್ ಆಫ್ ಲ್ಯಾಂಡ್ ರಿಸೋರ್ಸಸ್, ಜಂಪ್ಲಾಸಮ್ ಕನ್ಸರ್ವೇಷನ್ ಅನ್ನೋ ಹೆಸರಲ್ಲಿ ಜೀನ್ ಬ್ಯಾಂಕ್ ಕೂಡ ಒಂದು ಸ್ಥಾಪಿಸಿದೆ. ಅಲ್ಲಿ ಈ ತಳಿಗಳನ್ನ ಅಲ್ಲೋಗಿ ನಾವು ಕನ್ಸರ್ವ್ ಮಾಡಬಹುದು, ಅಂದ್ರೆ
0: ಸಂರಕ್ಷಣೆ
1: ಮಾಡಬಹುದು. ಮತ್ತೆ ಒಂದು ಯೋಜನೆ ಕೂಡ ಇದೆ, ಕನ್ಸರ್ವ್ ಆಫ್ ಹೆರಿಟೇಜ್ ವೆರೈಟೀಸ್ ಹಾಗೂ ವೆರೈಟೀಸ್ ಫಾರ್ ಮೆಡಿಸಿನಲ್ ಪ್ರಾಪರ್ಟೀಸ್, ಮತ್ತೆ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ, ಅಂದ್ರೆ ಸಕ್ಕರೆ ಅಂಶ ಕಡಿಮೆ ಇರುವಂತಹ ಭತ್ತದ ತಳಿಗಳು, ಲ್ಯಾಂಡ್ ರಿಸೋರ್ಸ್ ಪ್ರಯೋಜನಗಳನ್ನ ಸಂಶೋಧನೆಗೆ ಒಳಪಡಿಸುವಂತಹ ಯೋಜನೆಗಳು ವಿಶ್ವವಿದ್ಯಾನಿಲಯವು ಕೂಡ ಮಾಡ್ತಾ ಇದೆ. ಹೌದು, ಈಗ ಅಪರೂಪದ ತಳಿ ಅಂತ ಅಂದಾಗ ಅವರು ರೈತರು ಅದನ್ನ ರಿಜಿಸ್ಟರ್ ಮಾಡಿಸಬಹುದು ಕೃಷಿ ವಿಶ್ವವಿದ್ಯಾನಿಲಯಕ್ಕೆ. ಆ ತಳಿಯನ್ನ ಅದ್ರ ಬಗ್ಗೆ ಪರಿಚಯವನ್ನ ಬಂದು ವಿಜ್ಞಾನಿಗಳನ್ನ ನೋಡಿ ಅದ್ರ ಬಗ್ಗೆ ಪರಿಚಯವನ್ನ ಹೇಳಿದಾಗ ಅದರಲ್ಲಿ ಇರುವಂತಹ ವಿಶೇಷವಾದ ಅಂತ ಗುಣಲಕ್ಷಣಗಳು ಯಾವ್ಯಾವು, ಗುಣ

0: ಏನೇನು ಅನ್ನೋದನ್ನ ಸಂಶೋಧನೆ ಮಾಡಿ ಹಾಗೂ ಅದನ್ನ ಅವರ ಇದರಲ್ಲಿ ರಿಜಿಸ್ಟರ್
1: ಮಾಡ್ಕೋತಾರೆ ಈಗ ವಿಶ್ವವಿದ್ಯಾಲಯದವರು ಮತ್ತೆ ಅದನ್ನ ಮುಂದಿನ ಸಂಶೋಧನೆ ಮಾಡಬಹುದು.
0: ಇದರಲ್ಲಿ ಸಂಶೋಧನೆಯನ್ನ ವಿಶ್ವವಿದ್ಯಾನಿಲಯವು ಮಾಡಬಹುದು. ಅದರಲ್ಲಿ ಏನಾದ್ರೂ ಒಳ್ಳೆಯ ತಳಿ ಬಂತು ಅಂದ್ರೆ ಅದರಲ್ಲಿ ಲಾಭಾಂಶದಲ್ಲಿ ಇವರಿಗೂ ಕೂಡ ರೈತರಿಗೂ ಕೂಡ ಹಕ್ಕಿದೆ. ಈಗ ನಮ್ಮ ಒಂದು ಬೆಸ್ಟ್ ಎಕ್ಸಾಂಪಲ್ ಲೋಕಲ್ ಸಿದ್ದು ಹಲಸು ಬಗ್ಗೆ ಬಹಳ ಕೆಂಪು ತೊಳೆ ಸಾಕಷ್ಟು ಇದು ಪೌಷ್ಟಿಕಾಂಶಗಳ ಜಾಸ್ತಿ ಇರುವಂತದ್ದು, ವಿಟಮಿನ್ ಸಿ ಹಾಗೂ ಖನಿಜಗಳು ಜಾಸ್ತಿ ಇರುವಂತದ್ದು.
1: ಅದನ್ನ ಅವರು ಒಳ್ಳೆ ವರ್ಧನೆ ಮಾಡಿದ್ದೀರಿ. ಈಗ ರೈತರಿಗೂ
0: ಅದೊಂದು ದೇಸಿ ತಳಿ ಅವ್ರು ಕಾಪಾಡ್ಕೊಂಡು ಬಂದಿರೋದು, ಹಾಗಾಗಿ ಅವ್ರ ಹೆಸರಲ್ಲಿ ಇದು ರಿಜಿಸ್ಟರ್ ಆಗಿದೆ. ಇದೇ ಪಿಪಿವಿ ಫಾರ್ ಅಥಾರಿಟಿ
1: ಅದ್ರದ್ದು ಲಾಭ ಸಿಗ್ತಾ ಇದೆ.
0: ಹೌದು, ಅಂದ್ರೆ ಅದಕ್ಕೊಂದು ಬ್ರ್ಯಾಂಡ್ ಬರುತ್ತೆ ದೇಸಿ ತಳಿಯಿಂದ, ಅವರು ಸಂರಕ್ಷಣೆಗೆ ಒಳಪಡುತ್ತೆ. ಅದನ್ನ ಬೇರೆ ಯಾರು
1: ಅವರಿಗೆ
0: ಲಾಭ ಅಂದ್ರೆ ಈಗ ಅದೊಂದು ತಳಿ ಸಂರಕ್ಷಣೆ ಮಾಡ್ಕೊಂಡ್ ಬಂದಿದ್ದಾರೆ, ಅದನ್ನ ಅವರು ವಿಜ್ಞಾನಿಗಳು
1: ಅದನ್ನೇನಾದ್ರೂ
0: ವರ್ಧನೆ ಮಾಡಕ್ಕೋಸ್ಕರ ಸಂಶೋಧನೆಗೆ ಒಳಪಡಿಸಿದ್ರೆ ಮತ್ತು ವರ್ಧನೆ ಮಾಡಿ ಏನಾದ್ರೂ ಹೊಸ ತಳಿಗಳನ್ನ ತಂದ್ರೆ ಆ ಹೊಸ ತಳಿ ನಮ್ಮ ರೈತರು ಕೊಂಡ್ಕೊಂಡು ಬೆಳೆಯೋ ತರ ಎಲ್ಲ ಅಂತ ಪರಿಸ್ಥಿತಿ ಬಂದಾಗ ಅದರಲ್ಲಿ ಬರುವಂತ ಲಾಭಾಂಶದಲ್ಲಿ ವಿಜ್ಞಾನಿಗಳು ಯಾರಿಂದ ಮೂಲ ತಳಿಯನ್ನ ತಗೊಂಡಿರ್ತಾರೋ ಅಂತವ್ರಿಗೆ ಲಾಭಾಂಶದ ಹಕ್ಕಿರುತ್ತೆ.
1: ಆಯ್ತು ಡಾಕ್ಟರ್ ಪ್ರಿಯದರ್ಶನ್ ಮೇಡಮ್ ಅವರೇ, ಪ್ರಸ್ತುತ ಆನುವಂಶಿಕ ತಳಿಗಳು ಮತ್ತು ಸಸ್ಯಾಭಿವೃದ್ಧಿ ಈ ಕುರಿತು ನಮ್ಮ ರೈತ ಬಾಂಧವರಿಗೆ ಈ ಒಂದು ಪಾರಂಪರಿಕ ತಳಿಗಳ ಸಂರಕ್ಷಣೆ ಯಾವ ಥರ ಆಗಬೇಕು, ಯಾವ ಥರ ಆಗ್ತಾ ಇದೆ, ಈ ಎಲ್ಲ ವಿಷಯ ಕುರಿತು ಅತಿ ಪ್ರಮುಖವಾದ ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ ಡಾಕ್ಟರ್ ಪ್ರಿಯದರ್ಶಿನಿ ಮೇಡಮ್ ಅವ್ರ ಜೊತೆಗೆ ಮಾತಾಡಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಹೇಳಿ.
0: 9632667679.
1: ಇನ್ನೊಮ್ಮೆ ಹೇಳಿ.
0: 9632667679.
1: ಇನ್ನೊಮ್ಮೆ ನಮಸ್ಕಾರ.
0: ನಮಸ್ತೆ.
2: ಇಂದಿನ ಕೃಷಿ ರಂಗದಲ್ಲಿ ಆನುವಂಶಿಕ ತಳಿಗಳು ಮತ್ತು ಅವುಗಳ ಉಪಯೋಗ ಕುರಿತು ಡಾ ಪ್ರಿಯದರ್ಶಿನಿ ಕೆಎಸ್ ಅವರೊಡನೆ ಸಂದರ್ಶನ ಆಲಿಸಿದಿರಿ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮುಂದಿನ ಸಂಗೀತ ಕಾರ್ಯಕ್ರಮ ಜನಪದ ಸಂಗೀತ ಗುಬ್ಬಿ ತಾಲೂಕು ಮಾದೇನಹಳ್ಳಿ ಶಾಂತಲಿಂಗಪ್ಪ ಮತ್ತು ಸಂಗಡಿಗರಿಂದ.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಪ್ರದೇಶ ಸಮಾಚಾರ ಪ್ರಸಾರವಾಗಲಿದೆ.
1: 28 ಪೋಲಿಯೋ ಭಾನುವಾರ, ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ. ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಮಾದಕ ವಸ್ತು ಪಿಡುಗಿನ ವಿರುದ್ಧದ ಅಭಿಯಾನಕ್ಕೆ ಒಗ್ಗಟ್ಟಾಗಿ ಕೈಜೋಡಿಸುವಂತೆ ನಾಗರಿಕರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ. ನಾಳೆಯಿಂದ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಕರ್ನಾಟಕ ಪ್ರವಾಸ, ಬೆಂಗಳೂರಿನ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ವೆನಿಜುವೆಲಾ ಭೀಕರ ಭೂಕಂಪ, ಮೃತರ ಸಂಖ್ಯೆ 589ಕ್ಕೆ ಏರಿಕೆ, ಸಂಕಷ್ಟಕ್ಕೆ ಭಾರತ ಸ್ಪಂದನೆ, ಅಗತ್ಯ ಪರಿಹಾರ ಸಾಮಗ್ರಿ ರವಾನೆ. ಯುಎಸ್ ಓಪನ್ ಬ್ಯಾಡ್ಮಿಂಟನ್, ಭಾರತದ 5 ಕ್ರೀಡಾಪಟುಗಳು ಕ್ವಾರ್ಟರ್ ಫೈನಲ್ಸ್ಗೆ ಪ್ರವೇಶ. ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಚಾಂಪಿಯನ್ಶಿಪ್, 7 ಚಿನ್ನ ಸೇರಿ 24 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಭಾರತಕ್ಕೆ ಅಗ್ರಸ್ಥಾನ. ವಾರ್ತೆಗಳ ವಿವರ. ಮಾದಕ ವಸ್ತುಗಳ ಪಿಡುಗು ರಾಷ್ಟೀಯ ಭದ್ರತೆ ಮತ್ತು ಯುವ ಪೀಳಿಗೆಯ ಭವಿಷ್ಯಕ್ಕೆ ದೊಡ್ಡ ಭೀತಿಯಾಗಿದ್ದು, ಇದರ ವಿರುದ್ಧದ ಅಭಿಯಾನಕ್ಕೆ ಎಲ್ಲರೂ ಕೈಜೋಡಿಸಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದ ನಾರ್ಕೋ ಕೋಆರ್ಡಿನೇಷನ್ ಸೆಂಟರ್ ಎನ್ ಕಾರ್ಡ್ 10 ಉನ್ನತ ಮಟ್ಟದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, 2004ರಿಂದ 2014ರ ಅವಧಿಯಲ್ಲಿ 26 ಲಕ್ಷ ಕೆಜಿ ಇದ್ದ ಸಿಂಥೆಟಿಕ್ ಮಾದಕ ವಸ್ತುಗಳ ಜಪ್ತಿ ಪ್ರಮಾಣವು 2014ರಿಂದ 2026ರ ಅವಧಿಯಲ್ಲಿ 1,18,00,000 ಕೆಜಿಗೆ ಏರಿಕೆಯಾಗಿದೆ. ಇದು ಮಾದಕ ವಸ್ತು ಜಾಲದ ವಿರುದ್ಧ ಸರ್ಕಾರದ ಕಟ್ಟುನಿಟ್ಟಿನ ಕ್ರಮಕ್ಕೆ ಸಾಕ್ಷಿಯಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ವಸ್ತುಗಳ ಬೇಡಿಕೆ ಹಾಗೂ ಪೂರೈಕೆ ಕಡಿತ ಮತ್ತು ಪುನರ್ವಸತಿಗೆ ಒತ್ತು ನೀಡುವ ಮಾದಕ ವಸ್ತು ನಿಯಂತ್ರಣ ದೃಷ್ಟಿಕೋನ ಪತ್ರ 2026-2029 ಬಿಡುಗಡೆ ಮಾಡಿದರು. ಇದರ ಜೊತೆಗೆ ಸುಮಾರು 6,000 ಕೋಟಿ ರೂಪಾಯಿ ಮೌಲ್ಯದ 2,09,500 ಕೆಜಿಗೂ ಅಧಿಕ ಮಾದಕ ವಸ್ತುಗಳನ್ನು ನಾಶಪಡಿಸುವ ಮಾದಕ ವಸ್ತು ವಿಲೇವಾರಿ ಪಾಕ್ಷಿಕಕ್ಕೂ ಚಾಲನೆ ನೀಡಿದ ಗೃಹ ಸಚಿವರು, ಈ ಕ್ರಮವು ಮಾದಕ ವಸ್ತು ಜಾಲಗಳಿಗೆ ದೃಢ ಸಂದೇಶ ರವಾನಿಸಲಿದೆ ಎಂದರು. ನಶೆ ಮುಕ್ತ ಭಾರತ ಅಭಿಯಾನ ಸಾರ್ವಜನಿಕರ ಸಹಭಾಗಿತ್ವದೊಂದಿಗೆ ಒಂದು ಸಾಮೂಹಿಕ ಚಳುವಳಿಯಾಗಿ ಹೊರಹೊಮ್ಮಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ರಾಜ್ಯ ಸಚಿವ ಬಿಎಸ್ ವರ್ಮಾ ಅವರ ಲೇಖನವೊಂದನ್ನು ಹಂಚಿಕೊಂಡಿರುವ ಪ್ರಧಾನಿ, ಮಾದಕ ವಸ್ತು ಮುಕ್ತ ಭಾರತ ಮತ್ತು ವಿಕಸಿತ ಭಾರತವನ್ನು ನಿರ್ಮಿಸುವ ಈ ಆಂದೋಲನದಲ್ಲಿ ಪ್ರತಿಯೊಬ್ಬ ನಾಗರಿಕನು ಕೈಜೋಡಿಸಬೇಕು ಎಂದು ಕರೆ ನೀಡಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆಯಿಂದ 2 ಕಾಲ ಕರ್ನಾಟಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಉಪರಾಷ್ಟಪತಿಯವರು ನಾಳೆ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಡಿದ್ದು ಬೆಂಗಳೂರಿನಲ್ಲಿ ನಡೆಯಲಿರುವ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಭಾಗವಹಿಸಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ವೆನಿಜುವೆಲಾದಲ್ಲಿ ಸಂಭವಿಸಿದ 2 ಪ್ರಬಲ ಭೂಕಂಪಗಳಲ್ಲಿ ಮೃತಪಟ್ಟವರ ಸಂಖ್ಯೆ 589ಕ್ಕೆ ಏರಿಕೆಯಾಗಿದ್ದು, ಸುಮಾರು 3,000ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ರಾಜಧಾನಿ ಕ್ಯಾರಕಾಸ್ ಮತ್ತು ಹತ್ತಿರದ ಕರಾವಳಿ ನಗರವಾದ ಲಾ ಗ್ವೈರಾದಲ್ಲಿ ಕುಸಿದು ಬಿದ್ದಿರುವ ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಜನರನ್ನು ರಕ್ಷಿಸಲು ರಕ್ಷಣಾ ಸಿಬ್ಬಂದಿ ತೀವ್ರ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಮೊದಲು ರಿಕ್ಟರ್ ಮಾಪಕದಲ್ಲಿ 7.2 ತೀವ್ರತೆಯ ಭೂಕಂಪ ಸಂಭವಿಸಿದ್ದು, ಅದರ ಬೆನ್ನಲ್ಲೇ ಸೆಕೆಂಡುಗಳ ಅಂತರದಲ್ಲಿ ಮತ್ತಷ್ಟು ಪ್ರಬಲವಾದ 7.5 ತೀವ್ರತೆಯ ಭೂಕಂಪ ಸಂಭವಿಸಿದೆ. ಇವೆರಡೂ ಭೂಕಂಪನಗಳು ಭೂಮಿಯ ಮೇಲ್ಮೈಗೆ ಹತ್ತಿರದಲ್ಲೇ ಸಂಭವಿಸಿರುವುದರಿಂದ ವಿನಾಶದ ತೀವ್ರತೆ ಹೆಚ್ಚಾಗಿದೆ. ಪರಿಸ್ಥಿತಿಯನ್ನು ಎದುರಿಸಲು ದೇಶದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರಾಡ್ರಿಗಸ್ ಅವರು ತುರ್ತು ಪರಿಸ್ಥಿತಿ ಘೋಷಿಸಿದ್ದಾರೆ. ವಿಶ್ವದ ಹಲವು ದೇಶಗಳು ವೆನಿಜುವೆಲಾದ ರಕ್ಷಣಾ ಕಾರ್ಯಕ್ಕೆ ನೆರವು ನೀಡುವುದಾಗಿ ಘೋಷಿಸಿವೆ. ಭಾರತ ಸರ್ಕಾರ ಕೂಡ ಆಪರೇಷನ್ ಆಮಿಸ್ಟಾಡ್ ಮೂಲಕ ನೆರವು ನೀಡಲು ಮುಂದಾಗಿದೆ. ಈ ಕಾರ್ಯಾಚರಣೆಯಡಿಯಲ್ಲಿ ಭಾರತೀಯ ವಾಯುಸೇನೆಯ 2 ಎಂಸಿಸಿ ಸಿ-17 ವಿಮಾನಗಳು ಅಗತ್ಯ ಪರಿಹಾರ ಸಾಮಗ್ರಿಗಳೊಂದಿಗೆ ಇಂದು ವೆನಿಜುವೆಲಾಕ್ಕೆ

0: ಪ್ರಯಾಣ ಬೆಳೆಸಿವೆ. ಈ ತುರ್ತು ನೆರವು ಕಾರ್ಯಾಚರಣೆಯು ಭಾರತೀಯ ಸೇನೆಯ ತಾತ್ಕಾಲಿಕ ಆಸ್ಪತ್ರೆ ಘಟಕ ಮತ್ತು ಎರಡು ಭೀಷ್ಮ ಕ್ಯೂಬ್ಸ್ ಒಳಗೊಂಡಂತೆ 35 ಟನ್ಗೂ ಹೆಚ್ಚು ಪರಿಹಾರ ಸಾಮಗ್ರಿಗಳು, ಔಷಧಗಳು ಹಾಗೂ ವೈದ್ಯಕೀಯ ಉಪಕರಣಗಳನ್ನು ಒಳಗೊಂಡಿದೆ. ಕಷ್ಟದ ಸಮಯದಲ್ಲಿ ಭಾರತವು ತೋರಿರುವ ಸಹಾಯ ಹಸ್ತಕ್ಕೆ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರಾಡ್ರಿಗಸ್ ಕೃತಜ್ಞತೆ ಸಲ್ಲಿಸಿದ್ದಾರೆ. ದುರಂತದ ಬಗ್ಗೆ ಸಂತಾಪ ಸೂಚಿಸಿ ಪರಿಹಾರ ಕಾರ್ಯಗಳಿಗೆ ಅಗತ್ಯವಿರುವ ಎಲ್ಲಾ ಬೆಂಬಲವನ್ನು ನೀಡಲು ಭಾರತ ಸಿದ್ದವಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದ ಸಂದೇಶವನ್ನು ಉಲ್ಲೇಖಿಸಿರುವ ಅಧ್ಯಕ್ಷರು ಅಂತಾರಾಷ್ಟೀಯ ಮಟ್ಟದಲ್ಲಿ ವ್ಯಕ್ತವಾಗುತ್ತಿರುವ ಬೆಂಬಲವನ್ನು ಶ್ಲಾಘಿಸಿದ್ದಾರೆ ಹಾಗೂ ಭಾರತದ ಈ ಸಹೋದರತ್ವದ ಮನೋಭಾವಕ್ಕೆ ವೆನೆಜುವೆಲಾ ಪರವಾಗಿ ಧನ್ಯವಾದ ಅರ್ಪಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ಜಪಾನ್ ನಡುವಿನ 16ನೇ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಲು ಜಪಾನ್ ಪ್ರಧಾನಮಂತ್ರಿ ಸುನಾಯೆ ತಕೈಚಿ ಅವರು ಜುಲೈ 1-3 ನವದೆಹಲಿಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಈ ಶೃಂಗಸಭೆಯು ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸಲು ಹಾಗೂ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಲು ಉತ್ತಮ ಅವಕಾಶವನ್ನು ಕಲ್ಪಿಸಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಸಾರ್ವಜನಿಕ ಆರೋಗ್ಯ ಮತ್ತು ಗ್ರಾಹಕರ ಸುರಕ್ಷತೆಯನ್ನು ಕಾಯ್ದುಕೊಳ್ಳುವ ಜೊತೆಯಲ್ಲೇ ಉದ್ಯಮ ಸ್ನೇಹಿ ವಾತಾವರಣವನ್ನು ಉತ್ತೇಜಿಸಲು ಕೇಂದ್ರ ಸರ್ಕಾರವು ಆರೋಗ್ಯ ಕ್ಷೇತ್ರದಲ್ಲಿ ಜನ ವಿಶ್ವಾಸ ಕಾಯ್ದೆ ಸುಧಾರಣೆಗಳನ್ನು ಜಾರಿಗೆ ತಂದಿದೆ. ಇದರ ಅಡಿಯಲ್ಲಿ ಔಷಧಗಳು ಮತ್ತು ಸೌಂದರ್ಯವರ್ಧಕಗಳ ಕಾಯ್ದೆ 1940 ಹಾಗೂ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006 ಅನ್ವಯ ಬರುವ ಸಣ್ಣ ಪುಟ್ಟ ಅಪರಾಧಗಳನ್ನು ತರ್ಕಬದ್ದಗೊಳಿಸಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಈ ಸುಧಾರಣೆಗಳ ಭಾಗವಾಗಿ ಜಾಹೀರಾತುಗಳಿಗಾಗಿ ಸರ್ಕಾರಿ ವಿಶ್ಲೇಷಕರ ವರದಿ ಬಳಸುವುದಕ್ಕೆ ವಿಧಿಸಲಾಗುತ್ತಿದ್ದ ದಂಡದ ನಿಬಂಧನೆಯನ್ನು ಕೈಬಿಡಲಾಗಿದೆ. ಕೃತಕ ಬುದ್ದಿಮತ್ತೆ, ಪರಮಾಣು, ಬಾಹ್ಯಾಕಾಶ ಮತ್ತು ಕ್ವಾಂಟಮ್ ತಂತ್ರಜ್ಞಾನಗಳು ಭವಿಷ್ಯದ ಪ್ರಗತಿ ಹಾಗೂ ಜಾಗತಿಕ ಸ್ಪರ್ಧಾತ್ಮಕತೆಯನ್ನು ನಿರ್ಧರಿಸಲಿವೆ ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಮಾಧ್ಯಮ ಸಂವಾದದಲ್ಲಿ ಮಾತನಾಡಿದ ಅವರು, ಮುಂಚೂಣಿ ತಂತ್ರಜ್ಞಾನಗಳಲ್ಲಿ ಭಾರತವು ಪ್ರಮುಖ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ ಎಂದರು. ಲಂಡನ್ನಲ್ಲಿ ನಡೆದ ವಾರ್ಷಿಕ ಯುಕೆ ಭಾರತ ಪ್ರಶಸ್ತಿಗಳು 2026 ಕಾರ್ಯಕ್ರಮದಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರಿಗೆ ಯುಕೆ ಭಾರತ ಬಾಂಧವ್ಯವನ್ನು ಉನ್ನತೀಕರಿಸುವಲ್ಲಿ ತೋರಿದ ಅಸಾಧಾರಣ ನಾಯಕತ್ವಕ್ಕಾಗಿ ವಿಶೇಷ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಈ ಕುರಿತು ಇಂದು ಸಾಮಾಜಿಕ ಮಾಧ್ಯಮದ ಪೋಸ್ಟ್ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಭಾರತ ಯುಕೆ ಸಂಬಂಧಗಳನ್ನು ಬಲಪಡಿಸುತ್ತಿರುವ ಸರ್ಕಾರಗಳು, ವ್ಯವಹಾರಗಳು, ಶಿಕ್ಷಣ ತಜ್ಞರು, ಸಾಂಸ್ಕೃತಿಕ ಕ್ಷೇತ್ರ ಮತ್ತು ಅನಿವಾಸಿ ಭಾರತೀಯ ಸಮುದಾಯದಾದ್ಯಂತ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ಈ ಮನ್ನಣೆ ಸಲ್ಲುತ್ತದೆ ಎಂದು ಹೇಳಿದ್ದಾರೆ. ಕ್ಯಾಲಿಫೋರ್ನಿಯಾದ ಫುಲ್ಲರ್ಟನ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ 5 ಕ್ರೀಡಾಪಟುಗಳು ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಪ್ರಮುಖವಾಗಿ ಭಾರತದ ರೌನಕ್ ಚೌಹಾನ್ ವಿಶ್ವದ 6ನೇ ಶ್ರೇಯಾಂಕಿತ ಮತ್ತು ಪುರುಷರ ಸಿಂಗಲ್ಸ್ ಅಗ್ರಶ್ರೇಯಾಂಕಿತ ಆಟಗಾರ ಚೀನಾ ತೈಪೇಯ ಚೌಟಿಯಾನ್ ಚೆನ್ ವಿರುದ್ಧ 21-17, 26-24 ನೇರ ಸೆಟ್ಗಳ ಅಂತರದಲ್ಲಿ ಗೆಲುವು ಸಾಧಿಸಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಈ ಮೂಲಕ ಟೂರ್ನಿಯ ಅತಿದೊಡ್ಡ ಅಚ್ಚರಿ ಮೂಡಿಸಿದ್ದಾರೆ. ಇನ್ನು ಪುರುಷರ ಸಿಂಗಲ್ಸ್ ವಿಭಾಗದಲ್ಲೇ ಭಾರತದ ಕಿಡಂಬಿ ಶ್ರೀಕಾಂತ್ ಮಲೇಷಿಯಾದ ಲೀ ಜಿ ಜಿಯಾ ವಿರುದ್ಧ ಪ್ರೀಕ್ವಾರ್ಟರ್ ಫೈನಲ್ನಲ್ಲಿ ಗೆಲುವು ದಾಖಲಿಸಿದರು. ಮಹಿಳಾ ಸಿಂಗಲ್ಸ್ನಲ್ಲಿ ತಾನ್ವಿ ಶರ್ಮಾ, ರಕ್ಷಿತಾ ಸ್ತ್ರೀ ಮತ್ತು ದೇವಿಕಾ ಸಿಹಾಗ್ ಅಂತಿಮ 8 ಘಟ್ಟ ಪ್ರವೇಶಿಸಿದರು. ಜರ್ಮನಿಯಲ್ಲಿ ನಡೆದ ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಶೂಟರ್ಗಳು 7 ಚಿನ್ನ, 8 ಬೆಳ್ಳಿ ಮತ್ತು 9 ಕಂಚು ಸೇರಿದಂತೆ ಒಟ್ಟು 24 ಪದಕಗಳನ್ನು ಜಯಿಸಿ ಪದಕ ಪಟ್ಟಿಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಭಾರತದ ಪರವಾಗಿ ಮಹಿಳೆಯರ 10 ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಸೇಜಲ್ ಕಾಂಬ್ಳೆ, ಪುರುಷರ 25 ಮೀಟರ್ ರ್ಯಾಪಿಡ್ ಫೈರ್ ಪಿಸ್ತೂಲ್ನಲ್ಲಿ ಸಮೀರ್, ಪುರುಷರ 50 ಮೀಟರ್ ರೈಫಲ್ 3 ಪೊಸಿಷನ್ಸ್ ವಿಭಾಗದಲ್ಲಿ ರೋಹಿತ್ ಕನ್ಯಾನ್ ಮತ್ತು ಪುರುಷರ 10 ಮೇಡಕ್ ಏರ್ ರೈಫಲ್ನಲ್ಲಿ ಪ್ರೀತಂ ಕೇಂದ್ರೆ ವೈಯಕ್ತಿಕ ವಿಭಾಗದಲ್ಲಿ

ಚಿನ್ನದ ಪದಕ ಮುಡಿಗೇರಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಸೇಜಲ್ ವಂಶಿಕ ಮತ್ತು ನವ್ಯಾ ಬಿಷ್ಣೋಯ್ ಅವರನ್ನೊಳಗೊಂಡ ಮಹಿಳಾ ತಂಡವು ತಂಡ ವಿಭಾಗದಲ್ಲಿ ಸ್ವರ್ಣ ಪದಕ ತಂದುಕೊಟ್ಟಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾದಕ ವಸ್ತು ಪಿಡುಗಿನ ವಿರುದ್ಧದ ಅಭಿಯಾನಕ್ಕೆ ಒಗ್ಗಟ್ಟಾಗಿ ಕೈಜೋಡಿಸುವಂತೆ ನಾಗರಿಕರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ. ನಾಳೆಯಿಂದ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಕರ್ನಾಟಕ ಪ್ರವಾಸ, ಬೆಂಗಳೂರಿನ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ವೆನಿಜುವೆಲಾ ಭೀಕರ ಭೂಕಂಪ, ಮೃತರ ಸಂಖ್ಯೆ 589 ಏರಿಕೆ, ಸಂಕಷ್ಟಕ್ಕೆ ಭಾರತ ಸ್ಪಂದನೆ, ಅಗತ್ಯ ಪರಿಹಾರ ಸಾಮಗ್ರಿ ರವಾನೆ. ಯುಎಸ್ ಓಪನ್ ಬ್ಯಾಡ್ಮಿಂಟನ್, ಭಾರತದ 5 ಕ್ರೀಡಾಪಟುಗಳು ಕ್ವಾರ್ಟರ್ ಫೈನಲ್ಸ್ಗೆ ಪ್ರವೇಶ. ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಚಾಂಪಿಯನ್ಶಿಪ್, 7 ಚಿನ್ನ ಸೇರಿ 24 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಭಾರತಕ್ಕೆ ಅಗ್ರಸ್ಥಾನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 7:45:50 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಸಿರಿಗಂಧ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ಮಾದಕ ವಸ್ತುಗಳ ಅಕ್ರಮ ಸಾಗಾಣಿಕೆಯನ್ನ ತಡೆಗಟ್ಟುವ ದಿನ. ಹಾಗಾಗಿ ಮಾದಕ ವಸ್ತುಗಳ ವ್ಯಸನಾನ ತಡೆಗಟ್ಟೋದು ಹೇಗೆ ಮತ್ತು ಅದರ ದುಷ್ಪರಿಣಾಮಗಳೇನೇನು ಮತ್ತದು ನಮ್ಮ ಬದುಕಿನ ಮೇಲೆ ಹೇಗೆಲ್ಲ ಪ್ರಭಾವವನ್ನು ಬೀರ್ತಾ ಇದೆ ಅನ್ನೋದನ್ನು ಚರ್ಚೆ ಮಾಡ್ತಾ ಸುಮಧುರವಾದ ಹಾಡುಗಳನ್ನು ಆಲಿಸೋಣ. ಮಾದಕ ವ್ಯಸನ ಅನ್ನೋದು ಇವತ್ತಿನ ಯುವ ಪೀಳಿಗೆಯನ್ನು ಸಾಕಷ್ಟು ಕಂಗೆಡಿಸಿರುವಂತಹ ಒಂದು ವ್ಯಸನ ಆಗಿದೆ. ನಮ್ಮದು ಯುವಕರ ದೇಶ ಅಲ್ವಾ, ಅನ್ಯರು ಹೊಟ್ಟೆ ಕಿಚ್ಚು ಪಟ್ಕೊಳ್ಳೋ ಅಷ್ಟು ಯುವ ಸಮುದಾಯ ನಮ್ಮಲ್ಲಿದೆ ಕೇಳುಗರೆ. ದೇಶದ ಒಟ್ಟು ಜನಸಂಖ್ಯೆ ಏನಿದೆಯಲ್ಲ ಅದರ ಅರ್ಧಕ್ಕಿಂತನೂ ಹೆಚ್ಚರು ನಮ್ಮ ದೇಶದಲ್ಲಿ ಯುವಕರೇ ತುಂಬಿಕೊಂಡಿದ್ದಾರೆ. ಇಂಥ ಯುವಕರು ಸರಿಯಾದ ದಾರಿಯಲ್ಲಿ ನಡೀಬೇಕಲ್ವಾ ಅನ್ನೋದು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಚರ್ಚೆಯಾಗಲಿರುವ ಸಂಗತಿ. ಮೊದಲಿಗೆ ಒಂದು ಹಾಡನ್ನ ಕೇಳಿಕೊಂಡು ಬರೋಣ. ಶಬ್ದವೇದಿ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಗೀತೆಗೆ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಇದೆ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನೂ ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ, ರೈತರತ್ನ, ಹೀರೋಸ್ ಆಫ್ ದ ನೇಷನ್.

ಅನೇಕ ರಾಷ್ಟ್ರಗಳು ಈ ಕಾರಣದಿಂದ ತಮ್ಮ ಕುಟುಂಬ ಯೋಜನೆಯಲ್ಲೇ ಬದಲಾವಣೆಯನ್ನು ತಂದುಕೊಂಡಿದ್ದು ಕೂಡ ಇದೆ. ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಭಾರತೀಯ ಯುವಕರಿಗೆ ಇಂದಿಗೂ ಎಲ್ಲಿಲ್ಲದ ಬೇಡಿಕೆ ಇದೆ. ಯುವ ಶಕ್ತಿಯ ಮೇಲೆ ಭಾರತ ಅಪಾರವಾದ ಭರವಸೆಯನ್ನು ಹೊಂದಿದೆ. ಸುಭದ್ರ ಸದೃಢ ರಾಷ್ಟ್ರವನ್ನು ಕಟ್ಟೋದಕ್ಕೆ ಯುವಕರ ಪಾತ್ರ ಅತ್ಯಂತ ಮುಖ್ಯವಾದದ್ದು. ಆದರೆ ಇಂಥ ಯುವ ಶಕ್ತಿ ದೇಶವನ್ನಾಳ್ಬೇಕು ಮತ್ತು ದೇಶದ ಆಸ್ತಿಯಾಗಬೇಕಲ್ವ? ಆದರೆ ಇಂದಿನ ಯುವ ಜನತೆ ಮಾದಕ ಪದಾರ್ಥಗಳ ಒಂದು ನಶೆಯಲ್ಲಿ ತೇಲಾಡದಂತೆ ಅವುಗಳನ್ನು ರಕ್ಷಣೆ ಮಾಡುವ, ಅವರನ್ನು ಮುನ್ನಡೆಸುವ ಜವಾಬ್ದಾರಿ ಕೂಡ ನಮ್ಮ ಇಂದಿನ ಸಮಾಜದ ಮೇಲಿದೆ. ಈ ಹೊಣೆಗಾರಿಕೆಯನ್ನು ಅರಿತು ನಾವು ಮುನ್ನಡಿಬೇಕು ಅಂತ ಹೇಳ್ತಾ ಮುಂದಿನ ಗೀತೆಯನ್ನು ಕೇಳೋಣ.

0: ಸಾಹಿತ್ಯ, ಸಂಗೀತ,
1: ಸಿನಿಮಾ, ನಾಟಕ,
2: ಆಹಾರ, ಆರೋಗ್ಯ,
1: ಭಾಷೆ, ಸಂಸ್ಕೃತಿ,
2: ಪುರಾಣ, ಇತಿಹಾಸ,
1: ದೇಶ ಪ್ರೇಮ, ಸಹಬಾಳ್ವೆ,
3: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ.
1: ಮನೆ ಮನಗಳ ಸಂಗಾತಿ,
0: ತಲೆಮಾರುಗಳ ಕೊಂಡಿ,
1: ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90ರ ಹರೆಯ.
2: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
1: ನಿಮ್ಮ ಒಲವು ನಿರಂತರವಿರಲಿ,
0: ಈ ಪಯಣ ಮುಗಿಯದಿರಲಿ.
4: ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆ ಗರಿದೆ ಗೀತ, ತಮ್ಮೆಲ್ಲರಲ್ಲಿ ಹಬ್ಬುತ್ತಿದೆ ಕೋಗಿಲ ಸಂಗೀತ.
1: ಬಹುಜನ ಹಿತಾಯ, ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ
0: ನಿಮ್ಮೊಂದಿಗೆ ಆಕಾಶವಾಣಿ.

ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಮಾದಕ ವಸ್ತುಗಳ ವ್ಯಸನವನ್ನು ತಡೆಗಟ್ಟುವುದನ್ನು ಕುರಿತು ಮಾತಾಡ್ತಾ ಇದ್ವಿ. ದೇಶದ ಸಂಪತ್ತಾಗಿರುವಂತಹ ಯುವ ಜನತೆಯನ್ನು ಸಂಪನ್ಮೂಲವನ್ನಾಗಿ ಬದಲಾಯಿಸಿ ಬಳಸಿಕೊಳ್ಳಬೇಕಾಗಿರುವುದು ನಮ್ಮ ಕೈಯಲ್ಲಿದೆ. ಇಂತಹ ವಿದ್ಯಾರ್ಥಿಗಳನ್ನು, ಯುವ ಸಮುದಾಯವನ್ನು ನಾವು ಈ ವ್ಯಸನದಿಂದ ದೂರ ಮಾಡಿ ಸಂರಕ್ಷಣೆ ಮಾಡೋದನ್ನು ದೇಶದ ಸೇವೆ ಅಂತ ಅಂದ್ಕೊಂಡ್ರು ಬಹುಶಃ ತಪ್ಪಾಗಲಾರದು. ಸಿರಿಗಂಧ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದೀರಾ ರಣವಿಕ್ರಮ ಚಿತ್ರದ ಗೀತೆ. ಗೀತೆಗೆ ಧ್ವನಿಯಾಗಿದ್ದಾರೆ ಕುನಾಲ್ ಗಾಂಜಾವಾಲ ಮತ್ತು ಸಂತೋಷ್ ವೆಂಕಿ. ಪವನ್ ಒಡೆಯರ್ ಅವರ ಸಾಹಿತ್ಯ ಇದೆ, ವಿ ಹರಿಕೃಷ್ಣ ಅವರ ಸಂಗೀತವಿದೆ.

ನಾವಿಂದು ಮಾದಕ ವಸ್ತುಗಳ ವ್ಯಸನವನ್ನು ತಡೆಗಟ್ಟೋ ಕುರಿತು ಮಾತಾಡ್ತಿದ್ವಿ. ಇದರಲ್ಲಿ ನಮ್ಮ ಬದುಕಿನ ಅವಿಸ್ಮರಣೀಯ ಕ್ಷಣವಾಗಿರುವಂತಹ ಕಾಲೇಜು ದಿನಗಳನ್ನು ಮರೆಯೋಕೆ ಸಾಧ್ಯ? ಕಾಲೇಜ್ ಲೈಫ್ ಈಸ್ ಅ ಗೋಲ್ಡನ್ ಲೈಫ್ ಅನ್ನೋದು ಗೊತ್ತೇ ಇದೆ. ಕಾಲೇಜ್ ಜೀವನ ಒಬ್ಬರ ಜೀವನದ ಅತಿ ಮುಖ್ಯ ಘಟ್ಟ ಅಲ್ವಾ? ಜ್ಞಾನದೊಂದಿಗೆ ತನ್ನ ವ್ಯಕ್ತಿತ್ವನ ರೂಪಿಸ್ಕೊಳ್ಳೋ ಸಮಯ ಇದು. ಕಾಲೇಜು ದೇಶದ ಭವಿಷ್ಯದ ಪ್ರಜೆಗಳನ್ನು ಸೃಷ್ಟಿ ಮಾಡುವಂಥ ಸಮೃದ್ಧ ಭಾರತದ ಕನಸಿಗೆ ಪುಷ್ಟಿ ನೀಡೋ ಒಂದು ಕಾರ್ಖಾನೆ ಇದ್ದರೆ ತಪ್ಪಾಗಲ್ಲ. ಆದರೆ ಅದೇ ಕಾಲೇಜಿನ ಕ್ಯಾಂಪಸ್ಗಳು, ಶಾಲೆಯ ಒಂದು ಆವರಣಗಳು ಮಾದಕ ದ್ರವ್ಯಗಳ ಅಡ್ಡೆಗಳಾಗಬಾರದು, ಚಾಕ್ಲೇಟ್ಗಳು ಸಿಕ್ಕಷ್ಟೇ ಸುಲಭವಾಗಿ ಮಾದಕ ವಸ್ತುಗಳು ಸಿಗಬಾರದು ಅನ್ನೋ ಕಾರಣಕ್ಕೆ ನಾವಿವತ್ತು ಮಾದಕ ವಸ್ತುಗಳ ಸಾಗಾಣಿಕೆಯನ್ನು ತಡೆಗಟ್ಟುವ ದಿನದ ಜಾಗೃತಿಯನ್ನು ಕುರಿತು ಮಾತಾಡ್ತಿದ್ದೇವೆ. ವಿದ್ಯಾರ್ಥಿಗಳ ಕೈ ಸೇರಿದ್ರೆ ನಮ್ಮ ದೇಶದ ಬದುಕಿನ ಒಂದು ಸಂದಿಗ್ಧತೆ ಕೂಡ ಏನಾಗಬಹುದು? ಇದೊಂದು ಇಂತಹ ವ್ಯಸನ ಇಡೀ ಸಮಾಜಕ್ಕೆ ಜಾಡ್ಯವಾಗಬಲ್ಲದಲ್ವಾ? ಒಂದು ವರದಿಯ ಪ್ರಕಾರ ಮಾದಕ ವ್ಯಸನಗಳು ದೇಶದಲ್ಲಿ 50 ಹೆಚ್ಚು ಭಾಗದಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳೇ ಇದನ್ನು ವ್ಯಸನಕ್ಕೊಳಗಾಗ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಕಾಲೇಜಿನ ಸುಂದರ ಕ್ಷಣಗಳನ್ನು ಹಾಳು ಮಾಡಿಕೊಳ್ಳದೆ ಮುಂದಿನ ಬದುಕಿಗೆ ಇದನ್ನು ಸುಭದ್ರವಾದ ಅಡಿಪಾಯವನ್ನಾಗಿ ಪರಿಗಣಿಸೋಣ.

ಸಿರಿಗಂಧ ಕಾರ್ಯಕ್ರಮದಲ್ಲಿ ಕೇಳಿ ಮುಂದಿನ ಗೀತೆ ಲವ್ ಸ್ಟೋರಿ 1998 ಚಿತ್ರದಿಂದ. ಚೇತನ್ ನಾಯ್ಕ್ ಅವರು ಹಾಡಿರುವ ಗೀತೆಗೆ ಸಚಿನ್ ಎಸ್ ಅವರ ಸಾಹಿತ್ಯ ಇದೆ, ಸ್ಯಾಮ್ ಅವರ ಸಂಗೀತವಿದೆ.

ಮಾದಕ ವ್ಯಸನ ಹೇಗೆ ಯುವ ಜನಾಂಗವನ್ನು ಆವರಿಸ್ಕೊಳ್ತಾ ಇದೆ ಅಂತ ಮಾತಾಡ್ತಿದ್ವಿ. ನಿಜ, ಯುವಜನತೆ ಬರೀ ವ್ಯಸನಕ್ಕೆ ಮಾತ್ರ ಒಳಗಾಗಿದ್ದಾರೆ ಅನ್ನೋದಲ್ಲ, ಇಂದಿನ ಯುವಜನತೆ ಹಾಗೆ ವ್ಯಸನಕ್ಕೆ ಒಳಗಾಗಿರೋದು ಎಷ್ಟು ನಿಜಾನೋ, ಯುವಜನತೆಯ ಒಂದು ಸಮೂಹ ಹಲವಾರು ಕ್ಷೇತ್ರಗಳಲ್ಲಿ ಬುದ್ಧಿವಂತರಾಗಿ ದುಶ್ಚಟಗಳಿಂದ ದೂರ ಉಳಿದು ದೇಶದ ಪ್ರಗತಿಗೆ ಕಾರಣ ಆಗಿರೋದು ಕೂಡ ಅಷ್ಟೇ ನಿಜ ಅನ್ನೋದನ್ನು ಮರೆಯೋ ಹಾಗಿಲ್ಲ. ಅಂದರೆ ಹೇಗೆ ಯುವ ಜನತೆ ಈ ಎಲ್ಲ ಆಗುಹೋಗುಗಳ ಜೊತೆ ಜೊತೆಗೆ ತನ್ನ ಉದ್ದೇಶವನ್ನು ಕೂಡ ಮರೆಯದೆ ಅದರೊಟ್ಟಿಗೆ ಈ ಮಾದಕ ವ್ಯಸನಗಳಿಂದ ದೂರ ಇಡೋದಕ್ಕೆ ಕುಟುಂಬ, ಶಾಲೆ, ಕಾಲೇಜುಗಳು ಅವರಿಗೆ ಪೂರಕವಾಗಿ ವರ್ತಿಸಬೇಕು. ನಿಜ, ಒಮ್ಮೆ ಸ್ವಾಮಿ ವಿವೇಕಾನಂದರು ಹೇಳಿದರು, ನನಗೆ 100 ಶಕ್ತ ಯುವಕರನ್ನು ಕೊಡಿ, ನಾನು ದೇಶದ ಚಿತ್ರಣವನ್ನೇ ಬದಲಾಯಿಸ್ತೀನಿ ಅಂತ. ಹಾಗಾಗಿ ಯುವಕರು ಮತ್ತೇರಿಸಿಕೊಳ್ಳೋದ್ರಲ್ಲಿ ಮಾತ್ರ ಮಗ್ನರಾಗದೆ ದೇಶ ಪ್ರೇಮ, ರಾಷ್ಟ್ರದ ಪ್ರಗತಿಯ ಕಡೆಗೂ ಕೂಡ ತಮ್ಮ ಗಮನವನ್ನು ಕೊಡಬೇಕು. ಅದಲ್ಲದೆ ಇದೊಂದು ಚಕ್ರವ್ಯೂಹವನ್ನು ಹೆಣದ ಹಾಗೆ, ಇದರಲ್ಲಿ ಸಿಕ್ಕಾಕೊಂಡಿರೋರು ಆದಷ್ಟು ಬೇಗ ಇದರಿಂದ ಹೊರಗೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ಬೇಗ ಈ ವ್ಯಸನಕ್ಕೊಳಗಾಗ್ತಾರೋ ಅಷ್ಟೇ ಕಷ್ಟ ಇದರಿಂದ ಹೊರಗೆ ಬರೋದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನು ಕೇಳೋಣ. ಚಕ್ರವ್ಯೂಹ ಚಿತ್ರದ ಗೀತೆ ಇದು. ಗೀತೆಗೆ ಚಿ ಉದಯಶಂಕರ್ ಅವರ ಸಾಹಿತ್ಯ ಇದೆ, ಶಂಕರ್ ಗಣೇಶ್ ಅವರ ಸಂಗೀತವಿದೆ. ಗೀತೆ SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿಬರಲಿದೆ.

ಮಾನವ ರಕ್ತವ ಘಟ ಘಟ ಕುಡಿಯುತ್ತ ತೇಗುವ ರಾಕ್ಷಸರು ಸುತ್ತಲು ಕುಣಿಯುತ್ತಲಿರಲು ಕತ್ತಲು ಕಣ್ತುಂಬಿರಲು ಸುತ್ತಲು ಕುಣಿಯುತ್ತಲಿರಲು

ಆತ್ಮೀಯ ಕೇಳುಗರೆ, ಮಾದಕ ವಸ್ತುಗಳ ವ್ಯಸನ ಸಮಾಜವನ್ನು ಹೇಗೆ ಕಾಡ್ತಾ ಇದೆ ಅನ್ನೋ ಸಂಗತಿಯನ್ನು ನಾವು ಚರ್ಚೆ ಮಾಡ್ತಾ ಸುಮಧುರವಾದ ಕನ್ನಡದ ಗೀತೆಗಳನ್ನು ಕೇಳ್ತಾ ಇದ್ವಿ. ನಮ್ಮ ಬದುಕಿಗೆ ಮುನ್ನುಡಿಯನ್ನು ಹಾಡಬಲ್ಲಂತಹ ಯುವ ಅವಸ್ಥೆ ಏನಿದೆ, ಆ ಯುವ ಅವಸ್ಥೆಯನ್ನು ಸರಿಯಾಗಿ ದುಡಿಸ್ಕೊಂಡ್ರೆ, ಯೌವನವನ್ನು ಸರಿಯಾಗಿ ನಡೆಸ್ಕೊಂಡ್ರೆ ಇಡೀ ಬದುಕು ನಾವು ನೆಮ್ಮದಿಯಿಂದ ಇರಬಹುದಲ್ವಾ? ನಾಳಿನ ಬದುಕಿಗೆ ಮುನ್ನುಡಿಯನ್ನು ಬರಿಬೇಕಾದ ಯುವಕರೇ, ದೇಶ ಕಟ್ಟುವ ಕಾಯಕದಲ್ಲಿ ತೊಡಗಬೇಕಾದವರು, ಇಲ್ಲ ಸಲ್ಲದ ಚಟಗಳಿಗೆ ಬಲಿಯಾಗೋದಕ್ಕಿಂತ ಮುಂಚೆ ನಮ್ಮ ಭವಿಷ್ಯದ ಕನಸುಗಳೇನು, ತಮ್ಮ ಮೇಲೆ ತಮ್ಮ ತಂದೆ ತಾಯಿಗಳು ಇಟ್ಟಿರುವ ಭರವಸೆಗಳೇನು, ಮತ್ತು ಅವರು ಮಾಡಬೇಕಾದ ಹಲವಾರು ಕೆಲಸಗಳ ಬಗ್ಗೆ ಆಲೋಚನೆ ಮಾಡಲೇಬೇಕು. ಪ್ರತಿಯೊಬ್ಬ ಯುವಕರು ಕೂಡ ತಮ್ಮ ಜೀವನ ಕಲ್ಲಿನ ಮೇಲೆ ಬರೆದ ಹೆಸರಾಗಬೇಕು ಹೊರತು ಮರಳಿನ ಮೇಲೆ ಬರೆದ ಹೆಸರಾಗಬಾರದು ಅನ್ನೋದನ್ನು ಯೋಚನೆ ಮಾಡಬೇಕು. ದೇಶಕ್ಕಾಗಿ ಯುವಕರು ಮಾಡಬೇಕಾದ ಕೆಲಸ ಬೇಕಾದಷ್ಟಿದೆ. ದೇಶದ ಅಭಿವೃದ್ಧಿಗೆ ಮಾರಕವಾಗಬಹುದಾದಂತಹ ಡ್ರಗ್ಸ್, ಅಫೀಮು, ಗಾಂಜಾಗಳು ಅಂತಹ ಬಳಕೆ ಹಲವು ಒಂದು ಸಮಾಜದ ವಿಕೃತ ಘಟನೆಗಳಿಗೆ ಕಾರಣವಾಗಬಲ್ಲದು. ಹಾಗಾಗಿ ದೇಶಕ್ಕೆ ಮಾರಕವಾಗಬಲ್ಲಂತಹ ಇಂತಹ ವ್ಯಸನಗಳಿಗೆ ಅಂಟಿಕೊಳ್ಳದೆ ಅವುಗಳನ್ನು ತಡೆಗಟ್ಟುವ ಕಾಳಜಿಯನ್ನು ಕೂಡ ಹೊಂದಿರಬೇಕಾಗತ್ತೆ. ಸದೃಢ ಸಮೃದ್ಧ ಭಾರತವನ್ನು ನಾವು ಕಟ್ಟಬೇಕು ಅಂತಾದರೆ ಈ ದೇಶದ ಯುವಕರಿಂದ ಮಾತ್ರ ಸಾಧ್ಯ ಅಂತ. ಹಾಗಾಗಿ ಸಿರಿಗಂಧ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನು ಕೇಳೋಣ. ಕಾಂತಾರ ಚಿತ್ರದ ಗೀತೆಯನ್ನೀಗ ಕೇಳೋಣ. ಗೀತೆಗೆ ತ್ರಿಲೋಕ್ ತ್ರಿವಿಕ್ರಮ್ ಅವರ ಸಾಹಿತ್ಯ ಇದೆ, ಅಜನೀಶ್ ಲೋಕನಾಥ್ ಅವರ ಸಂಗೀತ.

ಸಿರಿಗಂಧ ಕಾರ್ಯಕ್ರಮದಲ್ಲಿ ಮುಸಂಜೆ ಮಾತು ಚಿತ್ರದಿಂದ ಗೀತೆ ಮೂಡಿ ಬರ್ತಾ ಇದೆ ಸೋನು ನಿಗಮ್ ಅವರ ಧ್ವನಿಯಲ್ಲಿ. ಜೊತೆಗೆ ಶ್ರೀಧರ್ ವಿ ಅವರ ಸಾಹಿತ್ಯ ಮತ್ತು ಸಂಗೀತ ಇದೆ.

ಹೌದಲ್ವಾ, ಈ ಗೀತೆಯ ಆಶಯದಂತೆ ಏನಾದ್ರೂ ಮುಂದೆ ಸಾಗ್ತಾ ಇರಬೇಕು. ಯಾವುದೇ ವ್ಯಸನಕ್ಕೆ ಒಳಗಾದರೂ, ದುಶ್ಚಟಕ್ಕೆ ಒಳಗಾದರೂ, ತೊಂದರೆ ಆದರೂ, ಆಘಾತ ಆದರೂ, ಅಪಘಾತ ಆದರೂ ಬದುಕಂತೂ ನಿಲ್ಲೋದಿಲ್ಲ ಅಲ್ವಾ. ಹಾಗಾಗಿ ನಮ್ಮ ಇಂದಿನ ಯುವ ಪೀಳಿಗೆ ಅರಳುವ ಹೂಗಳಿದ್ದ ಹಾಗೆ ಅದು ಬಾಡು ಹೋಗದೆ ಮುಂದುವರಿಲಿ ಅಂತ ಆಶಿಸ್ತಾ, ಈ ವ್ಯಸನಕ್ಕೆ ಅಂಟಿಕೊಳ್ಳದೆ ದೇಶಕ್ಕೆ ಮಾರ್ಗದರ್ಶಕವಾಗಲಿ ಅಂತ ಆಶಿಸ್ತಾ ಮುಂದಿನ ಗೀತೆಯನ್ನು ಕೇಳೋಣ.

ಹೀಗೆ ಏನೇ ಆದರೂ ಮುಂದೆ ಸಾಗಬೇಕು, ಅರಳುವ ಹೂಗಳು ಬಾಡದೆ ಅರಳಬೇಕು ಅಂತ ಹೇಳ್ತಾ, ಹೀಗೆ ಮಾದಕ ವ್ಯಸನಕ್ಕೆ ಒಳಗಾಗದೆ ಯುವ ಸಮುದಾಯ ಮುನ್ನಡೀಲಿ ಅಂತ ಆಶಿಸ್ತಾ ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಕನ್ನಡದ ಸುಮಧುರ ಗೀತೆಗಳನ್ನು ಕೇಳಿದ್ವಿ.

ಸಮಯ ಇನ್ನೇನು 8:45 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ಪ್ರಸಾರವಾಗಲಿದೆ.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಯಾವ ಹಾಡ ಹಾಡಲಿ? ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರ ರಚನೆ ಇದು. ಗೀತೆಗೆ ಧ್ವನಿಯಾಗಿದ್ದಾರೆ ಶಶಿಕಲಾ ವೈ ಅವರು.

0: ಆಕಾಶವಾಣಿ ಬೆಂಗಳೂರು, ಇದುವರೆಗೂ ಭಾವಗೀತೆಗಳನ್ನು ಕೇಳಿದರೆ.
1: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
2: ನಮ್ಮ ಆಹಾರದ ಒಂದಂಶ,
1: ನಮ್ಮ ಸಮಯದ ಒಂದಂಶ,
2: ನಮ್ಮ ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
2: ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 9:29:36 ಇನ್ನು ಮುಂದೆ 9:30 ಸರಿಯಾಗಿ ಕರೆಂಟ್ ಅಫೈರ್ಸ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ

ಇದುವರೆಗೂ ಕರೆಂಟ್ ಅಫೈರ್ಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಆಲಿಸಿದ್ರಿ. ಇನ್ನು ಮುಂದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಕೇಳುವಿರಿ. ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 10 ಗಂಟೆ ಆಗಲಿದೆ. ಇನ್ನು ಮುಂದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.

ಇದು ಆಕಾಶವಾಣಿ ಬೆಂಗಳೂರು ಮುಖ್ಯ ವಾಹಿನಿ. ಸಮಯ ಆಗಿದೆ 10:29:36. ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆಲಿಸಿದ್ರಿ. ಚಂದ್ರಶೇಖರ್ ಕಲ್ಯಾಣ ರಾಮನ್ ಅವರ ಹಾಡುಗಾರಿಕೆ ಇತ್ತು. ಸರಿಯವರವಮ್ ಭೈರವರಾಗ ಕಂಡ ಚಂಪೆ ಶ್ಯಾಮ ಶಾಸ್ತ್ರಿಗಳ ರಚನೆಯನ್ನು ಆಲಿಸಿದಿರಿ. ಸಮಯ ಸರಿಯಾಗಿ 10:31 ವಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಗೀತ ಚಂದ್ರಿಕೆ.

0: ಕೆಂದಿತು.
1: ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಹಿಂದಿ ಮತ್ತು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಸಿಲ್ಸಿಲಾ ಚಿತ್ರದ ದೇಖ ಏಕ ಖ್ವಾಬ್ ಹೇ.

ಸಾಹಿತ್ಯ ಚಂದ್ರಿಕೆ ಕಾರ್ಯಕ್ರಮದಲ್ಲಿ ಕೇಳಿ ಭಾಗ್ಯವಂತರು ಚಿತ್ರದ ಗೀತೆ ಮಾಸ್ಟರ್ ಲೋಹಿತ್ ಅವರ ಧ್ವನಿಯಲ್ಲಿ. ಚಿತ್ರದ ಗೀತೆಗೆ ಚಿ ಉದಯಶಂಕರ್ ಅವರ ಸಾಹಿತ್ಯ ಇದೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತವಿದೆ.

ಗೀತಚಂದಕ್ಕೆ ಕಾರ್ಯಕ್ರಮದಲ್ಲಿ ಕೇಳಿ ಕರ್ಣ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿಯವರ ಧ್ವನಿಯಲ್ಲಿ. ಗೀತೆಗೆ ಚಿ ಉದಯಶಂಕರ್ ಅವರ ಸಾಹಿತ್ಯ ಇದೆ, ಎಂ ರಂಗರಾವ್ ಅವರ ಸಂಗೀತವಿದೆ.

ಈ ಗೀತೆಯೊಂದಿಗೆ ಗೀತಾ ಚಂದ್ರಿಕೆ ಮೆಲೋಡಿ ಟೈಮ್ ಮುಕ್ತಾಯವಾಗಲಿದೆ. ಇದುವರೆಗೂ ಗೀತಾ ಚಂದ್ರಿಕೆ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಮೆಲೋಡಿ ಟೈಮ್ ಆಲಿಸಿದಿರಿ.

ಇದು ಆಕಾಶವಾಣಿ ಬೆಂಗಳೂರು ಮುಖ್ಯ ವಾಹಿನಿ. ಸಮಯ ಸರಿಯಾಗಿ 11:05 ಇನ್ನೀಗ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ ಕೇಳುವಿರಿ. ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಎನ್ ಪ್ರಕಾಶ್ ಅವರಿಂದ ಮಂಗಳೂರು ಕೇಂದ್ರದ ಕೊಡುಗೆ, 6:35 ಮತ್ತು ನಾಳೆ ಸಂಜೆ 6:15 ಕೇಳಿ ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ, 6:50 ರೈತರಿಗೆ ಸಲಹೆ, 7:15 ಭಾವಗೀತೆಗಳು ಎನ್ ಅಪರ್ಣ ಅವರಿಂದ, 7:45 ಚಿತ್ರಗೀತೆಗಳು, 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೋ, 8:35 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್, 9:05 ಗೀತ ಪಲ್ಲವ, 9:30 ಗಾನಗಂಗೆ, 10:30 ಸುನ್ಹೇರೆ ಪಲ್, 11:00 ಸವಿ ನೆನಪು, 11:30 ಸ್ಟಾಂಪ್ಡ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ, 12:05 ವನಿತಾ ವಿಹಾರ, 12:35 ಆರೋಗ್ಯ ಸಂಚಿಕೆ, ಕೀಲು ನೋವಿನ ಕಾರಣಗಳು ಹಾಗೂ ಕೀಲು ಮರುಜೋಡಣೆಗೆ ಚಿಕಿತ್ಸೆಯ ಕುರಿತು ರಾಯಚೂರಿನ ಎಲುಪು ಮತ್ತು ಕೀಲು ತಜ್ಞರಾದ ಡಾಕ್ಟರ್ ಹರೀಶ್ ಮೂರ್ತಿ ಅವರಿಂದ ಸಂದರ್ಶನ, ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ.

ಚೂರು ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ, ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕುರಿತು ಸಂಭಾಷಣೆ. ಭಾಗವಹಿಸುತ್ತಾರೆ ಪಿಎಂ ಜಗದೀಶ್ ಮತ್ತು ಕೆಎನ್ ಸಂತೋಷ್. ಮಡಿಕೇರಿ ಕೇಂದ್ರದ ಕೊಡುಗೆ 1:20 ಚಿತ್ರಗೀತೆಗಳು, 1:30 ಚೈತ್ರವನ, 2:40 ಚಿಲ್ಡ್ರನ್ ಆರ್ ಲಯದ ಸೊಬಗು ಮತ್ತು ಯುವ ನೃತ್ಯಗಾರ ಶೌರ್ಯ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಆಶಾ. 3:00 ಗುಲ್ಮೊಹರ್, 5:30 ಗಿರ್ಮಿಟ್, 6:15 ಕನ್ನಡ ರತ್ನಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:30 ವಿಜ್ಞಾನದ ಮುನ್ನಡೆ ಡಾಕ್ಟರ್ ದೀಪಾ ಎಂಬಿ ಅವರಿಂದ, 6:51 ಕೃಷಿ ರಂಗ, ಅಡಿಕೆ ಆಧಾರಿತ ಕೃಷಿಯ ಕುರಿತು ಡಾಕ್ಟರ್ ಬಿ ನಾರಾಯಣಸ್ವಾಮಿ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರದಲ್ಲಿ ಜನಪದ ಸಂಗೀತ, ದೊಡ್ಡಬಳ್ಳಾಪುರ ತಾಲೂಕು ಅಂತ್ರಹಳ್ಳಿಯ ಮುನಿಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಭಾನೆ ಬದ, 8:00 ಸಿರಿಗಂಧ, 9:15 ಶ್ರೀನಿವಾಸ್ ಕೆ ಸವಾಯ್ ಅವರು ಹಾಡಿರುವ ಭಾವಗೀತೆಗಳು, 9:30 ಯುವ ವಾಣಿ. ನಾಳೆ ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಪ್ರಭಾತ್ ಮುಖ್ಯೋಪಾಧ್ಯಾಯ್ ಅವರಿಂದ ಸಂತೂರ್ ವಾದನ. ಇವಿಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ.

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 11:10:08 ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kilohertz ಹಾಗೂ DRM ತರಂಗಾಂತರ 603 kilohertz ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಇದುವರೆಗೂ ಪ್ರಸಾರವಾದವು. 603 kilohertz DRM ತರಂಗಾಂತರದಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ FM ಗೋಲ್ಡ್ ಕಾರ್ಯಕ್ರಮಗಳನ್ನು ನಾಳೆ ಬೆಳಗ್ಗೆ 5:53 ನಿರಂತರವಾಗಿ ಆಲಿಸಬಹುದು. ಈಗ ಸಮಯ ಆಗಿದೆ 11:10:40. ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಗ್ಗೆ 5:55 ಆರಂಭವಾಗುವುದು. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭರಾತ್ರಿ, ನಮಸ್ಕಾರ, ಜೈ ಹಿಂದ್.